ಇಂದು ಶುಕ್ರವಾರ, 1948 ರಾಷ್ಟ್ರೀಯ ಶಕ ವರ್ಷ, ಆಷಾಢ ಮಾಸದ 12 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 3 ತಾರೀಕು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 5:58:38. 225.5 meters, 1089 kHz ತರಂಗಾಂತರ ಮತ್ತು FM ಬ್ಯಾಂಡಿನ 100.3 MHz ಕಂಪನಾಂಕದಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕೇಳುಗರೆ, ಬೆಳಗಿನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಗುರುಪ್ರಸಾದ್.

0: ಸತ್ಯವೇ ಆದರೂ ವಾಸ್ತವವಾಗಿ ಜ್ಞಾನದ ನಿಜವಾದ ಮೂಲ ಇರುವುದು ಪ್ರಶ್ನೆ ಕೇಳುವುದರಲ್ಲಿ ಎಂಬುದನ್ನು ನಾವು ತಿಳಿಯಬೇಕು. ನಮ್ಮ ಬದುಕಿನಲ್ಲಿ ಅರಿವು ತೆರೆದುಕೊಳ್ಳುವುದೇ ಪ್ರಶ್ನೆಗಳ ಕೀಲಿಕೈಯ ಮೂಲಕ. ಹುಟ್ಟಿದ ಮಗು ದೊಡ್ಡವನಾಗುತ್ತಾ ಮಾತನಾಡಲು ತೊಡಗಿದ ಮೇಲೆ ತನ್ನ ಸುತ್ತಲಿನ ಸಂಗತಿಗಳನ್ನು ತಿಳಿಯಲು ನೂರಾರು ಪ್ರಶ್ನೆಗಳನ್ನು ಕೇಳತೊಡಗುತ್ತಾನೆ. ಮಕ್ಕಳು ಪಡೆದ ಉತ್ತರಗಳ ಮೂಲಕ ತಮ್ಮ ತಿಳುವಳಿಕೆಯ ಬುತ್ತಿಯನ್ನು ಕಟ್ಟಿಕೊಳ್ಳುತ್ತಾರೆ ಎಂಬುದನ್ನು ನಾವು ಮರೆಯಲಾಗದು. ಪ್ರಶ್ನೆಗಳ ಹಿಂದಿರುವುದು ಕುತೂಹಲವೇ ಹೌದಾದರೂ ಪ್ರಶ್ನೆಗಳನ್ನು ಕೇಳದೇ ಹೋದರೆ ಕುತೂಹಲ ಸತ್ತು ಹೋಗುತ್ತದೆ. ಆದ್ದರಿಂದ ಜೀವನದಲ್ಲಿ ಜ್ಞಾನ ಸಂಪಾದನೆಗೆ ಪ್ರಶ್ನೆ ಕೇಳುವುದು ಬಹಳ ಮುಖ್ಯ. ವಿದ್ಯಾರ್ಜನೆಯಲ್ಲಿ ತೊಡಗಿರುವ ಮಕ್ಕಳನ್ನು ಕೇಳಿ. ಅವರ ವ್ಯಾಸಂಗದ ಬಹುಪಾಲು ಸಮಯ ಪ್ರಶ್ನೆಗಳಿಗೆ ಉತ್ತರ ಕರೆಯುವುದರಲ್ಲಿಯೇ ಕಳೆದು ಹೋಗುತ್ತದೆ. ನಮ್ಮ ಪರೀಕ್ಷೆಗಳೆಂದರೆ ಬರೇ ಪ್ರಶ್ನೆಗಳು. ಈ ಪರೀಕ್ಷೆಗಳಿಗೆ ಸರಿಯಾಗಿ ಉತ್ತರ ಬರೆದು ಒಳ್ಳೆಯ ಅಂಕವನ್ನು ಪಡೆದವರೆಲ್ಲ ಜಾಣರು ಎಂದು ಸಮಾಜ ಕೊಂಡಾಡುತ್ತದೆ. ಮಕ್ಕಳಿಗೆ ಕೇಳುವ ಪ್ರಶ್ನೆಗಳಿಗಿಂತಲೂ ಮಕ್ಕಳು ಕೇಳುವ ಪ್ರಶ್ನೆಗಳು ಬಹಳ ಮುಖ್ಯ. ದೊಡ್ಡವರಿಗೆ ಆ ಪ್ರಶ್ನೆಗಳು ಕೆಲವು ಸಲ ಕಿರಿಕಿರಿ ಎನಿಸಿದರೂ ಮಗುವಿನ ಅರಿವಿನ ಆತುರತೆಯನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡೆದವರು ಮಾತ್ರ ಜ್ಞಾನಿಗಳು ಎಂದು ಹೇಳಲಾಗದು. ನಮ್ಮ ರೈತರು, ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿದವರು, ಹೀಗೆ ಅನೇಕರು ಓದು ಬರಹ ಕಡಿಮೆ ಇದ್ದರೂ ಮಹಾಜಾಣರಾಗಿ ವ್ಯವಹರಿಸುವುದನ್ನು ಕಂಡಿದ್ದೇವೆ. ಅಲ್ಲದೆ ಪರೀಕ್ಷೆಗಾಗಿ ಕಲಿತು ಅನಂತರ ಮರೆತು ಬಿಟ್ಟರೆ ಅವರನ್ನು ಜ್ಞಾನಿಗಳೆಂದು ತಿಳಿಯಲಾಗದು. ಅದಕ್ಕೆ ಕವಿ DVG ಹೇಳಿದ್ದಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಎಂದಿದ್ದಾರೆ. ನಮ್ಮ ವಿಜ್ಞಾನ ಲೋಕದ ಎಲ್ಲ ಸಂಶೋಧನೆಗಳು ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿಯೇ ಬಂದಿವೆ. ಪ್ರಶ್ನೆ ಕೇಳದವರು ಯಾರೂ ವಿಜ್ಞಾನಿಗಳಾಗಿಲ್ಲ. ನಮ್ಮ ಬದುಕಿನ ಆಚಾರ ವಿಚಾರಗಳೆಲ್ಲ ಬಾಲ್ಯದಲ್ಲಿ ನಂಬಿಕೆ ಅನುಕರಣಗಳಿಂದ ಬಂದಿದ್ದರೂ ಅನಂತರ ಏಕೆ ಹೇಗೆ ಎಂಬಿತ್ಯಾದಿ ಪ್ರಶ್ನೆಗಳನ್ನು ಕೇಳುತ್ತಾ ನಂಬಿಕೆಗಳಿಗೆ ಸರಿಯಾದ ಉತ್ತರಗಳ ಸಮರ್ಥನೆಯನ್ನು ಕಂಡುಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಬದುಕು ಮೂಢನಂಬಿಕೆಗಳಿಗೆ ಬಲಿಯಾಗಬಹುದು. ಬದುಕಿನಲ್ಲಿ ಹುಟ್ಟುವ ಪ್ರಶ್ನೆಗಳಿಗೆ ಉತ್ತರಕ್ಕಾಗಿ ಪುಸ್ತಕಗಳನ್ನು ಓದುವ, ತಿಳಿದವರಿಂದ ಕೇಳಿ ತಿಳಿಯುವ ಪರಿಪಾಠ ಬೆಳೆಸಿಕೊಳ್ಳಬೇಕು. ಜ್ಞಾನ ಸಂಪಾದನೆಗೆ ವಯಸ್ಸಿನ ಪರಿಮಿತಿ ಇಲ್ಲ. ಸಾಯುವವರೆಗೂ ಕಲಿಯುವುದು ಇದ್ದೇ ಇದೆ. ಆದ್ದರಿಂದ ಅರಿವಿನ ಮೂಲವಾದ ಪ್ರಶ್ನೆಗಳು ಜೀವನಾಂತ್ಯದವರೆಗೂ ಇರುತ್ತವೆ, ಇರಲೇಬೇಕು. ಪ್ರಶ್ನಿಸುವುದನ್ನು ನಿಲ್ಲಿಸಿದರೆ ಬದುಕು ನೀರಸವಾಗುವುದು ಖಂಡಿತ. ಧಾರ್ಮಿಕ ಶ್ರೀಮಂತಿಕೆಯ ಭಾರತ ದೇಶದಲ್ಲಂತೂ ನಮ್ಮ ಜ್ಞಾನದ ಸಮೃದ್ಧಿಗೆ ಅಡಿಪಾಯವಾಗಿ ನಿಂತದ್ದೇ ಈ ಪ್ರಶ್ನೆಗಳು. ಪ್ರಶ್ನೆಗಳೇ ನಮ್ಮನ್ನು ನಾಗರಿಕತೆ ಮತ್ತು ಸಂಸ್ಕೃತಿಯ ಮೆಟ್ಟಲುಗಳಲ್ಲಿ ಎತ್ತರೆತ್ತರಕ್ಕೆ ಕೊಂಡೊಯ್ದಿವೆ. ಆದ್ದರಿಂದ ನಾವು ಬದುಕಿನ ಸಮೃದ್ಧಿ ಮತ್ತು ಸಂತೃಪ್ತಿಗೆ ನೆರವಾಗುವ ಪ್ರಶ್ನೆಗಳ ಕುರಿತು ಹೆಚ್ಚು ಚಿಂತಿಸುವುದು ಒಳ್ಳೆಯದು. ನಮ್ಮ ಸಾಧು ಸಂತರು ಇಂತಹ ಬದುಕಿನ ಪ್ರಶ್ನೆಗಳಿಗೆ ಉತ್ತರ ಹುಡುಕಲೆಂದೇ ಸಂಸಾರದ ಸುಖಭೋಗಗಳನ್ನು ತ್ಯಜಿಸಿ ಏಕಾಂತ ಸ್ಥಳಗಳಿಗೆ ತೆರಳಿದರು. ತಮಗೆ ಸಿಕ್ಕಿದ ಉತ್ತರಗಳನ್ನು ಜನರಿಗೆ ಹಂಚಿ ಮಹಾತ್ಮರೆನಿಸಿದರು. ಉಪನಿಷತ್ ಮೊದಲಾದ ಶ್ರೇಷ್ಠ ಗ್ರಂಥಗಳು ಗುರು ಶಿಷ್ಯರ ನಡುವಿನ ಪ್ರಶ್ನೋತ್ತರಗಳಿಂದಲೇ ಹುಟ್ಟಿಕೊಂಡವು. ಆಧುನಿಕ ಕಾಲಕ್ಕೆ ಬಂದರೆ ನಮ್ಮ ಕೈಯಲ್ಲಿರುವ ಮೊಬೈಲ್ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದಕ್ಕೇ ಹೆಚ್ಚು ಬಳಕೆಯಾಗುತ್ತದೆ, ಅದಕ್ಕಾಗಿ ಅಮೂಲ್ಯ ಸಾಧನವೆನಿಸಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಅರಿವಿನ ಮೂಲ ಪ್ರಶ್ನೆಗಳಲ್ಲಿವೆ ಎಂಬುದನ್ನು ತಿಳಿಯೋಣ. ಮನಸ್ಸಿನೊಳಗೇ ಆದರೂ ಸದಾ ಪ್ರಶ್ನೆಗಳನ್ನು ಕೇಳುತ್ತಲೇ ಮುನ್ನಡೆಯೋಣ, ಜ್ಞಾನದ ಪಥದಲ್ಲಿ ಸಾಗೋಣ.
1: ಮುನಿರಾಜ ರಂಜಾಳ ಅವರಿಂದ ಚಿಂತನಾ ಕೇಳಿದರೆ ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ನಿಲಯದಿಂದ ಇಂದು ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. 6:40 ತತ್ವಪದವನ್ನ ಕೇಳುವಿರಿ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಅಶ್ವಿನಿ ಮರಾಠೆ ಅವರಿಂದ. 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ ಕೇಳುವಿರಿ. 7:45 ರಾಗರಂಜನಿಯಲ್ಲಿ ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ. 8:30 ಚಿತ್ರಗೀತೆಗಳು ಕೇಳುವಿರಿ. 9:05 ವಂದೇ ಮಾತರಂ, ಇದರ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ವಾಯುಸೇನೆಯ ನಿವೃತ್ತ ವಾರೆಂಟ್ ಆಫೀಸರ್ ಶ್ರೀಧರ್ ಭಟ್. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 9:30 ಭಾವಗಾನದಲ್ಲಿ ಪ್ರಸಾರವಾಗಲಿದೆ. ತಿಂಗಳ ಹಾಡು, ಈ ತಿಂಗಳ ಹಾಡಿನಲ್ಲಿ ಆನಾ ಪೂರ್ಣಿಮಾ ಅವರು ಬರೆದಂಥ, ಸಂಗೀತ ಸಂಯೋಜನೆ ಮಾಡಿರುವಂಥ ಮುರಳೀಧರ್ ಅವರು, ಹಾಡಿರುವಂಥ ಶರದಿ ಪಾಟೀಲ್, ಈ ಭಾವಗಾನವನ್ನು ಕೇಳುವಿರಿ. 9:40 ಗಾಂಧಿ ಸ್ಮೃತಿ, 9:50 ಸುಗಮ ಸಂಗೀತ ಪ್ರಸಾರವಾಗಲಿದೆ. 10 ಗಂಟೆಗೆ ಸಿಎಇಟಿ ಮತ್ತು

0: ಚಿಂತನ ಮುನಿರಾಜ ರೆಂಜಾಳ ಅವರಿಂದ.
1: ಜಗತ್ತಿನ ಬಹುಪಾಲು ಜೀವಿಗಳ ಕಷ್ಟ ಹಾಗೂ ದುಃಖಗಳಿಗೆ ಆಸೆಗಳ ಜೊತೆಯಲ್ಲಿ ಅಜ್ಞಾನ ಬಹಳ ಮುಖ್ಯ ಕಾರಣ ಎಂದು ತಿಳಿದವರು ಹೇಳುತ್ತಾರೆ. ಆದ್ದರಿಂದ ಜೀವನದಲ್ಲಿ ಜ್ಞಾನ ಸಂಪಾದನೆಯೇ ನಮ್ಮ ಬಹುಮುಖ್ಯ ಆದ್ಯತೆಯಾಗಬೇಕು. ಈ ಜ್ಞಾನವನ್ನು ಸಂಪಾದಿಸುವುದು ಹೇಗೆ, ಜ್ಞಾನಿಗಳಾಗುವುದು ಹೇಗೆ ಎಂದು ಕೇಳಿದರೆ, ಬಹಳ ಜನ ಪುಸ್ತಕಗಳನ್ನು ಓದುವುದರ ಮೂಲಕ, ತಿಳಿದವರ ಮಾತುಗಳನ್ನು ಕೇಳುವುದರ ಮೂಲಕ ನಾವು ಜ್ಞಾನಿಗಳಾಗಬಹುದು ಎಂದು ಹೇಳಬಹುದು.

ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ತುಳು ಕಾರ್ಯಕ್ರಮ ಹಲೋ ನಮ ಪಾತ್ರಿಗ ನೇರ ಫೋನಿನ ಕಾರ್ಯಕ್ರಮ, ವಿಷಯ ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕುಲು. 11:00 ವನಿತಾ ವಾಣಿ ಪ್ರಸಾರವಾಗಲಿದೆ. ಇದರಲ್ಲಿ ಹೇಮಲತಾ ಜೆ ಶರ್ಮಾ ಅವರಿಂದ ಗ್ರಂಥಾಲಯದ ಮಹತ್ವ ಕುರಿತು ಭಾಷಣ. 11:30 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 12:05 ವನಿತಾ ವಿಹಾರ. ಇದರಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವರ ಕುರಿತು ರೂಪಾ ಕುಲಕರ್ಣಿಯವರು ಮಾತನಾಡಲಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಈ ಕೊಡುಗೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮ, ಮಾನವರ ಹೃದಯದಲ್ಲಿ ಹಾರ್ಮೋನುಗಳ ಪಾತ್ರ ಕುರಿತು ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

1:20ಕ್ಕೆ ಸ್ವರ ಮಾಧುರ್ಯ ಎಂ ವೆಂಕಟೇಶ ಕುಮಾರ್ ಹಾಡಿರುವ ವಚನಗಳು. 1:30ಕ್ಕೆ ಸಂಯೋಜಿತ ಚಿತ್ರಗೀತೆಗಳ ಪ್ರಸಾರವಿದೆ. 2:15ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 2:40ಕ್ಕೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಕೇಳುಗರೆ, ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5:00ಕ್ಕೆ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 5:30ಕ್ಕೆ ಸಿನಿಮಾ ಎಕ್ಸ್ಪ್ರೆಸ್, ಇದರಲ್ಲಿ ಬಾಲಿವುಡ್ ಚಿತ್ರ ಲಗಾನ್ ವಿಶೇಷ ಪ್ರಸ್ತುತಿ. ಕಶ್ಯಪ್ ಪುತ್ತೂರು ಅವರು ಲಗಾನ್ ಚಿತ್ರದ ಕುರಿತು ಮಾತನಾಡಲಿದ್ದಾರೆ. 6:10ಕ್ಕೆ ತುಳು ಕಾರ್ಯಕ್ರಮ ಪದರಂಗಿತ. 6:30ಕ್ಕೆ ಅವಲೋಕನ ಪ್ರಸಾರವಾಗಲಿದೆ. 6:50ಕ್ಕೆ ಹಲೋ ಕೃಷಿರಂಗ, ಬೆಳೆ ವಿಮೆ ಕುರಿತು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ HM HB, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:00ಗೆ ವಾರದ ಅತಿಥಿ ಸಾಹಿತಿ ರಂಗಭೂಮಿ ಚಲನಚಿತ್ರ ಆಕಾಶವಾಣಿ ಕಲಾವಿದೆ ಪೂರ್ಣಿಮಾ ಸುರೇಶ್ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಸೂರ್ಯನಾರಾಯಣ ಭಟ್ PS. 8:30ಕ್ಕೆ ವನಮಹೋತ್ಸವ ಆಗಬೇಕಿದು ನಿತ್ಯೋತ್ಸವ, ಈ ಕುರಿತು ಪ್ರಶಾಂತ್ ಅನಂತಾಡಿ ಅವರಿಂದ ಕನ್ನಡದಲ್ಲಿ ಭಾಷಣ. 9:15ಕ್ಕೆ ಸ್ಪಾಟ್ಲೈಟ್. 9:30ಕ್ಕೆ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರೆ, ಪ್ರಸಂಗ ಭಕ್ತಮಯೂರ ಧ್ವಜ, ನಡೆಸಿಕೊಡುವವರು ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು. 10:30ಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

0: ತತ್ವಪದ ಕೇಳಿದರೆ ಆಕಾಶವಾಣಿ ಮಂಗಳೂರು.
1: ಆಕಾಶವಾಣಿ ಮಂಗಳೂರು

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಬಂಜೆತನಕ್ಕೆ ಆಯುರ್ವೇದ ಪರಿಹಾರ. ಪ್ರಸ್ತುತಿ ಡಾಕ್ಟರ್ ಅಶ್ವಿನಿ ಮರಾಠೆ.
1: ನಮ್ಮ ಚರಕಾಚಾರ್ಯರು ಅಥವಾ ಸುಶ್ರುತಾಚಾರ್ಯರು ಸುಮಾರಷ್ಟು ಜಾಗಗಳಲ್ಲಿ ಇದರ ಚಿಕಿತ್ಸೆಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ತೇವೆ. ಪಂಚಕರ್ಮ ಚಿಕಿತ್ಸೆ ಅಂದರೆ ದೇಹವನ್ನು ಶುಚಿಗೊಳಿಸುವ ಕ್ರಿಯೆ. ಇದು ಐದಿದೆ: ವಮನ, ವಿರೇಚನ, ಭಸ್ತಿ, ನಸ್ಯ, ರಕ್ತಮೋಕ್ಷಣ. ಒಬ್ಬರಿಗೆ ಈಗ ನಾವು ಯಾವುದು ಸೂಕ್ತವಾಗಿರ್ತದೋ ಅದನ್ನು ಮಾಡ್ತೇವೆ. ಎಲ್ಲ ಐದು ಮಾಡ್ತೇವೆ ಹೇಳಿ ಅಲ್ಲ ಅರ್ಥ. ಅದು ಬಿಟ್ಟು ಗರ್ಭಾಶಯದ ಶುದ್ಧಿ, ಸಾಮಾನ್ಯವಾಗಿ ಬಾಹ್ಯ ಶುದ್ಧಿ ಮಾಡ್ತೇವೆ. ಅಂದರೆ ಈಗ ಗರ್ಭಾಶಯದ ಮುಖದಲ್ಲಿನ ಸೋಂಕಿದ್ರೆ ಅಥವಾ ಈ ಯೋನಿ ಮಾರ್ಗದಲ್ಲಿ ಸೋಂಕಿದ್ರೆ, ಅಂದರೆ ಇದನ್ನು ವೆಜೈನೈಟಿಸ್ ಅಥವಾ ಸರ್ವಿಸೈಟಿಸ್ ಅಂತ ಹೇಳ್ತೇವೆ, ಅಲ್ಲಿ ಯಾವುದಾದ್ರೂ ಥರದ ಇನ್ಫೆಕ್ಷನ್ ಇದ್ದರೆ ಅದನ್ನು ಯೋನಿ ಧಾವನ, ಯೋನಿ ಪಿಚು ಇಂತಹ ಒಂದು ಕ್ರಿಯೆಗಳಿಂದ ಅದನ್ನು ಶುಚಿಗೊಳಿಸ್ತೇವೆ. ಇದಲ್ಲದೆ ವೀರ್ಯ ವಿಶ್ಲೇಷಣೆ ಹಾಗೂ ಅದರ ಚಿಕಿತ್ಸೆಯನ್ನು ತುಂಬ ದೀರ್ಘವಾಗಿ ಹೇಳಿಕೊಟ್ಟಿದ್ದಾರೆ. ಹಾಗೆಯೇ ಗರ್ಭಾಧಾನ ಸಂಸ್ಕಾರಗಳನ್ನು ಹೇಳಿ, ಅಂದರೆ ಗರ್ಭಧಾರಣೆಗೂ ಮುನ್ನ ಪೂರ್ವವಾಗಿ ಮಾಡುವಂತಹ ಒಂದಷ್ಟು ಚಿಕಿತ್ಸಾ ಕ್ರಮಗಳು. ಅದು ಬಿಟ್ಟು ಆಹಾರ ಹಾಗೂ ನಮ್ಮ ಜೀವನ ಶೈಲಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ತುಂಬ ಉತ್ತಮವಾಗ್ತದೆ, ಗರ್ಭಧಾರಣೆಗೆ ತುಂಬ ಉಪಯುಕ್ತವಾಗುತ್ತದೆ. ಅಂದರೆ ಈಗ ಆಹಾರ ಅಂದರೆ ಸಮಯಕ್ಕೆ ಸರಿಯಾಗಿ ಆಹಾರ ತಗೊಳ್ಳೋದು ಅಥವಾ ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ಅಂದರೆ ಪಾಶ್ಚಾತ್ಯ ಶೈಲಿಯ ಆಹಾರವನ್ನು ಬಿಟ್ಟು ನಮ್ಮ ಭಾರತೀಯ ಸಂಸ್ಕೃತಿಯ ಆಹಾರವನ್ನೇ ಸೇವಿಸುವುದು. ಜೀವನ ಶೈಲಿಯಲ್ಲಿ ಬದಲಾವಣೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ ಒಂದು ದೈಹಿಕ ಚಟುವಟಿಕೆನೇ ಇರುವುದಿಲ್ಲ ಯಾರಲ್ಲಿಯೂ. ಹಾಗಾಗಿ ನಾವು ಎಲ್ಲರಿಗೆ ಹೇಳುವುದಂದ್ರೆ ಯಾವ್ದಾದ್ರೂ ಒಂದು ತರಹದ ದೈಹಿಕ ಚಟುವಟಿಕೆ ಬೇಕು, ಅದು ವ್ಯಾಯಾಮ ಆಗಿರಬಹುದು, ಯೋಗ ಆಗಿರಬಹುದು ಅಥವಾ ವಾಕಿಂಗ್, ಯಾವುದೇ ಆಗಿರಬಹುದು. ಆದರೆ ದಿನಕ್ಕೆ ಒಂದು 20-40 ನಿಮಿಷ ಮಾಡುವುದು ತುಂಬ ಅಗತ್ಯವಾಗ್ತದೆ. ಹಾಗೆಯೇ ಯಾವುದೇ ಹಾರ್ಮೋನ್ ಬಳಕೆ ಇಲ್ಲದೆ ನೈಸರ್ಗಿಕವಾಗಿ ಸಿಗುವಂತಹ ಸಸ್ಯ ಸಂಪನ್ಮೂಲಗಳಿಂದ ಒದಗುವಂತಹ ಔಷಧಗಳನ್ನು ಸುಮಾರಷ್ಟು ಉಲ್ಲೇಖಿಸಿದ್ದಾರೆ.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಬಂಜೆತನಕ್ಕೆ ಆಯುರ್ವೇದ ಪರಿಹಾರ. ಪ್ರಸ್ತುತಿ ಡಾಕ್ಟರ್ ಅಶ್ವಿನಿ ಮರಾಠೆ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು, ಇದೀಗ ರೈತರಿಗೆ ಸಲಹೆ.
3: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ.
4: ನಮ್ಮ ದೇಶ ಹಲಸಿನ ಮೂಲವಾಗಿದ್ದು ಹಣ್ಣನ್ನು ನೇರ ಸೇವನೆಗೆ ಮತ್ತು ಕಾಯಿಗಳನ್ನು ಅಡುಗೆಯಲ್ಲಿ ಉಪಯೋಗಿಸುತ್ತಾರೆ. ಹಲಸಿನಲ್ಲಿ ಸಕ್ಕರೆ ಮತ್ತು ಅನ್ನಾಂಗಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ಬೀಜದಲ್ಲಿ ಸಾರಜನಕ, ಪಿಷ್ಟ ಮತ್ತು ಖನಿಜಾಂಶಗಳು ಇರುತ್ತವೆ. ಇದು ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಸೂಕ್ತವಾಗಿ ಬೆಳೆಯುತ್ತದೆ. ಇನ್ನು ಉಳಿದ ಪ್ರದೇಶಗಳಲ್ಲಿ ಕೂಡ ಸಾಧಾರಣವಾಗಿ ಬರುತ್ತದೆ. ಹಲಸು ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯ 700ಕ್ಕಿಂತ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಕೃಷಿಕರ ಆರ್ಥಿಕ ಮತ್ತು ಸಾಮಾಜಿಕ ಸುಭದ್ರತೆಯನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆಳವಾದ ಕೆಂಪುಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಈ ಬೆಳೆಗೆ ಸೂಕ್ತ. ತೇವಾಂಶವುಳ್ಳ ಉಷ್ಣವಲಯದಲ್ಲಿ 1500 ಮೀಟರ್ ಎತ್ತರದವರೆಗೂ ಕೂಡ ಈ ಹಣ್ಣನ್ನು ಬೆಳೆಯಬಹುದು. ಜೂನ್ನಿಂದ ಜುಲೈ ತಿಂಗಳು ಇದರ ನಾಟಿಗೆ ಸೂಕ್ತವಾದಂಥ ಕಾಲ. ಇದರ ತಳಿಗಳ ಬಗ್ಗೆ ಹೇಳುವುದಾದರೆ

0: ಸಿಂಗಾಪುರ್ ಹಲಸು ಅಥವಾ ಸಿಲೋನ್ ಹಲಸು, ಸ್ವರ್ಣ, ಪಾಲೂರು ಒಂದು, ಕೊಂಕಣ್ ಪ್ರಾಲಿಫಿಕ್, ಹೀಗೆ ಹಲವಾರು ತಳಿಗಳನ್ನು ಇದರಲ್ಲಿ ನಾವು ನೋಡಬಹುದು. ಸಿಂಗಾಪುರ್ ಹಲಸು ಒಂದು ಒಳ್ಳೆಯ ತಳಿಯಾಗಿದ್ದು ಬೇಗನೆ ಫಲ ಕೊಡುತ್ತದೆ. ಹಣ್ಣುಗಳು ಮಧ್ಯಮ ಗಾತ್ರದ್ದಾಗಿರ್ತವೆ. ಸ್ವರ್ಣ ಈ ತಳಿಯನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರು ಬಿಡುಗಡೆ ಮಾಡಿರ್ತಾರೆ. ಈ ತಳಿ 2-3 ಕಾಯಿಗಳ ಗೊಂಚಲನ್ನು ಮುಖ್ಯ ಬುಡದ ಹಾಗೂ ರೆಂಬೆಯ ಮೇಲೆ ಕೊಡುವುದರಿಂದ ಉತ್ತಮ ಇಳುವರಿ ಕೊಡುತ್ತದೆ. ಕಾಯಿ ಸರಾಸರಿ 6-8 ಕಿಲೋಗ್ರಾಂ ತೂಕವಿದ್ದು ಸ್ವರ್ಣ ಹಳದಿ ಬಣ್ಣದಿಂದ ಕೂಡಿರ್ತದೆ. ಪಾಲೂರು ಒಂದು ತಮಿಳುನಾಡು ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಆದಂಥ ತಳಿ. ಇದು ಅಧಿಕ ಇಳುವರಿಯನ್ನು ನೀಡುತ್ತದೆ. ಸುಮಾರು 80 ಹಣ್ಣುಗಳು ಅಥವಾ 900 ಕಿಲೋಗ್ರಾಂ ಹಣ್ಣುಗಳನ್ನು ಇದು ನೀಡುತ್ತದೆ. ವರ್ಷಕ್ಕೆ 2 ಬಾರಿ ಹಣ್ಣನ್ನು ಕೊಡುತ್ತದೆ. ಕೊಂಕಣ್ ಪ್ರಾಲಿಫಿಕ್, ಕೊಂಕಣ್ ವಿಶ್ವವಿದ್ಯಾನಿಲಯ ಮಹಾರಾಷ್ಟ್ರದಿಂದ ಬಿಡುಗಡೆ ಆದಂತಹ ತಳಿ. ಈ ತಳಿ ಹೆಚ್ಚು ಇಳುವರಿಯನ್ನು, ಅಂದರೆ 550 ಕಿಲೋಗ್ರಾಂ ಪ್ರತಿ ಮರಕ್ಕೆ ನೀಡುತ್ತದೆ. ಹಣ್ಣಿನ ಗಾತ್ರ ಸುಮಾರು 5.5 ಕಿಲೋಗ್ರಾಂಗಿಂತ ಹೆಚ್ಚಿರ್ತದೆ. ಸ್ಥಳೀಯವಾಗಿ ನಾವು ರುದ್ರಾಕ್ಷಿ, ಲಾಲ್ಬಾಗ್, ಚಂದ್ರಹಲಸು, ಸಿದ್ದು, ಗಂಬ್ಲೆಸ್, ಮಧುರ ಮುಂತಾದ ತಳಿಗಳನ್ನು ಕೂಡ ಕಾಣ್ತೇವೆ. ಇತ್ತೀಚೆಗೆ ಕಸಿ ಮಾಡಿದ ಉತ್ತಮ ಜಾತಿಯ ಗಿಡಗಳು ಬೇಗನೆ ಫಲ ನೀಡುವಂತಹ ಗುಣವನ್ನು ಹೊಂದಿದೆ. ಇದರ ಬೇಸಾಯ ಸಾಮಗ್ರಿ ಹೇಳಬೇಕಿದ್ರೆ ಸುಮಾರು 30x30 ಅಂತರದಲ್ಲಿ ಎಕರೆಗೆ ಸುಮಾರು 40 ಕಸಿ ಗಿಡಗಳನ್ನು ನಾಟಿ ಮಾಡುವುದು ಒಳ್ಳೆಯದು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ 50 ಕಿಲೋಗ್ರಾಂ ಅಥವಾ ಪ್ರತಿ ಎಕರೆಗೆ 2 ಟನ್ನಂತೆ ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರವನ್ನು ಸುಮಾರು 1-3 ವರ್ಷದವರೆಗೆ 200 ಗ್ರಾಂ ಸಾರಜನಕ, 120 ಗ್ರಾಂ ರಂಜಕ ಹಾಗೂ 60 ಗ್ರಾಂ ಪೊಟ್ಯಾಷನ್ನು ಪ್ರತಿ ಗಿಡಕ್ಕೆ, ಅಥವಾ 8 ಕಿಲೋಗ್ರಾಂ ಸಾರಜನಕ, 4.8 ಕಿಲೋಗ್ರಾಂ ರಂಜಕ, 2.4 ಕಿಲೋಗ್ರಾಂ ಪೊಟ್ಯಾಷನ್ನು ಪ್ರತಿ ಎಕರೆಗೆ ಕೊಡಬಹುದು. 7 ವರ್ಷಕ್ಕೆ ಮೇಲ್ಪಟ್ಟ ಗಿಡಗಳಿಗೆ ಸುಮಾರು 600 ಗ್ರಾಂ ಪ್ರತಿ ಗಿಡಕ್ಕೆ ಸಾರಜನಕ, 300 ಗ್ರಾಂ ರಂಜಕ, 180 ಗ್ರಾಂ ಪೊಟ್ಯಾಷ್, ಅಥವಾ 24 ಕಿಲೋಗ್ರಾಂ ಸಾರಜನಕ, 12 ಕಿಲೋಗ್ರಾಂ ರಂಜಕ, 7.2 ಕಿಲೋಗ್ರಾಂ ಪೊಟ್ಯಾಷನ್ನು ಪ್ರತಿ ಎಕರೆಗೆ ಕೊಡಬಹುದು. ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಏಪ್ರಿಲ್ ಮೇ ತಿಂಗಳಲ್ಲಿ ಶಿಫಾರಸು ಮಾಡಿದ ಅಂತರದಲ್ಲಿ ಗುಣಿಗಳನ್ನು ತೆಗೆದು ನಂತರ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರಗಳನ್ನು ಸಮ ಪ್ರಮಾಣದಲ್ಲಿ ಬೆರೆಸಿದ ಮಿಶ್ರಣವನ್ನು ತುಂಬಬೇಕು. ಗಿಡಗಳನ್ನು ತಲಾ 1 ಗುಣಿಗಳ ಮಧ್ಯಭಾಗದಲ್ಲಿ ನಾಟಿ ಮಾಡಬೇಕು. ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು 2 ಕಂತುಗಳಲ್ಲಿ ಕೊಡಬೇಕು. 12-15 ದಿನಕ್ಕೆ ಒಮ್ಮೆ ಬೇಸಿಗೆಯಲ್ಲಿ ನೀರು ಕೊಡಬೇಕಾಗ್ತದೆ. ಕಸಿ ಗಿಡಗಳು ನಾಟಿ ಮಾಡಿ 4 ನಂತರ ಹಣ್ಣು ಕೊಡಲು ಪ್ರಾರಂಭ ಆಗ್ತದೆ. ಸಿಂಗಾಪುರ್ ತಳಿ 2.5 ಫಲ ನೀಡುತ್ತದೆ. ಪ್ರತಿ ವರ್ಷಕ್ಕೆ ಗಿಡಕ್ಕೆ 50-250 ಹಣ್ಣುಗಳನ್ನು ಪಡೆಯಬಹುದು. ಪ್ರತಿ ಎಕರೆಗೆ 16-20 ಟನ್ ಇಳುವರಿ ಪಡೆಯಬಹುದು.
1: ರೈತರಿಗೆ ಸಲಹೆ ಕೇಳಿದರೆ ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
1: ಅಪ್ಪ, ಅರ್ಜುನ, ಮಗ ಬಬ್ರುವಾಹನ ಪಾತ್ರಗಳಲ್ಲಿ ಅಣ್ಣಾವರ ಪೈಪೋಟಿಯ ದ್ವಿಪಾತ್ರ ಅಭಿನಯಕ್ಕೆ ಈ ಶರೀರ ಶಾರೀರ ಒಂದಾಗಿ ಹಾಡಿದ್ದು ವಿಶೇಷ.
2: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ ನನ್ನ
4: ಆಕಾಶವಾಣಿ ಮಂಗಳೂರು. ಸಮಯ 7:02 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಮೊದಲಿಗೆ ಪ್ರಕಟಣೆಗಳು, ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
2: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
3: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ.
1: ಅಮ್ಮ ಅಮ್ಮ,
2: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
1: ಏನಮ್ಮ ಹಾಗ್ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
0: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೆ?
2: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಈಗ ವಾರ್ತೆಗಳ ವಿವರ.

0: ಬೆಳಗಾವಿ ಜಿಲ್ಲೆ ನಂದಿ ಸಿನ್ನೂರು ಬಳಿ ಕಿರಣಗಿ ಗ್ರಾಮದ 1000 ಎಕರೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ 500 ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ರಾಜ್ಯ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ 1000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿ 1700 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಜವಳಿ ಪಾರ್ಕ್ ಸ್ಥಾಪನೆಯಾಗಲಿದೆ. 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದಿದ್ದಾರೆ. ಜವಳಿ ಪಾರ್ಕ್ 1 ಲಕ್ಷ ಜನರಿಗೆ ನೇರ ಉದ್ಯೋಗ ಹಾಗೂ 2 ಲಕ್ಷ ಜನರಿಗೆ ಪರೋಕ್ಷ ಉದ್ಯೋಗಾವಕಾಶ ಒದಗಿಸುವ ನಿರೀಕ್ಷೆಯಿದೆ. ಡಿಜಿಟಲ್ ಇಂಡಿಯಾ ಯೋಜನೆ ದೇಶದ ಆಡಳಿತಕ್ಕೆ ಹೊಸ ಭಾಷ್ಯ ಬರೆದಿದ್ದು ನಾಗರಿಕರನ್ನು ಸಬಲೀಕರಿಸಿದೆ, ಸರ್ವಾಂಗೀಣ ಅಭಿವೃದ್ಧಿಯ ವೇಗ ವರ್ಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಎಕ್ಸ್ ಮಾಧ್ಯಮದಲ್ಲಿ ಅವರು ಪ್ರತಿಕ್ರಿಯಿಸಿ, ಡಿಜಿಟಲ್ ಇಂಡಿಯಾ ದೇಶದ ಆರ್ಥಿಕತೆಯ ಭದ್ರ ಬುನಾದಿಯಾಗಿದೆ ಎಂದಿದ್ದಾರೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ತನ್ನೆಲ್ಲ ಸೇವೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಗ.
1: ನಮ್ಮ ವಾಯುವ್ಯ ಸಾರಿಗೆ ಬಸ್ಗಳಲ್ಲಿ ಯುಪಿಐ ವ್ಯವಸ್ಥೆ, ಡೈನಾಮಿಕ್ QR ಯುಪಿಐ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ. ನಮ್ಮ ವಾಹನದಲ್ಲಿ ಪ್ರಯಾಣ ಮಾಡುವ ಜನರಿಗೆ ಪೇ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡುವ ಅವಕಾಶ ಸಿಕ್ಕಿದೆ. ಕೆಲವೊಂದು ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ ರೀಫಂಡ್ ಮಾಡುವ ಒಂದು ಫೆಸಿಲಿಟಿ ಕೂಡ ಮೊದಲನೇ ಸಾರಿಯಾಗಿ ವಾಯುವ್ಯದಲ್ಲಿ ಜಾರಿ ಮಾಡ್ತದೆ. ಯಾವುದೇ ಕಾರಣಕ್ಕೆ ಫೇಲ್ ಟ್ರಾನ್ಸಾಕ್ಷನ್ ಆದ್ರೆ ಆ ಅಮೌಂಟ್ ನಿಮಗೆ ವಾಪಸ್ ಬಂದಿರ್ತದೆ. ಅಮೌಂಟ್ ನಿಮಗೆ ಡೆಬಿಟ್ ಆಗಿ ನಮಗೆ ಕ್ರೆಡಿಟ್ ಆದ್ರೆ ಮಾತ್ರ ನಮಗೆ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಇದರಿಂದಾಗಿ 2-3 ದಿನ ವೇಟ್ ಮಾಡುವುದು, ಅಮೌಂಟ್ ಯಾವಾಗ ಬರ್ತದೆ ಅನ್ನೋ ಒಂದು ಗೊಂದಲೆಯನ್ನು ನಾವು ತಡೆಗಟ್ಟತಾ ಇದ್ದೀವಿ. ನಮ್ಮ ವಾಯುವ್ಯ ಸಂಸ್ಥೆಯಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಸ್ ಮತ್ತು ಡಿಪೋ ಜಾಗಗಳಲ್ಲಿ ಕಮರ್ಷಿಯಲ್ ಅಂಗಡಿಗಳನ್ನು ಕೊಟ್ಟಿದ್ದೀವಿ. ಉಪಯೋಗಸ್ಥರು ಕೂಡ ಆ ಆಪ್ ಮುಖಾಂತರ ಅವರು ಪೇಮೆಂಟ್ ಮಾಡುವ ಒಂದು ಅವಕಾಶವನ್ನು ನಾವು ಇಲ್ಲಿ ತಂದಿದ್ದೀವಿ. ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುಪಿಐ ವ್ಯವಸ್ಥೆ ಮುಖಾಂತರ ಕಟ್ಟಬಹುದು. ಇದರಿಂದಾಗಿ ಏಜೆನ್ಸಿಗೆ ಕೂಡ ಇಮಿಡಿಯೇಟ್ ಪೇಮೆಂಟ್ ಮಾಡಿಸುವ ಒಂದು ಅವಕಾಶ ಸಿಗುತ್ತೆ. ಪೇಮೆಂಟ್ಸ್ ಆನ್ಲೈನ್ ಆಗಿರೋದಕ್ಕೋಸ್ಕರ ಅವ್ರಿಗೆ ರಿಸಿಪ್ಟ್, ಚಲಾನ್, ಇನ್ವಾಯ್ಸ್ ಎಲ್ಲ ಕೂಡ ಆನ್ಲೈನ್ ಅಲ್ಲೇ ಬಂದಿರ್ತದೆ.
0: ಹೊಸದಿಲ್ಲಿಯಲ್ಲಿ ಇಂದು ಎಲ್ಲ ರಾಜ್ಯಗಳ ಪಂಚಾಯಿತಿರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರುಗಳ ಸಭೆ ಆಯೋಜಿತವಾಗಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಚಿವ ಈಶ್ವರ್ ಖಂಡ್ರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 2025-26 ಸಾಲಿಗೆ 15ನೇ ಹಣಕಾಸು ಆಯೋಗದ ರಾಜ್ಯದ ಪಾಲಿನ ಅನುದಾನ 2186 ಕೋಟಿ ರೂಪಾಯಿ ಬಾಕಿ ಇದೆ. ಕೂಡಲೇ ಬಿಡುಗಡೆ ಮಾಡುವಂತೆ ಸಭೆಯಲ್ಲಿ ಕೇಂದ್ರವನ್ನು ಒತ್ತಾಯಿಸುವುದಾಗಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೈಗೊಂಡಿರುವ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪಾರದರ್ಶಕ ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಸಾರ್ವಜನಿಕರು ಮಾಹಿತಿ ನೀಡಿ ಸಹಕರಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡು ಎಲ್ಲಾ 3 ಪ್ರಮುಖ ನಮೂನೆಗಳನ್ನು ಸ್ವತಃ ಭರ್ತಿ ಮಾಡಿ ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅವರು ಸಲ್ಲಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮನೆ ಭೇಟಿ ಹಿನ್ನೆಲೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಾಡವಾದ್ ಹಾಗೂ ಕಮಠಾಣ್ ಗ್ರಾಮಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಕಾರ್ಯ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿ ವಿತರಿಸಲಾಗುತ್ತಿರುವ ಅಕ್ಕಿಯ ಗುಣಮಟ್ಟ ಕಾಪಾಡಿ

0: ಮಾಡಲು ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ 80 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಸುವ ಗುರಿ ಹೊಂದಲಾಗಿದೆ. ಪಡಿತರದಲ್ಲಿ ಸಂಸ್ಕರಿಸದ ಅಕ್ಕಿ ರಾ ರೈಸ್ನಲ್ಲಿ ಈ ಮೊದಲು ಶೇಕಡ 25ರಷ್ಟಿದ್ದ ನುಚ್ಚಿನ ಪ್ರಮಾಣವನ್ನು ಶೇಕಡ 10ಕ್ಕೆ ಇಳಿಸಲಾಗಿದೆ. ಬೇಯಿಸಿದ ಅಕ್ಕಿಯಲ್ಲಿ ನುಚ್ಚಿನ ಪ್ರಮಾಣವನ್ನು ಶೇಕಡ 5ಕ್ಕೆ ಇಳಿಸಲು ಕ್ರಮವಹಿಸಲಾಗಿದೆ ಎಂದಿದ್ದಾರೆ. ಏಕ ಬಳಕೆಯ ಪ್ಲಾಸ್ಟಿಕ್ಗಳಿಂದ ಮುಕ್ತಿ, ಸುಸ್ಥಿರ ಭವಿಷ್ಯದ ಕಡೆಗೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನವನ್ನು ಆಚರಿಸಲಾಗುತ್ತಿದೆ. ಒಂದೇ ಬಾರಿ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಮೇಲೆ ಉಂಟುಮಾಡುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಪ್ರಸಕ್ತ 2026ರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಗ್ರಹಿಸಿ ವನ್ಯಜೀವಿಗಳನ್ನು ರಕ್ಷಿಸುವ ಮತ್ತು ಸ್ವಚ್ಛ ಭವಿಷ್ಯಕ್ಕಾಗಿ ಸುಸ್ಥಿರ ಅಭ್ಯಾಸಗಳನ್ನು ಸೃಷ್ಟಿಸುವ ತುರ್ತು ಅಗತ್ಯದ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಖ್ಯಾತ ರಂಗಕರ್ಮಿ ಪ್ರಸನ್ನ ನೇತೃತ್ವದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನ ಕೋಣೆಯ ಚರಕ ಸಂಸ್ಥೆಯ ಅಂಗಸಂಸ್ಥೆಯಾದ ಧಾರವಾಡದ ದೇಸಿ ಮಳಿಗೆ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಸಂಪೂರ್ಣ ವರ್ಜಿಸಿದ್ದು ಕಾಗದ ಹಾಗೂ ಹತ್ತಿ ಬಟ್ಟೆಯ ಚೀಲಗಳನ್ನು ಮಾತ್ರ ಬಳಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದೇಸಿ ವ್ಯವಸ್ಥಾಪಕರಾದ ಸುನಂದ ಪ್ರಕಾಶ್ ಭಟ್.
1: ನಾನು ಸುನಂದ ಭಟ್ ಅಂತ ಧಾರವಾಡದಲ್ಲಿ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಇರುವಂತಹ ದೇಸಿ ಅಂಗಡಿಯನ್ನ ಈಗ 17 ವರ್ಷದಿಂದ ನಡೆಸ್ತಾ ಇದ್ದೇನೆ. ಇದು 100% ಕಾಟನ್ ಮತ್ತೆ ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸಿಕೊಂಡು ಕೈಮಗ್ಗದಲ್ಲಿ ಮಾಡಿದಂತ ಬಟ್ಟೆಗಳ ಅಂಗಡಿ. ನಾವು ಇಲ್ಲಿ ಪ್ಯಾಕಿಂಗ್ ಸಲುವಾಗಿ ಪೇಪರ್ ಬ್ಯಾಗ್ ಮತ್ತೆ ಇತ್ತೀಚೆಗೆ ಕಾಟನ್ ಬ್ಯಾಗ್ ಅನ್ನು ಮಾಡಿ ಉಪಯೋಗಿಸ್ತಾ ಇದ್ದೇವೆ. ನಾವು ಇಲ್ಲಿ ಒಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡ್ತಾನೆ ಇಲ್ಲ.
0: ಅಗ್ರಶ್ರೇಯಾಂಕಿತ ಬೆಂಗಳೂರಿನ ಕೆಜೆ ಆಕಾಶ್ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿ ಗೆದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಾರದ ಪುದುಕೋಡಿಯ ಮಂಗಳೂರು ಟೆನಿಸ್ ಅಕಾಡೆಮಿಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ 3ನೇ ಶ್ರೇಯಾಂಕಿತ ಬೆಂಗಳೂರಿನ ಸಂಜಯ್ ಮಾಧವನ್ ವಿರುದ್ದ ಆಕಾಶ್ ಜಯ ಸಾಧಿಸಿದರು. ಶಿವಮೊಗ್ಗ ಯೋಧಾಸ್ ತಂಡದ ನಾಯಕ ಆರ್ ಸ್ಮರಣ್ ಹಾಗೂ ಕೆವಿ ಅನೀಶ್ ಅವರ ಶತಕದ ಜೊತೆಯಾಟದಿಂದ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿ ಶಿವಮೊಗ್ಗ ತಂಡ 2ನೇ ಸ್ಥಾನಕ್ಕೇರಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಕಪ್ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿ ಮಂಗಳೂರು ತಂಡ ನೀಡಿದ 163 ರನ್ಗಳ ಗುರಿಯನ್ನು ಶಿವಮೊಗ್ಗ ತಂಡ 18.2 ಓವರ್ಗಳಲ್ಲಿ 165 ರನ್ ಗಳಿಸಿ ಜಯಿಸಿತು. ಹುಬ್ಬಳ್ಳಿ ಟೈಗರ್ಸ್ ಮತ್ತು ಮೈಸೂರು ವಾರಿಯರ್ಸ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾದ ಪರಿಣಾಮ ತಲಾ 1 ಅಂಕ ನೀಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಿದ್ದು ಸಾರ್ವಜನಿಕ ಸುರಕ್ಷತೆಗಾಗಿ ಬೆಳಗಾವಿ ಅರಣ್ಯ ವಲಯ ಹಾಗೂ ಜಲಪಾತಗಳಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ತಿಂಗಳ ಮೊದಲ ವಾರ ವನ ಮಹೋತ್ಸವ ಸಾಪ್ತಾಹಿಕ ಆಚರಿಸಲಾಗುತ್ತಿದೆ. ಮರಗಳ ಮಹತ್ವ, ಭೂಗ್ರಹದ ಹಸಿರು ಆವರಣ ಹೆಚ್ಚಿಸಲು ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಭಾರತೀಯ ಕ್ರೈಸ್ತರ ದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಯೋಸಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಮಂಗಳೂರು, ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ರಾಜು ಅನಂತಸ್ವಾಮಿ ಹಾಡಿರುವ ಹರಿಚರಣಕೇನಾ.

0: ಭಾವಗೀತೆಗಳಿಗೆ ಕಿವಿಯಾದರೆ ಆಕಾಶವಾಣಿ ಮಂಗಳೂರು.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222533.
2: ಪ್ರೀತಿದ ಶ್ರೋತೃಲೆ, ಹಲೋ, ನಮ್ಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ ಇನಿ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಬಿತ್ತಿಲ್ದ ದೈ ಮರ್ದತ್ ಪನ್ಪಿನಂಚಿನ ಒಂಜಿ ಗಾದೆದ ಪಾತಿರ ಉಂಡು. ಆಂಡ ಏತೋ ಸರ್ತಿ ಬಿತ್ತಿಲ್ ಡಿಪ್ಪುನ ಮರ್ದದ ದೈಕ್ಲಿನ ಬಗೆಟ್ ನಮಕ್ಕೆ ಗೊತ್ತು ಪೂಜಿ. ಅಂಚಾದ ಈ ಸರ್ತಿ ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟನ್ಲೆ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು. ರಡ್ಡು ರಡ್ಡು ಒಂಜಿ ಒಂಜಿ ಒರ್ಂಬ ಒರ್ಂಬ ಒರ್ಂಬ STD ಕೋಡ್ 0824. ಮೊಬೈಲ್ 8272770300. ನಿಕ್ಲೆ ಗೊತ್ತುಪುನ

0: ನಾ ಪುಲಮರ್ದದ ದೈಕ್ಲಿನ ಬಗಿಟ್ ಎಂಕ್ಲಿನೊಟ್ಟುಗು ಪಟ್ಟೊನ್ಲೆ ಇನಿ ಕಾಂಡೆ ಪತ್ತರೆಕ್.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
3: ಪೂಜ್ಯರೇ, ಚಿಂತೆ ಎಂಬ ಲತೆಯನ್ನ ಕಿತ್ತೊಗೆಯಿರಿ. ತಾವು ಇಷ್ಟಕ್ಕಾಗಿ ಯೋಚಿಸಬೇಡಿ. ನನ್ನ ಈ ಜಡ ದೇಹದಿಂದ ನಿಮ್ಮ ಮಗನ ಪ್ರಾಣ ಉಳಿಯುತ್ತದೆ ಅಂತಾದ್ರೆ ನಾನು ಕೃತಾರ್ಥ ಎಂದು ಭಾವಿಸುತ್ತೇನೆ. ನನ್ನ ಜನ್ಮ ಪಾವನವಾಯಿತು ಎಂದು ತಿಳಿಯುತ್ತೇನೆ. ಪರೋಪಕಾರಕ್ಕಾಗಿ ಮಯೂರಧ್ವಜ ಭೂಪತಿಯು ನಿಶ್ಚಲ ಮನಸ್ಸಿನಿಂದ ತನ್ನ ದೇಹವನ್ನ ಅರ್ಪಿಸಿದ್ದಾನೆ ಎನ್ನುವ ಕೀರ್ತಿ ಆ ಚಂದ್ರಾರ್ಕ ಪರ್ಯಂತರ ಅಚ್ಚಳಿಯದೆ ಉಳಿದೀತು
4: ಅಲ್ವೇ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇಂದು ರಾತ್ರಿ 9:30.
5: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
6: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
5: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
6: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
5: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
6: 8700014242.
7: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳು.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 7 7, 2237744 8 8, ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ, ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಕುರಿತು ಚರ್ಚಿಸಲು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಇಂದು ನವದೆಹಲಿಯಲ್ಲಿ ರಾಜ್ಯಗಳ ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಾಗಾರದಲ್ಲಿ ಕೇಂದ್ರ ಪಂಚಾಯತ್ ರಾಜ್ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಘೇಲ್ ಉಪಸ್ಥಿತರಿರಲಿದ್ದಾರೆ. ಹಣಕಾಸು ಸಚಿವಾಲಯದ ವೆಚ್ಚ ಇಲಾಖೆ ಹೊರಡಿಸಿರುವ 16ನೇ ಹಣಕಾಸು ಆಯೋಗದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಅನುದಾನ ಅನುಷ್ಠಾನಕ್ಕೆ ಸಂಬಂಧಿಸಿದ ಕಾರ್ಯಾಚರಣಾ ಮಾರ್ಗಸೂಚಿಗಳ ಕುರಿತು ಕಾರ್ಯಾಗಾರದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ವಂತ ಆದಾಯ ಮೂಲಗಳ ಕ್ರೋಢೀಕರಣವನ್ನು ಹೆಚ್ಚಿಸುವ ಮೂಲಕ ಅವುಗಳ ಆರ್ಥಿಕ ಸ್ವಾವಲಂಬನೆಯನ್ನು ಬಲಪಡಿಸುವ ವಿಷಯಕ್ಕೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅತ್ಯುತ್ತಮ ಕಾರ್ಯಪದ್ಧತಿಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ವೇಳೆ ಎದುರಾಗುತ್ತಿರುವಂತಹ ಸವಾಲುಗಳ ಕುರಿತು ಚರ್ಚಿಸಲು ಮತ್ತು ಹಣಕಾಸು ಆಯೋಗದ ಅನುದಾನವನ್ನು

0: ಪರಿಣಾಮಕಾರಿಯಾಗಿ ಬಳಸುವ ಕಾರ್ಯತಂತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಕಾರ್ಯಾಗಾರ ವೇದಿಕೆಯಾಗಲಿದೆ. ಈ ಚರ್ಚೆಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಆಯೋಗದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ದೃಢವಾದ ಅನುಷ್ಠಾನ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ನೆರವಾಗಲಿವೆ. ಇದರ ಮೂಲಕ ಅತ್ಯುತ್ತಮ ಆಡಳಿತ, ಮೂಲಸೌಕರ್ಯ, ಸಾರ್ವಜನಿಕ ಸೇವೆಗಳು ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿಯನ್ನು ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವಂತಹ 2 ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಗಳು ಮತ್ತು ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವಂತಹ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವು ಶಾಸಕರು, ಸಭಾಧ್ಯಕ್ಷರು ಹಾಗೂ ಸಂಸದೀಯ ತಜ್ಞರ ನಡುವೆ ಸಂವಾದ ಮತ್ತು ಅನುಭವ ವಿನಿಮಯಕ್ಕೆ ವೇದಿಕೆಯಾಗಲಿದೆ. ಕೃತಕ ಬುದ್ಧಿಮತ್ತೆ ಇನ್ನೂ ಆಯ್ಕೆಯ ವಿಷಯವಾಗಿ ಇರದೆ ಸುಶಾಸನದ ಅವಿಭಾಜ್ಯ ಅಂಗವಾಗಿದೆ. ಕೃತಕ ಬುದ್ಧಿಮತ್ತೆಯನ್ನು ಜವಾಬ್ದಾರಿಯುತವಾಗಿ ಹಾಗೂ ವಿವೇಕಯುತವಾಗಿ ಬಳಸುವ ಅಗತ್ಯ ಇದೆ ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದಂತಹ 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ಗುರಿ ಸಾಧಿಸಲು ಆಡಳಿತ ವ್ಯವಸ್ಥೆಯ ಚಿಂತನಾ ವಿಧಾನದಲ್ಲಿ ಮೂಲಭೂತ ಬದಲಾವಣೆ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕನಿಷ್ಠ ಸರ್ಕಾರ, ಗರಿಷ್ಠ ಆಡಳಿತ ಎಂಬ ಕೇಂದ್ರ ಸರ್ಕಾರದ ಧ್ಯೇಯವಾಕ್ಯವು ನಾಗರಿಕ ಕೇಂದ್ರಿತ, ಪಾರದರ್ಶಕ ಮತ್ತು ಹೊಣೆಗಾರಿಕೆಯ ಆಡಳಿತ ವ್ಯವಸ್ಥೆ ನಿರ್ಮಾಣಕ್ಕೆ ಮಾರ್ಗದರ್ಶಿಯಾಗಿದೆ. ಸಮರ್ಥ ಆಡಳಿತಕ್ಕೆ ಅಡ್ಡಿಯಾಗಿದ್ದ ಸುಮಾರು 2000 ಹಳೆಯ ಮತ್ತು ಬಳಕೆಯಲ್ಲಿ ಇಲ್ಲದ ನಿಯಮಗಳನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದೆ. ದಾಖಲೆಗಳ ಕಡ್ಡಾಯ ದೃಢೀಕರಣ ಸೇರಿದಂತೆ ಹಲವು ಪ್ರಕ್ರಿಯಾತ್ಮಕ ನಿಯಮಗಳನ್ನು ಸಹ ಕೈಬಿಡಲಾಗಿದೆ ಎಂದು ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಾರ್ಷಿಕ ಅಮರನಾಥ ಯಾತ್ರೆ ಇಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಮತ್ತು ಬಾಲ್ಟಾಲ್ 2 ಮಾರ್ಗಗಳಿಂದ ಪ್ರಾರಂಭವಾಗಲಿದೆ. ರಕ್ಷಾಬಂಧನ ಹಬ್ಬದೊಂದಿಗೆ ಆಗಸ್ಟ್ 28 ಈ ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಯಾತ್ರಿಕರ ಮೊದಲ ತಂಡ ಬಿಗಿ ಭದ್ರತೆಯಲ್ಲಿ ನಿನ್ನೆ ಅನಂತನಾಗ್ ಜಿಲ್ಲೆಯ ನುನ್ವಾನ್ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ನಲ್ಲಿರುವಂತಹ ಅವಳಿ ಮೂಲ ಶಿಬಿರಗಳನ್ನು ತಲುಪಿತು. ಉತ್ತರಾಖಂಡದ ಪಿಥೋರಾಘಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಆದಿ ಕೈಲಾಸ ಮತ್ತು ಓಂ ಪರ್ವತ ಯಾತ್ರೆಗೆ ನೀಡಲಾಗುತ್ತಿದ್ದಂತಹ ಅನುಮತಿ ಪತ್ರಗಳ ವಿತರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಧಾರ್ಚುಲ ಉಪವಿಭಾಗಾಧಿಕಾರಿ ಆಶಿಷ್ ಜೋಶಿ, ಪ್ರಸ್ತುತ ಹವಾಮಾನ ಪರಿಸ್ಥಿತಿಯನ್ನು ಪರಿಶೀಲಿಸಿದ ಬಳಿಕ ಅನುಮತಿ ಪತ್ರಗಳ ವಿವರಣೆಯನ್ನು ಹಾಗೂ ವಿತರಣೆಯನ್ನು ಪುನರಾರಂಭಿಸುವ ಕುರಿತು ಜಿಲ್ಲಾಡಳಿತ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದ ರಾಜ್ಯಪಾಲರಾದಂತಹ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಾಸ್ಮೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾದಂತಹ ಪವಿತ್ರಾ ಮಾರ್ಗರೇಟ್ ಅವರು ಇಂದು ಇರಾನ್ಗೆ ಭೇಟಿ ನೀಡಲಿದ್ದಾರೆ. ಇವರು ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ದಿವಂಗತ ಆಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಉನ್ನತ ಮಟ್ಟದ ಪ್ರಾತಿನಿಧ್ಯವು ಎರಡೂ ದೇಶಗಳ ನಡುವಿನ ಜನರಿಂದ ಜನರ ಸಂಪರ್ಕ ಸೇರಿದಂತೆ ನಾಗರಿಕ ಸಂಬಂಧಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಲ್ಲದೆ ರಾಜಕೀಯ ಮತ್ತು ಆರ್ಥಿಕ ತೊಡಗಿಸಿಕೊಳ್ಳುವಿಕೆಗಳಿಗೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ರಷ್ಯಾ ನಡೆಸಿದ ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಲ್ಲಿ 27 ಜನರು ಮೃತಪಟ್ಟಿದ್ದು 90 ಮಂದಿ ಗಾಯಗೊಂಡಿದ್ದಾರೆ. ಕೈವ್ನಾದ್ಯಂತ 30 ಸ್ಥಳಗಳ ಮೇಲೆ ದಾಳಿಯಾಗಿದ್ದು ಮುಖ್ಯವಾಗಿ ವಸತಿ ಕಟ್ಟಡಗಳು ಮತ್ತು ನಾಗರಿಕ ಮೂಲಸೌಕರ್ಯ ಹಾನಿಯಾಗಿದೆ. ಬುಧವಾರ ರಾತ್ರಿ ನಡೆದ ಮಾರಕ ಬಾಂಬ್ ದಾಳಿಯು ನಾಗರಿಕ ಮೂಲಸೌಕರ್ಯದ ಮೇಲೆ ಉಕ್ರೇನ್ ನಡೆಸಿದ ದೀರ್ಘ ಶ್ರೇಣಿಯ ದಾಳಿಗೆ ಪ್ರತಿಕ್ರಿಯೆಯಾಗಿದ್ದು ರಕ್ಷಣಾ ಸಚಿವಾಲಯ ತಿಳಿಸಿದೆ.

0: ಥಾಯ್ಲೆಂಡ್ನಲ್ಲಿ ನಿನ್ನೆ ನಡೆದಂಥ ಈಶಾನ್ಯ ಮುಕ್ತಹಾನ್ ಪ್ರಾಂತ್ಯದಲ್ಲಿ ತೀರ್ಥಯಾತ್ರೆಯ ನಡಿಗೆಯಲ್ಲಿ ತೊಡಗಿದ್ದ ಸನ್ಯಾಸಿಗಳ ಗುಂಪಿನ ಮೇಲೆ 11 ವರ್ಷದ ಬಾಲಕನೊಬ್ಬ ಪಿಕಪ್ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 9 ಸನ್ಯಾಸಿಗಳು ಸಾವನ್ನಪ್ಪಿದ್ದಾರೆ. ಮುಕ್ತಹಾನ್ ಪ್ರಾಂತ್ಯದ ಒಟ್ಟು 35 ಸನ್ಯಾಸಿಗಳು ತೀರ್ಥಯಾತ್ರೆಯಲ್ಲಿ ಇದ್ದರು. 5 ಸನ್ಯಾಸಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇತರ 4 ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿರಿಯಾದ ಡಮಾಸ್ಕಸ್ನ ಕೆಫೆಯೊಂದರಲ್ಲಿ ನಡೆದಂತಹ ಸ್ಫೋಟದ ಸಾಧನವೊಂದರಲ್ಲಿ ಸ್ಫೋಟಗೊಂಡ ಪರಿಣಾಮ ಕನಿಷ್ಠ 9 ಜನರು ಮೃತಪಟ್ಟಿದ್ದಾರೆ. ಸಿರಿಯಾದ ರಾಜಧಾನಿಯ ಹೆಜಾಜ್ ಜಿಲ್ಲೆಯ ನ್ಯಾಯಾಂಗ ಅರಮನೆಯಿಂದ 100 ಮೀಟರ್ ದೂರದಲ್ಲಿರುವಂತಹ ಕೆಫೆಯೊಳಗೆ ಸ್ಫೋಟಕ ಸಾಧನವನ್ನು ಇರಿಸಲಾಗಿತ್ತು ಎಂದು ಸಿರಿಯಾದ ಆಂತರಿಕ ಸಚಿವಾಲಯ ತಿಳಿಸಿದೆ. ಅಂತಾರಾಷ್ಟ್ರೀಯ ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವ ಉದ್ದೇಶದಿಂದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಏರ್ ಸುವಿಧಾ 2.0 ಪೋರ್ಟಲ್ ಅನ್ನು ದೇಶದ ಎಲ್ಲಾ ಪ್ರವೇಶ ಕೇಂದ್ರಗಳಲ್ಲಿ ಇಬೋಲಾ ಆರೋಗ್ಯ ತಪಾಸಣೆಗಾಗಿ ಆರಂಭಿಸಿದೆ. ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಮತ್ತು ದೆಹಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಈ ನವೀಕೃತ ಡಿಜಿಟಲ್ ವೇದಿಕೆಯು ಆರೋಗ್ಯ, ವಲಸೆ ಮತ್ತು ನಿಗಾ ಸಂಸ್ಥೆಗಳ ನಡುವೆ ತಕ್ಷಣದ ಸಮನ್ವಯದ ಮೂಲಕ ಅಪಾಯದ ಸಾಧ್ಯತೆ ಇರುವ ಅಂತಾರಾಷ್ಟೀಯ ಪ್ರಯಾಣಿಕರನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಆರೋಗ್ಯ ನಿಗಾವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಏರ್ ಸುವಿಧಾ 2.0 ಪೋರ್ಟಲ್ನಲ್ಲಿ ಸಂಪೂರ್ಣ ಸಂಪರ್ಕರಹಿತ ಹಾಗೂ ಕಾಗದರಹಿತ ಆರೋಗ್ಯ ಸ್ವಯಂ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ನೂತನ ವ್ಯವಸ್ಥೆಯಡಿ ಅಂತಾರಾಷ್ಟೀಯ ಪ್ರಯಾಣಿಕರು ಭಾರತಕ್ಕೆ ಆಗಮಿಸುವ 24 ಗಂಟೆಗಳ ಮುಂಚಿತವಾಗಿ ತಮ್ಮ ಆರೋಗ್ಯ ಸ್ವಯಂ ಘೋಷಣೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿದೆ. ಇದರಿಂದ ವಲಸೆ ಪ್ರಕ್ರಿಯೆ ತ್ವರಿತಗೊಳ್ಳುವುದರ ಜೊತೆಗೆ ದೇಶದ ವಿವಿಧ ಪ್ರವೇಶ ಕೇಂದ್ರಗಳಲ್ಲಿ ಆರೋಗ್ಯ ತಪಾಸಣೆಯನ್ನು ಸುಗಮ ಮತ್ತು ಪರಿಣಾಮಕಾರಿಯಾಗಿ ನಡೆಸಲು ಇದು ಅನುಕೂಲವಾಗಲಿದೆ. ವ್ಯಾಂಕೂವರ್ನಲ್ಲಿ ನಡೆಯಲಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 8:30 ಆರಂಭವಾಗಲಿದೆ. ಇದೇ ವೇಳೆ ಕ್ಯಾಲಿಫೋರ್ನಿಯಾದ ಇಂಗಲ್ವುಡ್ನಲ್ಲಿರುವಂತಹ ಲಾಸ್ ಏಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆದಂತಹ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾವನ್ನು 3-0 ಗೋಲುಗಳಿಂದ ಸೋಲಿಸಿ 16ರ ಸುತ್ತಿಗೆ ಪ್ರವೇಶ ಪಡೆದಿದೆ. ಭಾರತ ಮತ್ತು ಶ್ರೀಲಂಕಾ ಪುರುಷರ ತಂಡಗಳ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ವೇಳಾಪಟ್ಟಿಯನ್ನು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದ್ದು ಮುಂದಿನ ತಿಂಗಳು 15-27 ಪಂದ್ಯಾವಳಿ ಜರುಗಲಿದೆ. ಮೊದಲ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 15ರಿಂದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಎರಡನೇ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 23ರಿಂದ ಕೊಲಂಬೋದ ಸಿಂಹಳೀಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ. ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಸಮಯ 7:45:36. ರಾಗರಂಜನೆಯಲ್ಲಿ ಕನ್ನಡ ಚಿತ್ರಗೀತೆಗಳನ್ನ ಕೇಳುವಿರಿ. ಮೊದಲಿಗೆ ಕೇಳಿ ಮಾವನಿಗೆ ತಕ್ಕ ಅಳಿಯ ಚಿತ್ರದ ಗೀತ ಗಾಯಕರು SP ಬಾಲಸುಬ್ರಹ್ಮಣ್ಯಂ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಶಂಕರ್ ಗಣೇಶ್.
6: ಲಲಿತೆ ದೇವಿ ಲಲಿತೆ

ರಾಗರಂಜನೆಯಲ್ಲಿ ಮುಂದಕ್ಕೆ ಕೇಳಿ ರಥಸಪ್ತಮಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗಡಿಗರೊಂದಿಗೆ ಹಾಡಿದ್ದಾರೆ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

ಕೊನೆಯಲ್ಲಿ ಕೇಳಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಿಂಗೀತಂ ಶ್ರೀನಿವಾಸರಾವ್.

ರಾಗರಂಜನೆಯಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಮಂಗಳೂರು. ಸಮಯ 8 ಗಂಟೆ ಆಗಲಿದೆ. ಕೇಳುಗರೆ, ಮೊದಲಿಗೆ ಹಿಂದಿ ವಾರ್ತೆಗಳು, ಬಳಿಕ ಇಂಗ್ಲಿಷ್ ವಾರ್ತಾ ಪ್ರಸಾರ ನಮ್ಮ ದೆಹಲಿ ಕೇಂದ್ರದಿಂದ.

ಪ್ರೀತಿದ ಶ್ರೋತೃಲೆ, ಹಲೋ ನಮ್ಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ ಇನಿ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಬಿತ್ತಿಲ್ದ ದೈ ಮರ್ದತ್ ಪನ್ಪಿನಂಚಿನ ಒಂಜಿ ಗಾದೆದ ಪಾತಿರ ಉಂಡು. ಆಂಡ ಏತೋ ಸರ್ತಿ ಬಿತ್ತಿಲ್ ಡಿಪ್ಪುನ ಮರ್ದದ ದೈಕ್ಲಿನ ಬಗೆಟ್ ನಮಕ್ಕೆ ಗೊತ್ತು ಪೂಜಿ. ಅಂಚಾದ ಈ ಸರ್ತಿ ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟನ್ಲೆ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು. ರಡ್ಡು ರಡ್ಡು ಒಂಜಿ ಒಂಜಿ ಒರ್ಂಬ ಒರ್ಂಬ ಒರ್ಂಬ ಎಸ್ಟಿಡಿ ಕೋಡ್ 08024. ಮೊಬೈಲ್ 8272703800. ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟೊನ್ಲೆ ಇನಿ ಕಾಂಡೆ ಪತ್ತರೆಕ್.

ಉನ್ನಿಕೃಷ್ಣನ್ ಮತ್ತು ಚಿತ್ರ ಹಾಡಿದ ಧ್ರುವ ಚಿತ್ರದ ಗೀತೆ ಕೇಳಿದರೆ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿತ್ತು, ಸಂಗೀತ ಸಂಯೋಜನೆ ಗುರುಕಿರಣ್. ಮುಂದೆ ಕೇಳಿ ಚೆಲುವಿನ ಚಿತ್ತಾರ ಚಿತ್ರದ ಗೀತೆ. ಹಾಡಿದವರು ಶ್ರೇಯಾ ಘೋಷಾಲ್, ಸಾಹಿತ್ಯ ಎಸ್ ನಾರಾಯಣ್, ಸಂಗೀತ ಸಂಯೋಜನೆ ಮನೋಮೂರ್ತಿ.

0: ಜೆಸ್ಸಿ ಗಿಫ್ಟ್ ಸಂಗೀತ ಸಂಯೋಜಿಸಿ ವಸುಂಧರಾ ದಾಸ್ ಜೊತೆ ಹಾಡಿರುವ ಹುಡುಗಾಟ ಚಿತ್ರದ ಗೀತೆ, ಸಾಹಿತ್ಯ ಕವಿರಾಜ್ ಅವರದು.
1: Thank you.

0: ಕನ್ನಡ ಚಿತ್ರಗೀತೆಗಳ ಪ್ರಸಾರ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಅಪ್ಪ, ಅರ್ಜುನ, ಮಗ ಬಬ್ರುವಾಹನ ಪಾತ್ರಗಳಲ್ಲಿ ಅಣ್ಣಾವರ ಪೈಪೋಟಿಯ ದ್ವಿಪಾತ್ರ ಅಭಿನಯಕ್ಕೆ ಈ ಶರೀರ ಶಾರೀರ ಒಂದಾಗಿ ಹಾಡಿದ್ದು ವಿಶೇಷ.
3: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
4: ನನ್ನ ರಾಗತಾನ ಪಲ್ಲವಿ
1: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
5: ಹಲೋ ಪ್ರೀತಿದ ಶ್ರೋತೃಲೆ, ಹಲೋ, ನಮ್ಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ ಇನಿ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಬಿತ್ತಿಲ್ದ ದೈ ಮರ್ದತ್ ಪನ್ಪಿನಂಚಿನ ಒಂಜಿ ಗಾದೆದ ಪಾತಿರ ಉಂಡು. ಆಂಡ ಏತೋ ಸರ್ತಿ ಬಿತ್ತಿಲ್ ಡಿಪ್ಪುನ ಮರ್ದದ ದೈಕ್ಲಿನ ಬಗೆಟ್ ನಮಕ್ಕೆ ಗೊತ್ತು ಪೂಜಿ. ಅಂಚಾದ ಈ ಸರ್ತಿ ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟನ್ಲೆ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು. ರಡ್ಡು ರಡ್ಡು ಒಂಜಿ ಒಂಜಿ ಒರ್ಂಬ ಒರ್ಂಬ ಒರ್ಂಬ ಎಸ್ಟಿಡಿ ಕೋಡ್ 08024, ಮೊಬೈಲ್ 87772300. ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟೊನ್ಲೆ ಇನಿ ಕಾಂಡೆ ಪತ್ತರೆಕ್.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
6: ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
7: ಪೂಜ್ಯರೇ, ಚಿಂತೆ ಎಂಬ ಲತೆಯನ್ನ ಕಿತ್ತೊಗೆಯಿರಿ. ತಾವು ಇಷ್ಟಕ್ಕಾಗಿ ಯೋಚಿಸಬೇಡಿ.

0: ನನ್ನ ಈ ಜಡ ದೇಹದಿಂದ ನಿಮ್ಮ ಮಗನ ಪ್ರಾಣ ಉಳಿಯುತ್ತದೆ ಅಂತಾದ್ರೆ ನಾನು ಕೃತಾರ್ಥ ಎಂದು ಭಾವಿಸುತ್ತೇನೆ. ನನ್ನ ಜನ್ಮ ಪಾವನವಾಯಿತು ಎಂದು ತಿಳಿಯುತ್ತೇನೆ. ಪರೋಪಕಾರಕ್ಕಾಗಿ ಮಯೂರಧ್ವಜ ಭೂಪತಿಯು ನಿಶ್ಚಲ ಮನಸ್ಸಿನಿಂದ ತನ್ನ ದೇಹವನ್ನ ಅರ್ಪಿಸಿದ್ದಾನೆ ಎನ್ನುವ ಕೀರ್ತಿ ಆ ಚಂದ್ರಾರ್ಕ ಪರ್ಯಂತರ ಅಚ್ಚಳಿಯದೆ ಉಳಿದೀತು
1: ಅಲ್ವೇ.
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇಂದು ರಾತ್ರಿ 9:30
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
4: 8700014242.
5: ಪ್ರಿಯ ಕೇಳುಗರೆ, ಇನ್ನು ನಮ್ಮ ನಿಲಯದಿಂದ 11:00 ವನಿತಾ ವಾಣಿಯಲ್ಲಿ ಹೇಮಲತಾ ಜಯಶರ್ಮಾ ಅವರಿಂದ ಗ್ರಂಥಾಲಯದ ಮಹತ್ವ ಕುರಿತು ಭಾಷಣ ಕೇಳುವಿರಿ. 12:05 ವನಿತಾ ವಿಹಾರದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿಯ ವಾವ ಕುರಿತು ರೂಪಾ ಕುಲಕರ್ಣಿಯವರು ಮಾತನಾಡಲಿದ್ದಾರೆ. ಆಕಾಶವಾಣಿ ಕಲಬುರಗಿ ನಿಲಯದ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮ, ಅದರಲ್ಲಿ ಮಾನವನ ದೇಹದಲ್ಲಿ ಹಾರ್ಮೋನುಗಳ ಪಾತ್ರ, ಈ ಕುರಿತು ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥದಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ.

0: ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಾಯುಸೇನೆಯ ನಿವೃತ್ತ ವಾರಂಟ್ ಆಫೀಸರ್ ಶ್ರೀಧರ್ ಭಟ್ ಅವರು
1: ಶ್ರೋತೃಗಳೇ ನಮಸ್ಕಾರ ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾವು ಕಳೆದ ವಾರ ಇದೇ ಹೊತ್ತಿಗೆ ಭಾರತೀಯ ವಾಯುಸೇನೆಯಲ್ಲಿ ವಾರಂಟ್ ಆಫೀಸರ್ ಆಗಿ ನಿವೃತ್ತಿ ಹೊಂದಿದಂತಹ ಶ್ರೀಧರ ಭಟ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಜೈ ಹಿಂದ್ ಸರ್
2: ಜೈ ಹಿಂದ್
1: ಶ್ರೀಧರ್ ಭಟ್ ಅವರೇ ಕಾರ್ಗಿಲ್ ಆಪರೇಷನ್ ವಿಜಯ್ ಏನಾಯ್ತಲ್ಲ ನೀವು ಹೇಳಿದಾಗೆ ಸಫೇದ್ ಸಾಗರ್ ಭಾರತೀಯ ವಾಯುಸೇನೆ ಅದನ್ನ ಕರೆದಿರೋದಾಗ ಆವಾಗ ನೀವು ಎಲ್ಲಿದ್ರಿ ಕಾರ್ಗಿಲ್ಗೆ ಸಮೀಪ ಇದ್ರ ಅಥವಾ ಕಾರ್ಗಿಲ್ಗೆ ನೀವು ಹೋಗ್ಬೇಕಾಯ್ತು
2: ನಾವು ಭಾರತೀಯ ವಾಯುಸೇನೆ ಭಾರತೀಯ ಸೇನೆಗೆ ಏರ್ ಸಪೋರ್ಟ್ ಕೊಡುವಂತಹ ಒಂದು ಕ್ರಿಯೆಯನ್ನು ಮಾಡ್ತಾ ಇರ್ತೀವಿ ಭಾರತೀಯ ವಾಯುಸೇನೆ ಸೊ ನಾವು ನಮ್ಮ ವಾಯುಸೇನೆ ತಾಣದಲ್ಲಿ ಇರ್ತೀವಿ ನಾವು ವಿಮಾನಗಳನ್ನ ಸನ್ನದ್ಧ
1: ಮಾಡಿದ್ರಿ
2: ನಾನು ಆವಾಗ ಭಾರತೀಯ ವಾಯುಸೇನೆ ನಾನು ಪಾಲಂ ಅಲ್ಲಿದ್ದೆ ಪಾಲಂ ಅಲ್ಲಿ ನಮ್ಮ ಭಾರತೀಯ ವಾಯುಸೇನೆ ದೊಡ್ಡ ತಾಣ ಇದೆ ಸೊ ಅಲ್ಲಿಂದ ಕೆಲಸ ಮಾಡ್ತಾ ಇದ್ದೆ ಸೊ

0: ನಮ್ಮ ಆ ಸಂದರ್ಭದಲ್ಲಿ ನಮಗೆ ಏನು ಕರೆ ಬಂತು ಅದರ ಪ್ರಕಾರ ನಾವು ನಮ್ಮ ವಿಮಾನಗಳನ್ನ ಅಥವಾ ನಮ್ಮ ಗ್ರೌಂಡ್ ಎಕ್ವಿಪ್ಮೆಂಟ್ಸ್ ಇರ್ತೀವಿ ಅದನ್ನು ಸನ್ನದ್ಧ ಮಾಡಿ ನಾವು ಯುದ್ಧಕ್ಕೆ ಬೇಕಾದಂತ ಸಹಕಾರ ಕೊಟ್ಟು ಕೆಲಸ ಮಾಡ್ತಾ ಇದ್ವಿ.
1: ಅವಾಗ ನೀವು ಮಿಗ್ ಮತ್ತೆ ಜಾಗ್ವಾರ್ ಎರಡನ್ನೂ ಬಳಸಿದ್ರ ಅಲ್ಲಿ?
0: ಇಲ್ಲ, ಭಾರತೀಯ ವಾಯುಸೇನೆ ಕಾರ್ಗಿಲ್ ವಾರದಲ್ಲಿ ಮಿಗ್, ಜಾಗ್ವಾರ್ ಎರಡು ಅಥವಾ ಮಿರಾಜ್ ಅಂತ ಹೇಳುವಂತ ಇನ್ನೊಂದು ಇದೆ, ಇವುಗಳನ್ನು ಉಪಯೋಗಿಸಿ ನಾವು ವಾಯುಸೇನೆಯಲ್ಲಿ ಅವಾಗ ಆಪರೇಷನ್ ಮಾಡಿದ್ವಿ. ಸೊ ಇವುಗಳನ್ನು ಉಪಯೋಗಿಸಿಬಿಟ್ಟು ನಾವು ಭಾರತೀಯ ಸೇನೆಗೆ ಏರ್ ಸಪೋರ್ಟ್ ಕೊಟ್ಟು ಕೆಲಸ ಮಾಡಿದ್ರು.
1: ಕಾರ್ಗಿಲ್ ಆಪರೇಷನ್ ಅಲ್ಲಿ ಭಾರತ ವಿಜಯಿ ಆದ್ರೂ ಕೂಡ ಸಾಕಷ್ಟು ಸಾವು ನೋವು ಕೂಡ ಆ ಸಂದರ್ಭದಲ್ಲಿ ಆಯ್ತು ಭಾರತೀಯ ಸೇನೆಗೆ. ಹಾಗೆ ನೀವು ನಿಮ್ ಕಣ್ಣೆದುರಿಗೆ ನೋಡಿದಂತಹ ಕೆಲವು ವಿವರಗಳನ್ನ ಹೇಳ್ಬೋದಾ?
0: ಈ ಒಂದು ಕಾನ್ಫ್ಲಿಕ್ಟ್ ಅಥವಾ ಒಂದು ಒಂದು ವಾರ್ ಹೇಳುವಂತ ಒಂದು ಸಿಚುವೇಶನ್ ಬಂದಾಗ ಅದರಲ್ಲಿ ನಮ್ಮ ಸೈನ್ಯ ಇರ್ಬೋದು ಅಥವಾ ನಮ್ಮ ವೈರಿ ಸೈನಿಕರಿರ್ಬೋದು ಸಾವು ನೋವು ಸಂಭವಿಸುತ್ತೆ. ಆದ್ರೆ ನಮ್ಮ ಭಾರತೀಯ ವಾಯುಸೇನೆ ಅಥವಾ ಭಾರತೀಯ ಸೇನೆಯಿಂದ ಹಲವಾರು ಜನರಿಗೆ ಗಾಯಗಳಾಗಿದ್ದು, ಹಲವರನ್ನೆಲ್ಲ ಆವಾಗವಾಗ ವಿಮಾನಗಳ ಮೂಲಕ ನಮ್ಮ ಸೇನಾ ಆಸ್ಪತ್ರೆಗಳಿಗೆ ಸಾಗಿಸಿ ಅವರಿಗೆ ಶುಶ್ರೂಷೆ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಹಲವಾರು ಸಂದರ್ಭಗಳು ಎದುರಾಗಿದ್ದು, ಅದೊಂದು ನಿರಂತರ ಪ್ರಕ್ರಿಯೆ ಆಗಿತ್ತು. ಯಾಕಂದ್ರೆ ಸೊ ದಟ್ ಯಾರೆಲ್ಲ ಇಂಜುರಿ ಆಗಿದ್ರು, ಇಂಜುರಿ ಆದವರನ್ನು ಇಮಿಡಿಯೇಟ್ಲಿ ನಾವು ರೆಸ್ಕ್ಯೂ ಮಾಡಿ ಅವ್ರನ್ನ ಆಸ್ಪತ್ರೆಗೆ ರವಾನಿಸಿ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ನಾವು ಮಾಡಿದ್ವಿ.
1: ಈಗ ಆ ಸಂದರ್ಭದಲ್ಲಿ ಮಿಗ್ ಆಗಿರ್ಬಹುದು, ಜಾಗ್ವಾರ್ ಆಗಿರ್ಬಹುದು ಅಥವಾ ಮಿರಾಜ್ ಆಗಿರ್ಬಹುದು, ಭಾರತದಿಂದ ಪಾಕಿಸ್ತಾನ ಗಡಿಯ ತನಕ ನಿರಂತರವಾಗಿ ಹೋಗ್ತಾ ಇರುವಂತ ಅವಶ್ಯಕತೆ ಇತ್ತು ಆಗ. ಆಮೇಲೆ ಅದು ನೀವೇ ಹೇಳದ ಹಾಗೆ 17,500 ಅಡಿಯಿಂದ ಎತ್ತರಕ್ಕೆ ಹಾರೋದು ಅಷ್ಟು ಸುಲಭ ಅಲ್ಲ. ಅಲ್ಲಿ ಯಾವುದೇ ಯಂತ್ರೋಪಕರಣ ಆದ್ರೂ ತಾಂತ್ರಿಕವಾಗಿ ಏನಾದ್ರೂ ಮಿಗ್ಗೆ ತೊಂದರೆಯಾಗಿ ಅದನ್ನ ಸರಿಪಡಿಸಬಹುದಾದಂತ ಒಂದು ದೊಡ್ಡ ಸವಾಲು ನಿಮ್ಗೆ ಬಂತ ಹೇಗೆ?
0: ವಿಮಾನ ನಾವು ಸನ್ನದ್ಧ ಮಾಡಿ ವಿಮಾನ ಹಾರದಾಗ ಒಂದೆರಡು ಸಂದರ್ಭಗಳಲ್ಲಿ ತಾಂತ್ರಿಕ ದೋಷಗಳಿಂದಾಗಿ ವಿಮಾನ ಪುನಃ ಬಂದಿದ್ದಂತ ಪ್ರಮೇಯಗಳಿತ್ತು. ಬಂದದ್ದ ವಿಮಾನಗಳನ್ನು ನಾವು ಪುನಃ ಪರಿಶೀಲನೆ ಮಾಡಿ ಪುನಃ ಹಾರಾಟಕ್ಕೆ ಅಣಿಗೊಳಿಸಿದ್ವಿ. ಮತ್ತೆ ಯಾವುದೇ ಯುದ್ಧ ವಿಮಾನ ಆ ಸಂದರ್ಭದಲ್ಲಿ ನಮ್ಮ ಯುದ್ಧ ವಿಮಾನಗಳು ನಮ್ಮ ಕಡೆಯಿಂದ ಯಾವುದೇ ಹಾನಿಗೊಳಗಾಗಿಲ್ಲ, ನಮ್ಮ ಯಾವುದೇ ಯುದ್ಧ ವಿಮಾನಗಳು ಹಾನಿಗೊಳಗಾಗಿಲ್ಲ ಹೇಳುವಂಥದ್ದನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಮ್ಮ ದಾಳಿ ಅಥವಾ ನಮ್ಮ ಏರ್ ಸಪೋರ್ಟ್ ಏನಿತ್ತು ಅದು ನಿಖರವಾಗಿತ್ತು. ಆದ್ರಿಂದ ನಾವು ಇದರಲ್ಲಿ ಹೆಚ್ಚು ಕಳ್ಕೊಂಡಿಲ್ಲ ಹೇಳುವಂತದನ್ನ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀವಿ.
1: ಈಗ ಯುದ್ಧ ಎಲ್ಲಿ ನಡೆಯುತ್ತೋ ಅಲ್ಲಿಗೆ ಹತ್ತಿರಕ್ಕೆ ಒಂದು ಬೇಸ್ ಮಾಡ್ಕೊಳ್ಳಲಾಗುತ್ತೆ. ಮೊದಲೇ ಈಗ ನೀವು ಪಾಲಂನಲ್ಲಿದ್ರೂ ಕೂಡ ಈ ಮಿಗ್ಗಳನ್ನಾಗ್ಲಿ ಅಥವಾ ಜಾಗ್ವಾರ್ಗಳನ್ನಾಗ್ಲಿ ಹೋಗಿ ಒಂದು ಬೇಸ್ ಅಲ್ಲಿ ಇಟ್ಕೊಳ್ಬೇಕು, ಅಲ್ಲಿ ತಯಾರಿ ಮಾಡ್ಬೇಕು, ಅಲ್ಲಿಂದ ಶೀಘ್ರವಾಗಿ ಅವು ಹಾರಿ ಶತ್ರು ನೆಲೆಯ ಮೇಲೆ ದಾಳಿ ಮಾಡೋ ಹಾಗೆ ಇರ್ಬೇಕು. ಆ ಬೇಸ್ ಏನಿದೆ ಅದು ಬಹಳ ದೂರ ಇರಲ್ಲ ಶತ್ರು ನೆಲೆಯಿಂದ, ಸ್ವಲ್ಪ ಸಮೀಪದಲ್ಲೇ ಇರ್ತಿರುತ್ತೆ. ಅಲ್ಲಿ ಯಾವತ್ತು ಈಗ ಶತ್ರುಗಳು ಕೂಡ ಅದನ್ನು ದಾಳಿ ಮಾಡುವಂತ ಸಂದರ್ಭ ಇರುತ್ತೆ ಆ ಬೇಸ್ ಅನ್ನು. ಹಾಗಾಗಿ ಸದಾ ಸನ್ನದ್ಧವಾಗಿರ್ಬೇಕು, ಸದಾ ಜಾಗೃತವಾಗಿರ್ಬೇಕಾದಂತ ಅವಶ್ಯಕತೆ ಇರುತ್ತೆ. ಅದು 24 ಗಂಟೆಗಳು ಕೂಡ ಹಾಗೆ ಇರ್ಬೇಕಾಗುತ್ತೆ. ಅವಾಗ ನಿಮ್ಗೆ ಊಟ ನಿದ್ದೆ ಅದೆಲ್ಲ ಯಾವುದು ಒಂದು ಲೆಕ್ಕಕ್ಕೆ ಬರೋದಿಲ್ಲ ಆ ಸಂದರ್ಭದಲ್ಲಿ. ಹಾಗೆ ತುಂಬಾ ಅದು ಈಗ ನಾವು ನೆನ್ಪಿಸ್ಕೊಂಡ್ರೆ ಅದು ಕಷ್ಟ ಅನ್ಸುತ್ತೆ. ಆದ್ರೆ ಕೆಲಸ ಮಾಡ್ತಾ ಇರುವಾಗ ನಿಮ್ಗೆ ಅಲ್ಲಿ ಕಾರ್ಯತತ್ಪರರಾಗಿರುವಾಗ ಇದು ಯಾವ್ದ್ರ ಪರಿವೆಯೇ ಇರೋದಿಲ್ಲ. ಆತರದ ಅನುಭವ ಇದ್ರೆ ಹೇಳಿ.
0: ಹೌದು, ಈ ಒಂದ್ಸಲ ಒಂದು ವಾರ್ ಡಿಕ್ಲೇರ್ ಆದ್ರೆ ಅಂದ್ರೆ ಯುದ್ಧದ ಒಂದು ಘೋಷಣೆ ಆದ ಮೇಲೆ ನಾವು ನಾವಿರುವಂತ ತಾಣದಲ್ಲಿ ಅಥವಾ ನಮ್ಮ ನಾವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ವಾಯುತಾಣದಲ್ಲಿ ಆ ಎಲ್ಲ ಕಡೆ ಒಂದು ಜನರಲ್ ವಾರ್ನಿಂಗ್ ಕೊಟ್ಟಿರ್ತೀವಿ, ಎಲ್ಲರೂ ಸನ್ನದ್ಧರಾಗಿರ್ಬೇಕು ಅನ್ನೋಂತ ಒಂದು ವಾರ್ನಿಂಗ್ ಕೊಟ್ಟಿರ್ತೀವಿ. ಮತ್ತೆ ಅಲ್ಲಿ ನಮ್ಮಲ್ಲಿ ಬ್ಲಾಕ್ಔಟ್ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಕತ್ತಲು ಮಾಡಿಬಿಟ್ಟು ಬ್ಲಾಕ್ಔಟ್ ಮಾಡ್ತಾರೆ,
1: ಲೈಟ್ ಹಾಕೋ ಹಾಗಿಲ್ಲ.
0: ಯಾಕಂದ್ರೆ ಅದರಿಂದ ವೈರಿಗಳಿಗೆ ಶತ್ರುಗಳಿಗೆ ನಮ್ಮ ತಾಣ ಗುರುತಿಸಬಾರದು ಹೇಳುವ ಉದ್ದೇಶದಿಂದ ಬ್ಲಾಕ್ಔಟ್ ಮಾಡಿರ್ತಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಎಲ್ಲರ ಫ್ಯಾಮಿಲಿ ಇರ್ಬೋದು ಅಥವಾ ನಮ್ಮ ಸಿವಿಲಿಯನ್ ಪಾಪ್ಯುಲೇಷನ್ ಇರ್ಬೋದು ಅವರೆಲ್ಲರಿಗೂ ಒಂದು ಮೈಕ್ ಮೂಲಕ ಅಥವಾ ವಾಹನಗಳ ಮೂಲಕ ಎಲ್ರಿಗೂ ಒಂದು ಘೋಷಣೆ ಕೊಡ್ತೀವಿ. ಏನಂತ ಹೇಳಿದ್ರೆ ಯಾರೂ ಅನಗತ್ಯವಾಗಿ ಮನೆಯಿಂದ ಹೊರಗೆ ಬರಬಾರದು, ಮನೆ ಒಳಗಡೆ ಇರಬೇಕು ಅಂತದನ್ನು. ನಮ್ಮ ವಾಯುತಾಣದಲ್ಲಿ ಅಥವಾ ಬೇರೆ ಯಾವ್ದಾದ್ರು ಸೇನಾ ತಾಣಗಳಲ್ಲಿ ಬಂಕರ್ಗಳು ಇರುತ್ತವೆ ಸೈರನ್ ಆದ್ರೆ, ಆ ಬಂಕರ್ಗಳಲ್ಲಿ ನಾವು ಹೋಗಿ ಆ ಸೈರನ್ ಆದಾಗ ನಾವು ಅಡಗಿ ಕುಳಿತುಕೊಳ್ಬೇಕಾಗತ್ತೆ. ಮತ್ತೆ ಈ ಸಂದರ್ಭದಲ್ಲಿ ನಾವು ಯಾವಾಗಲೂ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತೀವಿ, ಯಾಕಂದ್ರೆ ನಾವು ಸೇನೆಯವರೇ ಆದ ಕಾರಣ ನಮ್ಮ ಕೆಲಸದಲ್ಲಿ ತುಂಬಾ ಮುಂಚೂಣಿಯಲ್ಲಿ ಅಥವಾ ತುಂಬಾ ಹುರುಪಿನಿಂದ ಕೆಲಸ ಮಾಡಿಕೊಂಡು ಬೇಕಾದ್ರೆ ನಮ್ಮ ವಿಮಾನವನ್ನು ತಯಾರು ಮಾಡಬೇಕಾಗತ್ತೆ, ಡ್ಯೂಟಿಗೆ ಹೋಗ್ಬಿಟ್ಟು ವಿಮಾನ

0: ವಿಮಾನವನ್ನು ತಯಾರು ಮಾಡುವಂಥದ್ದು, ವಿಮಾನ ಹಾರಾಟಕ್ಕೆ ಅಣಿಗೊಳಿಸಿ ನಾವು ವಿಮಾನವನ್ನು ಇಟ್ಟಿರ್ತೇವೆ. ಅದರೊಳಗೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ನಾವು ತುಂಬಿಸಿಟ್ಟಿರ್ತೇವೆ. ಅದು ಮಿಸೈಲ್ ಇರ್ಬೋದು, ಅಥವಾ ಬಾಂಬ್ ಇರ್ಬೋದು, ಅಥವಾ ರಾಕೆಟ್ ಇರ್ಬೋದು, ಇಂಥವುಗಳನ್ನು ತುಂಬಿಸಿ ವಿಮಾನ ರೆಡಿಯಾಗಿರುತ್ತೆ.
1: ಈ ಬೇಸ್ಗಳು ಅಂತ ಹೇಳಿದ್ನಲ್ಲ, ಒಂದು ತಾತ್ಕಾಲಿಕ ಒಂದು ನೆಲೆ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿ ಸುತ್ತಮುತ್ತಲು ಸಾರ್ವಜನಿಕರು ಯಾರಿಗೂ ಇರೋದಕ್ಕೆ ಅವಕಾಶ ಇರಲ್ಲ.
0: ಭಾರತೀಯ ವಾಯುಸೇನೆಯ ತಾಣಗಳು ಅಥವಾ ಭಾರತೀಯ ಸೇನೆಯ ತಾಣಗಳೆಲ್ಲ ತುಂಬಾ ಸುರಕ್ಷಿತ ತಾಣಗಳಾಗಿರುತ್ತವೆ. ಅಲ್ಲಿ ಅನಗತ್ಯ ಅಥವಾ ಅಪ್ಪಣೆ ಇಲ್ಲದೆ ಯಾರು ಪ್ರವೇಶ ಮಾಡುವಂತಹ ಒಂದು ಅವಕಾಶ ಇರುವುದಿಲ್ಲ. ಆದ್ದರಿಂದ ಇದು ಹೈಲಿ ಸೆಕ್ಯೂರ್ಡ್ ಝೋನ್ ಆಗಿರುತ್ತೆ, ತುಂಬ ಸೆಕ್ಯೂರ್ಡ್ ಇರೋ ಝೋನ್ ಆಗಿರುತ್ತೆ. ಆದ್ದರಿಂದ ಅಲ್ಲಿ ಯಾರು ಬರುವುದಿದ್ರೂ ಅವರನ್ನು ಪೂರ್ಣ ತಪಾಸಣೆಗೊಳಿಸಿ ಅವರ ಗುರುತು ಪತ್ರ ಪರಿಶೀಲನೆ ಮಾಡಿದ್ದೀನಿ. ಅದರ ಒಳಗೆ ಬರುವಂತಹ ಪ್ರಮೇಯ ಇರುತ್ತೆ, ಬೇರೆ ಯಾರು ಬರುವ ಹಾಗಿಲ್ಲ. ಒಳಗಡೆ
1: ಸಾರ್ವಜನಿಕರ ಓಡಾಟ,
0: ಸಾರ್ವಜನಿಕ ಓಡಾಟ ಅಲ್ಲಿ ಸಾಧ್ಯವೇ ಇರಲ್ಲ. ಸೊ ನಮ್ಮ ಗುಪ್ತಚರರು ಸರಿಯಾಗಿ ಅಲ್ಲಿ ಬಂದೋಬಸ್ತ್ ತಗೊಳ್ತಾರೆ ಅಥವಾ ಗಸ್ತು ಹೊಡಿತಾರೆ. ಆದ್ರಿಂದ ಯಾವುದೇ ಒಂದು ತರದ ಭದ್ರತಾ ವೈಫಲ್ಯಕ್ಕೆ ಅವಕಾಶ ಕೊಡುವುದಿಲ್ಲ.
1: ಈಗ ನೀವು ಹೇಳಿದ್ರಿ, ಯಾವುದೇ ಒಂದು ಯುದ್ಧ ವಿಮಾನದಲ್ಲಿ ಬಾಂಬ್ ಹಾಕಿ ಇಟ್ಟಿರ್ತೀರಾ, ಅಥವಾ ಕ್ಷಿಪಣಿಗಳನ್ನು ಇಟ್ಟಿರ್ತೀರಾ, ರಾಕೆಟ್ಸ್ ಇಟ್ಟಿರ್ತೀರಾ, ಹಾಗೆ ಯಾವುದಾದ್ರೂ ತಗೊಂಡು ಹೋದಂತಹ ಕ್ಷಿಪಣಿಯೋ ಅಥವಾ ರಾಕೆಟ್ ಆ ಹೊತ್ತಿಗೆ ಕೆಲಸ ಮಾಡದೆ ಮತ್ತೆ ತಕ್ಷಣಕ್ಕೆ ವಾಪಸ್ ಬಂದು ಮತ್ತೆ ಹೋಗದದ್ದು ಆ ಥರದ್ದು ಏನಾದರೂ ಆಗುತ್ತಾ?
0: ಆ ಥರ ಆಗುವ ಪ್ರಮೇಯ ಬಹಳ ಕಡಿಮೆ. ಯಾಕಂತ ಹೇಳಿದ್ರೆ, ಸಪೋಸ್ ಯುದ್ಧ ವಿಮಾನದಲ್ಲಿ ಒಂದು ಕ್ಷಿಪಣಿ ಕೊಂಡೋದ್ರೆ ಅದು ಏರ್ ಟು ಗ್ರೌಂಡ್ ಮಿಸೈಲ್ ಆಗಿರುತ್ತೆ. ಅಂದ್ರೆ ವಿಮಾನದಿಂದ ನಾವು ಅದನ್ನ ಟ್ರಿಗರ್ ಆನ್ ಮಾಡಿ ಅದನ್ನ ಆಪರೇಷನ್ ಮಾಡಿದ್ರೆ ಅದು ಹೋಗ್ಬಿಟ್ಟು ಯಾವ ಯಾವ ಟಾರ್ಗೆಟ್ ಅನ್ನ ಅದು ಭೇದಿಸ್ಬೇಕು ಆ ಟಾರ್ಗೆಟ್ ಭೇದಿಸುತ್ತೆ. ಅದು ಫೇಲ್ಯೂರ್ ಆಗೋ ಚಾನ್ಸಸ್ ಬಹಳ ಕಡಿಮೆ. ಬಾಂಬ್ ಅಷ್ಟೇ. ಬಾಂಬ್ ಅಂತ ಹೇಳಿದ್ರೆ ಇಂಥ ತಾಣಕ್ಕೆ ಅದನ್ನ ಬಾಂಬ್ ಅನ್ನ ಬೀಳಿಸ್ಬೇಕಂತ ಹೇಳುವಂತ ಒಂದು ಮೆಷರ್ಮೆಂಟ್ ಇರುತ್ತೆ, ಅಥವಾ ಒಂದು ಕ್ಲಿಯರ್ ಅವರಿಗೆ ಒಂದು ಮಾರ್ಕಿಂಗ್ ಇರುತ್ತೆ, ಅದರ ಪ್ರಕಾರ ಹೋಗಿ ಅದು ಬೀಳುತ್ತೆ. ಸೊ ಅಂತ ಸಂದರ್ಭಗಳಲ್ಲಿ ಅವುಗಳು ವೈಫಲ್ಯ ಅಂತ ಹೇಳುವಂತದ್ದು ಬಹಳ ಕಡಿಮೆ ಆಗಿರುತ್ತೆ. ಸೊ ನಿಖರವಾಗಿ ಅವುಗಳು ಕೆಲಸ ಮಾಡುತ್ತವೆ ಹೇಳುವಂತದನ್ನ ಹೇಳ್ತೀನಿ.
1: ಈಗ ನಿಮ್ಮ ಟೀಮ್ಗಳಿಗೆ ಕಮಾಂಡರ್ಸ್ ಅಂತ ಇರ್ತಾರೆ, ಮೇಲಧಿಕಾರಿಗಳು, ಅನೇಕ ಬಾರಿ ಅವರು ನಿಮ್ಗೆ ಕೆಲವು ಸೂಚನೆಗಳನ್ನ ಕೊಡ್ತಿರ್ತಾರೆ, ಅವರ ಸೂಚನೆಗಳ ಮೇರೆಗೆ ನೀವು ಕೆಲಸ ಮಾಡ್ತಿರ್ಬೇಕಾಗುತ್ತೆ. ಯಾರು ಈ ತರದ ಮೇಲಧಿಕಾರಿಗಳು ಕಮಾಂಡರ್ಸ್ ಚೆನ್ನಾಗಿರ್ತಾರಲ್ಲ, ಆ ತಂಡ ಬಹಳ ಉತ್ಸಾಹದಿಂದ ಕೆಲಸ ಮಾಡುತ್ತೆ, ಮತ್ತೆ ಅವರು ಯುದ್ಧದ ಯಶಸ್ಸಿಗೂ ಕಾರಣರಾಗಿರ್ತಾರೆ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ. ಹಾಗೆ ನಿಮ್ಗೆ ಸಿಕ್ಕಂತ ಅಂತ ಅಧಿಕಾರಿಗಳನ್ನ ನೆನಪು ಮಾಡ್ಕೊಳ್ಬಹುದು.
0: ನಾವು ಈಗ ಹೇಳಿದಂಗೆ ನಮ್ದೊಂದು ತಾಂತ್ರಿಕ ವಿಭಾಗ ಇರುತ್ತೆ, ನಮ್ಮ ಒಂದು ಇಂಜಿನಿಯರಿಂಗ್ ಟೀಮ್ ಇರುತ್ತೆ, ನಾವೆಲ್ಲ ವಿಮಾನವನ್ನ ತಯಾರಿ ಮಾಡುವಂತ ಟೀಮ್ ಆಗಿರ್ತಾರೆ. ನಮ್ಮ ಟೀಮಿಗೆ ಒಬ್ಬರು ಇಂಜಿನಿಯರಿಂಗ್ ಆಫೀಸರ್ ಅಂತ ಹೇಳಿ ಇನ್ನೊಬ್ಬರು ಇರ್ತಾರೆ, ನಮ್ಮ ಮೇಲ್ದಿರ್ತಾರೆ, ಅವರು ಇದನ್ನೆಲ್ಲಾನು ಉಸ್ತುವಾರಿ ನೋಡಿಕೊಳ್ಳೋರಾಗಿರ್ತಾರೆ. ಅವರ ಮೇಲೆ ನಮ್ಮ ಇಡೀ ನಮ್ಮ ಒಂದು ಸ್ಕ್ವಾಡ್ರನ್ ಅಂತ ಹೇಳ್ತೀವಿ ನಾವು, ಅಥವಾ ನಮ್ಮ ಒಂದು ಯೂನಿಟ್ಗೆ ಒಬ್ಬರು ಕಮಾಂಡಿಂಗ್ ಆಫೀಸರ್ ಅಂತ ಹೇಳಿರ್ತಾರೆ. ಸೊ ಹೀ ವಿಲ್ ಬಿ ದ ಓವರ್ ಆಲ್ ಇನ್ ಚಾರ್ಜ್ ಆಫ್ ಅವರ್ ಕಂಪ್ಲೀಟ್ ಬಿಗ್ ಯೂನಿಟ್. ಅವರ ಪೂರ್ಣ ಆದೇಶದಂತೆ ನಾವು ಕೆಲಸ ಮಾಡ್ತಾ ಇರಬೇಕಾಗುತ್ತೆ.
1: ಹೀಗೆ ನೀವು 26 ವರ್ಷ ಸೇವೆ ಸಲ್ಲಿಸಿದ್ರಿ ಬೇರೆ ಬೇರೆ ಕಡೆಗಳಲ್ಲಿ, ಬಹಳ ಒಳ್ಳೆಯ ಅನುಭವವನ್ನ ನಿಮ್ಮ ಈ ಸೇವಾ ಅವಧಿ ನಿಮಗೆ ಕೊಡ್ತು. ಕೊನೆಗೆ ಸೇವೆಯಿಂದ ನಿರ್ಗಮಿಸಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡಿ 26 ವರ್ಷದ ನಂತರದಲ್ಲಿ ನೀವು ಸೇವಾ ನಿವೃತ್ತಿಯನ್ನು ತೆಗೆದುಕೊಳ್ಬೇಕು ಅನ್ನೋ ಮನಸ್ಸು ಮಾಡಿದ್ರಿ. ಹೀಗೆ ಬಹಳ ಶಿಸ್ತಿನಿಂದ, ದಕ್ಷತೆಯಿಂದ, ಅದು ಭಾರತೀಯ ವಾಯುಸೇನೆಯಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅಲ್ಲಿಂದ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ. ಹಾಗೆ ಹೊರಗೆ ಬರುವಾಗ ಹೇಗಿತ್ತು ನಿಮ್ಮ ಮನಸ್ಥಿತಿ?
0: 26 ವರ್ಷ ಭಾರತೀಯ ವಾಯುಸೇನೆ ಕೆಲಸ ಮಾಡಿದ ನಂತರ ನಮ್ಮ ಮನಸ್ಸು ಪೂರ್ಣವಾಗಿ ಒಂದು ಡಿಫೆನ್ಸಿನ ಒಂದು ಸಿಸ್ಟಮ್ಗೆ ಟ್ಯೂನ್ ಆಗಿರುತ್ತೆ. ಸೊ ಮುಂದಿನ ನಮ್ಮ ಸಾಂಸಾರಿಕ ಜೀವನದ ದೃಷ್ಟಿಯಿಂದ ನಾವು ಭಾರತೀಯ ವಾಯುಸೇನೆಯನ್ನು ಸೇನೆಯಿಂದ ಸ್ವಯಂ ನಿವೃತ್ತಿ ಪಡೆದವರಾಗಿರ್ತೇನೆ. ಭಾರತ ಮನಸ್ಸಿನಿಂದಲೇ ಭಾರತೀಯ ವಾಯುಸೇನೆ ಬಿಟ್ಟು ಹೇಳುವಂತಹದ್ದನ್ನು ಈಗ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಈವನ್ ಟುಡೇ ಇವತ್ತೂ ಅಷ್ಟೇ, ನಮ್ಮನ್ನ ಭಾರತೀಯ ವಾಯುಸೇನೆಗೆ ಪುನಃ ಕರೆದ್ರೆ ಪುನಃ ನಮ್ಮನ್ನ ಆಸ್ಪಿಟಲ್ ಜಾಯಿನ್ ಬ್ಯಾಕ್, ಐ ಆಮ್ ರೆಡಿ ಟು ಜಾಯಿನ್ ಬ್ಯಾಕ್ ಆ ತರ. ಯಾಕಂದ್ರೆ ನಮ್ಮ ದೇಶ, ನಮ್ಮ ಮಾತೃಭೂಮಿ ಅತ್ಯಂತ ಶ್ರೇಷ್ಠ. ಸೊ ಅದಕ್ಕೆ ನಾವು ಯಾವಾಗಲೂ ತಲೆ ಬಾಗ್ತೀವಿ. ಆ ವಿಚಾರದಲ್ಲಿ ನನಗೆ ಇನ್ನೂ ಬಹಳ ಅಭಿಮಾನ ಇದೆ.
1: ಇನ್ನು ನಿಮ್ಮ ಸೇವೆಯಲ್ಲಿ ಸಾಕಷ್ಟು ಪದಕಗಳನ್ನ, ಪಾರಿತೋಷಕಗಳನ್ನ ನೀವು ಪಡಿತೀರಿ. ಅದು ನಿಮ್ಮ ಸೇವಾ ಅವಧಿ ಇಷ್ಟು ವರ್ಷ ಆದ್ಮೇಲೆ, ಅಥವಾ ನೀವು ಮರುಭೂಮಿಯಲ್ಲಿ ಕೆಲಸ ಮಾಡಿದ್ರಿ, ಅಥವಾ ಕಾರ್ಗಿಲ್ ನಂತಹ ಬಹಳ ಕಠಿಣ ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ರು, ಅದು ಸಿಯಾಚಿನ್ ಆಗಿರ್ಬಹುದು, ಕಾರ್ಗಿಲ್ ಆಗಿರ್ಬಹುದು, ಲಡಾಖ್ ಆಗಿರ್ಬಹುದು, ಇಂತಹ ಕಡೆ ಕೆಲಸ ಮಾಡಿದಾಗ ಅದಕ್ಕೆಲ್ಲ ನಿಮಗೆ ಭಾರತೀಯ ವಾಯುಸೇನೆ ಒಂದು ಪ್ರೋತ್ಸಾಹದಾಯಕವಾಗಿ ಪಾರಿತೋಷಕಗಳನ್ನ ಪದಕಗಳನ್ನ

0: ಕೊಡುತ್ತೆ, ಅವುಗಳ ಬಗ್ಗೆ ನೆನಪು ಮಾಡ್ಕೊಳ್ಳಿ.
1: ಅಂದ್ರೆ ಈ ನಮ್ಮ ಸೇನಾ ಸಿಸ್ಟಮ್ ಅಲ್ಲಿ ಅಂದ್ರೆ ನಮ್ಮ ಡಿಫೆನ್ಸ್ ಫೋರ್ಸ್ ಅಲ್ಲಿ ಇರುವಂತಹ ಒಂದೊಂದು ಅವಾರ್ಡಿಂಗ್ ಸಿಸ್ಟಮ್ ಅಂತ ಹೇಳುವಂತಹದ್ದನ್ನ ನಾನು ಹೇಳ್ತೀನಿ. ಯಾಕಂದ್ರೆ ಅದು ಒಬ್ಬೊಬ್ಬರ ಒಂದು ಸಾಧನೆ. ಆ ಸಾಧನೆ ನಾವು ಅಂದ್ರೆ ಒಂದು ಪರ್ಫಾರ್ಮೆನ್ಸ್ ಸರಿಯಾಗಿ ಮಾಡ್ಕೊಂಡು ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಮಾಡಿದ್ರೇನೆ ಆ ಸಾಧನೆ ಮಾಡೋಕೆ ಸಾಧ್ಯ ಆಗುತ್ತೆ. ಒಂದು ಸುಮ್ಮನೆ ಸಮಯ ಕಳೆಯೋಕೆ ಕೂತ್ಕೊಂಡ್ರೆ ಆ ತರ ಯಾವುದೇ ಸಾಧನೆ ಮಾಡಕ್ ಆಗಲ್ಲ. ಸೊ ಆ ದೃಷ್ಟಿಯಿಂದ ನಾವು ಈಗ ರಾಜಸ್ಥಾನ ಸೆಕ್ಟರ್ ಆ ಸಂದರ್ಭಗಳಲ್ಲಿ ಅಂದ್ರೆ ಒಂದು 30-40 ವರ್ಷಗಳ ಹಿಂದಿನ ವಿಚಾರಗಳಲ್ಲೆಲ್ಲ ಅದು ಮರುಭೂಮಿ ತರ. ಸೊ ಅಲ್ಲಿ ಸೇವೆ ಮಾಡುವಂಥದ್ದು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡಿದ್ವಿ. ನಮಗೆ ಈಗಿನ ತರ ಅನುಕೂಲ ವ್ಯವಸ್ಥೆ ಅಥವಾ ಆ ತರದ ವ್ಯವಸ್ಥೆಗಳು ಇರಲಿಲ್ಲ. ಸೊ ಅಲ್ಲಿಯ ರಾಜಸ್ಥಾನ ಮರುಭೂಮಿ ಅಂತ ಹೇಳಿದ್ರೆ ಅಲ್ಲಿಯ ಉಷ್ಣತೆ 48 ಡಿಗ್ರಿ ಟೆಂಪರೇಚರ್ ಅಲ್ಲಿ ನಾವು ಕೆಲಸ ಮಾಡಿದ್ವಿ. ನಮಗೆ ಈಗಿನ ತರ ಅನುಕೂಲ ವ್ಯವಸ್ಥೆ ಅಥವಾ ಆ ತರದ ವ್ಯವಸ್ಥೆಗಳು ಇರಲಿಲ್ಲ. ಸೊ ಆ ತರ ಎಲ್ಲ ಒಂದು ಕಷ್ಟ ಸನ್ನಿವೇಶ ಕೆಲಸ ಮಾಡಿದ ಕಾರಣ ನಮಗೆ ಅದಕ್ಕೊಂದು ಅಲ್ಲಿಗೆ ಒಂದು ಸಪರೇಟ್ ಮೆಡಲ್, ಮರುಸ್ಥಳ ಸೇವಾ ಮೆಡಲ್ ಹೇಳುವಂತಹದನ್ನ ಆ ಸಂದರ್ಭದಲ್ಲಿ ನಮಗೆ ಕೊಟ್ಟಿದ್ರು. ಯಾಕಂದ್ರೆ ಅಲ್ಲಿ ಆ ಒಂದು ಟಫ್ ಟೆರೇನ್ ಕೆಲಸ ಮಾಡಿದಂತ ದೃಷ್ಟಿಯಿಂದ ಅದು ಸರ್ಕಾರ ಅಥವಾ ನಮ್ಮ ಸೇನೆ ನಮಗೆ ಗುರುತಿಸಿರುವಂತಹ ಒಂದು ಹಂತ. ಸೊ ಹಾಗೆ ಮತ್ತೆ ಆಮೇಲೆ ಅದ ನಂತರ ಸರ್ವಿಸ್ ಆದ ನಂತರ 20 ಇಯರ್ಸ್ ಲಾಂಗ್ ಸರ್ವಿಸ್ ಮೆಡಲ್ ಕೊಡ್ತಾರೆ, ಮತ್ತೆ 28 ಇಯರ್ಸ್ ಇನ್ನೊಂದು ಸರ್ವಿಸ್. ಆ ತರ ಸರ್ವಿಸ್ ಅಲ್ಲಿ ಕ್ಲಿಯರ್ ರೆಕಾರ್ಡ್ ಇರಬೇಕಾಗುತ್ತೆ. ಸುಮ್ಮನೆ ಸರ್ವಿಸ್ ಅಂತ ಹೇಳಿ ಮಾಡಿದ್ರೆ ಆಗಲ್ಲ. ನಮ್ಮ ಪರ್ಫಾರ್ಮೆನ್ಸ್ ಇಲ್ಲದ್ರೆ ದೇ ವಿಲ್ ಡಿಮೋಟಸ್, ನಮ್ಮನ್ನ ಆ ಹುದ್ದೆಯಿಂದ ಕೆಳಗಿಳಿಸುವಂತ ಅವಕಾಶ ಇರುತ್ತೆ.
0: ಅಂದ್ರೆ ಒಬ್ಬ ಸೈನಿಕ ಸದಾ ಸದೃಢನಾಗೇ ಇರಬೇಕು, ಮತ್ತೆ ಅದು ಮಾನಸಿಕವಾಗಿ ಆಗಿರ್ಬಹುದು ಅಥವಾ ದೈಹಿಕವಾಗಿ ಇರಬಹುದು.
1: ದೈಹಿಕ ಮಾನಸಿಕವಾಗಿ ಸನ್ನದ್ಧನಾಗಿದ್ರೇನೆ ಅವನು ಸೈನಿಕ ಕೆಲಸ ಮಾಡೋಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈ ಭಾರತೀಯ ವಾಯುಸೇನೆ ಅಥವಾ ನೌಕಾದಳ ಅಥವಾ ಭಾರತೀಯ ಸೇನೆಗೆ ಸೇರ್ಕೊಂಡ್ರೆ ಅವ್ರಿಗೆ ಕೆಲವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ರೆಸ್ಟ್ರಿಕ್ಷನ್ ಇರುತ್ತೆ. ಸೊ ಸಿವಿಲಿಯನ್ಸ್ ಅಂದ್ರೆ ಹೊರಗಿನ ನಾಗರಿಕರಿಗೂ ಅವ್ರಿಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಆರ್ಟಿಕಲ್ ಅಂಡರ್ ಆರ್ಟಿಕಲ್ 33 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ದೇರ್ ಆರ್ ಸಮ್ ಸರ್ಟನ್ ರೆಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಅಪಾನ್ ದ ಡಿಫೆನ್ಸ್
0: ಪರ್ಸನಲ್.
1: ಸೊ ಅದನ್ನ ನಾವು ಪಾಲಿಸಬೇಕಾಗುತ್ತೆ. ಅದು ನಮ್ಗಿರುವಂತ ಒಂದು ಅಡಿಷನಲ್ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀವಿ.
0: ಅಂದ್ರೆ ನೀವು ಅಲ್ಲಿ ಏನು ಕಳೆದುಕೊಳ್ಳೋದಿಲ್ಲ, ಆದ್ರೆ
1: ಪಡ್ಕೊಂಡಿರ್ತೀವಿ. ಅದು ನಾವು ದೇಶಕ್ಕೆ ಕೊಡುವಂತ ಒಂದು ಕೊಡುಗೆ ಅಂತ ಹೇಳುವಂತದನ್ನ ಇಷ್ಟಪಡ್ತೀವಿ. ಯಾಕಂದ್ರೆ ಸಿ ಡಿಫೆನ್ಸ್ ಫೋರ್ಸಸ್ ಇಸ್ ದ ಒನ್ ಇನ್ ವಿಚ್ ವಿ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಅವರ್ ಲೈಫ್ ಟು ದ ನೇಷನ್. ಅದು ಸ್ಪೆಷಾಲಿಟಿ ಆಫ್ ದ ಡಿಫೆನ್ಸ್ ಫೋರ್ಸಸ್.
0: ನಿಮ್ಮ ಈ ದೀರ್ಘ ಸೇವಾವಧಿಯಲ್ಲಿ ನೀವು ಉನ್ನತ ಅಧಿಕಾರಿಗಳನ್ನ ಯಾರನ್ನಾದ್ರೂ ನೋಡ್ಲಿಕ್ಕೆ ಸಾಧ್ಯ ಆಗಿತ್ತ, ಭಾರತೀಯ ವಾಯುಸೇನೆಯವ್ರನ್ನ?
1: ಹೌದು, ನಾವು ನೋಡಿದ್ವಿ. ಅಂದ್ರೆ ಸ್ವಾಭಾವಿಕವಾಗಿ ಅವರು ನಮ್ಮ ನಮ್ಮ ವಾಯುಸೇನೆಗಳಿಗೆ ಬರ್ತಾರೆ, ನಮ್ಮನ್ನು ಪರಿಶೀಲನೆ ಮಾಡ್ತಾರೆ, ನಮ್ಮ ಇಂಟ್ರಾಕ್ಷನ್ ಇದೆ. ನಮ್ಮಲ್ಲಿ ವೆಲ್ಫೇರ್ ಸಿಸ್ಟಮ್ ಅಂತ ಹೇಳಿದೆ. ವೆರಿ ಚೀಫ್ ಆಫ್ ಏರ್ ಸ್ಟಾಫ್ ಇರ್ಬೋದು ಅಥವಾ ಬೇರೆ ಯಾರಾದ್ರೂ ಇರ್ಬೋದು, ಅವ್ರು ಬಂದು ನಮ್ಮ ಹತ್ರ ಇಂಟ್ರಾಕ್ಷನ್ ಮಾಡ್ತಾರೆ, ನಮ್ಮನ್ನ ಭೇಟಿ ಆಗ್ತಾರೆ, ನಮ್ಮನ್ನು ಮಾತಾಡಿಸ್ತಾರೆ. ಬಿಕಾಸ್ ವಿ ಆರ್ ಆಲ್ ಫ್ರಮ್ ದ ಒನ್ ಸಿಂಗಲ್ ಫ್ಯಾಮಿಲಿ. ರ್ಯಾಂಕ್ ಸ್ಟ್ರಕ್ಚರ್ ಇರುತ್ತೆ, ನಮ್ಮ ನಮ್ಮ ಜವಾಬ್ದಾರಿ ಇರುತ್ತೆ, ನಮ್ಮ ಹುದ್ದೆ ಇರುತ್ತೆ, ನಮ್ಮ ಅದು ಯಾವ ಏನಿದ್ರು ನಾವೆಲ್ಲ ಕಂಸಂಡ್ ಸಿಂಗಲ್ ಫ್ಯಾಮಿಲಿ. ಕ್ಲೋಸ್ ನಿಟ್ ಫ್ಯಾಮಿಲಿ ನಾವು, ಆಸ್ ಎ ಕ್ಲೋಸ್ ನಿಟ್ ಫ್ಯಾಮಿಲಿ ವಿ ವರ್ಕ್. ದ ಅಲ್ಟಿಮೇಟ್ ಏಮ್ ಇಸ್ ಟು ಪ್ರೊಟೆಕ್ಟ್ ದ ನೇಷನ್ ಅಂತ ಹೇಳುವಂತ.
0: ಹೀಗೆ ನಿಮ್ಮ ಸೇವೆಯಲ್ಲಿ ನಿಮ್ಗೆ ಸ್ವಾತಂತ್ರ್ಯ ದಿನದ ಮೆಡಲ್ ಕೂಡ ಸಿಕ್ತು.
1: ಹೌದು, ಅದು ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 50 ವರ್ಷ ಆದಾಗ ಆ ಸಂದರ್ಭದಲ್ಲಿ ಯಾರೆಲ್ಲ ಭಾರತೀಯ ಸಶಸ್ತ್ರ ಸೇನೆಗಳಲ್ಲಿ ಕೆಲಸ ಮಾಡಿದವರು ಅವರಿಗೆ ಪಡೆದಿರುವಂತಹ ಒಂದು ಮೆಡಲ್ ಆಗಿರುತ್ತೆ. ಅದು ಇಂಡಿಪೆಂಡೆನ್ಸ್ ಡೇ ಮೆಡಲ್ ಅಂತ ಹೇಳುವಂತದನ್ನ ಹೇಳ್ತೀವಿ ನಾವು. ಅದು ಆ ಸಂದರ್ಭದಲ್ಲಿ ಸಶಕ್ತರಾಗಿ ಯಾರು ಕೆಲಸ ಮಾಡಿದವರು ಭಾರತೀಯ ವಾಯುಸೇನೆಯಲ್ಲಿದ್ದರು ಅವರಿಗೆ ಕೊಟ್ಟಿರುವಂತಹ ಮೆಡಲ್ ಆಗಿತ್ತು.
0: ಈ ಹೊತ್ತಿನಲ್ಲಿ ನಿಂತು ಹಿಂದೆ ನೋಡಿದಾಗ ನಿಮ್ಮ ಜೀವನದ ಬಗ್ಗೆ ನಿಮಗೆ ಏನನ್ನಿಸ್ತಾ ಇದೆ?
1: ನನಗೆ ನಾನೊಂದು ಭಾರತೀಯ ವಾಯುಸೇನೆಗೆ ಸೇರಿ ಭಾರತ ಮಾತೆಗೆ ಒಂದು ಸೇವೆ ಸಲ್ಲಿಸುವಂತಹ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದು ನನ್ನ ಜೀವನದ ನನ್ನ ಒಂದು ತಾರುಣ್ಯದ ಪೂರ್ಣ ಅವಧಿಯನ್ನು ನಾನು ಭಾರತೀಯ ಸೇನೆಗಳಿಗೆ ಕೊಟ್ಟಿದ್ದೆ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಬಹಳ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಲೈಫ್ ಆಫ್ ಮೈ ಸರ್ ಅಂತ ಹೇಳುವಂಥದ್ದನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟ.
0: ಶ್ರೀಧರ್ ಭಟ್ ಅವರೇ, ಈಗ ನಿಮ್ಮ ಕುಟುಂಬದವರು
2: ಶ್ರೀಮತಿಯವರಾದ ಸುಧಾ ಎಸ್ ಭಟ್ ಅವರು,
0: ಮಗಳು
2: ಡಾಕ್ಟರ್ ರಮ್ಯಾ,
0: ಮಗ
2: ಪ್ರವೀಣ್
0: ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ.
3: ನಮ್ಮ ಮದುವೆಯ ಸಂದರ್ಭದಲ್ಲಿ ಇವರ ವೃತ್ತಿ ಜೀವನದ ಬಗ್ಗೆ ನಾನು ಅಷ್ಟೊಂದು ಆಳವಾಗಿ ಯೋಚಿಸಿರಲಿಲ್ಲ. ಆದರೆ ಕಾಲಾನಂತರದಲ್ಲಿ ಅದರ ಗಾಂಭೀರ್ಯದ ಅರಿವಾಯಿತು. ದೇಶದ ಗಡಿಗಳನ್ನು ಕಾಯುವಲ್ಲಿ ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವ ವೀರ ಯೋಧನ ಪತ್ನಿ ಎಂದು ಬಹಳ ಹೆಮ್ಮೆಯಿಂದ ಹೇಳಬಯಸುತ್ತೇನೆ. ಸೇನೆಯಲ್ಲಿ ಕಲಿತ ಶಿಸ್ತು ಮತ್ತು ನಾಯಕತ್ವದ ಗುಣಗಳನ್ನು ಈಗಲೂ

0: ಸಮಾಜದ ಅಭಿವೃದ್ಧಿಗೆ ಬಳಸಿಕೊಳ್ಳುತ್ತಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯುವ ಜನರಿಗೆ ದೇಶಭಕ್ತಿಯ ಪಾಠವನ್ನು ಹೇಳಿಕೊಡುತ್ತಾರೆ. ನಿವೃತ್ತಿಯ ನಂತರವೂ ಸಮಾಜದ ಒಳಿತಿಗಾಗಿ ಶ್ರಮಿಸುವ ನಿವೃತ್ತ ಸೇನಾನಿಗಳು ನಮ್ಮ ರಾಷ್ಟ್ರದ ಹೆಮ್ಮೆ. ಇವರ ಸೈನಿಕ ಜೀವನ ಈಗಿನ ಯುವ ಜನಾಂಗಕ್ಕೆ ಮಾದರಿಯಾಗಲೆಂದು ನನ್ನ ಹಾರೈಕೆ. ನಮ್ಮ ಜೀವನದ ಪಯಣಕ್ಕೆ ದೋಣಿಯಾಗಿ ನಿಂತ ನಮ್ಮ ಕುಟುಂಬ ವರ್ಗದವರಿಗೆ, ಭಾರತೀಯ ವಾಯುಪಡೆಗೆ ಮತ್ತು ಭಗವಂತನಿಗೆ ನಾನು ಸದಾ ಕೃತಜ್ಞಳಾಗಿರುತ್ತೇನೆ.
1: ನನ್ನ ತಂದೆಯ 26 ವರ್ಷಗಳ ವಾಯುಸೇನೆಯ ಸೇವೆಯ ಬಗ್ಗೆ ನಮ್ಮ ಕುಟುಂಬ ಯಾವಾಗಲೂ ಹೆಮ್ಮೆ ಪಡುತ್ತದೆ ಮತ್ತು ಅವರಿಗೆ ಸದಾ ಕೃತಜ್ಞರಾಗಿರುತ್ತೇವೆ. ಆದರೆ ವಾಯುಸೇನೆ ಅಧಿಕಾರಿಯ ಮಗನಾಗಿ ಬೆಳೆದದ್ದು ಕೇವಲ ಅವರ ಜೀವನ ಮಾತ್ರ ರೂಪಿಸಲಿಲ್ಲ, ಅದು ನಮ್ಮ ಬದುಕನ್ನೇ ಬದಲಾಯಿಸಿತು. ಅದು ನಮಗೆ ಶಿಷ್ಟುಬದ್ಧ ಜೀವನವನ್ನು ಕಲಿಸಿಕೊಟ್ಟ ಒಂದು ವಿಶಿಷ್ಟ ವಾತಾವರಣವಾಗಿತ್ತು. ಅದರ ಜೊತೆಗೆ ನಮಗೆ ಸೆಂಟ್ರಲ್ ಸ್ಕೂಲಿನಲ್ಲಿ ಕಲಿಯುವ ಅದ್ಭುತ ಅವಕಾಶ ಸಿಕ್ಕಿತು. ಆ ತರಗತಿಗಳಲ್ಲಿ ನಾವು ಯಾವುದೇ ಒಂದು ಚೌಕಟ್ಟಿಗೆ ಸೀಮಿತವಾಗದೆ ದೇಶದ ಎಲ್ಲ ಕಡೆ ವಿದ್ಯಾರ್ಥಿಗಳ ಗುಂಪಿನೊಂದಿಗೆ ಒಟ್ಟಿಗೆ ಬೆಳೆದೆವು. ವಿಭಿನ್ನ ದೃಷ್ಟಿಕೋನಗಳನ್ನು ಗೌರವಿಸುವುದನ್ನು ನಾವು ಅಲ್ಲಿ ಕಲಿತೆವು. ಕೇವಲ ನಮಗೆ ಸಿಕ್ಕಿದ ಸಂಸ್ಕಾರ ಅಷ್ಟೇ ಅಲ್ಲದೆ ನಮ್ಮ ಈ ಕುಟುಂಬವು ವಾಯುಸೇನೆಯ ಸಂಸ್ಥೆಗೆ ಕೃತಜ್ಞರಾಗಿರಲು ಮತ್ತೊಂದು ಕಾರಣವಾಗಿದೆ. ನಮ್ಮ ಪ್ರತಿಯೊಂದು ಅಗತ್ಯದಲ್ಲೂ ವಾಯುಸೇನೆಯು ಒಂದು ಭದ್ರವಾದ ಬೆಂಬಲವಾಗಿ ನಮ್ಮ ಹಿಂದೆ ನಿಂತಿದೆ. ಪ್ರತಿ ಹಂತದಲ್ಲೂ ನಮಗೆ ರಕ್ಷಣೆ ಮತ್ತು ಧೈರ್ಯವನ್ನು ನೀಡಿದೆ. ಇದರೊಂದಿಗೆ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಇಡೀ ಕುಟುಂಬಕ್ಕೆ ಧೈರ್ಯ ತುಂಬುತ್ತಾ ನಮಗೆ ಗಟ್ಟಿಯಾಗಿ ಬೆಂಬಲವಾಗಿ ನಿಂತ ನನ್ನ ತಾಯಿಗೂ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ. ತಂದೆಯ ಸೇವೆ, ತ್ಯಾಗ ಮತ್ತು ನಮಗೆ ಕಲಿಸಿಕೊಟ್ಟ ಜೀವನದ ಪಾಠಕ್ಕೆ ಧನ್ಯವಾದಗಳು.
2: ನನ್ನ ತಂದೆ ಬೆಳಗ್ಗೆ 7:30 ನನ್ನನ್ನು ಮತ್ತು ನನ್ನ ತಮ್ಮನನ್ನು ಸ್ಕೂಟರ್ನಲ್ಲಿ ಶಾಲೆಗೆ ಬಿಡಲು ಹೋಗುತ್ತಿದ್ದ ಆ ದಿನಗಳನ್ನು ನಾನು ಎಂದಿಗೂ ಮರೆಯಲಾರೆ. ನಾವು ಹೀಗೆ ಒಂದು ದಿನ ಹೋಗುವಾಗ ದಾರಿಯಲ್ಲಿ ಪೆರೇಡ್ ಮಾಡುತ್ತಾ ಏರ್ಫೋರ್ಸ್ ಟ್ರೈನೀಸಿಂದ ಒಂದು ಗುಂಪು ಸಿಕ್ಕಿತು. ಅವರು ಯೂನಿಫಾರ್ಮ್ನಲ್ಲಿದ್ದ ನನ್ನ ತಂದೆಯನ್ನು ನೋಡಿ ತಕ್ಷಣ ಇಡೀ ಗುಂಪು ಒಟ್ಟಿಗೆ ನಿಂತು ಗೌರವಪೂರ್ವಕವಾಗಿ ಸೆಲ್ಯೂಟ್ ಹೊಡೆಯಿತು. ಅವರು ನನ್ನ ತಂದೆಯ ಯೂನಿಫಾರ್ಮ್ಗೆ ನೀಡಿದ ಆ ಗೌರವವನ್ನು ನೋಡಿ ನನಗೆ ಮೈ ಜುಮ್ ಎಂದಿತ್ತು. ಅವರ ಜೀವನವು ಶಿಸ್ತು, ಪರಿಶ್ರಮ ಮತ್ತು ಸಮಯ ಪ್ರಜ್ಞೆಗೆ ಕಟ್ಟುಬಿದ್ದಿದೆ. ನಮಗೆ ಬೆಳೆಯುವಾಗ ದೇಶಭಕ್ತಿ ಅನ್ನೋದು ಬರೀ ಮಾತಾಗಿರಲಿಲ್ಲ, ಅದು ನಮ್ಮ ದೈನಂದಿನ ಜೀವನದ ಭಾಗವಾಗಿತ್ತು. ಅಷ್ಟೇ ಯಾಕೆ, ನಾವು ಫ್ಯಾಮಿಲಿ ಜೊತೆ ನೋಡುವ ಸಿನಿಮಾಗಳು ಹೆಚ್ಚಾಗಿ ದೇಶಭಕ್ತಿಯದ್ದೇ ಆಗಿರುತ್ತದೆ. ಪ್ರತಿ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನದಂದು ನಾವೆಲ್ಲರೂ ಬೆಳಗ್ಗೆ 7-8 ಗಂಟೆಗೆ ಧ್ವಜಾರೋಹಣ ನೋಡಲು ಹೆಮ್ಮೆಯಿಂದ ಹೋಗುತ್ತೇವೆ.
3: ಶ್ರೀಧರ್ ಭಟ್ ಅವರೇ, ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದರು. ನಿಮ್ಮ ಮನೆಯವರು, ಮಗಳು, ಮಗ ಎಲ್ಲರೂ ಕೂಡ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನು ಮುಂದುವರಿಸ್ತಾ,
4: ಭಾರತೀಯ ವಾಯುಸೇನೆ ಅನ್ನೋದು, ಅದು ನೀವು ಈಗಾಗಲೇ ಹೇಳಿದ್ವಿ, ನನ್ನ ಪೂರ್ತಿ ಯುವ ಅವಧಿಯನ್ನು ನಾನು ಸೇನೆಗೆ ಕೊಟ್ಟೆ ಅಂತ. ಹಾಗೆ ಇವತ್ತಿನ ಸೇನೆಗೆ ಯುವಜನರ ಅವಶ್ಯಕತೆ ಇದೆ, ಏನು ಹೇಳೋದಕ್ಕೆ ಬಯಸ್ತೀರಿ?
5: ಈಗಿನ ಯುವಜನರಿಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಬಿಟ್ರೆ, ಅವಕಾಶ ಸಿಕ್ಕಿದಾಗ ಎಲ್ಲರೂ ನಮ್ಮ ಭಾರತ ಮಾತೆ ಸೇವೆಗೆ, ಅಂದರೆ ಸಶಸ್ತ್ರ ಪಡೆಗಳಿಗೆ ಸೇರಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ರೆ ಅವ್ರು ಕೆಲಸ ಮಾಡಬೇಕು ಅಂತ ಅದನ್ನು ಹೇಳ್ತೀವಿ. ಅದರಿಂದ ನಮಗೇನಂತ ಹೇಳಿದ್ರೆ, ಒಂದು ದೈಹಿಕವಾಗಿ ಮಾನಸಿಕವಾಗಿ ನಾವು ಯಾವಾಗಲೂ ಸನ್ನದ್ಧರಾಗಿರ್ತೀವಿ. ನಮಗೆ ಒಂದು ಶಿಸ್ತುಬದ್ಧ ಜೀವನ ಮಾಡಿಸೋಕೆ ಒಂದು ಅವಕಾಶ ಇರುತ್ತೆ, ಮತ್ತು ಒಂದು ರಿಸಲ್ಟ್ ಓರಿಯೆಂಟ್ ಕೆಲಸ ಮಾಡಿ ನಾವು ಮುಂದೆ ಬರಬೇಕು ಹೇಳುವಂಥ ಒಂದು ಭಾವನೆ ನಮ್ಮಲ್ಲಿ ಬೆಳೆಯುತ್ತೆ. ಒಂದು ಒಳ್ಳೆಯ ಪ್ರಜೆಯಾಗಿ ಈ ದೇಶಕ್ಕೆ ನಾವು ಒಂದು ಕೊಡುಗೆ ಕೊಡಬೇಕು. ನಾವು ದೇಶಕ್ಕೆ ಏನು ಕೊಟ್ಟಿದ್ದೀವಿ, ದೇಶ ನಮಗೆ ಏನು ಕೊಟ್ಟಿರುವಂಥದ್ದು ಹೆಚ್ಚಾಗಿ ನಾವು ವಾಟ್ ಡಿಡ್ ವಿ ಗಿವ್ ಬ್ಯಾಕ್ ಟು ನೇಷನ್, ದ್ಯಾಟ್ಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ವಿ ಟೇಕ್ ಫ್ರಮ್ ದ ನೇಷನ್ ಹೇಳುವಂಥದ್ದನ್ನು ಒಂದು ಅರ್ಥ ಮಾಡ್ಕೋಬೇಕಿದ್ರೆ ನಾವು ಸೇನೆಗಳಿಗೆ ಸೇರಿಕೊಳ್ಬೇಕು ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಈಗ ಯುವ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ.
4: ತುಂಬಾ ಸಂತೋಷ ಶ್ರೀಧರ್ ಭಟ್ ಅವರೇ. ಕಾಸರಗೋಡಿಂದ ಕಾರ್ಗಿಲ್ ತನಕ ನಿಮ್ಮ ಈ ಜೀವನ ಏನಿದೆ, ನಿಮ್ಮ ಒಂದು ಪಯಣ ಏನಿದೆ, ಒಬ್ಬ ವಾರಂಟ್ ಆಫೀಸರ್ ಆಗಿ ಭಾರತೀಯ ಸೇನೆಯ ಒಬ್ಬ ಯೋಧನಾಗಿ ಕಾಸರಗೋಡಿಂದ ಕಾರ್ಗಿಲ್ ತನಕ ನೀವು ಪಯಣ ಮಾಡಿದ್ರಿ. ಭಾರತದ ಅನೇಕ ಪ್ರಮುಖ ವಾಯುನೆಲೆಗಳಲ್ಲಿ ಸುಮಾರು 26 ವರ್ಷಗಳ ಸುದೀರ್ಘ ಸೇವೆಯನ್ನ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಕ್ತು. ನಿಮ್ಮ ಅಪೂರ್ವವಾದ ಅನುಭವವನ್ನು ಇವತ್ತು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಎಲ್ಲ ಶ್ರೋತೃಗಳ ಪರವಾಗಿ ಧನ್ಯವಾದಗಳು.
3: ಜೈ ಹಿಂದ್ ಸರ್.
5: ಜೈ ಹಿಂದ್.

ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ವಾಯುಸೇನೆಯ ನಿವೃತ್ತ ವಾರಂಟ್ ಆಫೀಸರ್ ಶ್ರೀಧರ್ ಭಟ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಂಗಳೂರು. ಭಾವಗಾನ ತಿಂಗಳ ಹಾಡು. ಈ ಕಾರ್ಯಕ್ರಮದಲ್ಲಿ ಜುಲೈ ತಿಂಗಳ ಹಾಡನ್ನು ಕೇಳಲಿದ್ದೀರಿ. ಶ್ರೀಮತಿ ಆನಾ ಪೂರ್ಣಿಮಾ ಅವರ ಕವನವನ್ನು ಶ್ರೀ ಮುರಳೀಧರ್ ಕೆ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡುವವರು ಕುಮಾರಿ ಶರದಿ ಪಾಟೀಲ್. ಮೊದಲು ಕವಿವಾಣಿ, ಅನಂತರ ಹಾಡು.
1: ಪ್ರಕೃತಿ ನಮಗೆ ಬೇಕಾದಷ್ಟನ್ನು ನೀಡಿದೆ, ಆದರೆ ನಾವು ಅದನ್ನು ಹದವರಿತು ಬಳಸದಿರುವ ಕಾರಣ ಪ್ರಕೃತಿ ವಿನಾಶದತ್ತ ಸಾಗ್ತಾ ಇದೆ. ಜೀವದ್ರವ್ಯದ ಮೂಲವಾದ ಮಳೆ ಇಂದು ನಮ್ಮಿಂದ ದೂರವಾಗುತ್ತಿರುವುದು ಇದೇ ಕಾರಣಕ್ಕೆ. ಗೊತ್ತಿದ್ದು ತಪ್ಪು ಮಾಡುತ್ತೇವೆ, ಮತ್ತೆ ಮಳೆಗಾಗಿ ಪ್ರಾರ್ಥಿಸುತ್ತೇವೆ. ಕವಿಯ ಬೇಡಿಕೆಯೂ ಇದೇ, ನಾಡಿನ ಬದುಕನ್ನು ಸಮೃದ್ಧಗೊಳಿಸಲು ಯಾವ ನೆಪವನ್ನೂ ಹೇಳದೆ ಬರಬೇಕೆಂದು ಹೇಳುವ ಈ ಬೇಡಿಕೆಯಲ್ಲಿ ಪ್ರೀತಿಪೂರ್ವಕ ಆಗ್ರಹವೂ ಇದೆ. ಕವಿತೆಯ ಶೀರ್ಷಿಕೆ ಬಾ ಮಳೆಯೇ. ವರುಷಕಾಲದ ಪ್ರಥಮವೇ ಮುಂಗಾರು ಮಳೆಯೇ ಬಾ. ಹೀಗೆ ವರುಷಕಾಲದ ಪ್ರಥಮವೇ ಮುಂಗಾರು ಮಳೆಯೇ ಬಾ. ಹೀಗೆ ಹೇ ವರುಷವೇ ಹರುಷವೇ ಸುರಿ ಸುರಿ ಹನಿಗಳ ಮಾಲೆ, ಹೊಸ ಸುದ್ದಿಗೆ ಇಳೆ ಕಾದಿದೆ, ಹೊಸ ಸುದ್ದಿಗೆ ಇಳೆ ಕಾದಿದೆ, ಮೈವೆತ್ತಿದೆ ಕಾವ್ಯಶಾಲೆ. ಬಾ ಮಳೆಯೇ ಜಲನಿಧಿಯೇ, ಬಾ ಮಳೆಯೇ ಜಲನಿಧಿಯೇ, ಬಾ ಬಾ ನೀಗೂ ದಳ್ಳುರಿ. ಸೋನೆಯೋ ಮುಸಲಧಾರೆಯೋ, ಸೋನೆಯೋ ಮುಸಲಧಾರೆಯೋ, ಮೇಳೈಸಿ ಬಾ ಬಾ ಸುರಿ. ಓ ಮಳೆಯೇ ಜೀವದೊಲವೇ, ಓ ಮಳೆಯೇ ಜೀವದೊಲವೇ, ಬಾ ನಮ್ಮಯ್ಯ ಬೀಡಿಗೆ, ಬಾ ನಮ್ಮಯ್ಯ ಬೀಡಿಗೆ, ಜೊತೆಯಲ್ಲಿರು ಕೆಲಕಾಲ ಪ್ರಿಯ ಬಂಧುವಿನ ಹಾಗೆ, ಜೊತೆಯಲ್ಲಿರು ಕೆಲಕಾಲ ಪ್ರಿಯ ಬಂಧುವಿನ ಹಾಗೆ. ಬಾ ಮಳೆಯೇ ಸುರಿ ಹೀಗೆ, ಬಾ ಬಾ ಮಳೆಯೇ ಸುರಿ ಹೀಗೆ, ಸಿರಿಗೊಳ್ಳಲಿ ನಾಡ ಬದುಕು. ನೆಪ ಹೇಳದೆ ನೀ ಬಂದರೆ, ನೆಪ ಹೇಳದೆ ನೀ ಬಂದರೆ, ಉಡಿಗೂಸಿಗೆ ಇನ್ನೇನು ಬೇಕು, ಉಡಿಗೂಸಿಗೆ ಇನ್ನೇನು ಬೇಕು,

0: ಇದುವರೆಗೆ ಜುಲೈ ತಿಂಗಳ ಹಾಡನ್ನು ಕೇಳಿದಿರಿ. ಶ್ರೀಮತಿ ಆನಾ ಪೂರ್ಣಿಮಾ ಅವರ ಕವನವನ್ನು ಶ್ರೀ ಮುರಳೀಧರ್ ಕೆ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಕುಮಾರಿ ಶರಧಿ ಪಾಟೀಲ್. ಹಿನ್ನೆಲೆಯಲ್ಲಿ ವಾದ್ಯ ಸಹಕಾರ ಸರ್ವಶ್ರೀ ಧೀರಜ್ ಡಿ ಕೀಬೋರ್ಡ್, ರಾಜಗೋಪಾಲ್ ಕೆ ಗಿಟಾರ್, ಪ್ರವೀಣ್ ಪಿ ನಾಯಕ್ ತಬಲ, ರಾಜೇಶ್ ಎಂ ರಿಧಮ್ ಪ್ಯಾಡ್. ಈ ಕಾರ್ಯಕ್ರಮದ ಧ್ವನಿ ಮುದ್ರಣ ಕುಂಜೂರು ಶ್ರೀ ಎಚ್ ರವಿಕುಮಾರ್. ಭಾವಗಾನ ತಿಂಗಳ ಹಾಡು ನಿಮಗಾಗಿ ಪ್ರತಿ ಶುಕ್ರವಾರ ಬೆಳಿಗ್ಗೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕೇಳುಗರೆ ಗಮನಿಸಿ, ಇಂದು ನಮ್ಮ ನಿಲಯದ ಸಾಯಂಕಾಲದ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹಲವು ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 5 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 5:30 ಸಿನಿಮಾ ಎಕ್ಸ್ಪ್ರೆಸ್ನಲ್ಲಿ ಬಾಲಿವುಡ್ ಚಿತ್ರ ಲಗಾನ್ ಕುರಿತು ವಿಶೇಷ ಪ್ರಸ್ತುತಿ ಇರಲಿದೆ. ಕಶ್ಯಪ್ ಪುತ್ತೂರು ಅವರು ಈ ಪ್ರಸ್ತುತಿಯನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. 6:10 ತುಳು ಕಾರ್ಯಕ್ರಮ ಪದರಂಗಿತ ಇದೆ. 6:30 ಅವಲೋಕನ ಇರಲಿದೆ. 6:50 ಹಲೋ ಕೃಷಿರಂಗ, ಬೆಳೆ ವಿಮೆ ಕುರಿತು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಹೆಚ್ ಬಿ ಅವರು. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:00 ವಾರದ ಅತಿಥಿ ಸಾಹಿತಿ, ರಂಗಭೂಮಿ, ಚಿತ್ರ, ಚಲನಚಿತ್ರ, ಆಕಾಶವಾಣಿ ಕಲಾವಿದೆ ಪೂರ್ಣಿಮಾ ಸುರೇಶ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. 8:30 ವನಮಹೋತ್ಸವ ಆಗಬೇಕಿದು ನಿತ್ಯೋತ್ಸವ, ಈ ಕುರಿತು ಪ್ರಶಾಂತ್ ಅನಂತಾಡಿಯವರಿಂದ ಕನ್ನಡದಲ್ಲಿ ಭಾಷಣ ಇರಲಿದೆ. 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸ್ತ್ರೀ ಪ್ರಸಾರವಾಗಲಿದೆ. ಪ್ರಸಂಗ ಭಕ್ತಮಯೂರ ಧ್ವಜ. ನಡೆಸಿಕೊಡುವವರು ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು. 10:30 ಚಿತ್ರಗೀತೆಗಳಿರಲಿವೆ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಅಲ್ಲಿಗೆ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮ ಮುಗಿಯಲಿದೆ.

ಆಕಾಶವಾಣಿ ಮಂಗಳೂರು. ಗಾಂಧಿ ಸ್ಮೃತಿ.

ನ್ಯಾಯವಾದಿಯ ಸಲಹೆ ವಿಪರೀತ ದುಬಾರಿ. ಭಾರತಕ್ಕದು ಹೊರಲಾರದ ಭಾರ. ಈ ಇಂಗ್ಲಿಷ್ ವಕೀಲರಿಗೆ ನಾವು ಸಮಾನರು ಎನಿಸಿಕೊಳ್ಳುವುದಕ್ಕಾಗಿ ನಾವು ಅದೇ ದುಬಾರಿ ಶುಲ್ಕವನ್ನು ವಸೂಲು ಮಾಡಬೇಕೆಂದು ನಮ್ಮವರು ಅಂದುಕೊಂಡಿದ್ದಾರೆ. ಈ ವಿದೇಶಿ ಬೆಲೆ, ವಿದೇಶಿ ಅಭಿರುಚಿಗಳು ನಮ್ಮಲ್ಲೂ ಬೇರು ಬಿಟ್ಟರೆ ನಮ್ಮ ದೌರ್ಭಾಗ್ಯವೇ ಸರಿ. ಭಾರತದ ಪರಿಸ್ಥಿತಿಗೆ ಅದು ತೀರ ವಿರೋಧ. ನನ್ನ ವಕೀಲ ಮಿತ್ರರು ಆ ದೃಷ್ಟಿಯಿಂದ ನ್ಯಾಯಾಲಯಗಳನ್ನು, ನ್ಯಾಯವಾದಿ ವೃತ್ತಿಯನ್ನು ವಿಚಾರ ಮಾಡುವುದಾದರೆ ರಾಷ್ಟ್ರ ಸೇವೆ ಮಾಡಲು ಈ ವಕೀಲಿ ವೃತ್ತಿಯನ್ನು ತ್ಯಜಿಸುವುದೇ ಮೊದಲ ಹೆಜ್ಜೆ ಎಂದು ಗೋಚರವಾಗದೆ ವಿಧಿ ಇಲ್ಲ. ನನ್ನ ನಿರೂಪಣೆ ಅಸತ್ಯವೆಂದು ತೋರಿಸಿಕೊಟ್ಟರೆ ಮಾತ್ರ ವಕೀಲಿ ವೃತ್ತಿಯನ್ನು ಕುರಿತ ಬೇರೆಯ ಅಭಿಪ್ರಾಯ ಸಾಧ್ಯವಾದೀತು. ಸೂಚನೆಗಳನ್ನು ನಿಷ್ಠೆಯಿಂದ ಅನುಸರಿಸುವುದಾದರೆ ಒಂದೇ ವರ್ಷದಲ್ಲಿ ಸ್ವರಾಜ್ಯ ಸಾಧನೆ ಖಚಿತ ಎಂದು ಪದೇ ಪದೇ ಹೇಳಿದ ಗಾಂಧೀಜಿ ಸೆಪ್ಟೆಂಬರ್ 22ರಂದು ಯಂಗ್ ಇಂಡಿಯಾದಲ್ಲಿ ಹೀಗೆ ಬರೆದರು: ಅಸಹಕಾರಕ್ಕೆ ಸಾಕಷ್ಟು ಜನ ಬೆಂಬಲವಿದ್ದಲ್ಲಿ ಸ್ವರಾಜ್ಯ ಒಂದೇ ವರ್ಷದಲ್ಲಿ ಲಭಿಸಿತು ಎಂದು ನಾನು ಕಲ್ಕತ್ತೆಯ ಕಾಂಗ್ರೆಸ್ಸಿಗೆ ಕೊಟ್ಟ ಸೂಚನೆಗಳನ್ನು ಅತಿಯಾಗಿ ಅಪಹಾಸ್ಯ ಮಾಡಲಾಗಿದೆ. ನಿಯಮಗಳನ್ನು ಉಪೇಕ್ಷಿಸಿ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಸ್ವರಾಜ್ಯ ಅಸಾಧ್ಯ ಎನ್ನುವುದಷ್ಟೇ ಎತ್ತಿ ಆಡಿ ನಕ್ಕಿದ್ದಾರೆ. ಒಂದು ಪೂರ್ವ ಸಂದರ್ಭದ ಸವಾಲು ಹಾಕಿ ಯಾವುದೇ ಅಸಾಧ್ಯ ಗುರಿಯನ್ನಾದರೂ ಸಾಧ್ಯ ಎಂದು ವಾದಿಸುವುದು ಸುಲಭ ಎಂದು ಮೊದಲಿಸಿದ್ದಾರೆ. ಮತ್ತೆ ನಾನು ಅದನ್ನೇ ಹೇಳಬಯಸುತ್ತೇನೆ. ನಾನು ಹಾಕಿರುವ ನಿಯಮಾನುಸರಣೆ ಇಲ್ಲದ ನಿಜವಾದ ಸ್ವಾತಂತ್ರ್ಯ, ನಿಜವಾದ ಸ್ವರಾಜ್ಯ ಎಂದಿಗೂ ಸಾಧ್ಯವಾಗದು. ಇಂಗ್ಲಿಷರು ನಿರ್ಗಮಿಸಿ ನಾವು ಸಂಪೂರ್ಣವಾಗಿ ಸ್ವತಂತ್ರವಾಗಿ ನಿಲ್ಲುವ ಭರವಸೆಯ ಸ್ಥಿತಿಯೇ ಸ್ವರಾಜ್ಯ. ಅವರೂ ಪಾಲುದಾರರಾಗ ಬಯಸಿದರೆ ಸರ್ವಸಮಾನತೆಯ ರೀತಿಯದೇ ಆಗಬೇಕು. ಇಂಗ್ಲಿಷ್ನವನೊಂದಿಗೆ ಸರಿಸಮಾನತೆಯ ನೈಜ ಸ್ಥಿತಿ ಬಾರದೆ ಸ್ವರಾಜ್ಯವಿರಲಾರದು. ಅವರನ್ನೇ ಅವಲಂಬಿಸಿ ನಮ್ಮ ರಕ್ಷಣೆಯಾಗಬೇಕು. ನಮ್ಮೊಳಗಿನ ಹಿಂದೂ ಮುಸಲ್ಮಾನರ ಮಧ್ಯೆ ಸಶಸ್ತ್ರ ಶಾಂತ ಸ್ಥಿತಿಯನ್ನು ಅವರೇ ನಿರ್ವಹಿಸಬೇಕು. ಶಿಕ್ಷಣ ಹಾಗೂ ಅವಶ್ಯ ವಸ್ತುಗಳ ಸರಬರಾಜಿಗೆ ಅವರದೇ ಅವಲಂಬನೆ. ಕೊನೆಗೆ ಧಾರ್ಮಿಕ ಕ್ಷೇತ್ರದಲ್ಲೂ ಅವರೇ ತೀರ್ಪುಗಾರರು. ಆದ್ದರಿಂದಲೇ ನಮ್ಮ ಇಂದಿನ ದಾಸ್ಯ ಮನೋಭಾವ. ರಾಜ ಮಹಾರಾಜರ ಅಧಿಕಾರ ಬ್ರಿಟಿಷರ ಕೃಪಾಶ್ರಯದಲ್ಲಿ, ಹಣವಂತರ ಹಣಕ್ಕೆ ಅವರ ರಕ್ಷಣಾ ಭರವಸೆ. ನಮ್ಮ ಈ ಅಸಹಾಯಕ ಸ್ಥಿತಿಯನ್ನು ಬ್ರಿಟಿಷರು ಬಲ್ಲರು. ಆದ್ದರಿಂದ ಸರ್ ಥಾಮಸ್ ಹಾಲೆಂಡ್ ಸಕಾರಣವಾಗಿಯೇ ಅಸಹಕಾರ ಚಳುವಳಿಗಾರರನ್ನು ಅಪಹಾಸ್ಯ ಮಾಡುತ್ತಾನೆ. ಅಸಹಾಯಕತೆಯನ್ನು ನೀಗಿಸಿಕೊಳ್ಳುವುದೇ ಸ್ವರಾಜ್ಯ ಸಂಪಾದನೆ. ಇದು ಮಹತ್ತರ ಸಮಸ್ಯೆಯೇನೂ ಹೌದು. ಆಡುಗಳೊಡನೆ ಬೆಳೆದು ಸಿಂಹವು ತನ್ನ ಶೌರ್ಯವನ್ನೇ ಮರೆತ ಕಥೆಯಂತೆ ನಮ್ಮ ಸ್ಥಿತಿ. ಮಾನವ ಕೋಟಿ ಅನೇಕ ವೇಳೆ ಕೃತಕ ನಿದ್ರಾರೂಪದ ಸ್ಥಿತಿಯಲ್ಲಿ ಒದ್ದಾಡುತ್ತದೆ ಎನ್ನುತ್ತಾರೆ ಟಾಲ್ಸ್ಟಾಯ್. ಈ ಸ್ಥಿತಿಯ ಬಾಧೆಯಿಂದಲೇ ನಮ್ಮ ಅಸಹಾಯಕತೆ ಉಲ್ಬಣವಾಗುತ್ತಿರುತ್ತದೆ. ಬ್ರಿಟಿಷರೇ ನಮ್ಮನ್ನು ಇದರಿಂದ ಉದ್ಧಾರ ಮಾಡುವುದು ಅಸಂಭವ. ನಿಧಾನವಾಗಿ ನಮಗೆ ಶಿಕ್ಷಣ ಸಿಗುತ್ತಾ ಹೋದಂತೆ ಸ್ವಯಮಾಡಳಿತಕ್ಕೆ ಅರ್ಹರಾದಿರಿ ಎಂದೇ ಅವರು ಪದೇ ಪದೇ ನಮ್ಮ ಕಿವಿಯಲ್ಲಿ ಕೊರೆಯುತ್ತಾರೆ. ಕೌನ್ಸಿಲುಗಳನ್ನು ಬಹಿಷ್ಕರಿಸಿದರೆ ನಮಗೆ ಸ್ವರಾಜ್ಯ ನಿರ್ವಹಣೆಯ ಶಿಕ್ಷಣಾವಕಾಶ ಒಂದನ್ನು ಕಳೆದುಕೊಂಡಂತಲ್ಲವೇ ಎಂದು ಟೈಮ್ಸ್ ಪತ್ರಿಕೆ ನಮಗೆ ಬುದ್ಧಿ ಹೇಳ ಹೊರಟಿದೆ. ಇದನ್ನೇ ನಮ್ಮವರು ಅನೇಕರೂ ಹೇಳಿಯಾರು. ಈಜಿಪ್ಟಿನವರು ತಮ್ಮ ಬಹಿಷ್ಕಾರ ಬೆದರಿಕೆಯನ್ನು ಹಿಂತೆಗೆದುಕೊಂಡ ನಂತರವೇ ಲಾರ್ಡ್ ಮಿಲ್ನರ್ ನಿಯೋಗ ಅವರಿಗೆ ಕಿವಿಗೊಟ್ಟಿದ್ದು ಎಂಬ ಸುಳ್ಳು ವಾದವನ್ನು ಟೈಮ್ಸ್ ನಾಚಿಕೆಯಿಲ್ಲದೆ ಮುಂದು ಮಾಡಿದೆ. ನನ್ನ ಭಾವನೆಯಲ್ಲಿ ಇಡೀ ಜಗತ್ತಿನ ವಿರುದ್ಧವೂ ಆತ್ಮರಕ್ಷಣೆಯ ಸಾಮರ್ಥ್ಯ ಗಳಿಸಿಕೊಳ್ಳುವುದೊಂದೇ ನಮಗೆ ಬೇಕಾಗಿರುವ ಸ್ವರಾಜ್ಯ ಶಿಕ್ಷಣ. ಎಷ್ಟೇ ಲೋಪದೋಷಗಳಿದ್ದರೂ ನಮ್ಮ ಜೀವನ ಪಥವನ್ನು ಸ್ವತಂತ್ರವಾಗಿ ನಡೆಸಿಕೊಳ್ಳುವುದೇ ನಮ್ಮ ಧ್ಯೇಯ. ಒಳ್ಳೆಯ ಸರ್ಕಾರವಾದರೂ ಅದು ಸ್ವಾಯತ್ತ ಸರ್ಕಾರಕ್ಕೆ ಸಮನಾಗಲಾರದು.

0: ಇದು ಆಕಾಶವಾಣಿಯ ಮಂಗಳೂರು ನಿಲಯ.
1: ಹಲೋ
2: ಪ್ರೀತಿದ ಶ್ರೋತೃಲೆ, ಹಲೋ ನಮ್ಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ ಇನಿ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಬಿತ್ತಿಲ್ದ ದೈ ಮರ್ದತ್ ಪನ್ಪಿನಂಚಿನ ಒಂಜಿ ಗಾದೆದ ಪಾತಿರ ಉಂಡು. ಆಂಡ ಏತೋ ಸರ್ತಿ ಬಿತ್ತಿಲ್ ಡಿಪ್ಪುನ ಮರ್ದದ ದೈಕ್ಲಿನ ಬಗೆಟ್ ನಮಕ್ಕೆ ಗೊತ್ತು ಪೂಜಿ. ಅಂಚಾದ ಈ ಸರ್ತಿ ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟನ್ಲೆ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು. ರಡ್ಡು ರಡ್ಡು ಒಂಜಿ ಒಂಜಿ ಒರ್ಂಬ ಒರ್ಂಬ ಒರ್ಂಬ ಎಸ್ಟಿಡಿ ಕೋಡ್ 08024. ಮೊಬೈಲ್ 8277073700. ನಿಕ್ಲೆ

0: ഒത്തുപ്പുന പുലമർദ്ദത ദൈക്ലിന ബഗിട്ട് എങ്കിലൊട്ടുകു പട്ടൊന്നിലെ ഇനി കാണ്ടേ പത്തരയ്ക്ക്.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
3: ಪೂಜ್ಯರೇ, ಚಿಂತೆ ಎಂಬ ಲತೆಯನ್ನ ಕಿತ್ತೊಗೆಯಿರಿ. ತಾವು ಇಷ್ಟಕ್ಕಾಗಿ ಯೋಚಿಸಬೇಡಿ. ನನ್ನ ಈ ಜಡ ದೇಹದಿಂದ ನಿಮ್ಮ ಮಗನ ಪ್ರಾಣ ಉಳಿಯುತ್ತದೆ ಅಂತಾದ್ರೆ ನಾನು ಕೃತಾರ್ಥ ಎಂದು ಭಾವಿಸುತ್ತೇನೆ. ನನ್ನ ಜನ್ಮ ಪಾವನವಾಯಿತು ಎಂದು ತಿಳಿಯುತ್ತೇನೆ. ಪರೋಪಕಾರಕ್ಕಾಗಿ ಮಯೂರಧ್ವಜ ಭೂಪತಿಯು ನಿಶ್ಚಲ ಮನಸ್ಸಿನಿಂದ ತನ್ನ ದೇಹವನ್ನ ಅರ್ಪಿಸಿದ್ದಾನೆ ಎನ್ನುವ ಕೀರ್ತಿ ಆ ಚಂದ್ರಾರ್ಕ ಪರ್ಯಂತರ ಅಚ್ಚಳಿಯದೆ ಉಳಿದೀತು
4: ಅಲ್ವೇ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇಂದು ರಾತ್ರಿ 9:30.
2: ಪ್ರಿಯ ಕೇಳುಗರೆ,
5: ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
6: ಅಪ್ಪ ಅರ್ಜುನ ಮಗ ಬಬ್ರುವಾಹನ ಪಾತ್ರಗಳಲ್ಲಿ ಅಣ್ಣಾವರ ಪೈಪೋಟಿಯ ದ್ವಿಪಾತ್ರ ಅಭಿನಯಕ್ಕೆ ಈ ಶರೀರ ಶಾರೀರ ಒಂದಾಗಿ ಹಾಡಿದ್ದು ವಿಶೇಷ.
7: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30.
8: ನನ್ನ ರಾಗತಾನ ಪಲ್ಲವಿ
2: ಕೇಳಿ, ನನ್ನ ರಾಗತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
9: ಆಕಾಶವಾಣಿ ಮಂಗಳೂರು ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಎಂಎಸ್ ಗಿರಿಧರ್ ಹಾಡಿರುವ ಕಾಡು ಹೊಸಲು.

ಭಾವಗೀತೆಗಳಿಗೆ ಕಿವಿಯಾದರೆ ಆಕಾಶವಾಣಿ ಮಂಗಳೂರು. ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ.

ಶಾಬಾಷ್ ಶಾಬಾಷ್ ಮೋತಿ, ಶಾಬಾಷ್. ಆಜ್ ತುಮ್ನೆ ಖೂಬ್ ಸಾಥ್ ದಿಯಾ. ಹಾಂ, ಮೈ ಜಾನ್ತಿ ಹೂ ಕಿ ತುಮ್ ಥಕ್ ಗಯೇ ಹೋ, ತುಮ್ಹೇ ಪ್ಯಾಸ್ ಭೀ ಲಗ್ ರಹೀ ಹೈ. ಪರ್ ಕ್ಯಾ ಕರೋ, ತುಮ್ ತೋ ಶಿಕಾರ್ ಕೆ ಪೀಛೆ ಇತ್ನಾ ತೇಜ್ ದೌಡೆ ಕಿ ಅಪ್ನೆ ಸಬ್ ಸಾಥಿ ಪೀಛೆ ಛೂಟ್ ಗಯೇ. ಚಲೋ, ಕುಛ್ ದೇರ್ ಯಹೀ ಆರಾಮ್ ಕರ್ತೇ ಹೈ.

0: उसके हाथों अपनी दुर्गत कराने से अच्छा है आप अपने हाथों मेरा अंत कर दें।
1: नहीं नहीं रानी माँ, नहीं, ये पाप मुझसे नहीं हो सकेगा, इसकी आज्ञा मुझे मत दीजिए रानी माँ।
0: अच्छा तो गनू बेटा, तू अपनी कटार मुझे दे।
1: रानी माँ, मेरी कटार से अपने प्राण लेकर तुम मुझे इस तरह पापी नहीं बना सकती माँ। मैं तुम्हारा महावत हूँ, तुम्हारे साथ ही रहूंगा।
2: आश्रोताओं, इसी के साथ अब हमारा आज का कार्यक्रम यहीं पर समाप्त होता है। तो अब अपने मित्र अजीत
3: और विमलेश को उमंग कार्यक्रम की तकनीकी टीम के साथ अगले सप्ताह तक के लिए आज्ञा दीजिए।
2: नमस्कार।
4: उमंग उमंग उमंग उमंग।
5: ಇದುವರೆಗೆ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಯಿತು. ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಪ್ರಸಾರ ಕಾರ್ಯವನ್ನು ಮುಂದುವರೆಸುತ್ತಾ ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ಕೇಳುಗರೆ, ಇದೀಗ ಹಲೋ ನಮ ಪಾತೆರ್ಗ ನೇರ ಫೋನ್ ಇನ್ ತುಳು ಕಾರ್ಯಕ್ರಮ. ಇಂದಿನ ವಿಷಯ ನಿಕ್ಲೆಗು ಗೊತ್ತುಪ್ಪುನ ಪುಲಮರ್ದದ ದೈಕಲು. ಕರೆ ಮಾಡಿ ಭಾಗವಹಿಸಲು ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ 8277038000. ಇದೀಗ ನೇರವಾಗಿ ಸ್ಟುಡಿಯೋ ದತ್ತ.
6: ಪ್ರೀತಿದ ಶ್ರೋತೃಲೆಗು ಇನಿತ್ತ ಹಲೋ ನಮ್ಮ ಪಾತಿರ್ಗ ಕಾರ್ಯಕ್ರಮಗು ಮೋಕೆಡು ಎದ್ಕನೊಂದುಲೆ ಯಾನ್ ಅಕ್ಷತಾ ರಾಜ್ ಪೆರ್ಲ ಬೊಕ್ಕ ಎನ್ನೊಟ್ಟುಗುಲ್ಲಿರು
7: ಯಾನ್ ಪ್ರಜ್ಞಶ್ರೀ ಮೂಳೂರು.
6: ಶ್ರೋತೃಲೆ, ಇನಿತ್ತ ವಿಷಯ ನಿಕ್ಲೆ ಗೊತ್ತುಂಡು. ನಿಕ್ಲೆ ಗೊತ್ತುಪ್ಪುನ ಪುಲಮರ್ದದ ದೈಕ್ಲಿನ ಬಗೆಟ್ ನಮ್ಮ ಇನ್ನಿ ಒಂಜಾತು ಪಾತಿರ್ಗ. ದಾಯಿ ಇನ್ನಿ ಪುಲಮರ್ದದ ದೈಕ್ಲಿನ ಬಗೆಟ್ ಪಾತಿರೊಂದುಲ್ಲ ಪಂಡ ಜುಲೈ 1-7 ಮುಟ ನಿಕ್ಲೆ ಗೊತ್ತಿಪ್ಪುಲೆಕ ವನ್ಯ ಮಹೋತ್ಸವ ಸಪ್ತಾಹ ಉಂಡು. ಈ ಪೊರ್ತುಡು ನಿಕ್ಲೆ ಗೊತ್ತುಪ್ಪುನ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟೊನ್ಲಿ ಸುರುತ್ತಲೆಪ್ಪು ಉಂಡು ಪ್ರಜ್ಞವ ಕೊನಗತ್ತೆ.
7: ಸರಿ ಸರಿ.
6: ಹಲೋ
8: ಹಲೋ,
6: ನಮಸ್ತೆ. ಏರ್ ಪಾತಿರೊಂದುಲ್ಲರು?
8: ನಮಸ್ತೆ ಮೇಡಮ್, ಏನು ವರಂಗ ರಾಮಣ್ಣ ಬಂದ ಬರ್ತೀರಿ?
6: ಹ್ಮ್, ಪನ್ಲೆ ವಿಷಯ ಗೊತ್ತುಂಡ ತೀರೆಗ? ಏತು ಇರೇನ ಬಿತ್ತಿಳ್ದೆ ಏತು ಪುಲಮಾರ್ದದ ದೈಕಲು ಉಂಡು ಓ ಇರೇ ಗೊತ್ತುಂಡು.
8: ತುಳಸಿ ದೈ ಮೇಡಮ್, ತುಳಸಿ ದೈ, ಶುಂಠಿ, ಬಕ್ಕ ಸಾಂಬಾರ್ ಬಳ್ಳಿ, ಬಕ್ಕ ಅಮೃತ ಬಳ್ಳಿ ಇತ್ತಂಡು. ಅವು ಮಾತ್ರ ಐತೆ ಅಮೃತ ಬಳ್ಳಿ ಇಲ್ಲ, ಬಾರಿ ಒಂಜಿ ಚಿಕನ್ ಗುನಿಯಾಗ ಮಾತ ಬಾರಿ ಒಂಜಿ ಎಡ್ಡೆ ಅಂದ್ ಬಂದಿರ್ ಡಯಾಬಿಟೀಸ್ ಅಮೃತ ಬಳ್ಳಿ ಎಡ್ಡೆ ಅಂತ
6: ಮನ್ಪೇರಿ
8: ಇತ್ತು. ಮಕ್ಕ ಎಡ್ಡೆ ಮುಂಚಿ ಎಡ್ಡೆ ಮುಂಚಿಲ ಬಾರಿ ಒಂಜಿ ಕೆಮ್ಮಗಾಡು ವೈಕಲ ಬಾರಿ ಒಂಜಿ ಎಡ್ಡೆ ಮರದು.
6: ಇತ್ತೆ ಒಂಜಾತ ದೈಕ್ಲೆನ ಪುದರ್ ಇರ್ಪಂಡರತ್ತೆ ಇತ್ತೆ ತುಳಸಿನು ಓ ವೈಕುಪುರ ಪುಲ ಮರ್ದಾದ ಗಲಸ್ವೀರ ಐತ ಬಗ್ಗೆ ಗೊತ್ತುಂಡ ಪನ್ಲೆ?
8: ತುಳಸಿ ಕೆಮ್ಮಗ ಮೇಡಮ್, ಬಕ್ಕ ಈ ಗಜ್ಜಿ ಬರ್ಪುಣತೆ ಗಜ್ಜಿ ಕುರಿ ಗಜ್ಜಿ ಐಕ್ ಅಲರ್ಜಿ ಐಕ್ ಐಕ್ ಬಲಸ್ವೇರು ಅಂದ್ ಬಕ್ಕ ಜ್ವರಕ್ಕಲ ಅಮೃತ ಬಲ್ಲಿ ದೊಟ್ಟು ಪಾಡ್ದು ಕೊರ್ಪಿ.
6: ಬಕ್ಕ ಇರೇಗ ಉಂದಿ ಉಂದಿರನ ಬಿತ್ತಿಲ್ಡ್ ಇಪ್ಪುನ ಆಂಡ್ ಬಿತ್ತಿಲ್ಡ್ ಇಜ್ಜನ್ನ ಇರೇ ಗೊತ್ತುಪ್ಪುನ ಪುಲ ಮರ್ದದ ಐಕ್ಲಿನೋ ಇತ್ತಾಂಡಲ ಪೊಲ ಬುಂಡ ಇರೇಗ ಇತ್ತನ ಮಲ್ತು ಕೊರ್ಲ
8: ಇತ್ತಿನ ಅಭಿವೃದ್ಧಿ ಪಂಡ ಕುಲಮರ್ದಿಕ್ಕೌದೈ ಅನುಭವಿಜ್ಜಿ ಮೇಡಮ್.
7: ವಿಷಯ ಗೊತ್ತುಂಡತೆ
9: ಸೀತಾಪುರ

0: ಒಂದು ಕರಿಬೇವು ಅಂತ ಹೇಳಿ ನೆಸಲ್ ತಪ್ಪು ಅವು ತಿಮ್ಮರೆ.
1: ಸರಿ ರಗಿತ್ತೆ, ಕೈಬೇವುದ ಬಗ್ಗೆ ದಾದ ಗೊತ್ತುಂಡು ಬಂದ
0: ಕೈಬೇವು
1: ಪಂಡವು
0: ದಾದ ಪಂಡ ಕೈಬೇವು ಪಂಡ
2: ವೈಕುಪುರ ಗಲಸುವೆರು ಕೇಶವಣ್ಣ ಕೈಬೇವನು
0: ಗಾಳಿ ಹಾಕೋಣ ಅಮೃತವಲ್ಲಿ ಒಕ್ಕ ನೆತ್ತಲ್ ತಪ್ಪು ಒಕ್ಕ ತುಳಸಿ ಒಕ್ಕ ಅಮೃತ ತಪ್ಪು ನಿರೋಳ ತಿಂದ ಸದಾನ ಸೀಕುಪುರ ದೂರ ಆಗ್ತದೆ. ಅವನಕ್ಕೆ ನಿಜವಾದ ಬಾರಿ ಅಲ್ಲೇ ಔಷಧಿ ಏನ ಇಲ್ಲೇ ದುರಿತಿಲ್ಲ ಅವ್ ದೈಪುರ ಇತ್ತಿಲ್ಲ ಆಯ್ತ ಗಾಳಿ ಆಗ್ತದೆ ಐತಿಲ್ಲ ಇಲ್ಲೇ ದುರಿತಿಲ್ಲ ಉಮಿಲ್ ಬರ್ತಿದ್ದೀವಿ ಆಯ್ತ ಆಯ್ತ ಗಾಳಿ ನಮ್ಮ
2: ಕಾಂಡಲಕ್ಕದ ತುಳಸಿದ ಆಯ್ತ ಆಯ್ತ ಗಾಳಿದ ತೊಂಡ ಬಾರಿ ಎಡ್ಡೆ ಅನ್ಲ ಪನ್ಪಿರತ್ತೆ ಸೊಲ್ ಮೇಲೆ ಲೆಪ್ಪು ಕೊರ್ನೈಕ್ ದುಂಬುದ ಲೆಪ್ಪು ಪೋಪ. ಹಲೋ ನಮಸ್ತೆ ದಾನಿ ತಿಳ್ತ ತಿಳ್ತೊಂದು ಪಾತಿರೊಂದುಲ್ಲರು ಏರ್ ಪಾತಿರೊಂದುಲ್ಲರು ಪನ್ಲೆ ಇನ್ನಿತ ವಿಷಯ ಗೊತ್ತುಂಡತ್ತೆ ಇರೇ ಗೊತ್ತು ಪುನಃ ಪುಲಮರ್ದ ದೈಕಲು ಓವಾಂಡಲ ಇತ್ತುಂಡ ಐತ ಬಗ್ಗೆ ಪನ್ಲೆ ಅವು ದಾಯ ಗಲಸುವೇರು ಐತ ಉಪಯೋಗದ ಅದೇ ಅತ್ತ ಒಂದು ಇಲ್ಲಡಿಪ್ಪುನ ಇರೇನ ಬಿತ್ತಲ್ ಡಿಪ್ಪುನ ಬುಡ್ದು ಇರೇನ ಅಜ್ಜಿ ಇಜೆಂಡ ಇರೇನ ಅಮ್ಮ ಇಂಚ ಪುರ ಪಾತಿರೊಂದಿತ್ತಿರತ್ತೆ ಕೆಲವು ಪುಲ ಮರ್ದದ ಬಗ್ಗೆ ಪನ್ನೊಂದಿಪ್ಪಿರು ಓ ಬಿತ್ತಿಲ್ಡೆ ಉಂಡು ಅವೇನು ಗಲಸುಲಿ ಇತ್ತೆ ಶೀತಾಂಡ ಒಂದೇನು ಗಲಸುಲಿ ಇಂಚ ಪುರ ಪನ್ನೊಂದಿತ್ತಿರತ್ತೆ ಅಂಚ ಇರೇಗೆ ನೆನಪಿತ್ತು ನೋವು ಅಂಡಲ ಉಂಡೆ
3: ಬಕ ಶುಂಠಿ ಉಂಡತೆ ಆಯ್ತ ರಸ ಬಕ ಉಪ್ಪು ಒಟ್ಟಿಗೆ ತಿಂದು ಬಂದಿದ್ದೇನೆ ಅಂದ ಸರಿ ಹಾಕು ಹಾಗೆ ತಿನ್ನೋಡು ಬಕ ಇಂದು ತಿಮ್ಮಾರದ ಚಟ್ನಿ ಮಾಡ್ತೀವಿ ತಿನ್ನೋಡು ನಮ್ಮ ಬ್ರೈನ್ ಕೂಡ ಶಾರ್ಪ್ ಆಗ್ತದೆ ಬಕ ಮಸ್ತು ಉಂಡು
2: ಅತ್ತೆ ಇರತ್ತೆ ಶುಂಠಿನ ಶುಂಠಿಗೆ ಉಪ್ಪು ಪಾಡ್ದು ತಿನ್ನೋಡು ಒಂದು ಪಂಡರು ಇತ್ತೆ ಶುಂಠಿನ ಒಂಜಿ ಒಂಜಿ ವಸ್ತು ತಿಂಡ ಐಡ್ದಾತ್ ದದಾಂಡಲ ಬಂಜಿ ಬೇನೆ ಪುರ ಶುರು ಆಂಡ ಶುಂಠಿನ ತಿನ್ಪಿರ ಅವು ಓ ಒಂದು ಗೊತ್ತುಂಡ ಇರೇಗ ಅವೇನೆ ಒಂಜಿ ಒಂಜಿ ಫಲವಸ್ತು ನಮ್ಮ ತಿಂಡ ಬಂಜಿ ಬೇನೆ ಶುರು ಆಂಡ ಶುಂಠಿನ ಗಲಸುವೆರು ಬಂಜಿ ಬೇನೆ ಕಡಿಮೆ ಆಯ್ರ ಅವು ಓ ತಿಂಡ ಅಂದಿರೇ ಗೊತ್ತುಂಡ ಇತ್ತೆ ಪೆಲಕಾಯಿ ಇತ್ತೆ ಪೆಲಕಾಯಿ ಪರಂದು ಆಪುನ ಸಮಯ ಅತ್ತೆ ಪೆಲಕಾಯಿದ ಪರಂದು ತಿಂದದು ಬಂಜಿ ಬೇನೆ ಶುರುವಾಂಡ ಶುಂಠಿನ ತಿನ್ಪೇರು ಅವು ಐಕ್ ಎಡ್ಡೆ ಮರ್ದು ಅಂದು ಪನ್ಪೇರು ಸೊಲ್ ಮೇಲೆ ಲೆಪ್ಪು ಕೊರ್ನೈಕ್ ನನ್ನ ತಲೆಪ್ಪು ಪೋಪ.
1: ನಮಸ್ತೆ.
4: ನಮಸ್ತೆ.
1: ಒಲ್ಪದ ಪಾತೆ ಅಂದಲ್ಲರೆ
4: ಯಾವನು ಸುರತ್ ಕಲ್ಲುಡಿದ ಜೋಕಿಂ ಮ್ಯಾನೇಜರ್ಸ್.
1: ಓಕೆ, ಇನ್ನಿತ್ತ ಇರಗ ಟಾಪಿಕ್ ಗೊತ್ತುಂಡತೆ ವಿಷಯ
4: ಕಹಿಬೇವಿನ ಎಲ್ಲೆಲ್ಲೇ ಇರೇನು ಹೊಸ ಇರೇನು ತಾಮ್ರ ಕಲರ್ದ ಇರೆ ಬರ್ಕೊಂಡತ್ತಿ ಮಾರ್ಚ್ ತಿಂಗಳು ಒಂಜಿ ಪತ್ತೊಂಜಿ ಇರ ಪತ್ತೊಂಜಿ ದಿನ ತಿನ್ನೋಡು ಖಾಲಿ ಬಂಜಿಗೆ ಅಂಚ ತಿಂದ ಇರೆ ಪೂರ ವರ್ಷ ಜ್ವರ ಬರ್ಪುಜಿ ಇಂದು ಯಾವನಿಲ್ಲ ಒಂದು 15 ವರ್ಷ ಮಂತೊಂದಿಲ್ಲ ಇಂಚನೆ
2: ಇರೆಗ 15 ವರ್ಷ ದಿನಿಸಿ ಜ್ವರನೇ ವೈದ್ಯಿಂದ ಅಂಡು
4: ಈಜಿ ಜ್ವರನೇ ವೈದ್ಯ ಇಂಚೆ ಬೇತಲಗು ರೋಗಲ ಅದು ಬೇಗ ಕೈಕಲ್ ಬರ್ಪುಜಿ ಇಂದ ತಿಂದ ಡಯಾಬಿಟೀಸ್ ಇತ್ನಗ್ಲಿಲ್ಲ ಬಲ್ಪುಗು ಖಾಲಿ ಬಂಜಿಗೆ ಜೊತೆ ಇರೇ ತಿಂದ ಅಕ್ಲೆಗಳ ಕಂಟ್ರೋಲ್ಡ್ ಇಪ್ಪುಂಡು ಡಯಾಬಿಟೀಸ್ ಇಲ್ಲ.
2: ಅಂಡ ಇಂಚಿನ ಪುಲಮ

0: ದಾದ ದೈಕಲು ದಾದ ಉಂಡು ಪುಲ ಮರ್ದಲು ಅವೇನ್ ಅವು ಬಾಯಿಗೆ ಪತ್ತುನೇನೆ ಒಂಚೂರು ಬಂಗದ ಬೇಲೆತೆ ಕೈಬೇವದ ಇರೇ ಪಂಡ್ರ ಅವೇನು ಅವೇನು ಆಯ್ತ ಪುದರಡೆ ಉಂಡು ಕೈಯಿಂದ ಅವೇನು ಪತ್ತೊಂದು ದಿನ ತಿನ್ಪುನೆ ಪನ್ನಾಗ ಒಂಚೂರು ಬಂಗದ ಬೇಲೆ
1: ತಾಮ್ರ ಕಲರ್ ದ ಪೊಸಾಯಿರೆ ಬರ್ಪುಂಡು ಐತ ಆತ ಕಹಿ ಪುಜಿ ಅವು ಗ್ರೀನ್ ಆಯರ ಬಲ್ಲಿ ಐತ ದುಂಬೆ ತಾಮ್ರ ಕಲರ್ ಬರ್ಪುಂಡು ಸ್ಟಾರ್ಟಿಂಗ್ ಇಡಿ ಅವು ಮಾರ್ಚ್ ತಿಂಗಳು ಇರೆಪುರ ಹೊರಪೋದು ಪೊಸಾಯಿರೆ ಬರ್ಪುಂಡು
2: ಸರ್ ಅಂಚನೆ ಈ ಗಜ್ಜಾಯಿನೆ ಪುರ ಕೈಬೇವುದ ಕಷಾಯನ ಮನ್ ತುಮಿ ಒಂದಿತ್ತೇರು ದುಂಬುದಾಗ್ಲ ಐನ ಬಗ್ಗೆ ಅಂತ ತೆರಿಪಲ್ಲ ಸರ್
1: ಐತ ಕಷಾಯ ತಗೊಂಡ ಒಂಜು ಮುಷ್ಟಿ ಇರೇನು ಒಂಜು ಗ್ಲಾಸ್ ನೀರಿಗೆ ಬಾಡ್ದು ಅದು ಬಾಯ್ಲ್ ಮಂತದ್ದು ಅರ್ಧ ಆಪ್ನಾಗ ಅದನ್ನು ಸೋಸುದು ಖಾಲಿ ಬಂಜಿಗೆ ಪರಡು ಕೊಂಚನೆ ಕೈ ಬೇವುದ ನೀರಡು ಮೀಯೋಡು ಮೀತ ಮೀಂಡ ಚರ್ಮಗಳ ಇಡ್ಡೆ ಚರ್ಮ ರೋಗ ಬರ್ಪುಜಿ ಇಟ್ಟು
2: ಅಂಚನೀರಿಗೆ ಬೇತೆ ಗೊತ್ತುಂಡೆ ಸರ್ ಪುಲ ಮರ್ದದ ಬಗ್ಗೆ
1: ಬೇತೆ ಇದೆ ಈಗ ಲೂಸ್ ಮೋಷನ್ ಸ್ಟಾರ್ಟ್ ಆಂಟ ಸ್ಟಾರ್ಟ್ ಫಸ್ಟ್ ಗೊತ್ತಾಯ್ನೇ ಈರು ಈ ಪೇರಳೆ ಮರತ್ತ ತುದಿ ಇರೆ ಉಂಟತ್ತೆ
2: ಮೊಗ್ಗು
1: ಐನ್ದೆತ್ತ ನಾಲೈನ್ದೆತ್ತದ ತಿಂದ ಇದು ಖಾಲಿ ಬಂಜಿಗೆ ಮತ್ತೆ ಅವು ಸುರುಗು ಸ್ಟಾರ್ಟ್ ಲೂಸ್ ಮೋಷನ್ ಆಯ್ನ ಸ್ಟಾರ್ಟಿಂಗ್ ಇದೆ ಲೂಸ್ ಮೋಷನ್ ಪಟ್ಟಂದೆ ಉಂಟುಂಡು ಅವ ಯಾಂಡ್ಲ ಎಕ್ಸ್ಪೀರಿಯನ್ಸ್ ಬಂತದೆ ಸುಮಾರು ಸಮ
0: ಮಸ್ತ್ ವಿಷಯದ ಬಗ್ಗೆ ತೆರಿಪಾಯರು ಸೊಲ್ಮೇಲು ನನ್ನೊಂಜಿ ಲೆಪ್ಪುಂಡು ಹಲೋ ನಮಸ್ತೆ ಏರ್ಪಾತಿರೊಂದುಲ್ಲರ್ ಹ್ಮ್ ಪನ್ಲೆ ನಿತ ವಿಷಯ ಗೊತ್ತುಂಡ ತೆರೆ ಪುಲ ಮರದ ಬಗ್ಗೆ ಪಾತಿರೊಂದುಲ್ಲ ನಮ್ಮ ಕಡೀರ ಬೇರು ಪಂಡರು ಈ ಕಡೀರ ಬೇರು ದೈಯಂಚ ಇಟ್ಪುಂಡು ಒಂಚೂರು ಪನ್ಲೆ ಎಂಚ ಇಪ್ಪುಂಟು ಏರ
3: ಅವಳಿಗೆ ನಷ್ಟದು ಅವಳು ಸ್ವಲ್ಪ ಜಿಕ್ಕಿದು ಅವಳ ಬೇರೆ ಇದೆ ಪೂರ ಎಲ್ಲಿ ಕಟ್ ಮಾಡಿದ್ದು ಜೀವರ್ಬಾರ್ದು ಕಸೆ ಸ್ವಲ್ಪ ಬುಕ್ಕ ನೆಲನೆಲ್ಲಿ ಒಂದು ನೆಲನೆಲ್ಲಿ ತಿಮಾರೆ ಬುಕ್ಕ ತುಳಸಿ ತುಳಸಿ ಬೇರೆ ಬಾಯಿ ವಾಸನೆಗೆ ರೆಡ್ಡಿ ಏನೈತೆ ತಿಂಡಿಯಿಂದ ಬಾಯಿ ವಾಸನೆ ಬರ್ತಿತ್ತು ಬುಕ್ಕ ತಿಮಾರೆಲ್ಲ ತಿಮಾರೆಲ್ಲ ಬೊಲ್ಪು ಲಕ್ಷದ ರೆಡ್ಡಿ ಅಂತಲೇ ತಿಮಾರೆದ ಇರೇನು ತಿನ್ನೋಡು ಅವು ಭಾರಿ ಬುದ್ಧಿ ಶಕ್ತಿ
0: ನೆಲನೆಲ್ಲಿ ದಾದಾಪುರ ಮಲ್ಪಲ್ ನೆಲನೆಲ್ಲಿ ನೆಂಚಾಗಲ್ಲ ಸುಲಿ
3: ನೆಲನೆಲ್ಲಿ ಈ ಅವೇನು ಆಯ್ತಾ ಕಸೆ ಮಲ್ಪೇರೆ ಬುಕ್ಕ ಚಟ್ನಿ ಮಲ್ಪಿದ್ರು ತಿನ್ನೋದು ಭಾರಿ ಇದ್ದಾಗ
0: ಅಪ್ಪಗ ಈರ ಇಲ್ಲ ನೆಲನೆಲ್ಲಿದ್ದ ಚಟ್ನಿ ತಿಮಾರೆ ಚಟ್ನಿ ಪುರ ಮಲ್ಪರೊಂದ ಅಂಡ್
3: ಅಲ್ಲೊಂದು ನೆಲದಲ್ಲಿದ್ದ ಕಸೆ ಮಲ್ಪಿ ಪಪ್ಪ ಬುಕ್ಕ ಒಂದು ನಾಚಿಗಿದ ಮೊದಲು ಅವಳ ಮುಂದಕ್ಕೆ ನಮ್ಮ ರಕ್ತ ಶುದ್ಧಿ ಅವಡಾಂಡ ನಾಚಿಗಿದ ಮೊದಲು ಪೂರ ಬೇರೆ ಸಮೇತ ಪೂರ ಕಸೆ ಮಲ್ಪಿಲ್ಲ ನಮ್ಮ ರಕ್ತ ಶುದ್ಧಿ ಆಗ್ತದೆ
0: ಸುಮಾರು ಸುಮಾರು ಮರ್ದದ ಬಗ್ಗೆ ಇಟ್ಟಿರಿ ಗೊತ್ತುಂಡು ಕಮಲಕ ಸೊಲ್ಮೇಲು ಲೆಪ್ಪಗೋರು ನೈಕ್ ನನ್ನ ಹತ್ತ ಲೆಪ್ಪಗ ಪೋಪ
2: ನಮಸ್ತೆ
4: ನಮಸ್ತೆ
2: ಒಲ್ಪದು ಬಾತೆ ಅಂದ್ರೆ
4: ಯಾನ ಮೂಡು ಬಿದ್ದ ಸಂಪಿಗೆ ಎದ್ದು ಬಾತಿಯನ್ನು ಇಲ್ಡ ಡಿಸೋಜ ಬಂದು
2: ಓಕೆ ಮ್ಯಾಮ್ ಈರೆ ಗೊತ್ತುಂಡತೆ ಏನಿತ ವಿಷಯದಾದ ಬಂದು
4: ಅಂದು ಇತ್ತಲ ಮರ್ದಲ್ಲ ಗೊತ್ತುಂಡು
2: ಆ ಈರೆಗೂ ಗೊತ್ತಿಪ್ಪು ನಂಚಿನ ಮರ್ದದ ಬಗ್ಗೆ ಬಂದೆ ಮ್ಯಾಮ್
4: ಎಂಕ ನೆಲನೆಲ್ಲಿ ಗೊತ್ತುಂಡು ಮೇಡಮ್ ಮಕ್ಕ ತುಂಬೆ ಗಿಡದ ಗೊತ್ತುಂಡು ಮಕ್ಕ ಎಕ್ಕಮಾಲೆ ಅವು ನಮ್ಮ ಕೆಪ್ಪ ಟ್ರೈಬುರ ಅಂದ ಎಕ್ಕಮಾಲೆ ದೈತಾಳ ಅರೆತ್ತು ಪಾಡೊಂತೀರು ಮಕ್ಕ ಗೋಲಿದ ಕೆತ್ತೆ ಅವು ಕಷಾಯ ಮಲ್ತು ಬರೊಂದಿತ್ತ ಎಂಕುಲು ಗೋಲಿ ಮರದ ಕೆತ್ತೆ ಉಂಡತಿ
2: ಗೋಲಿದ ಮರದ ಕೆತ್ತದ ಕಷಾಯ ಅವು ದಾಯಿಗೆ ಬರ್ಪೇರೆ
4: ಹೌದಾಗ ಸಂಪು ಕೈಕಾರ್ಬುರ ಬಚ್ಚುನತಿ ಹೆಂಗಲೇ ಅಮ್ಮ ಅಂಚ ಮಲ್ತೊಂತೀರಿ ಕೈಕಾರ್ಬುರ ಬಚ್ಚುನಿಕ್ ಆಯ್ತ ಕಷಾಯ ಮಲ್ತದ ಕೊರೊಂದಿತ್ತೇರು ಮಕ್ಕ ಚೂರಿ ಮುಳ್ಳು ಬಂದು ಒಂದು ಬರ್ಪುಂಡು ಆಯ್ತ ಒಂದು ಕಾಯಿ ಹಾಕೊಂಡು ಅವು ಬಾಯ್ ಬಾಯಿಡ್ಬುರ ಪೊಕ್ಕೆ ಹಾಕೊಂಡತಿ
2: ಆಯ್ತ
4: ಉಷ್ಣೋಡು ಐಕ ಬುರ ಆಯ್ತ ಕೊಡಿ ಅಗ್ಗಿದು ನಿಂಗರೆ ಬಂದೊಂದಿತ್ತೇರು ಮಕ್ಕ ಕೊಡಿ ಮರ್ದು ಜೋಕುಲೆ ಬುರ ಪೂರ ನಮ್ಮಂದಲ ಕಾಯ ಅರ್ಧ ಮರತಲ ತೇರದ ಮರತಲ ಉಡ್ದು ಬೊಕ್ಕ ಹೆಚ್ಚಿನ ವರ್ಷ ಪೂರ ಕೊಡಿ ಮರದು ಮರದ ಐತ ಮರದು ಜೋಕುಲಿ ಕೊರೊಂದಿತ್ತೀರಿ ಬೊಕ್ಕ ಪಾಲದ ಕೆತ್ತೆ
2: ಗೊತ್ತಂದೇಗುರಂಗು
4: ಡಯಾಬಿಟಿಸ್ ಬುರ ಇದ್ದೇನ್ ಬಂದ್ ಪೆರಿತ್ತೆ ಬೊಕ್ಕ ಹೆಂಗು ಇಂಚೆನೆ ಅವು ಬಾಯಿ ಡವ್ಯ ಪೊಕ್ಕೆ ಆಪಿನ ಕೈಕಲ ಪೆರಂಗ ಇದ ಕೊಡಿನ ಆಯ್ತ ಕಷಾಯ ಮಲ್ತು ಬರೊಂದಿತ್ತ ಬೊಕ್ಕ ನೇರಳೆ ಬಂದವು ಒಂದಕ್ಕೆ ಡಯಾಬಿಟಿಸ್ ಬೀಜ.

0: ಅಂಚೆ ನೀರ್ ಎಕ್ಕಮಾಲೆದ ಬಗ್ಗೆ ಪಂಡ ರೈಟ್ ರಡ್ಡು ವಿಧ ಬರ್ಪುಂಡ ಒಂಜಿ ಬೊಲ್ದುದ ಬೊಕ್ಕೊಂಚಿ ನೀಲಿದ
1: ಪನ್ಪೇರ್ ಮದ್ದು ಮಸ್ತ್ ಎದ್ದೆ ಅಂದು ಬಕ್ಕ ಅವು ಇಂಚ ಪನ್ಪೇರ್ ಮೇಡಮ್ ದಲ ಇಂಗಿನ ಉಚ್ಚಿ ಬುರ ಎತ್ತನ ಬರ್ಪುಜಿಗೆ ಇಲ್ಲ ಬಾಕಿಯಲ್ದು ಬುರ ಅವೇ ನಡ್ಪೇರ್ ಮಸ್ತ್ ಜನ ಬಲ್ದು ದಲ ಬೊಕ್ಕೊಂಜಿಲ್ಲ ಒಟ್ಟು ಅವು ಇತ್ತು ಎದ್ದೆ ಅಂದ್ ಪನ್ಪೇರ್ ಬಲ್ದುದ ಮಸ್ತ್ ಎದ್ದೆ ಇಟ್ಟು
0: ಶಿವದೇವರಿಗೆ ಇಷ್ಟ ಅಂದು ಪನ್ಪೇರ್
2: ಅಜ್ಜಿ ಇರೇನ ಅಮ್ಮ ಪುರ ಮಲ್ತು ಕೊರೊಂದಿತ್ತೇನೆ ಸರಿ ಇತ್ತದ ಜವನೀರ್ ಇತ್ತದ ಜೋಕುಲು ಇಂಚಿನ ಮರ್ದು ಮಲ್ತದ ಕೊರೊಂಡ ಪರ್ಪೇರದ ಎತ್ತೊಂದು ವೇರ ಅದ ಅಲ್ಪೇರು
1: ಇಜ್ಜಿ ಮೇಡಮ್ ದಾಲ ಪರ್ಪೂಜೆರು ಪಂಜಿನ ಪರ್ಪೂಜೆರು ಮಾಡ್ಯಾರ ಎಂಚಿನಲ್ಲ ಎಂಚಿನ ಮರ್ದ ಅದ್ಕೊಂಡ ಅವೆನ್ನ ತಿಂತುಜೇರು ಜೋಕುಲೆಗಳು ಇತ್ತೆ ಪುರ ಪಿದೇರ ಜೋಕುಲ ಪರ್ಪೂಜೆರ
2: ಆಂಡಲ ಕಾಲ ಪಿಜಿರ್ದು ಕೂಡ ಪಿರ ಬರ್ಪುಂಡು ಇರು ಮಸ್ತ್ ಟೆನ್ಷನ್ ಮಲ್ಪಡ್ಚಿ ಸೊಲ್ಮೇಲೆ ಲೆಪ್ಪ ಕೊರ್ನೈಕ್ ನನ್ನ ತಲೆ ಹಲೋ
3: ಹಲೋ
2: ನಮಸ್ತೆ ಏರ್ ಪಾತಿರಂದುಲ್ಲರು ಪನ್ಲೆ ದಾಮೋದರ ಆಚಾರ್ಲಿ ಇರೇ ಗೊತ್ತು ಪುನಃಪುರ ಮರ್ದದ ದಾಯಿತ್ಲೇನ ಬಗ್ಗೆ
3: ಸರ್ಪ ಸುತ್ತಮ್ಮ ಒಳ್ಳೆದ ಕೊಡಿ ಭಾರಿ ಪ್ರಾಮುಖ್ಯತೆ ನಮ್ಮ ಬುದ್ಧಿ ಇರ್ದಿಕ್ಕ ಒಳ್ಳೆದ ಕೊಡಿ ಬಂದು
2: ಅಂದ ಅವೇನ್ ಎಂಚ ಗಲಸುನೆ
3: ಅಗ್ಗಿ ತಿಂದ ಅಗಲಿಗಲ ಆ ಪಾತ್ರ ನಾಳಾಯ್ ಕಟ್ಟಿನ ಮತ್ತೆ ಕಮ್ಮಿ
2: ಆಗ್ಬೋದು
3: ಈ ಉರಿ ಪಡಕೆ ಅಂದಿಪ್ಪಿ ಕೆಲವು ಉರಿ ಪಡಕೆಗೆ ತವತದ ಬೀಜ ಉಂಡತಮ್ಮ ಸರಿ ಕಡಿಸಿದ ಐತ ನೀರ್ ಪಾಡ ಉರಿ ಪಡಕೆ ಕೂಡಲೇ ಕಮ್ಮಿ
2: ಆಗ್ಬೋದು
3: ಗೊತ್ತು ಸೀರೆಗೆ ನೆಲ ನೆಲ್ಲಿ ನಮ್ಮ ಪಿತ್ತ ಕಾಯಿಲೆಗೆ ಮತ್ತೆ ಕಷಾಯ ಮಲ್ತು ಕೊರ್ಪೇರು
2: ತಿಮರೆ ಎಂದು ಪಂಡರು ಇತ್ತೆದ ದಿನಕ್ಕೆ ದಾದಾ ಉಂಡು ಪಂಡ ತಿಮರೆಡ್ಲ ನಾನಾ ನಮ್ಮನೆಲು ಬೈದ ಕೆಲವರಿಗೆ ವಾತಿ ಮರೆನ ಗಲಸೊಡು ಪನ್ಪುನೇ ಇತ್ತೆ ಗೊಂದಲ ಆತುಂಡು ತಿಮರೆ ಪಂಡ ಮಾತಲ ತಿಮರೆ ಎಂದ ಎನ್ನುವರು ಎನ್ನುವಿರತೆ
3: ಬೈಲ ಬರಿತ ತಿಮರೆ ದಿಕ್ಕುಲತಮ್ಮ
2: ಕಂಡಡು
3: ಭೂಲ ಬಸ್ಸ ಮತ್ತು ಚಿಗಿರ್ಬೋದು ಆಯ್ತು ನನ್ನ ತಿಂಕಲ್ ಒಂದಿ ನಡೆ ಸಲ ಈ ಸೋನ ತಾಯಿ ಆಟಿ ತಿಂಕಲ್ ಸರ್ತಗನ ಸತ್ತಿ ಮಲ್ಪುವ
2: ಆ
3: ಬುದ್ಧಿ ಶಕ್ತಿಗಳ ಎದ್ದೆ ಬೊಕ್ಕ ನರನಾಡಿಗಳ ಎದ್ದೆ ಬಂತೇವೆ
2: ನಮಸ್ತೆ
4: ಹಲೋ ಮೇಡಮ್
0: ನಮಸ್ತೆ ಸರ್ ಒಲ್ಪದ ಪಾತೆ
4: ಇಸ್ಮಾಯಿಲ್ ಕಲ್ಲಾಡಿ ನಟ ಪಸತ್ ಪಾತ್ರ ಬಿತ್ತಿಲ್ದ ಕುಲ ಮಾರ್ದೊಂದು ನಿಕ್ಲು ನೀವು ಪನಂದುಲ್ಲಾರೆ ಅವು ದೈವ ಜಾತಿದವು ಅವು ಆ ಮರ್ದ ಬರ್ದ್ ಕಾಪುಂಡು ಬಂದ ಗುರ್ತೈತಿಂಡ
0: ಆ
4: ದೈನಾವಡ್ ಆ ಮರನಾವಡ್ ಕರ್ತದ ನಮ್ಮ ಪಾಡ್ಯರ ಬಲ್ಲಿ ಪನ್ಪೆ ಎಂಕಲ್ನ ಜಾಗೆಡ್ ನೆಲನೆಲ್ಲಿ ಆಡುಸೋಗೆ ಕರಿಮಾದೇರಿ ಆಟಿನ್ ಸೊಪ್ಪು ಬೊಕ್ಕ ಆಯ್ಕೆ ತುಲುಟಿ ಅಂತ ಒಂದ್ಪರಿ ಗೊತ್ತ ಆಟಿನ ದೈರ ಲೆಕ್ಕ ಹೃದಯದ ಲೆಕ್ಕ ಬೊಕ್ಕ ತುಳಸಿ ಉಂಡು ಬೊಕ್ಕ ಕೊಜಂಬೆದ ಬೂರುಂದ ಅವು ಕತ್ತು ನಡ್ತೀನಿ ಅವು ಸುಮಾರು ಆತಂದು ಒಕ ಸೋನ ಸೊಪ್ಪು ಉಂಡು ಕಲ್ಲು ಪುಲಿ ಉಂಡು ಬೇಂಗದ ಮರ ಇತ್ತಿಂದ ಅವು ಇದು ಕೆತ್ತೆ ಕೆತ್ತಿ ಕೆತ್ತಿ ಕೆತ್ತದ ತೀರುಪೋಂಡು ಮಜ್ಜಿಗೆ ಸೊಪ್ಪು ಇತ್ತಿಂದು ತುದ ಮದ್ರಂಗಿ ಇತ್ತಿಂದು ಒಂದೆಲ ಒಂದೆಲಗ ತಿಮರ ಇತ್ತಿಂದು ಅವು ಪೂರ ಇತ್ತ ಕೊನದು ಮಾತ್ರ ಲಾಲಿದು ಬೋಂಡವು ಬೊಕ್ಕ ನೆಲಬೇವು ಕಿರಾತ ಕಡ್ಡಿ ಬಂಡದುಂಡತ್ತವು ರಾಶಿ ರಾಶಿ ಉಂಡು ಪುನರ್ಪುಲಿತ ಗಿಡ ಮರ ಆತಂದು ಮೂಜಿ ಗಿಡ ಮರ ಒಂದುಂಡು ಹೆಸರು ಪುಲಿತ ಮರ ಉಂಡು ಬೊಕ್ಕ ಇಂದು ಕಹಿ ಬೇವದ ಗಿಡ ನಡೆದಿತ್ತೆ ಅವು ಪೋತುಂಡು ಕಹಿ ಬೇವುದ ಗಿಡ ನಡ್ತೆ ಬಲ್ಲಿ ಬೇರು ಪಂಡದು ವೈಕು ಆ ಮರದ ಕಾಪುಂಡು ತೆರೆದಿತ್ತಿಂದ
2: ಇಸ್ಮಾಯಿಲ್ ಅಣ್ಣ ಇರ್ಪಂಡರು ಹಲೋ ಹಲೋ ಇಸ್ಮಾಯಿಲ್ ಅಣ್ಣ ಇರ್ಪಂಡರು ಬಿತ್ತಿಲ್ ಡಿಪ್ಪುನ ಅಂಚಿನ ಪುಲಮರದ ದೈಮರನ್ನು ಕಡ್ಪರ ಬಲ್ಲಿ ಇಂದು ಅಂಡ ಇತ್ತೆ ದಾದಾಪುನ್ ಪಂಡ ವಾ ದೈ ಒಯ್ತಂದು ಏತೋ ಜನಕ್ಕೂ ಗೊತ್ತು ಪೂಜಿ ಅಂಚಾದು ಪುನಗ ಐತ ಬಗ್ಗೆ ಪೊಲಬು ಪಟ್ಟು ನಂಚಿನ ಒಂಚಿ ಕಜ್ಜಲ ಆಡತ್ತೆ

0: ಅಂದು ಆ ವಿಷಯಂಚಿನ ಪಂದ ಅವು ವರ ಇನ್ನಿಕೆಲ್ಲ ಆಟಿಟ್ ಒಂಜಿ ದಿನೊಟ್ಟು ಪೂರ ಒಂಜಿ ಜನ ಒಟ್ಟು ಮಲ್ತದ ಪೂರ ಒಂಜಿ ಮರ ಮರ್ದದ ಮರತ್ತ ಗೆಲ್ಲುಂಡತ್ತೆ ಅಯ್ನು ಪೂರ ಕಣಪಾದ ಅವು ಮಾತ್ರೆಗಳು ಗುರ್ತ ಮಲ್ಪಡು ಇಂದು ಈದೈತ ಗಿಡ ಇಂದು ಈ ಗಿಡ ಇಂದು ಈ ಗಿಡ ಅಂತ ಅಪಗ ಮಾತ್ರೆಗಳು ಗುರ್ತ ತಿಕ್ಕೊಂಡವು
1: ಆಟದ ಕೂಟ ಮಲ್ಪುನಾಕ್ಲೆಗೆ ಒಂದು ಎಡ್ಡೆ ಐಡಿಯಾ ಕೊರಿಯರಿರು ಸೊಲ್ಮೆಲ್ಲ
0: ಅಂದೆ ಅಂದೆ ಕಂಜಿಯಂಚಿನ ಪಂಡ ಮೇಡಮ್ ಆಂಡಲ ಇತ್ತ ಹಳ್ಳಿ ಮರ್ದದ ಬಲಕ್ಕೆ ಕಮ್ಮಿ ಆತಂದು ಬಿಜಿದು ಗುಲಿಕೆ ಕಂತು ನುಂಗುದು ನೀರು ಪರಂಡ ಅಡಗಿ ಮುಗಿಂದು ದಾಲ ವೆಲೆ ಇಜ್ಜ ಅಂದ ಕೆಲಸ ಕಮ್ಮಿ ಹಾಕೊಂಡು
1: ಈರ ಎಲ್ಲಿ ಪುನಗಪುರ ಇಂಚ ಪಿದೈದ ಗುಳಿಗೆ ಕನ ಹೊಂದಿತ್ತೀರ ಅಥವಾ ಇಲ್ಲಡೆ ಅಜ್ಜಿ ಜಿಣ್ಣಲ್ಲ
0: ಅಮ್ಮ ಆಯ್ತು ಬಾರಿ ಹುಷಾರಿತ್ತಾರ ಅವು ಎಂತ ಭಯದಿಂದ ಆಯ್ತು
1: ಪರ್ಪೈನ ಪುಲಮರ್ದಿ ಯಾನ್ ಪರ್ಪುಜಿ ಪಂದ ಹಠ ಮಲ್ತು ನಂಚಿನ ಒಂಜಿ ಪುಲಮರ್ದು ಓವಾಂಡಲ
0: ಉಂಡ ಮಾತ್ರ ಈರುಳ್ಳಿ ಶುಂಠಿ ಗುದ್ದುದು ಐತೈದು ದೆಪ್ಪುನ ನೀರು ನೀರು ಒಂದರ ದೀಪುನು ಒಂದರ ದೀದ ಆಯ್ತ ಸುಣ್ಣ ಶುಂಠಿದ ಸುಣ್ಣ ಅದನ್ನ ಅದಿಟ್ಟು ಒಂದಿ ಬೊಕ್ಕ ಆಯ್ತ ನೀರಿನ ಆಯ್ಕೆ ಮೈತದು ಆಯ್ಕೆ ದೊಡ್ಡ ನೈ ಮೈತದು ಕೊರ್ಪುನು ಯಾನ ಐನು ಪರಿಹಾರ ಬರ್ತಿ ಬರ್ತಿ ಬರ್ತಿ ಅನ್ನೋದಿತ್ತ ಕಾರ ಹಾಕೊಂಡು ಶುಂಠಿದ ನೀರು
2: ಹಲೋ ನಮಸ್ತೆ
3: ನಮಸ್ತೆ ಮೇಡಮ್ ತುಳಸಾವಾಡಿ ಅಡ್ಡ ಬರೋಂಡೆ
2: ನಮಸ್ತೆ ಮ್ಯಾಮ್ ಒಲ್ಪದ ಪಾತೆ ಅಂದ್ರೆ
3: ವಸಂತೆ ಮಜೆ ಬಂತಾಳ
2: ಪನ್ಲ ಮ್ಯಾಮ್ ಇದೀಗ ಇನ್ನಿತ ವಿಷಯದ ಬಗ್ಗೆ ಗೊತ್ತುಂಡತೆ
3: ಪುಲಾಮಾರ್ತದ ಬಗ್ಗೆ ಪಾತೆ ಪೂರಪ ಪಂಡೇರು
2: ಹಾ ಸರ್ ಪಂಡೆ
3: ತಿಮಾರದ ಚಟ್ನಿ ಅವು ಕಂದೋದ ಪುನೀಟ ಮಾತ್ರ ಇತ್ತಣ್ಣ ಮಾತ್ರ ಅವು ತಿನ್ನರೆಡ್ಡ ಪಣೆ ಬಾತಿ ಟಿಕೆಟ್ ಇತ್ತಣ್ಣ ವಾತಿ ಎಡ್ಡಜ್ಜಿ ಇತ್ತ ಕಂದ ಇಜ್ಜಿ ತೋಟ ನದಿ ಇತ್ತೇರು ಆ ತೋಟದ ಬುಟ್ನಾಳ ತಿಮಾರ ಎಡ್ಡೆಂದು ಐಕ ಮಾತ್ರ ಮರ್ದ ಬುದಿಯರ್ನ ಅಲ್ಪ ತಂತಿ ಪದೇರು ಸೈಯರ ಬೋಡದ ಮರ್ದ ಬುದಿಯರ್ನ ಆ ತಿಮಾರ ಎಂಟಿ ನೇರವಲ್ಲಿ
2: ಅಂಚನೆ ಬೇತೆ ಇರೆಗ ಒಯ್ನ ಬಗೆಟು ಗೊತ್ತುಂಡು
3: ಬೊಪ್ಪ ಪೇರಂಗಾಯ್ದ ಕೊಡಿ ನಾನಿಲ್ದ ಕೊಡಿ ನಾನಿಲ್ದ ಕೊಟ್ಟ ಚಟ್ನಿ ಪೇರಂಗಾಯ್ದ ಕೊಟ್ಟ ಚಟ್ನಿ ಪೂಮೆದ ಚಟ್ನಿ ಬೊಕ್ಕ ಕಳ್ಳಿ ಕನಪಡಿ ಕಾಯರಿ ಐನ್ ಬುಡ್ದು ಬಾಕಿ ಪ್ರಕೃತಿ ಪ್ರತಿ ಒಂದು ಏಕೆ ಸಿಪುರ ಬುಡ್ದು ಪ್ರಕೃತಿದ ಪ್ರತಿ ಒಂದು ಕೊಟ್ಟಿದ್ದ ಚಟ್ನಿ ಎಲ್ಲ ಮಾಡ್ತಾರ
1: ವಸಂತ ನಾನಿಲ್ದ ಪರಂದು ತಿನ್ನೊಂದಿತ್ತೀರ ತೆವ ಗೊತ್ತುಂಡಿ ರೀ ತಿಂತಾರ
3: ನಾನಿಲ್ದ ಪರಂದು ಅಂತೂತಿ ಮೇಡಮ್ ಕೈನ ಕೊಡಿ ಮಾತ್ರ ತೂತು ಕೊನತ್ತಿದ್ದೆ ಅಯ್ಯ ಕೋಡಿ ಅವಳ ಮರ ಕೆಲ ಟಿಕೆಟ್ ಅವು ಕೆಲ ತೋಡ್ದ ಬರೀತು ಪುರಪ್ಪುಡು ಅವು ತೋಡ್ದ ಬರೀತು ಮಾತ್ರ ಗುಡ್ಡ ಗೊತ್ತಾಗ ನಾನಿಲು ಒಂದು ತೋಡ್ದ ಬರೀತು ಅಂದ್ರೆ ದುಂಬು ಕೊಣತ ಅಂತ ಬುಕ್ಕ ಇಂದಿರ ಕೊಟಿ ಬುಕ್ಕ ಪೇರಂಗಾಯ್ದ ಅಂತ ನೇರದ ಕೊಡಿ ಪುರ ಮಾತ ಕೊಡಿತಾಳ ಅಂದು ಬೆರಕೆ ಮಂತದ ಏನು ಪನಿ ಬನ್ನಲೇದ ಬೆಚ್ಚ ಮಂತದ ಆಯ್ತು ಮಾತ ಬಗ್ಗೆ ನಮ್ಮ ಇಲ್ಲಾಲು ತನ ತಾಯಿನ ಅಡಿಗೆ ಸಾಮಾನು ಉಂಟು ಕಡಿಪು ಕಲ್ತನ ಐ ಪುರ ಪಾರ್ದು ತಾರಾಯಿ ಪುರ ಪಾರ್ದು ಐನು ಪೂರ ಬೆಚ್ಚ ಮಂತ ಮಾತ ಇಲ್ಲ ಬೆಚ್ಚ ಮಂತದ ಐನು ಚಟ್ನಿ ಕಡೆಯದ್ದು ನೀರ್ಲಿದ ಪಲಾಧ್ಯ ಮಂತದ ತಿನ್ನಂಡ ಯುವಕರು ಆಟಿದ ತಿಂಗಳದು ಪಾಕ ಇಲ್ಲೆ ಬರ್ಪು ತಿನ್ನು ನೀರಿ ಹಾಕಲ್ಲ ತಾತಾರೆ
2: ಅಂಚನೆ ಪೂಂಬದ ಚಟ್ನಿ ಇದು ಪಂಡರೆ ಕಡೆ ಅವು ತಿನ್ನಲು ಬಾರಿ ಎಡ್ಡೆ ಉಪ್ಪುಂಡು ರುಚಿ ಉಪ್ಪುಂಡು ಅವು ದಾಯಿಗ ಯೂಸ್ ಆಪುಂಡು ಬಂದ ಪೂಂಬೆದ ಪೂಂಬೆದ ಚಟ್ನಿ
3: ಪೂಂಬೆದ ಚಟ್ನಿ ಕಾವು ಒಂದು ಬಂದಿರುತ್ತನ ಕಲ್ಲು ಕಜಾವು ಸರಕು ಜಾಲು ಪುರ ನಮ್ಮ ಕದಪುಡ ಕೆಲವು ತಿನ್ನದು ಪೋಪುಂಡು ಅವು ಪುರ ಐತು ಪೋಪುಂಡು ಪೂಂಬೆದ ಐತೆ ಶುಕ್ರವಾರದ ಬುಕ ಪೂಂಬೆ ಬಾರದ ಬಂದು
2: ಅಂದಂದು
3: ಬಾರ ಬಂದು ತಿನ್ನಂದ ನಮ್ಮ ಉಷ್ಣಾಂಶ ಸರ್ರದ ಬೆತ್ತಡಕೊಂಡು ಬುಕ್ಕ
1: ವಸಂತ ರೀತಿ ಮರ್ಯಾಲ ಶುರುವಾತು ಬರ್ಸ ಬರೋಂದು ಈ ಪೊರ್ತು
3: ಮೇಡಮ್ ಆವ
1: ಬರ್ಪ ಆಟ ಇಡು ಸೋಲ್ ಮೇಲೆ ಲೆಪ್ಪಕೋರ್ ನೈಕ್ ನನ್ನೊಂಜಿ ಲೆಪ್ಪುಂಡು ಹಲೋ
4: ಹಲೋ ಇದು ಉಟ್ಲಾಗಿಲ್ಲ ಇಸ್ಮಾಯಿಲ್ ಮಾಡಿದೆ
1: ಪನ್ಲೆ
4: ಜಾಂಡಿಸ್ ಮಾಡಿದ್ರು ಮಂಜಲ್ ವಿತ್ತ ಪಂಡ ಎಂಕಲ್ ಮೂಳು ಪತ್ ಹತ್ತು ಅರವತ್ತು ವರ್ಷ ಅಂತೆ ಜಾಂಡಿಸ್ ಮರದು ಅಂದ್ರೆ ಇಡಗೆ ಬರ್ಪ ಪಂಡ ದೇವರದ ಮರದು
1: ಕೊಡ್ಪಣ
4: ಜೋಕಲ್ಲ ಮತ್ತೆ ಬಿ ಎಂ ಎಸ್
1: ಬೇತೆ ಓಪುರ ಪುಲ ಮರದ ದೈಕ್ಲಿನ ಬಗ್ಗೆ ಟೀರಿಗೆ ಪರಿಚಯ ಉಂಟಾಯ್ತು ಒಂಚೂರು ಪಟ್ಟು

0: ಮರ್ದು ಕೊರ್ಪುನ ಅರ್ಪಂಡರು ಇತ್ತೆ ಪುಲ ಮರ್ದು ಕೊರ್ಪುನ ಅಕ್ಲೆನ ಒಂಜಿ ನಿಯಮ ಉಂಡು. ದಾದ ಪಂಡ ಅಕ್ಲು ಕೊರ್ಪುನಂಚಿನ ಬೇರಾವಡು ಮರ್ದಾವಡು ಅಕ್ಲು ದಾದ ಕೊರ್ಪೆರು ಅವು ದಾದ ಇತ್ತ ಅಂದು ಪನ್ ಪೂಜೆರಿಗೆ ದಾಯ ಪನ್ ಪೂಜೆರು
1: ಎಂಕ್ಲು ಮಾತ ಪನ್ಪ ಎಂಕ್ಲು ಪಂಡ ಈ ಮೆಡಿಕಲ್ ಕಾಲೇಜ್ ಜೋಕುಲು ಮಾತ ಜಾಂಡಿಸ್ ಬಗ್ಗೆ ತೆರೆ ಬರ್ಪೇರು. ಅಪ್ಪ ಎಂಕ್ಲು ಮಾತ ಪನ್ಪ ಪಂಡ್ರನಲ್ಲ ಐನ್ ಮನ್ಪೇರೆ ನಿಕ್ಲಿಗೆ ಆಪುಜಿ ನಿಕ್ಲಿಗೆ ಅವಳು ಸಿಕ್ಕುಜಿ ಎಂಕ್ಲೆ ಕಣ್ಣು ಮೂಲ ಫಾರೆಸ್ಟ್ ಗುಡ್ಡ ಮತ್ತೆ ಮುಟ್ಟ ಇತ್ತು ನಡೆದಾರ ಅಕ್ಕಲ್ಲ ಬಂದು ಸಹಾಯ ಮಂತ್ರ ನಡೆದಾರ ಅತ್ಕೊಂಡತ್ತು ಕೊರ್ಪಣೆ
0: ಅಂಚತ್ ಅಂಚತ್ ಪುಲ ಮರದ ಕೊರ್ಪುನ ಅಕ್ಲೆ ಬೇರು ಕೊರ್ಪೇರತ್ತೆ ಕೆಲವು ಬೇರು ನಾರು ಪುರ ಮರದ ಕೊರ್ಪೇರು ಅವು ಓ ಬೇರು ಓ ನಾರು ಪಂಡ ಅಕ್ಲು ಪನ್ ಪೂಜಿರ್ ದಾಯಿ ಪನ್ ಪೂಜಿರ್ ದಾಯಿ
1: ಅಕ್ಕಲು ದುಂಬುದಕ್ಕಳು ಅವು ಮಗಳು ಡೈರೆಕ್ಟ್ ಓದ್ಕೊಂಡಿರ್ತಿರೋದು ಬಂದದ್ದು ಪಣಂದನ ಇಷ್ಟೇ ಮಾತೆಗಳು ಗೊತ್ತು ಆ ಮರದ ಒಯ್ಕು ಗೊತ್ತು ಪ್ರತಿಯೊಂದು ಗೊತ್ತಿಪ್ಪುಂಡು ಮನ್ಪೇರೆ ಮಾತ್ರ ರೆಡಿ ಪೂಜೆ ಮಂತನಕ್ಕಳ ಇಷ್ಟ ಅಡ್ತು ಓದ್ಕೊಂಡು ಇತ್ತ ಕೆಂಪು ಗುಂದು ಮರದು ಅಂತ ಒಂದು ದಿಕ್ಕ ಹೋಗ್ತಾರೆ ಜಾಂಡಿಸ್ ಅಂತ ಏನಡೆ ಬರ್ತಾರೆ ಆಯ್ತಾ ಪಾಡದ್ರೆ ಕೇಂದ್ರ ಎಂಗಳ ಪಂಡ ರೆಡಿ ಇಪ್ಪುವ ಅಂಚ
0: ದಾದೈ ತನ್ ಪಂಡ ಬೊಕ್ಕೊಂಜಿ ನಂಬಿಕೆ ಎಲ್ಲ ಉಂಡು ಅಂಚ ಪಂಡ ಏರು ಮರದ ಕೊರ್ಪೇರ ಅಕ್ಲೇನ ಕೈ ಪಲಿಪು ಪೋಪುಂಡು
1: ಪೋಪುಂಡುಲ್ಲ ಅಕ್ಲೊಂಜಿ ಅಭಿಪ್ರಾಯ ಪುಂಡು ಅದನಗ ನಾನು ಇಷ್ಟವ ತಂಚನ ಇದನ್ನ ಮಾತ್ರ ನಾಡ್ನೇರು ಬೋಧಾರ್ಥ ಮರ್ದು ಕೊಂಡಾರ ದುಡ್ಡು ದುಡ್ಡು ಏತಾನಲ್ಲ ಒಂದು ಇಪ್ಪುಂಡು ಮನಸ್ಸು
0: ಅಂಚ ಸೋಲ್ ಮೇಲೆ ಲೆಪ್ಪು ಕೊರ್ನೇಕ್
2: ನಮಸ್ತೆ
0: ಲೆಪ್ಪು ಇಜ್ಜಿಂದು ಪನ್ನೊಂದು ಪ್ರಜ್ಞ ಮಸ್ತ್ ಜನ ಪಾತಿರಿಯರು ಅಕ್ಲಿನ ಬಿತ್ತಿಲ್ ಡಿಪ್ಪುನ ಒಂಜಾತ ಮರ್ದಲಿನ ಬಗ್ಗೆ ಇಟ್ಟು ಪುರ ಪಟ್ಟೊಂಡಿರು ಅಂಡ ಎತ್ತೋ ಸರ್ತಿ ದಾದ ಪುಂಡು ಪಂಡ ಇತ್ತೆದ ಕಾಲ ಗಾನಾಗ ಅವು ಊದ ಈ ದಾದ ಅಂದು ಗೊತ್ತು ಪೂಜಿ ಅವಳ ಇತ್ತೆ ಅಂಚಿ ಇಂಚಿ ಒಲ್ಪ ಒಲ್ಪ ಸೋಷಿಯಲ್ ಮೀಡಿಯಾಡು ಪುರ ತೂದು ಒವ್ವ ಒಂಜಿ ಇರೇನು ಪತ್ತೊಂದು ಒವ್ವ ಒಂಜಿ ಇರೇ ಪಂದು ಮರ್ದ ಒಂದು ಮಲ್ತದ ಪುರ ಒಂದು ಉಂಡು ಇತ್ತೆ ಮುರಣಿಯಾತೆ ಒಂಜಿ ಪ್ರಸಂಗ ನಡೆತುಂಡು ಪತ್ರೊಡೆ ಮಲ್ಪಿರ ಒವ್ವ ಒಂಜಿ ತೇವನ್ನು ಗಲಸದು ಆಸ್ಪತ್ರೆಗೆ ಸೇರಿದಂಚಿನ ಒಂಜಿ ಪ್ರಸಂಗ ಅಲ್ಲ ಅಂಡು ದಾದ ಪನ್ಪರ್
2: ಅಂದ ಅವೇ ರೀತಿ ಅಂಚನೆ ಅವೇ ರೀತಿ ಇತ್ತೆ ಪಾಲದ ಕೆತ್ತೆ ಪನ್ನಾಗ ಅಲ್ಪಲ ಮಸ್ತ್ ಜನ ಬೇತೆ ರೀತಿ ಪಾರ್ದು ಅಲ್ಪ ತೀರ್ಪೋಯಿನ ಅಂಚ ನ್ಯೂಸ್ ಅಲ್ಲಿ ನಮ್ಮ ಮಸ್ತ್ ತೂಪ
0: ಖಂಡಿತ ನಮಸ್ತೆ
2: ನಮಸ್ತೆ
3: ಹಲೋ
2: ಹಲೋ ನಮಸ್ತೆ ಒಲ್ಪದ ಪಾತಿರೊಂದುಲ್ಲರ ಏನಿತ್ತ ವಿಷಯ ಗೊತ್ತುಂಡತ್ತೆ ದಾದ ಪಂದ್
0: ರೇಡಿಯೋ ಒಂಚೂರು ದೂರದಿಲ್ಲ ಮೇಡಮ್ ಇದನ್ನ ರೇಡಿಯೋದ ವಾಲ್ಯೂಮ್ ಒಂಚೂರು ಕಡಿಮೆ ಮಲ್ಪ್ಲೆ
2: ಹಲೋ ಪಣ್ಲೆ ಮ್ಯಾಮ್ ಪಣ್ಲೆ
3: ಎನ್ನ ಅಮ್ಮ ಆಯುರ್ವೇದಿಕ್ ಫುಲ್ ಮದ್ದು ಮಾಡ್ತಾರೆ ಅಂಜೆ ಅದು ಎಂಕ್ಲೆ ಒಂಚೂರು ಆಯುರ್ವೇದಿಕ್ ಒಂಚೂರು ಅದೇ ಬರ್ತಂದಿಲ್ಲ
2: ಅಂಚನಿತ್ತೆ ನಿಕ್ಲ ಸುತ್ತಮುತ್ತಲು ಪುನಂಚನ ಪುಲ ಮರ್ದಾದಿ ಪೋ ಮಾತ ಉಂಡು ಐನ ಯೂಸ್ ದಾದ ಪನ್ಪಿನ ಬಗ್ಗೆ ತೇರಿಪಾಲೆ
3: ಎಂಕ್ಲಲ್ಲಪ್ಪ ಕಿರತ್ ಕಜ್ಜಿಂಡು ಕೈದೇ ಉಂಡು ಬಕ್ಕ ನೆಲ ನೆಲ್ಲಿ ಆಟಿಸೋಗೆ ಐಡ್ ಬಕ್ಕ ಮಜ್ಜಿಗೆ ಸೊಪ್ಪು
2: ಈ ಕೊರೋನಾ ಟೈಮ್ ಇಡ ನೆಲನಲ್ಲಿನ ಕಷಾಯ ಮಂತ್ ಪುರ ಪರೆಂದು ಇತ್ತೆರ ಅವು ದಾದೇಕ ದಾದೇಕ ಪಂಡ ಇರೇ ಗೈನ ಬಗ್ಗೆ ಪನ್ಲೆ
3: ತಂಪು ಬೊಕ್ಕ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇಪ್ಪುನೈಟ್ ಬೊಕ್ಕ ಜಾಂಡಿಸ್ ನಂಬರ್ ಒನ್ ಮರ್ದು ಒಂದು ನೆಲನೆಲ್ಲಿದ ಕಷಾಯ ಬೊಕ್ಕ ಆಟಿಸ್ ಒಂದು ಅಮೃತ ಬಳ್ಳಿ ಲಂಚನೆ ಆಯ್ತ ಗಾಳಿ ಸಮೇತ ಬಾರಿ ಎಡ್ಡೆ ಬೊಕ್ಕ ಆಯ್ತ ತುಂಡದ ಕಷಾಯ ಎಲ್ಲ ಬಾರಿ ಎಡ್ಡೆ ಅವಳ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬರ್ಕೊಂಡು ಬೊಕ್ಕ ನಾಚಿಗೆ ಮುಳ್ಳು ಉಂಡತೆ ಐತ ನೆನ್ಪುರ ಅದೇತಂಡ ಇಡೀ ಬೇರೆ ಸಮೇತದ ಕಷಾಯ ಮಾಡ್ತಂಡ ಅವು ನಮ್ಮ ಕೂಲಿ ಬೇನೆ ಐಕ್ನೇಕ್ ಪುರ ಬಾರಿ ಎಡ್ಡೆ ಬೊಕ್ಕ ಉದುರು ಬೇರು ಪಂಪಿನ ಕೇಂದ್ರ ಏನ ಗೊತ್ತಿಜ್ಜಿ ಅವಳ ಬಾರಿ ತಂಪು
2: ಉದುರು ಬೇರು
3: ಹಲವು ಮಕ್ಕಳ ತಾಯಿ ಬಂದ್ ಬೇರೆ
2: ಅವು ಎಂಚ ಒಪ್ಪುಂಡು ಪಂಡ
3: ಅವು ಕತ್ತರಿ ಇರ ಅವು ಗುಡ್ಡೆಡು ಪುರ ತಿಕ್ಕೊಂಡವು ಗೊಂಚಿನ್ ಗೊಂಚಿಲ್ಲ ಅದು ಅವು ಬೇರೆ ಅಪ್ಪುಂಟಿರ್ತು ಅವು ಬಾರ್ಲೈಕ್ ಮಾತ್ರ ತಂಪು
0: ಐತ ಪಿರವಡು ಒಂಜಿ ಕತೆಲ ಉಂಡು ಗೊತ್ತುಂಡ ಇರೇಗ ಅವು ಎಂಚ ಐ ಕುದುರಿ ಬೇರೆ ಪುದರ್ ಬತ್ತಣಂದು
3: ಅವು ಜೋಕು ಸಂತಿನಕಲೆ ಜೋಕು ಲಾಪಿನಂಚಿನ ಸಂದರ್ಭ ಉಂಡೈಟ್
0: ಅಂಚತ್ ಅಂಚತ್ ಐಕೊಂಜಿ ಪಿರೋದಕ್ಲೊಂಜಿ ಐತ ಬಗ್ಗೆ ಆ ಉದುರಿ ಬೇರು ದಾಯ ಪುದರ್ ಬರ್ತಣಂದೊಂಜಿ ಕತೆಲ ಕಟ್ಟದಿರ ಐತ ಬಗ್ಗೆ ಇರೇನ ಅಮ್ಮ ಗೊತ್ತುಂಡ ಅನ್ನೊಂಜಿ ಕೇನೊನ್ಲಿ ಕೇಂದು ನನತ ಸರ್ತಿ ಗಾನಾಗ ಪನ್ಲಿ ಸೊಲ್ ಮೇಲೆ ಕೊರ್ನೇಕ್
3: ಧನ್ಯವಾದ
0: ಹಲೋ
4: ಹಲೋ ನಮಸ್ತೆ
0: ಏರ್ ಪಾತಿರಂದುಲ್ಲರ
4: ಪನ್ಲಿ
0: ಇರೇ ಗೊತ್ತು ಪುನಃ ಪುಲ ಮರ್ತದ ದೈ ಓ ಅಂಡಲ ಉಂಡೆ
4: ಮಂಜ ಮರ್ದದ ದೈಕ್ಲ ಅಂತ ನಾವು ತಿನ್ಪುನ ತಲೆಸಿ ತರಕಾರಿ ಗಿಡಕ್ಕಳು ಪುರ ಉಂಡದೆ ಐಟ್ಲ ಪುರ ಸುಮಾರು ಮರ್ದಲ್ಲಿ ಉಂಡು ಮಂಜಾಲ್ ಬಕ್ಕ ಒಂದು ನೆಲಬೇಳು ಬೊಕ್ಕ ಬೊಳ್ಳುಳ್ಳಿ ಎಡ್ಡ ಉಂಚಿ ಕರಿಬೀರಿಗೆ ಇದು ಪುರ ಮರ್ದಲ್ಲೇ
0: ಐಕೆ ದುಮ್ಮದಕ್ಲೊಂದು ಪಾತ್ರೆ ಪಂತಿರ್ತದೆ.

0: ಕ್ಲಕ್ಲ ಇಲ್ಲ ದಡ್ಪಿಲೆ ಒಂಜಿ ಮರ್ದದ ಖಜಾನೆ ಪಂದ್ ಅತೇ ಸೊಲ್ಮೆಲ್ ಲೆಪ್ಪ ಕೊರ್ದೇಕ ಪ್ರಜ್ಞಾ ನಮಕ್ ಪುರ್ತುಲ ಆವೊಂದು ಬತ್ತುಂಡ್ ಮಸ್ತ್ ಜನ ಒಂಜಾತು ಪುಲಮರ್ದದ ದೈಕ್ಲಿನ ಬಗ್ಗೆ ಅಕ್ಲೆ ಗೊತ್ತು ಪುನ ಪುಲಮರ್ದದ ಬಗ್ಗೆ ಪಟ್ಟೊಂಡಿರ್ ಆಂಡ ಒವೇ ಒಂಜಿ ಪುಲಮರ್ದ ನಮ್ಮ ಮಲ್ಪುನ ಒಂಜಿ ಜಾಗ್ರತೆ ಮಲ್ಪುಡ್ದಾದ ಪಂಡ ಐತ ದುಂಬು ಪಿರ ಸರಿ ತೆರಿಯೋ ನೋಡು ಅವು ಅವೇ ದೈ ಅಂದ ಅವೇನೊಂಜಿ ಖಾತ್ರಿ ಪಡಿಸದ ಬೊಕ್ಕ ಆ ಮರ್ದನ ದೆತ್ತೋ ನೋಡು ಒಂಜಿ ಅವು ಅಂಡ ನನ್ನೊಂಜಿದಾದ ಪಂಡ ಪುಲಮರ್ದದ ದೈಕ್ಲಿನ ನಮ್ಮ ಎಂಚ ಕಾತೊಂದು ಒರಿಪುವ ಪನ್ಪುನೆಲ್ಲ ಆತೆ ಮುಖ್ಯ ಆಪುಂಡತೆ
1: ಕೆಲವು ಅಳಿಯೊಂದು
0: ಇತ್ತ ಇಸ್ಮಾಯಿಲದ ಪಂಡದತ್ತೆ ಇತ್ತೆ ಆಟಿದ ಕೂಟಂಪುರ ಮಲ್ಪುನಾಗ ಅಂಚಿನ ದೈಕ್ಲಿನ ಬಗ್ಗೆ ಪೊಲಬು ಕುಟ್ಟಾಂಡ ಪಟ್ಟಂಡ ಎಡ್ಡೆ ಅಂದು ಒಂದು ಎಡ್ಡೆ ವಿಚಾರತೆ ಅವು ಇನಿ ಲೆಪ್ಪು ಕೊರನಕ್ಲೆ ಅಂಚಿನ ಮಾತ ಶ್ರೋತೃಲೆಗಲ ಅಂಚಿನ ರೇಡಿಯೋಕ್ಕೆ ಏನೊಂದು ಪುನಕ್ಲೆಗಲ ಸೊಲ್ಮೇಲು ಪನೊಂದು ಇನಿತ ಹಲೋ ನಮ್ಮ ಪಾತೆರ್ಗಗ ಮುಗಿತಲದ ಚಿಕ್ಕಿದೀಪ ಸೊಲ್ಮೇಲು.
2: ಇದುವರೆಗೆ ಹಲೋ ನಮ್ಮ ಪಾತೆರ್ಗ ನೇರ ಫೋನ್ ಇನ್ ತುಳು ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ವಿಷಯ ನೆಕ್ಲಿಗೂ ಗೊತ್ತುಪ್ಪನ ಪುಲಮರ್ದದ ದೈಕ್ಲು. ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳು. ಕಾರ್ಯಕ್ರಮ ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ ಮತ್ತು ಪ್ರಜ್ಞಶ್ರೀ ಮೂಳೂರು. ತಾಂತ್ರಿಕ ನೆರವು ಮನೋಜ್ ಕುಮಾರ್ ಹಾಗೂ ಅನಿಲ್ ಕುಮಾರ್ ರೈ ದೇರ್ಲಾ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುವ. ನಮಸ್ಕಾರ.
3: ಆಕಾಶವಾಣಿ ಮಂಗಳೂರು. ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

ಪುಸ್ತಕ ಭಂಡಾರ ಎಂಬ ಹೆಸರು ಈಚೆಗೆ ಬಂದದ್ದಾಗಿರಬೇಕು. ಹಿಂದೆ ಗ್ರಂಥ ಭಂಡಾರ, ಗ್ರಂಥಾಲಯ ಎಂಬ ಹೆಸರುಗಳು ಪ್ರಚಾರದಲ್ಲಿದ್ದವು. ಅವಕ್ಕಿಂತ ಮುಂಚೆ ಸರಸ್ವತಿ ಭಂಡಾರ ಎಂಬ ಹೆಸರು ಪ್ರಚಾರದಲ್ಲಿದ್ದಂತೆ ಕಂಡುಬರುತ್ತದೆ. ಅದರ ಮುಂದುವರಿದ ಭಾಗವಾಗಿ ಈಗ ಬಸವಣ್ಣನವರ ಅರಿವೇ ಗುರು ಎಂಬುದರಿಂದ ಅರಿವು ಕೇಂದ್ರ ಎಂದಾಗಿದೆ. ಪುಸ್ತಕ ಎಂಬ ಶಬ್ದವು ಮಹಾಪುರಾಣದಲ್ಲಿ ಕಂಡುಬರುತ್ತದೆ. ಒಂದು ಕಾಲದಲ್ಲಿ ಗ್ರಂಥಾಲಯಗಳು ಪುಸ್ತಕಗಳನ್ನು ರಕ್ಷಿಸುವ, ಕಾಪಾಡುವ ಸ್ಥಳಗಳಾಗಿದ್ದವು. ಗ್ರಂಥಪಾಲಕನು ರಕ್ಷಕನ ಕಾರ್ಯವನ್ನು ಮಾಡಬೇಕಾಗಿತ್ತು. ಗ್ರಂಥಾಲಯಕ್ಕೆ ಬಂದವರು ತಮ್ಮ ಅಭ್ಯಾಸಕ್ಕೆ ಬೇಕಾದ ಗ್ರಂಥಗಳ ಬಗ್ಗೆ ಅವರೇ ತಿಳಿದಿರಬೇಕಾಗಿತ್ತು. ಹೆಚ್ಚೆಂದರೆ ಗ್ರಂಥಪಾಲಕನು ಓದುಗರಿಗೆ ಬೇಕಾದ ಗ್ರಂಥಗಳನ್ನು ತೆಗೆದುಕೊಡಬಹುದಾಗಿತ್ತು. ಓದುಗರಿಗೂ ಗ್ರಂಥಪಾಲಕನಿಗೂ ಮತ್ತಾವ ಸಂಬಂಧವೂ ಇರುತ್ತಿರಲಿಲ್ಲ. ಗ್ರಂಥಪಾಲಕನು ಪುಸ್ತಕಕ್ಕೆ ಯಾವ ಹಾನಿಯೂ ಆಗದಂತೆ ಗಮನವಿಡುತ್ತಿದ್ದನು ಅಷ್ಟೇ. ತ್ರಿದೇವಂ ಪುಸ್ತಕಂ ವಿದ್ಯಾತ್ ಸೂತ್ರಂ ವಾಸುಕಿರುಚ್ಯತೆ. ಪುಸ್ತಕವು ತ್ರಿಮೂರ್ತಿಗಳ ಸ್ವರೂಪವೆಂದು ತಿಳಿಯಬೇಕು. ಪುಸ್ತಕವನ್ನು ಕಟ್ಟುವ ದಾರವನ್ನು ಆದಿಶೇಷನೆಂದು ಕರೆಯುತ್ತಾರೆ. ಪುಸ್ತಕದ ಆಕಾರದ ಬಗ್ಗೆಯೂ ಒಂದು ಮಾತು ಬರುತ್ತದೆ. ದ್ವಾತ್ರಿಂಶ ದಂಗು ಲೈರ್ಯುಕ್ತಂ ಕರ್ತವ್ಯಂ ಪುಸ್ತಕೋತ್ತಮಂ. 32 ಅಂಗುಲಗಳಷ್ಟು ಉದ್ದವಾಗಿರುವುದೇ ಉತ್ತಮವಾದ ಪುಸ್ತಕ ಅಂತ ಗ್ರಂಥವನ್ನೇ ಸಿದ್ಧಪಡಿಸಬೇಕು. ಕ್ರಿಸ್ತಶಕ 7ನೆಯ ಶತಮಾನಕ್ಕೆ ಸೇರಿದ ಹರ್ಷಚರಿತದಲ್ಲಿ ಬಾಣನು ಕಾಮರೂಪದ ಭಾಸ್ಕರವರ್ಮನ್ ಎಂಬವನು ಹರ್ಷವರ್ಧನನಿಗೆ ಪುಸ್ತಕಗಳನ್ನು ಕಾಣಿಕೆಯಾಗಿದ್ದ ವಿವರಗಳನ್ನು ಹೇಳಿದ್ದಾನೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿಯೂ ಪುಸ್ತಕ ಎಂಬ ಶಬ್ದವು ಕಾಣಬರುತ್ತದೆ. ಅದಕ್ಕೆ ಅಲ್ಲಿ ಬರೆದಿರುವುದು ಎಂಬ ಅರ್ಥವಿರುವಂತೆ ಕಾಣುತ್ತದೆ. ಬೂರ್ಜಪತ್ರದಲ್ಲಿ ತಾಳೆಗರಿಗಳಲ್ಲಿ ಲಿಖಿಸುವುದು ಪ್ರಾಚೀನ ಕಾಲದಲ್ಲಿ ಅಭ್ಯಾಸವಾಗಿತ್ತು. ಕ್ರಿಸ್ತಪೂರ್ವ 2ನೇ ಶತಮಾನಕ್ಕೆ ಸೇರಿದ ಮಹಾವಸ್ತುವಿನಲ್ಲಿ 10 ಬಗೆಯ ಬೇರೆ ಬೇರೆ ಲಿಪಿಗಳ ಹೆಸರುಗಳಿವೆ. ಪುಷ್ಕರಸಾಲಿ, ಕರೋಷ್ಠಿ, ಯವನನಿ, ಬ್ರಾಹ್ಮಿ, ಕೂಟಲಿಪಿ, ಪುಷ್ಪಲಿಪಿ, ಸತ್ತುಲಿಪಿ, ಪ್ರತ್ಯಾಸಲಿಪಿ, ರೇಖಾಲಿಪಿ, ಮುದ್ರಾಲಿಪಿ ಎಂಬ ಹೆಸರುಗಳಿವೆ. ಸಂಸ್ಕೃತ ಹಸ್ತಪ್ರತಿಗಳಲ್ಲಿ ಕ್ರಿಸ್ತಶಕ 5ನೆಯ ಶತಮಾನದಲ್ಲಿ ತಾಳೆಗರಿಯಲ್ಲಿ ಬರೆದ ಗ್ರಂಥಗಳ ವಿಷಯಗಳು ಕೇಳಿಬರುತ್ತವೆ. ಆದರೆ ಕ್ರಿಸ್ತಶಕ 14ನೇ ಶತಮಾನಕ್ಕಿಂತ ಮುಂಚಿನ ತಾಳೆಗರಿಯು ಗ್ರಂಥಗಳು ದೊರೆಯುವುದು ಕಷ್ಟವೆಂದು ಹೇಳಬೇಕು. ಹೀಗೆ ತಾಳೆಗರಿಯಿಂದ ಕಾಗದಕ್ಕೆ ಪ್ರತಿ ಮಾಡಿ ನಮಗೆ ಹಳೆಯ

ಗ್ರಂಥಗಳು ದೊರೆತಿವೆ. ಇವುಗಳಿಂದ ಗ್ರಂಥರಾಶಿ ಬೆಳೆದಿದೆ, ಗ್ರಂಥಾಲಯಗಳು ಹುಟ್ಟಿಕೊಂಡಿದೆ. ಕಲ್ಕತ್ತಾದಲ್ಲಿರುವ ನ್ಯಾಷನಲ್ ಲೈಬ್ರರಿ ಭಾರತದ ಬಹುದೊಡ್ಡ ಪುಸ್ತಕ ಭಂಡಾರವಾಗಿದೆ. ಪದ್ಮಶ್ರೀ ಡಾಕ್ಟರ್ ಎಸ್.ಆರ್. ರಂಗನಾಥನ್ ರವರು ಭಾರತದ ಗ್ರಂಥಾಲಯ ಪಿತಾಮಹರಾಗಿದ್ದಾರೆ. ಗ್ರಂಥಾಲಯದ ಪಂಚಸೂತ್ರಗಳು: ಒಂದು, ಗ್ರಂಥಗಳು ಉಪಯೋಗಕ್ಕಾಗಿ; ಎರಡು, ಪ್ರತಿಯೊಬ್ಬ ಓದುಗರಿಗೆ ಅವರ ಪುಸ್ತಕ; ಮೂರು, ಪ್ರತಿಯೊಂದು ಪುಸ್ತಕಕ್ಕೆ ಅದರ ಓದುಗ; ನಾಲ್ಕು, ಓದುಗನ ಸಮಯ ಉಳಿಸಿ; ಐದು, ಗ್ರಂಥಾಲಯ ಒಂದು ಬೆಳೆಯುವ ಶಿಶು. ಒಬ್ಬ ವ್ಯಕ್ತಿಯ ಜ್ಞಾನವನ್ನು ವಿಸ್ತರಿಸಲು ಗ್ರಂಥಾಲಯ ಉಪಯುಕ್ತ ಮಾಧ್ಯಮವಾಗಿದೆ. ಸರಾಸರಿ ವರ್ಗದ ಜನರ ಆಸಕ್ತಿ ಅಥವಾ ಅಗತ್ಯವಿರುವ ಎಲ್ಲ ಪುಸ್ತಕಗಳನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಹಣದ ಅಭಾವದಲ್ಲಿ ಅವನು ಜ್ಞಾನ ಮತ್ತು ಶಿಕ್ಷಣದಿಂದ ವಂಚಿತನಾಗುತ್ತಾನೆ. ಆದರೆ ಗ್ರಂಥಾಲಯದ ಮೂಲಕ ಎಲ್ಲ ಬಗೆಯ ಪುಸ್ತಕಗಳು ಮತ್ತು ಅವುಗಳ ಜ್ಞಾನವನ್ನು ಯಥೇಚ್ಛವಾಗಿ ಬಳಸಿಕೊಳ್ಳಬಹುದು. ಪುಸ್ತಕ ಓದುವುದರಿಂದ ಆಗುವ ಲಾಭಗಳು ಹೀಗಿವೆ: ಪ್ರತಿಯೊಬ್ಬರೂ ವಿಭಿನ್ನ ವಿಷಯಗಳ ಪುಸ್ತಕಗಳನ್ನು ಓದುವುದನ್ನು ಇಷ್ಟಪಡುತ್ತಾರೆ. ಯಾವುದೇ ವಯಸ್ಸಿನ ಮಕ್ಕಳು, ವೃದ್ಧರು ಮತ್ತು ಯುವಕರು ತಮ್ಮ ಹವ್ಯಾಸಗಳಿಗೆ ಅನುಗುಣವಾಗಿ ಪುಸ್ತಕಗಳನ್ನು ಓದುವ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು. ವಿಭಿನ್ನ ವಿಷಯಗಳ ಪುಸ್ತಕಗಳನ್ನು ಓದುವ ಮೂಲಕ ಪ್ರತಿಯೊಂದು ಕ್ಷೇತ್ರದ ಜ್ಞಾನವು ವ್ಯಕ್ತಿಯಲ್ಲಿ ಹೆಚ್ಚಾಗುತ್ತದೆ. ಕಥೆಗಳು, ಕಾದಂಬರಿಗಳು, ನಾಟಕಗಳು ಇತ್ಯಾದಿಗಳನ್ನು ಓದುವುದರಿಂದ ವ್ಯಕ್ತಿಯಲ್ಲಿ ಕಾಲ್ಪನಿಕತೆ ಹೆಚ್ಚಾಗುತ್ತದೆ. ಪುಸ್ತಕವನ್ನು ಓದುವಾಗ ಒಬ್ಬ ವ್ಯಕ್ತಿಯು ಕಥೆಯಲ್ಲಿ ಅಥವಾ ಪುಸ್ತಕದಲ್ಲಿ ಬರೆದ ಘಟನೆಯಲ್ಲಿ ಕಳೆದು ಹೋಗಿ ಫ್ಯಾಂಟಸಿಗೆ ಹೋಗುತ್ತಾನೆ. ಅಧ್ಯಯನಕ್ಕೆ ಸಂಬಂಧಿಸಿದ ಪುಸ್ತಕವನ್ನು ಓದುವ ಮೂಲಕ ಒಬ್ಬ ವ್ಯಕ್ತಿಯು ಶಿಕ್ಷಣ ಪಡೆಯುತ್ತಾನೆ ಮತ್ತು ಅವನ ಜೀವನದಲ್ಲಿ ಮುಂದೆ ಸಾಗುತ್ತಾನೆ. ಜಾಗೃತಿ ಪುಸ್ತಕಗಳನ್ನು ಓದುವುದರಿಂದ ಧೈರ್ಯ ಬರುತ್ತದೆ. ಸಾಹಿತ್ಯ ಪುಸ್ತಕವು ಸಾಮಾಜಿಕ ಮಾಹಿತಿಯನ್ನು ನೀಡುತ್ತದೆ. ಐತಿಹಾಸಿಕ ಪುಸ್ತಕಗಳು ಗ್ರಂಥಾಲಯದಲ್ಲಿ ಲಭ್ಯವಿರುತ್ತವೆ. ಅದನ್ನು ಓದುವ ಮೂಲಕ ಒಬ್ಬ ವ್ಯಕ್ತಿಯು ಪ್ರಪಂಚದ ಆಸಕ್ತಿದಾಯಕ ಇತಿಹಾಸವನ್ನು ತಿಳಿದುಕೊಳ್ಳಬಹುದು. ಭಾರತದ ಹಳ್ಳಿಯಲ್ಲಿ ಗ್ರಂಥಾಲಯದ ಅವಶ್ಯಕತೆ ಇದೆ. ಇದರಿಂದ ಎಲ್ಲ ವರ್ಗದ ಜನರಿಗೆ ಶಿಕ್ಷಣ ಮತ್ತು ಅವರ ಜ್ಞಾನವನ್ನು ಹೆಚ್ಚಿಸಬಹುದು. ಗ್ರಾಮದ ಜನರಿಗೆ ಹೊಸ ಆಯಾಮಗಳನ್ನು ನೀಡುವ ಅವಶ್ಯಕತೆ ಇದೆ. ಗ್ರಂಥಾಲಯವು ಅಧ್ಯಯನ ಮಾಡಲು ಉತ್ತಮ ಸ್ಥಳವಾಗಿದೆ. ಇಂದು ಅನೇಕ ನಗರಗಳಲ್ಲಿ ನಾವು ಅನೇಕ ಗ್ರಂಥಾಲಯಗಳನ್ನು ನೋಡುತ್ತೇವೆ. ನಿರುದ್ಯೋಗಿಯಾಗಿದ್ದರೆ ಗ್ರಂಥಾಲಯವನ್ನು ಉದ್ಯೋಗವನ್ನಾಗಿ ಮಾಡಬಹುದು. ಗ್ರಂಥಾಲಯಗಳಲ್ಲಿ ದೊಡ್ಡ ಮತ್ತು ಸಣ್ಣ ಗ್ರಂಥಾಲಯಗಳಿವೆ. ಅಲ್ಲಿ ಜನರು ಹೋಗಿ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಬಹುದು. ಇವುಗಳಲ್ಲದೆ ಕೆಲವು ಪುಸ್ತಕ ಪ್ರಿಯರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಸಹ ಚಲಿಸುವ ಗ್ರಂಥಾಲಯವನ್ನು ಪ್ರಾರಂಭಿಸಿದರು. ಇದು ತುಂಬ ಆಸಕ್ತಿದಾಯಕ ಮತ್ತು ಉಪಯುಕ್ತ ವಿಧಾನವಾಗಿದೆ. ಅನೇಕ ಪುಸ್ತಕಗಳನ್ನು ಚಲಿಸುವ ವ್ಯಾನ್ ಅಥವಾ ಟ್ರ್ಯಾಲಿ ಟ್ರಕ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಇವು ಬೀದಿಗಳಲ್ಲಿ ಸಂಚರಿಸುತ್ತವೆ. ಗ್ರಾಮಗಳು, ಪಟ್ಟಣಗಳು, ನಗರಗಳಲ್ಲಿನ ಜನರಿಗೆ ಪುಸ್ತಕಗಳನ್ನು ನೀಡಲಾಗುತ್ತದೆ. ನಗರಕ್ಕೆ ಬಂದು ದುಬಾರಿ ಪುಸ್ತಕಗಳನ್ನು ಖರೀದಿಸಲು ಸಾಧ್ಯವಾಗದ ಜನರಿಗೆ ಪುಸ್ತಕಗಳು ಮತ್ತು ಜ್ಞಾನವನ್ನು ನೀಡುವುದು ಇದರ ಉದ್ದೇಶ. ಜ್ಞಾನ ಮತ್ತು ಸಂಸ್ಕೃತಿಯ ಹೆಬ್ಬಾಗಿಲುಗಳಾಗಿ ಗ್ರಂಥಾಲಯಗಳು ಸಮಾಜದಲ್ಲಿ ಮೂಲಭೂತ ಪಾತ್ರವನ್ನು ನಿರ್ವಹಿಸುತ್ತವೆ. ಅವರು ನೀಡುವ ಸಂಪನ್ಮೂಲಗಳು ಮತ್ತು ಸೇವೆಗಳು ಕಲಿಕೆಗೆ ಅವಕಾಶವನ್ನು ಸೃಷ್ಟಿಸುತ್ತವೆ, ಸಾಕ್ಷರತೆ ಮತ್ತು ಶಿಕ್ಷಣವನ್ನು ಬೆಂಬಲಿಸುತ್ತದೆ. ಒಮ್ಮೆ ನೀವು ಗ್ರಂಥಾಲಯದ ಸದಸ್ಯರಾದ ನಂತರ ಒಬ್ಬ ವ್ಯಕ್ತಿಯು ತನ್ನ ಆಯ್ಕೆಯ ಯಾವುದೇ ಪುಸ್ತಕವನ್ನು ಗ್ರಂಥಾಲಯದಲ್ಲಿ ಓದಬಹುದು ಅಥವಾ ಎರವಲು ಪಡೆದುಕೊಂಡು ಹೋಗಿ ಓದಬಹುದು. ನಿಗದಿತ ದಿನದೊಳಗೆ ಕೊಂಡೋದ ಪುಸ್ತಕವನ್ನು ಗ್ರಂಥಾಲಯಕ್ಕೆ ತಲುಪಿಸಬೇಕು. ಎಲ್ಲ ವಿಷಯಗಳ ಪುಸ್ತಕಗಳನ್ನು ಖರೀದಿಸುವುದು ಎಲ್ಲರಿಗೂ ಸುಲಭವಲ್ಲ. ಕೆಲವು ಬಡಜನರು ದುಬಾರಿ ಪುಸ್ತಕಗಳನ್ನು ಪಡೆಯಲು ಸಾಧ್ಯವಿಲ್ಲ. ಅವರಿಗೆ ಗ್ರಂಥಾಲಯವು ಬಹಳ ಸುಲಭವಾಗಿ ಮತ್ತು ಸುಲಭವಾದ ಪುಸ್ತಕಗಳ ಮಾಧ್ಯಮವಾಗಿದೆ. ಅನೇಕ ಜನರು ಒಂದೇ ವೆಚ್ಚದಲ್ಲಿ ಪ್ರಯೋಜನ ಪಡೆಯುತ್ತಾರೆ. ಪುಸ್ತಕವು ಗ್ರಂಥಾಲಯಕ್ಕೆ ಬಂದ ನಂತರ ಅದನ್ನು ಅನೇಕ ಜನರು ಓದುತ್ತಾರೆ ಮತ್ತು ಅದನ್ನು ಗ್ರಂಥಾಲಯಕ್ಕೆ ಹಿಂದಿರುಗಿಸುತ್ತಾರೆ ಮತ್ತು ಅದನ್ನು ಬೇರೊಬ್ಬರಿಗೆ ಓದಲು ಕೂಡ ಬಳಸಲಾಗುತ್ತದೆ. ಗ್ರಂಥಾಲಯದಲ್ಲಿ ಒಬ್ಬ ವ್ಯಕ್ತಿಯು ಕಡಿಮೆ ವೆಚ್ಚದಲ್ಲಿ ಅನೇಕ ಪುಸ್ತಕಗಳನ್ನು ಓದಬಹುದು ಮತ್ತು ಅವನ ಜ್ಞಾನವನ್ನು ಹೆಚ್ಚಿಸಬಹುದು. ಒಬ್ಬ ವ್ಯಕ್ತಿಯು ಒಮ್ಮೆ ಸದಸ್ಯನಾದರೆ ಅದು ಅಜೀವ ಸದಸ್ಯತನವಾಗಿರುತ್ತದೆ. ಗ್ರಂಥಾಲಯದಲ್ಲಿ ಸಾಕಷ್ಟು ಶಾಂತಿ ನೆಲೆಸಿದೆ. ಒಳ್ಳೊಳ್ಳೆ ವಾಕ್ಯಗಳನ್ನು ಗೋಡೆ ಬರಹವನ್ನಾಗಿ ಬಳಸಿರುತ್ತಾರೆ.
ಗ್ರಂಥಾಲಯಗಳಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ವಿಶೇಷ

ವಿಶೇಷಚೇತನರಿಗೆ ಉಪಯೋಗವಾಗುವಂತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ಮಕ್ಕಳಿಗೆ ಬೇಸಿಗೆಯ ರಜದಲ್ಲಿ ಶಿಬಿರವನ್ನು ಏರ್ಪಡಿಸಲಾಗುತ್ತದೆ. ಓದುವ ಬೆಳಕು ಕಾರ್ಯಕ್ರಮದಡಿಯಲ್ಲಿ 6 ರಿಂದ 18 ವರ್ಷದ ಮಕ್ಕಳಿಗೆ ಉಚಿತ ಸದಸ್ಯತ್ವ ನೋಂದಣಿ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಹಾಯವಾಗುವ ನಿಟ್ಟಿನಲ್ಲಿ ಅಂತರ್ಜಾಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮಕ್ಕಳನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಗೋಡೆ ಬರಹಗಳನ್ನು ಚಿತ್ರಿಸಲಾಗಿದೆ. ನಮ್ಮ ದೇಶದ ಕೆಲವು ರಾಷ್ಟ್ರೀಯ ಗ್ರಂಥಾಲಯಗಳ ಹೆಸರುಗಳು: ತಂಜಾವೂರಿನ ಸರಸ್ವತಿ ಮಹಲ್, ಪಟ್ನಾದ ಮಹಮ್ಮದ್ ಖುದಾಬಕ್ಷ್ ಗ್ರಂಥಾಲಯ, ಪುಣೆಯ ಭಂಡಾರ್ಕರ್ ಪ್ರಾಚ್ಯ ವಿದ್ಯಾಸಂಸ್ಥೆಯ ಗ್ರಂಥಾಲಯ, ಮೈಸೂರಿನ ಓರಿಯೆಂಟಲ್ ಲೈಬ್ರರಿ, ಬೆಂಗಳೂರಿನ ಸಾರ್ವಜನಿಕ ಪುಸ್ತಕ ಭಂಡಾರ, ಬಿಹಾರದ ಆರಾ ನಗರದ ಜೈನ ಪ್ರಾಚ್ಯ ಗ್ರಂಥಾಲಯ, ಮದರಸಿನ ಓರಿಯೆಂಟಲ್ ಲೈಬ್ರರಿ, ಮೈಸೂರಿನ ಅರಮನೆಯ ಸರಸ್ವತಿ ಭಂಡಾರ, ಮೂಡಬಿದಿರೆಯ ಬಸ್ತಿಯ ಗ್ರಂಥಾಲಯ, ಕೆಲವು ವೀರಶೈವ ಮಠಗಳ ಪ್ರಾಚೀನ ಪುಸ್ತಕ ಭಂಡಾರಗಳು. ಆಧುನಿಕ ಡಿಜಿಟಲ್ ಯುಗದಲ್ಲಿಯೂ ಗ್ರಂಥಾಲಯಗಳು ತಮ್ಮ ಮಹತ್ವವನ್ನು ಕಳೆದುಕೊಂಡಿಲ್ಲ, ಬದಲಾಗಿ ಹೊಸ ಸ್ವರೂಪದಲ್ಲಿ ಹೆಚ್ಚು ಪ್ರಸ್ತುತವಾಗಿವೆ. ಗೂಗಲ್ ಮತ್ತು ಇಂಟರ್ನೆಟ್ನ ಈ ಕಾಲದಲ್ಲಿ ಗ್ರಂಥಾಲಯಗಳ ಮಹತ್ವ ಈ ಕೆಳಗಿನಂತಿದೆ: ಜ್ಞಾನದ ಹೆಬ್ಬಾಗಿಲು ಮತ್ತು ಡಿಜಿಟಲ್ ಸೇರ್ಪಡೆ. ಆಧುನಿಕ ಲೈಬ್ರರಿಗಳು ಕೇವಲ ಪುಸ್ತಕಗಳ ಸಂಗ್ರಹವಲ್ಲ, ಅವು ಇ ಬುಕ್ಸ್, ಆನ್ಲೈನ್ ಡಾಟಾಬೇಸ್ಗಳು ಮತ್ತು ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸುವ ಸಮುದಾಯ ಕೇಂದ್ರಗಳಾಗಿವೆ. ಮಾಧ್ಯಮಗಳಲ್ಲಿ ಸಿಗದ ಶಾಂತಿ, ಏಕಾಗ್ರತೆ ಮತ್ತು ಓದುವ ಸಂಸ್ಕೃತಿಯನ್ನು ಭೌತಿಕ ಗ್ರಂಥಾಲಯಗಳು ನೀಡುತ್ತವೆ. ಇದು ವಿದ್ಯಾರ್ಥಿಗಳ ಸ್ಮರಣೆ ಮತ್ತು ಕಲಿಕೆಗೆ ಸಹಕಾರಿಯಾಗಿದೆ. ಡಿಜಿಟಲ್ ಜಗತ್ತಿನಲ್ಲಿ ಮಾಹಿತಿ ಬದಲಾಗಬಹುದು, ಆದರೆ ಸಾಂಪ್ರದಾಯಿಕ ಗ್ರಂಥಾಲಯಗಳು ಹಳೆಯ ಕೃತಿಗಳು, ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುತ್ತವೆ. ಶಾಲೆ ಮತ್ತು ಕಾಲೇಜು ಗ್ರಂಥಾಲಯಗಳು ಪಠ್ಯಕ್ರಮದ ಆಚೆಗೆ ಜ್ಞಾನವನ್ನು ವಿಸ್ತರಿಸಲು, ಸ್ವತಂತ್ರ ಕಲಿಕೆಯನ್ನು ಉತ್ತೇಜಿಸಲು ಮತ್ತು ಉತ್ತಮ ಶೈಕ್ಷಣಿಕ ಸಾಧನೆಗೆ ಸಹಾಯ ಮಾಡುತ್ತವೆ. ಅತಿಯಾದ ಮಾಹಿತಿಯ ಈ ಕಾಲದಲ್ಲಿ ನಂಬಲರ್ಹ ಮತ್ತು ನಿಖರವಾದ ಮಾಹಿತಿಯನ್ನು ಹುಡುಕಲು ಗ್ರಂಥಪಾಲಕರು ಮಾರ್ಗದರ್ಶನ ನೀಡುತ್ತಾರೆ. ಭೌತಿಕ ಮತ್ತು ಡಿಜಿಟಲ್ ರೂಪಗಳ ಸಮ್ಮಿಲನದೊಂದಿಗೆ ಗ್ರಂಥಾಲಯಗಳು ಇಂದಿನ ಸಮಾಜದಲ್ಲಿ ಜ್ಞಾನಾರ್ಜನೆಯ ಭದ್ರ ಬುನಾದಿಯಾಗಿ ಮುಂದುವರೆದಿವೆ. ಪುಸ್ತಕಗಳ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತೇವೆ. ಪುಸ್ತಕ ಓದುವುದರಿಂದ ಲೋಕದ ಅನುಭವ ಪಡೆಯಲು ಅವಕಾಶವಾಗುತ್ತದೆ. ದೇಶ ಸುತ್ತಬೇಕು, ಕೋಶ ಓದಬೇಕು ಎಂಬ ಮಾನವ ಬಯಕೆಗೆ ಇವು ಸ್ಪಂದಿಸುತ್ತವೆ. ಪುಸ್ತಕವು ನಮ್ಮ ಬದುಕನ್ನು ಬೆಳಗುತ್ತವೆ. ಶಾಲೆಯಲ್ಲಿ ಗ್ರಂಥಾಲಯವು ಬಹಳ ಮುಖ್ಯವಾದ ಸ್ಥಾನವನ್ನು ಹೊಂದಿದೆ. ವಿವಿಧ ವಯಸ್ಸಿನ ವಿದ್ಯಾರ್ಥಿಗಳ ಆಸಕ್ತಿಗಳು ಮತ್ತು ಯೋಗ್ಯತೆಗೆ ಸೂಕ್ತವಾದ ಪುಸ್ತಕಗಳೊಂದಿಗೆ ಅದರ ನಿಯತಕಾಲಿಕೆಗಳು, ಪತ್ರಿಕೆಗಳು ಮತ್ತು ಅದರ ಶಾಂತ ಮತ್ತು ನೆಮ್ಮದಿಯ ವಾತಾವರಣದೊಂದಿಗೆ ಅಲ್ಲಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ವಿಶೇಷ ಕರೆಯಿದೆ. ಸ್ವಕಲಿಕೆಯ ಅಭ್ಯಾಸವನ್ನು ಬೆಳೆಸಲು ಅನುಕೂಲಕರವಾದ ವಾತಾವರಣವನ್ನು ಅವರು ಇಲ್ಲಿ ಕಂಡುಕೊಳ್ಳುತ್ತಾರೆ. ಗ್ರಂಥಾಲಯವು ಶಾಲೆಯ ಬೌದ್ಧಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರವಾಗಿದೆ. ಬೆಳವಣಿಗೆಯಲ್ಲಿ ಪುಸ್ತಕಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಪುಸ್ತಕಗಳು ನಮ್ಮ ಸಹಪಾಠಿಗಳು, ಸಂಗಾತಿಗಳು. ಪುಸ್ತಕ ಸಂಸ್ಕೃತಿಗಿಂತ ಮಿಗಿಲಾದದ್ದು ಬೇರೊಂದಿಲ್ಲ. ಆದ್ದರಿಂದ ಪುಸ್ತಕ ಓದುವ ಹವ್ಯಾಸ ಒಳ್ಳೆಯ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇದರಿಂದ ಉತ್ತಮ ಸಂಸ್ಕೃತಿಗೆ ನಾಂದಿ, ನಾಳಿನ ಅಭಿವೃದ್ಧಿಯ ಪ್ರೇರಕ. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನವಾದುದು ಯಾವುದೂ ಇಲ್ಲ ಎಂಬುದು ಪ್ರಾಚೀನ ಗೀತಾಮೃತದ ಒಂದು ಅಣಿಮುತ್ತು. ಗ್ರಂಥಾಲಯಗಳಲ್ಲಿ ಹಲವು ವಿಧಗಳಿವೆ. ಸಾರ್ವಜನಿಕ ಗ್ರಂಥಾಲಯಗಳು, ಇವುಗಳನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಸರಕಾರ ಅಥವಾ ಸ್ಥಳೀಯ ಸಂಸ್ಥೆಗಳು ನಿರ್ವಹಿಸುತ್ತವೆ. ಎಲ್ಲ ವಯಸ್ಸಿನವರಿಗೂ ಪ್ರವೇಶವಿರುತ್ತದೆ. ಉದಾಹರಣೆಗೆ ನಗರ ಕೇಂದ್ರ ಗ್ರಂಥಾಲಯ, ಗ್ರಾಮ ಪಂಚಾಯತ್ ಗ್ರಂಥಾಲಯ ಇತ್ಯಾದಿ. ಶೈಕ್ಷಣಿಕ ಗ್ರಂಥಾಲಯಗಳು, ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಅಧ್ಯಯನಕ್ಕಾಗಿ ಇವುಗಳನ್ನು ಸ್ಥಾಪಿಸಲಾಗಿರುತ್ತದೆ. ವಿಶೇಷ ಗ್ರಂಥಾಲಯಗಳು, ನಿರ್ದಿಷ್ಟ ವಿಷಯಗಳು ಅಥವಾ ವೃತ್ತಿಪರರಿಗೆ ಮೀಸಲಾದ ಗ್ರಂಥಾಲಯಗಳು. ಸಂಶೋಧನಾ ಸಂಸ್ಥೆಗಳು, ಕಾರ್ಪೊರೇಟ್ ಕಚೇರಿಗಳು, ಆಸ್ಪತ್ರೆಗಳು ಮತ್ತು ಸರಕಾರಿ ಇಲಾಖೆಗಳು ಇವುಗಳನ್ನು ನಿರ್ವಹಿಸುತ್ತವೆ. ರಾಷ್ಟ್ರೀಯ ಗ್ರಂಥಾಲಯಗಳು, ದೇಶದ ಸಾಹಿತ್ಯ, ಐತಿಹಾಸಿಕ ದಾಖಲೆಗಳು ಮತ್ತು ಪ್ರಕಟಿತ ಪುಸ್ತಕಗಳನ್ನು ಸಂಗ್ರಹಿಸಿ ಸಂರಕ್ಷಿಸಿಡಲು ಸರ್ಕಾರದ ಮಟ್ಟದಲ್ಲಿರುವ ಅತ್ಯುನ್ನತ ಗ್ರಂಥಾಲಯವಾಗಿದೆ. ಉದಾಹರಣೆಗೆ ಕೋಲ್ಕತ್ತಾದಲ್ಲಿರುವ ಭಾರತದ ರಾಷ್ಟ್ರೀಯ ಗ್ರಂಥಾಲಯ. ಪುಸ್ತಕ ಹವ್ಯಾಸದಿಂದ ತಾನಿರುವ ಸ್ಥಳದಲ್ಲಿಯೇ ಲೋಕದ ಅನುಭವಗಳನ್ನು ಪಡೆಯುವ ಅವಕಾಶ ಲಭಿಸುತ್ತದೆ.
ಓದುಗಾರರಿಗೆ ಅನುಕೂಲವಾಗುವ

0: ಇರುವುದೇ ಪುಸ್ತಕ. ಗ್ರಂಥಾಲಯಗಳಲ್ಲಿ ಪುಸ್ತಕವನ್ನು ಸಂಗ್ರಹಿಸುವುದು, ಹಾಗೆ ಮನೆಗಳಲ್ಲಿ ಸಂಗ್ರಹಿಸಿಟ್ಟು ಓದುವುದು. ಪುಸ್ತಕ ಓದುವುದು ಮನುಷ್ಯನನ್ನು ವಜ್ರದಷ್ಟು ಬೆಲೆ ಬರುವಂತೆ ಮಾಡುತ್ತದೆ. ಕತೆ, ಕಾದಂಬರಿ, ಕವಿತೆ, ನಾಟಕ, ಪ್ರಬಂಧ, ವಿಚಾರ ವಿಮರ್ಶೆ, ಸಾಮಾನ್ಯ ಜ್ಞಾನ, ವಿಜ್ಞಾನ, ರಾಜಕೀಯ ಮುಂತಾದವುಗಳು, ಇವುಗಳ ಮೂಲಕ ಅಭಿವೃದ್ಧಿ ಹೆಚ್ಚಿಸುತ್ತದೆ. ಪುಸ್ತಕಗಳು ನಮಗೆ ಬದುಕುವುದನ್ನು, ವಿಚಾರ ಮಾಡುವುದನ್ನು ಕಲಿಸುವುದರ ಜೊತೆಗೆ ಆಲೋಚಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಗ್ರಂಥಾಲಯಗಳು ಜ್ಞಾನದ ದೇವಾಲಯಗಳು. ಪುಸ್ತಕಗಳು ಮನಸ್ಸಿನ ಉಪಸ್ಥಿತಿ ಮತ್ತು ವೀಕ್ಷಣಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತವೆ. ಗ್ರಂಥಗಳಿಲ್ಲದ ಕೋಣೆ ಆತ್ಮವಿಲ್ಲದ ದೇಹವಿದ್ದಂತೆ ಎಂಬ ನಾಣ್ಣುಡಿ ಇದೆ. ಗ್ರಂಥಾಲಯ ಎನ್ನುವುದು ಜ್ಞಾನ ಮಂದಿರ ಹಾಗೂ ಜ್ಞಾನ ಭಂಡಾರದ ಸಂಗ್ರಹ. ಜ್ಞಾನಾರ್ಜನೆಗೆ ಅಗತ್ಯವಾದ ಗ್ರಂಥಗಳಿರುವ ಆಲಯವೇ ಗ್ರಂಥಾಲಯ. ಅರಿವು ಕೇಂದ್ರ ಅಥವಾ ಗ್ರಂಥಾಲಯ ಕೇವಲ ಮಕ್ಕಳಿಗೆ ಮಾತ್ರವಲ್ಲ, ಗ್ರಾಮಗಳ ಪ್ರತಿ ನಾಗರಿಕರು ದಿನಪತ್ರಿಕೆ, ಇತರೆ ಪುಸ್ತಕಗಳನ್ನು ಓದುವ ಮೂಲಕ ಮಾಹಿತಿ ಪಡೆಯಲು ಒಂದು ಉತ್ತಮ ಸ್ಥಳವಾಗಿದೆ. ಓದುವ ಹವ್ಯಾಸ ಬೆಳೆಸುವುದು ಇದರ ಮುಖ್ಯ ಉದ್ದೇಶವಾಗಿದ್ದು, ಮಕ್ಕಳು ನಾಗರಿಕರ ಸಬಲೀಕರಣಕ್ಕೆ ಈ ಓದು ಸಹಕಾರ ನೀಡಲಿದೆ. 80 ವರ್ಷ ಮೀರಿದ ವೃದ್ಧರು ಅರಿವು ಕೇಂದ್ರಗಳಿಗೆ ಭೇಟಿ ನೀಡಿ ದಿನಪತ್ರಿಕೆಗಳು, ಇತರೆ ಪುಸ್ತಕಗಳನ್ನು ಓದುತ್ತಿರುವುದನ್ನು ಕಾಣುತ್ತೇವೆ. ಮಕ್ಕಳ ಜೊತೆ ಪೋಷಕರು ಅರಿವು ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಒಟ್ಟಾರೆಯಾಗಿ ಗ್ರಂಥಾಲಯಗಳು ನಮ್ಮ ಜ್ಞಾನ ವಿಕಾಸಕ್ಕೆ ದಾರಿದೀಪವಾಗಿದೆ. ನಮ್ಮಲ್ಲಿ ಓದುವ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಓದು ಸಹಕಾರಿಯಾಗಿದೆ. ನಾವೆಲ್ಲರೂ ಗ್ರಂಥಾಲಯದ ಸದ್ಬಳಕೆ ಮಾಡೋಣ. ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ. ಹಾಗಾಗಿ ನಾವೆಲ್ಲರೂ ಗ್ರಂಥಾಲಯದ ಸದ್ಬಳಕೆ ಮಾಡೋಣ.
1: ಇದುವರೆಗೆ ಗ್ರಂಥಾಲಯದ ಮಹತ್ವ ಹೇಮಲತಾ ಜೆ ಶರ್ಮಾ ಅವರಿಂದ ಭಾಷಣ ಕೇಳಿದಿರಿ.

0: ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ವನಿತಾವಾಣಿ ಪ್ರಸಾರವಾಯಿತು.

ಕೇಳುಗರೆ ಗಮನಿಸಿ, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಅವರ ಕುರಿತು ಭಾಷಣ ರೂಪಾ ಕುಲಕರ್ಣಿ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ಮಾನವರ ದೇಹದಲ್ಲಿ ಹಾರ್ಮೋನ್ಗಳ ಪಾತ್ರ, ಈ ಕುರಿತು ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರೊಂದಿಗೆ ನಡೆಸಿದ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಎಂ ವೆಂಕಟೇಶ ಕುಮಾರ್ ಹಾಡಿರುವ ವಚನಗಳು, 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರ.

ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಸಿನಿಮಾ ಎಕ್ಸ್ಪ್ರೆಸ್, ಬಾಲಿವುಡ್ ಚಿತ್ರ ಲಗಾನ್ ವಿಶೇಷ ಪ್ರಸ್ತುತಿ ಕಶ್ಯಪ್ ಪುತ್ತೂರು, 6:10ಕ್ಕೆ ತುಳು ಕಾರ್ಯಕ್ರಮ ಪದರಂಗೀತ, 6:30ಕ್ಕೆ ಅವಲೋಕನ, 6:50ಕ್ಕೆ ಹಲೋ ಕೃಷಿರಂಗ, ಬೆಳೆ ವಿಮೆ ಕುರಿತು ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ, ಭಾಗವಹಿಸುವ ತಜ್ಞರು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಹೆಚ್ಬಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಏಳು ಗಂಟೆ 45ಕ್ಕೆ ಕನ್ನಡ ಚಿತ್ರಗೀತೆಗಳು, 8:00ಕ್ಕೆ

ವಾರದ ಅತಿಥಿ ಸಾಹಿತಿ ರಂಗಭೂಮಿ ಚಲನಚಿತ್ರ ಆಕಾಶವಾಣಿ ಕಲಾವಿದೆ ಪೂರ್ಣಿಮಾ ಸುರೇಶ್, ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. 8:30 ವನಮಹೋತ್ಸವ ಆಗಬೇಕಿದು ನಿತ್ಯೋತ್ಸವ, ಈ ಕುರಿತು ಪ್ರಶಾಂತ್ ಅನಂತಾಡಿ ಅವರಿಂದ ಕನ್ನಡದಲ್ಲಿ ಭಾಷಣ ಕೇಳುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ, ಪ್ರಸಂಗ ಭಕ್ತ ಮಯೂರಧ್ವಜ, ನಡೆಸಿಕೊಡುವವರು ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿ.

ಮಹಿಳೆ ಕಾರ್ಯಕ್ರಮ ಯಕ್ಷಸಿರಿ, ಪ್ರಸಂಗ ಭಕ್ತ ಮಯೂರ ಧ್ವಜ, ನಡೆಸಿಕೊಡುವವರು ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು. 10:30 ಕನ್ನಡ ಚಿತ್ರಗೀತೆಗಳ ಪ್ರಸಾರ, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಮಂಗಳೂರು ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಸಂಗಡಿಗರೊಂದಿಗೆ ಉದಿತ್ ನಾರಾಯಣ್ ಅಲ್ಕಾ ಯಾಜ್ಞಿಕ್ ಹಾಡಿರುವ ಹಮ್ ದಿಲ್ ದೇ ಚುಕೇ ಸನಮ್ ಚಿತ್ರದ ಗೀತೆಗೆ ಸಾಹಿತ್ಯ ಮೆಹಬೂಬ್.

ಇಂದಿವರ್ ರಚನೆಯ ರಾಜೇಶ್ ರೋಷನ್ ಸಂಗೀತ ನೀಡಿರುವ ಗೀತೆ ಜುರಂ ಚಿತ್ರದ್ದು. ಹಾಡಿದವರು ಸಾಧನಾ ಸರಗಂ ಹಾಗೂ ಕುಮಾರ್ ಸಾನು.

ಮಜ್ರು ಸುಲ್ತಾನ್ಪುರಿ ರಚನೆಯ ಆನಂದ್ ಮಿಲಿಂದ್ ಸಂಗೀತ ನೀಡಿರುವ ಗೀತೆ ಖಯಾಮತ್ ಸೆ ಖಯಾಮತ್ ತಕ್ ಚಿತ್ರದು. ಹಾಡಿದವರು ಅಲ್ಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್.

ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನವ ತಂತ್ರಜ್ಞಾನ ಹಾಗೂ ನವ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಿದೆ ಎಂದು ನೂತನ ಆಯುಕ್ತ ಎಂಎನ್ ಅನುಚೇತ್ ತಿಳಿಸಿದ್ದಾರೆ. ವಾರ್ತಾ ಇಲಾಖೆಯ ನೂತನ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ವಾರ್ತಾಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಮಾಸಿಕ ಪತ್ರಿಕೆಗಳಾದ ಜನಪದ ಹಾಗೂ ಮಾರ್ಚ್ ಆಫ್ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಕೈಪಿಡಿಯಂತಿವೆ ಎಂದರು. ತುಂಗಭದ್ರಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ತುಂಗಭದ್ರಾ ಜಲಾಶಯದಲ್ಲಿ ಇದುವರೆಗೆ ಸಂಗ್ರಹವಿರುವ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸುವಂತೆ ಸರ್ಕಾರ ಆದೇಶಿಸಿದೆ. ಈ ಹಿನ್ನೆಲೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸುವಂತೆ ತುಂಗಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಅಭಿಯಂತರ ಎಸ್ಬಿ ಮಲ್ಲಿಗವಾಡ ಕೋರಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದು ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ 28 ಕೆರೆಗಳಿಗೆ ನೀರು ತುಂಬಿಸುವ 153 ಕೋಟಿ 76 ಲಕ್ಷ ರೂಪಾಯಿ ವೆಚ್ಚದ ಯೋಜನೆಗೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಚಾಲನೆ ನೀಡಿದರು. ಕೊಪ್ಪಳ ಜಿಲ್ಲೆ ತಳಕಲ್ನಲ್ಲಿ ತೊಗರಿ ಬೆಳೆ ಸುಧಾರಿತ ಬೇಸಾಯ ಕುರಿತ ಒಂದು ದಿನದ ತಾಂತ್ರಿಕ ಕಾರ್ಯಾಗಾರದಲ್ಲಿ ಕೃಷಿ ಪಂಡಿತ ಶರಣಬಸಪ್ಪ ಪಾಟೀಲ್ ಮಾಹಿತಿ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೆಂಪು ಮೆಣಸಿನಕಾಯಿ ಮತ್ತು ಈರುಳ್ಳಿ ಬೆಳೆಗಳನ್ನು ವಿಮೆ ಯೋಜನೆಯಡಿ ಒಳಪಡಿಸಲಾಗಿದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಳ್ಳಲು ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೃಷಿ ವ್ಯಾಪಾರ ಹಾಗೂ ಸೇವಾ ವಲಯಗಳಲ್ಲಿ ಉದ್ಯಮ ಆರಂಭಿಸುವವರಿಗೆ 20 ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಒದಗಿಸುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪಿಎಂಎಂವೈ ಯಶಸ್ವಿಯಾಗಿ ಜಾರಿಯಲ್ಲಿದೆ. ಜಿಲ್ಲೆಯಲ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 2,36,635 ಫಲಾನುಭವಿಗಳಿಗೆ 2,727 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ.
1: ಪಿಎಂಎಂಎಂವೈ ಅಂತ ಅಂದ್ರೆ ಪ್ರಧಾನ ಮಂತ್ರಿಗಳ ಮುದ್ರಾ ಯೋಜನೆ. ಈ ಮುದ್ರಾ ಯೋಜನೆ ಅಂತ ಹೇಳಿದ್ರೆ ಈ ಸಣ್ಣ ಬಿಸ್ನೆಸ್ ಮಾಡೋರಿಗೆ 4 ಕ್ಯಾಟಗರಿಗಳಲ್ಲಿ ಬ್ಯಾಂಕ್ ನಲ್ಲಿ ಕೊಡುವಂತದ್ದು ಸಾಲ. ಕಳೆದ ಹಣಕಾಸು ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 2025 ಮಾರ್ಚ್ 2026 92,204 ಜನಕ್ಕೆ 1,402 ಕೋಟಿಗಳಷ್ಟು ನಾವು ಸಾಲ ವಿತರಣೆ ಮಾಡಿದೀವಿ. ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ವ್ಯಾಪಾರ ಮಾಡಿರುವಂತವ್ರು ಆಗಿರ್ಬೋದು ಅಥವಾ ಹೋಟೆಲ್ ಬಿಸ್ನೆಸ್ ಮಾಡುವಂತವ್ರು ನೀವು ಬ್ಯಾಂಕ್ ಗಳಿಗೆ ಅಪ್ರೋಚ್ ಮಾಡಿಕೊಂಡು ಅಥವಾ ಇಲ್ಲಾಂದ್ರೆ ಜನಸಮರ್ಥ ಪೋರ್ಟಲ್ ಅಂತ ಇರ್ತದೆ, ಜನಸಮರ್ಥ ಪೋರ್ಟಲ್ ನಲ್ಲಿ ನಿಮ್ಮ ಸಾಲದ ಖಾತೆ ಮತ್ತೆ ಸಾಲದ ಬ್ಯಾಂಕ್ ಗೆ ಸಂಬಂಧಪಟ್ಟಿದ್ದಾಗೆ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ಬ್ಯಾಂಕ್ ಗಳಲ್ಲಿ ಅದು ಸಾಲ ಸಿಗುತ್ತೆ. ಸೊ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊಂಡು.
0: 12ನೇ ಶತಮಾನದಲ್ಲಿ ಶರಣರು ತಾಳೆಗರಿ ಓಲೆಗರಿಗಳಲ್ಲಿ ಬರೆದಿಟ್ಟಿದ್ದ ವಚನಗಳನ್ನು ತಮ್ಮ ಕಷ್ಟಕಾಲದಲ್ಲೂ ಊರೂರು ಅಲೆದು ಸಂಗ್ರಹಿಸಿದ ಕೀರ್ತಿ ಡಾಕ್ಟರ್ ಫಗು ಹಳಕಟ್ಟಿ ಅವರಿಗೆ ಸಲ್ಲುತ್ತದೆ ಎಂದು ವಿಧಾನ ಪರಿಷತ್ ಶಾಸಕ ಎಸ್ವಿ ಸಂಕನೂರ್ ಹೇಳಿದ್ದಾರೆ. ಗದಗ ಜಿಲ್ಲಾಡಳಿತ ಭವನದಲ್ಲಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ವಾಸಿಸುವ ಜನರಿಗೆ ಮಾತ್ರ ಗೃಹಜ್ಯೋತಿ ಯೋಜನೆ

0: ಅನ್ವಯವಾಗಲಿದ್ದು, ಹೊರ ರಾಜ್ಯದಿಂದ ಬಂದು ವಾಸವಿರುವ ಜನರಿಗೆ ಯೋಜನೆಯ ಲಾಭವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹುಬ್ಬಳ್ಳಿ ಹೆಸ್ಕಾಂ ನಿಗಮದ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಇಂದು ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಬಡ ಜನತೆಗೆ ಹೊರೆಯಾಗದಂತೆ ಸರ್ಕಾರ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತಿದೆ ಎಂದರು. ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಭವ್ಯ ಮೂರ್ತಿ 1,35,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು, ನಾಡಿದ್ದು 5ನೇ ತಾರೀಖು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನಾವರಣಗೊಳಿಸಲಿದ್ದಾರೆ ಎಂದು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯ ಕಳೆದ ಜೂನ್ ತಿಂಗಳಲ್ಲಿ ಸರಕು ಸಾಗಣೆಯಲ್ಲಿ ದಾಖಲೆ ಮಟ್ಟದ ಪ್ರಗತಿ ಸಾಧಿಸಿದೆ. 4.18 ಮಿಲಿಯನ್ ಟನ್ ಸರಕು ಸಾಗಣೆ ಮಾಡಿದ್ದು ಕಳೆದ ಅವಧಿಗಿಂತ ಶೇಕಡ 5.2% ಹೆಚ್ಚಾಗಿದೆ. ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯ ಈ ತಿಂಗಳ 7ನೇ ತಾರೀಖಿನವರೆಗೆ ಸಸ್ಯಸಂತೆ ಹಾಗೂ ತೋಟಗಾರಿಕೆ ಮುಂಗಾರು ಅಭಿಯಾನ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಭಾಷಣ ರೂಪಾ ಕುಲಕರ್ಣಿ ಅವರಿಂದ.
3: ಕೋಲ ಕೋಲನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ ಕಾಲ ಕಾಲಕ್ಕೆ ಸುಭದ್ರೆಯ ಮನ ಕಳೆದು ನಾಚಿಸಿ ನಗುತ್ತಲೆ ಬನ್ನಿ. ಕೋಲ ಕೋಲನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ ಕಾಲ ಕಾಲಕ್ಕೆ ಸುಭದ್ರೆಯ ಮನ ಕಳೆದು ನಾಚಿಸಿ ನಗುತ್ತಲೆ ಬನ್ನಿ. ಸುವಿ ಸತ್ಯ ಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು. ಸುವಿ ಸತ್ಯ ಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು. ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು. ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು. ಈ ಕೋಲಾಟದ ಹಾಡು ಸುವಿ ಹಾಡುಗಳನ್ನು ಯಾರು ರಚಿಸಿದರು, ಈ ಪರಂಪರೆ ಯಾವ ರೀತಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ನೋಡೋಣ. ನಮ್ಮ ಕನ್ನಡ ನಾಡಿನೊಳಗೆ ಜನಪದ ಸಾಹಿತ್ಯದ ನಂತರ ಮನೆಮನೆಯೊಳಗೆ ಪ್ರಚಲಿತವಾದ ಸಾಹಿತ್ಯ ಅಂದ್ರೆ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಶರಣ ಸಾಹಿತ್ಯದೊಳಗೆ ವಚನಗಳಿಗೆ ಪ್ರಾಮುಖ್ಯತೆ ದೊರೆತರೆ ದಾಸ ಸಾಹಿತ್ಯದೊಳಗೆ ಕೀರ್ತನೆಗಳು, ಉಗಾಭೋಗಗಳು, ಸುಳಾದಿಗಳು ಮುಖ್ಯ ಅದು. ಇನ್ನು ಹರಿದಾಸ ಸಾಹಿತ್ಯದ ಬಗ್ಗೆ ನೋಡಲಾಗಿ ಈ ಸಾಹಿತ್ಯದ ಆಕರಗಳಂದ್ರೆ ಉಪನಿಷತ್ತು, ಪುರಾಣ, ಇತಿಹಾಸ, ಸರ್ವ ಮೂಲ ಪಂಚರಾತ್ರಾಗಮದಂತಹ ಗ್ರಂಥಗಳ ಜೊತೆ ಜೊತೆಗೆ ಲೋಕರೂಢಿ ನೀತಿಗಳು ಮುಂತಾದವುಗಳು ಅಂತ ಹೇಳಬಹುದು. ದಾಸ ಸಾಹಿತ್ಯದ ರಚನೆಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ದೊರೆತಿದ್ದು ಆಚಾರ್ಯ ಮಧ್ವರಿಂದ. ಮುಂದೆ ಅವರ ನಂತರ ಅನೇಕ ಯತಿವರ್ಯರಿಂದ ಹಾಗೂ ಶ್ರೇಷ್ಠ ಹರಿದಾಸ ವರಣ್ಯರಿಂದ ಈ ಪರಂಪರೆ ಮುಂದುವರಿಯಿತು. ಹರಿದಾಸ ವರಣ್ಯರಂತೆ ಅನೇಕ ಹರಿದಾಸ ಮಹಿಳೆಯರು ಸಹ ಈ ನಿಟ್ಟಿನೊಳಗೆ ಮುಂದುವರೆದು ದಾಸ ಸಾಹಿತ್ಯಕ್ಕೆ ಅಮೋಘವಾದ ಕೊಡುಗೆಯನ್ನು ನೀಡಿದರು. ಇಂದಿನವರೆಗೂ ಸುಮಾರು 300ಕ್ಕೂ ಹೆಚ್ಚು ಹರಿದಾಸ ಮಹಿಳೆಯರು ದಾಸ ಸಾಹಿತ್ಯಕ್ಕೆ ತಮ್ಮ ಔಚಿತ್ಯಪೂರ್ಣ ಕಾಣಿಕೆಯನ್ನು ನೀಡ್ಯಾರ. ಈಗ ನಾವು ಎಲ್ಲ ಹರಿದಾಸ ಮಹಿಳೆಯರಲ್ಲಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿದ ಗಲಗಲಿ ಅವ್ವನವರ ಜೀವನ ಸಾಧನೆ ಹಾಗೂ ಅವರ ಕೃತಿಗಳ ಪಕ್ಷಿ ನೋಟದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯಲು ಪ್ರಯತ್ನಿಸೋಣ. ವಿದ್ವಾಂಸರ ಅಭಿಪ್ರಾಯದಂಗ ಅವನವರ ಕಾಲ ಸುಮಾರು 1650-1770. ಆ ಸಮಯದೊಳಗೆ ಹರಿದಾಸ ವರಣ್ಯರು ರಚಿಸಿದ ಕೀರ್ತನೆಗಳು ಬಹಳಷ್ಟು ಪ್ರಚಲಿತವಾದರೂ ಮಹಿಳೆ ಎನ್ನುವ ಕಾರಣಕ್ಕೋ ಏನೋ ಅವನವರು ರಚಿಸಿದ ಕೃತಿಗಳು ಬೆಳಕನ್ನೇ ಕಾಣಲಿಲ್ಲ. ಅದು ಕೇವಲ ತೋಂಡಿ ಸಾಹಿತ್ಯವಾಗಿ ಅಂದರೆ ಹೆಂಗಸರ ಬಾಯಿಯಿಂದ ಬಾಯಿಗೆ ಬಂದಿವೆ ಹೊರತು ಕಾಗದದೊಳಗೆ ಮೂಡಲಿಲ್ಲ. ಅವರ ಶಿಷ್ಯ ಭಾಗಮ್ಮ ಅವರ ಕೀರ್ತನೆಗಳೆಲ್ಲವನ್ನೂ ಒಂದು ಸೀರೆಯೊಳಗೆ ಬರೆದಿಟ್ಟಿದ್ಲಂತ ಆದ್ರೆ ಆ ಸೀರೆ ನೀರಿಗೆ ಬಿದ್ದಾಗ ಆ ಕೀರ್ತಿ

ಕೆತ್ತನೆಗಳೆಲ್ಲ ಅಳಿಸಿ ಹೋದವು ಅಂತ ಮುಂಬೈಯಲ್ಲಿದ್ದ ಒಬ್ಬ ವೃದ್ಧ ಮಹಿಳೆ ಹೇಳ್ತಿದ್ರು ಅಂತ ಹೇಳಲಾಗ್ತದೆ. ಇನ್ನು ಇತ್ತೀಚೆಗೆ ನಡೆಸಿದ ಸಂಶೋಧನೆಯಿಂದ ಹಾಗೂ ಕ್ರಿಸ್ತಶಕ 1927 ಬೆಳಗಾವಿಯ ರಾಮತತ್ವ ಪ್ರಕಾಶನದ ಶಂಕರ್ ಅಬಾಜಿ ಸಾವಂತ್ ಅವರ ಬಾಳಬೋಧ ಲಿಪಿಯೊಳಗ ಇವರ ಮುಯ್ಯಾದ ಹಾಡುಗಳ ಪ್ರಥಮ ಭಾಗ ಪ್ರಕಟಿಸಿದ್ರಂತ. ಮುಂದೆ ಪಂಡ್ರನಾಥಾಚಾರ್ ಗಲ್ಗಲಿಯವರು ಸಂಗ್ರಹಿಸಿದ ಮಧ್ವ ವಾಂಗ್ಮಯ ತಪಸ್ವಿಗಳು ಈ ಗ್ರಂಥದೊಳಗ ಅವನವರನ್ನು ಕುರಿತು ಅಲ್ಪ ಸ್ವಲ್ಪ ಪರಿಚಯ ಮಾತ್ರ ಸಿಕ್ತು. ಆದರೆ 2011 ಹಣಮಂತ ತಾಸ್ಗಾಂವ್ಕರ್ ಅವರು ಬರೆದು ಪ್ರಕಟಿಸಿದ ಪ್ರಥಮ ಹರಿದಾಸ ಮಹಿಳೆ ಗಲ್ಗಲಿ ಅವನವರು ಎನ್ನುವ ಪುಸ್ತಕದೊಳಗೆ ಮಾತ್ರ ಅವನವರ ಜೀವನ ಮತ್ತು ಕೃತಿಗಳ ಬಗ್ಗೆ ಬಹಳಷ್ಟು ಲಭ್ಯವಾಗ್ಯದ. ಆದರೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ. ಹೀಗಾಗಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಅಗತ್ಯ ಇದೆ ಅಂತ ಹೇಳಬಹುದು. ನವಲಿ ಭೋಗಾಪರೇಶನ ಅರ್ಚಕ ಕುರ್ಮಾಚಾರ್ಯರ ಮಗಳಾದ ರಮಾ 12 ಬಾಲೆ. ಈಕೆ ನಮ್ಮ ಕಥಾನಾಯಕಿ. ಈ ರಮಾ 95 ಗಲ್ಗಲಿಯ ಮುದ್ಗಲಾಚಾರ್ಯನ್ನು ಮದುವೆಯಾದ್ಲು. ಮದುವೆಯಾಗಿ ಮುಂದೆ ಒಂದೇ ವಾರದೊಳಗ ಗಲ್ಗಲಿ ಆಚಾರ್ಯರು ಹರಿಪಾದ ಸೇರಿದರು. ಆಗ 12 ಪುಟ್ಟ ಬಾಲೆ ರಮಾ ವಿಧವೆ. ತಮಗಿಂತ ಹಿರಿಯರಾದ ಮಲಮಕ್ಕಳ ಜೊತೆಗೆ ಇದ್ದು ಅವರಿಗೆ ಅಡುಗೆ ಮಾಡಿ ಬಡಿಸುತ್ತಾ ಅವರಿಂದಲೇ ವೇದೋಪನಿಷತ್ತುಗಳ ಶ್ರವಣ ಮಾತ್ರದಿಂದ ಆಧ್ಯಾತ್ಮ ವಿದ್ಯೆಯನ್ನು ಕಲಿತು ಶ್ರೇಷ್ಠ ಪಂಡಿತೆಯಾಗಿ ಸ್ತ್ರೀಕುಲಕ್ಕೆ ಮಾದರಿ ಆಗಿದ್ದು ಇದು ಒಂದು ದೊಡ್ಡ ಒಂದು ವಿಷಯ ಅಂತ ಹೇಳ್ಬೋದು. ಅಲ್ಲದೆ ತಮ್ಮ ಮಕ್ಕಳು ಮತ್ತು ಶಿಷ್ಯರ ಜೊತೆಗೆ ದೇಶದೆಲ್ಲೆಡೆ ಸಂಚರಿಸಿ ಅನೇಕ ವಾಕ್ಯಾರ್ಥಿಗಳನ್ನು ಸೋಲಿಸಿದರು. ಅದಲ್ಲದೆ ಎಲ್ಲಿ ಹೋಗ್ತಿದ್ರು ಅಲ್ಲೆಲ್ಲ ಅವರು ತಮ್ಮ ಪುರಾಣ ಪ್ರವಚನಗಳನ್ನು ನೀಡ್ತಿದ್ರು. ಹೀಗೆ ಅನೇಕ ಪ್ರಶಸ್ತಿ ಸನ್ಮಾನಗಳನ್ನು ಅವರು ದೊರಕಿಸ್ಕೊಂಡ್ರು ಅನ್ನೋದು ಅವರ ಜೀವನಕ್ಕೆ ಹಿಡಿದ ಕನ್ನಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವರು ರಮಿಯರಸ, ರಮೇಶ, ರಾಮೇಶ ಹಿಂಗೆ ವಿಧ ವಿಧದ ಅಂಕಿತಗಳಿಂದ ಬರೆದ ತಮ್ಮ ಕೃತಿಗಳನ್ನು 1695 ಮೇ 22 ಅಂದರೆ ಗಲ್ಗಲಿ ಮತ್ತು ಶೂರ್ಪಾಲಿಯಲ್ಲಿ ಒಂದು ವಾರದವರೆಗೆ ನಡೆಯುವ ಆಗಿ ಹುಣ್ಣಿಮೆ ಉತ್ಸವದ ಸಮಯದೊಳಗ ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ ಈ ಕವನ ಪಾವನವಾದ ಚರಿತೆ ರಚಿಸಿದೆ ದೇವ ಮಧ್ವೇಶೋ ಕೊಳ್ಳು. ಈ ಕವನ ಪಾವನವಾದ ಚರಿತೆಯೇ ರಚಿಸಿದೆ ದೇವ ಮಧ್ವೇಶ ಕೊಳ್ಳು ಅಂತ ಹೇಳ್ತಾ ಶ್ರೀಕೃಷ್ಣನಿಗೆ ತಮ್ಮ ಕೃತಿಗಳನ್ನು ಅರ್ಪಿಸಿದರು ಅಂತ ಹೇಳಲಾಗ್ತದೆ. ಇನ್ನು ಇವರ ಸಾಧನೆ ಮತ್ತು ಕೃತಿಗಳೆಡೆಗೆ ದೃಷ್ಟಿ ಹಾಯಿಸಲಾಗಿ 266 ಮುಯ್ಯಾದ ಹಾಡುಗಳು, ಸೇತು ಬಂಧನದ ಹಾಡು, ಜೋಗುಳ ಹಾಡು, ಕೋಲಾಟದ ಹಾಡುಗಳು, ಅಲಂಕಾರ ತಾರತಮ್ಯದ ಹಾಡುಗಳು ಮುಂತಾದವುಗಳು ನಮಗೆ ಲಭ್ಯವಾಗಿವೆ. ಇವರ ಕೃತಿಗಳಲ್ಲಿ ಏನಿದೆ ಅಂದರೆ ಗಹನವಾದ ವಿಚಾರಗಳು, ವೇದೋಪನಿಷತ್ತುಗಳಲ್ಲಿ ಅಡಕವಾಗಿರುವ ಗೂಢ ತತ್ವಗಳು, ವೇದ ಶಾಸ್ತ್ರ ಪುರಾಣ ಭಾಗವತ ಭಾರತದ ಮಹಾಭಾರತದ ಸಾರದ ಮತ್ತು ತಮ್ಮ ಪಾಂಡಿತ್ಯದ ಅನುಭವಗಳ ಮೂಲಕ ದೊರೆತ ನೀತಿ ಸುಧೈ ಶುದ್ಧಾಂತಕರಣ ಹರಿಭಕ್ತಿಯ ಜೊತೆ ಜೊತೆಗೆ ಶೃಂಗಾರ ಹಾಸ್ಯ ಹಾಗೂ ಕರುಣಾರಸಗಳು ಇವರ ಕೃತಿಯ ಹೂರ್ಣವಾಗಿವೆ. ಇವರ ಕೀರ್ತನೆಗಳಲ್ಲಿ ಗೇಯತೆಯೂ ಇದೆ. ಆದ್ದರಿಂದಲೇ ಅವು ತಲೆಮಾರುಗಳಿಂದ ಬಾಯಿಂದ ಬಾಯಿಗೆ ದಾಟಿಸುತ್ತಾ ಇಲ್ಲಿಯವರೆಗೂ ಉಳಿದುಕೊಂಡು ಬಂದಿವೆ ಅಂತ ಹೇಳಲಾಗ್ತದೆ. ಗಲ್ಗಲಿ ಅವನವರು ಪ್ರತಿವಾದಿಗಳೊಡನೆ ವಾದ ಮಾಡಿ ಜಯಿಸುತ್ತಿದ್ದರೆನ್ನುವ ವಿಷಯ ಮೇಲೆ ತಿಳಿಸಿದ್ದೀವಿ. ಅಂಥ ಒಂದು ಉದಾಹರಣೆಯನ್ನು ಈಗ ನಾವು ನೋಡಲಾಗಿ. ಒಂದು ಸಲ ಪುಣೆಯೊಳಗೆ ಪೇಶ್ವೆ ಬಾಜಿರಾವ್ ಮಹಾರಾಜರ ಆಸ್ಥಾನದೊಳಗ ಉತ್ತರದ ಮತ್ತು ದಕ್ಷಿಣದ ಪಂಡಿತರ ಮಧ್ಯದೊಳಗ ಕೋಟಿ ಪ್ರಮೇಯದ ಬಗ್ಗೆ ವಾಕ್ಯಾರ್ಥ ಏರ್ಪಡಿಸಲಾಗಿತ್ತು. ಆ ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ದಕ್ಷಿಣದ ಪಂಡಿತರಾಗಿ ಭಾಗವಹಿಸಿ ಉತ್ತರದ ಪಂಡಿತರೊಡನೆ ಕೋಟಿ ಪ್ರಮೇಯದ ಬಗ್ಗೆ ವಾದ ಮಾಡಿದ್ರಂತೆ. ಕೋಟಿ ಪ್ರಮೇಯ ಅಂದ್ರೆ ಇದು ಸಂಖ್ಯಾವಾಚಕ ಅಲ್ಲ. ಕೋಟಿ ಪ್ರಮೇಯ ಅಥವಾ ಕೋಟಿ ಕ್ರಮ ಅಂದರೆ ಎದುರಾಳಿಗಳು ಕೇಳಿದ ಪ್ರಶ್ನೆಗಳಿಗೆ ಕ್ರಮವಾಗಿ ತರ್ಕಶಾಸ್ತ್ರ, ತತ್ವಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರಕ್ಕನುಗುಣವಾಗಿ ನಿದರ್ಶನಗಳೊಂದಿಗೆ ಸಮರ್ಥನೆ ಮಾಡಬೇಕು. ಅಂತಹ ಒಂದು ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ಜೊತೆ ಸೇರಿ ವಾದ ಮಾಡಿ ವಿಜಯ ಸಾಧಿಸಿದ್ರಂತೆ. ಆಗ ಪೇಶ್ವೆ ಮಹಾರಾಜರು ಇವರಿಗೆ ಸನ್ಮಾನ ಮಾಡಿದ್ದಲ್ಲದೆ ವರ್ಷಾಸನವನ್ನು ಹಾಕಿಕೊಟ್ಟ ನಿದರ್ಶನ

ಬಿಜಾಪುರ್ ಜಿಲ್ಲೆಯ ಬೀಳಗಿ ಟ್ರೆಜರಿಯೊಳಗೆ ಅದ ಅಂತ ಹೇಳಲಾಗ್ತದೆ. ಅಲ್ಲದೆ ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಯ ನಂತರ ಆ ಎಲ್ಲ ಕಾಗದ ಪತ್ರಗಳು ಮಹಾರಾಷ್ಟ್ರದ ಪುಣೆಯ ಪೂರ್ವೇತಿಹಾಸ ಆಡಳಿತ ಮಂಡಳಿ ವಶದಲ್ಲಿ, ಅಂದರೆ ಪುಣೆಯ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಇವೆ ಅಂತಲೂ ಹೇಳಲಾಗ್ತದೆ. ಆ ಸನ್ನದು ನಮಗೆ ಸಿಗದೇ ಇದ್ದರೂ ಸಹಿತ 1771 ಅವನವರ ಮೊಮ್ಮಗನು ಅಥವಾ ಮರಿಮೊಮ್ಮಗನು ಬಾಳಾಚಾರ್ಯರು ಅಂತಿದ್ದರು, ಅವರಿಗೆ ದೊರೆತ ವೇದಶಾಸ್ತ್ರ ಸಂಪನ್ನ ರಾಜಶ್ರೀ ಬಾಳಾಚಾರ್ಯ ಸ್ವಾಮೀಜಿ ಚರಣ ಸೇವಿಸಿ ಆಜ್ಞಾಧಾರಕ ದೇಸಾಯಿ ಪರ್ಗಣ್ ಗಲ್ಗಲಿ ಸುರಸನ 1171 ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ಸುಖವಾಗಿದ್ದು ಆಶೀರ್ವದಿಸುವುದಕ್ಕಾಗಿ ವಂಶ ಪಾರಂಪರಿಕವಾಗಿ ಮುನ್ನಡೆಯುವಂತೆ ಬರೆದುಕೊಟ್ಟದ್ದು ತಾರೀಖ್ 15 ಶಾವಲ, ಅಂದರೆ ಕ್ರಿಸ್ತಶಕ 1771 ಸನ್ನದು. ಇದನ್ನು ನೋಡಿದಾಗ ಅವನವರಿಗೆ ನೀಡಿದ ವರ್ಷಾಸನವನ್ನೇ ಮುಂದುವರಿಸಿದ್ದು ಎನ್ನುವ ವಿಷಯ ತಿಳಿಯುತ್ತದೆ. ಈ ವಿಷಯ ತಿಳಿದಾಗ ಅವನವರ ಹಿರಿಮೆ ಗರಿಮೆಯ ಅರಿವು ಉಂಟಾಗಿ ಮನ ಮುದಗೊಳ್ಳುತ್ತದೆ. ಹಿಂಗೆ ಮತ್ತೊಂದು ಸಲ ಸಂಚಾರ ಸಮಯದೊಳಗೆ ತಮ್ಮ ಶಿಷ್ಯರೊಡನೆ ಅವನವರು ಮೈಸೂರಿನ ಆಂಜನೇಯ ದೇವಸ್ಥಾನದೊಳಗೆ ತಂಗಿದ್ರಂತೆ. ಅಲ್ಲಿ ಆಂಜನೇಯ ದೇವಸ್ಥಾನದ ಮುಂದೆ ಭಾಗವತದಲ್ಲಿ ಇರ್ತಕ್ಕಂಥ ಆಂಜನೇಯನನ್ನು ರಂಗೋಲಿಯಲ್ಲಿ ಬಿಡಿಸಿದ್ರಂತೆ. ಅದನ್ನು ಆ ಮಹಾರಾಜರ ಪುರೋಹಿತರು ಅದನ್ನು ನೋಡಿ ಬಹಳ ಆಶ್ಚರ್ಯಚಕಿತರಾಗಿ ಆ ವಿಷಯವನ್ನು, ಅವನವರು ಬಂದ ವಿಷಯವನ್ನು ಕೃಷ್ಣರಾಜ ಒಡೆಯರಿಗೆ ಹೇಳಲಾಗಿ ಆ ಸಮಯದೊಳಗಿದ್ದ ಮೈಸೂರಿನ ಅರಸರಾದ ದೊಡ್ಡ ಕೃಷ್ಣರಾಜ ಒಡೆಯರವರು ಅವನವರ ಪಾಂಡಿತ್ಯವನ್ನು ತಿಳಿದು ಅವರನ್ನು ಅರಮನೆಗೆ ಆಹ್ವಾನಿಸಲೆಂದು ಸ್ವತಃ ತಾವೇ ದೇವಸ್ಥಾನಕ್ಕೆ ಬಂದರಂತೆ. ನಂತರ ಅವರನ್ನು ಬಹು ಗೌರವಪೂರ್ವಕವಾಗಿ ಅರಮನೆಗೆ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋದ್ರಂತೆ. ಅಲ್ಲಿ ಅವರ ಪುರಾಣ ಪ್ರವಚನಗಳನ್ನು ಏರ್ಪಡಿಸಿ ಅವರ ಪಾಂಡಿತ್ಯಕ್ಕೆ ಬೆರಗಾದ ಅರಸರು ಅವರಿಗೆ 1200 ಬೆಳ್ಳಿಯ ನಾಣ್ಯಗಳನ್ನು, ಪಲ್ಲಕ್ಕಿ, ಛತ್ರ, ಚಾಮರಗಳನ್ನು ನೀಡಿ ಗೌರವಿಸಿದ ಉಲ್ಲೇಖನೂ ಇದೆ. ಅರಸರು ಅವನವರಿಗೆ ಸನ್ಮಾನ ಮಾಡಿದ ಉದಾಹರಣೆಗಳನ್ನು ನಾವು ತಿಳ್ಕೊಂಡ್ವಿ. ಈಗ ಶ್ರೇಷ್ಠ ಮಠಾಧೀಶರಿಗೂ ಸಹಿತ ಅವನವರ ಪಾಂಡಿತ್ಯದ ಮೇಲೆ ಎಷ್ಟೊಂದು ನಂಬಿಕೆ ಇತ್ತು ಎನ್ನುವ ಬಗ್ಗೆ ಒಂದು ಉದಾಹರಣೆಯನ್ನು ಈಗ ನೋಡೋಣ. ಒಂದು ಸಲ ಆ ಸಮಯದಲ್ಲಿ ಉತ್ತರಾದಿ ಮಠಾಧೀಶರಾಗಿದ್ದ ಶ್ರೀಗಳು ಸುಧಾಪಾಠದ ಜಟಿಲ ವಿಷಯಗಳ ಬಗ್ಗೆ ಅರ್ಥವನ್ನು ಕೇಳಲು ಬಂದ ತಮ್ಮ ಕೆಲವು ಶಿಷ್ಯರನ್ನು ಅವನವರ ಬಳಿಗೆ ಕಳಿಸಿದರಂತೆ. ಆಗ ಅವನವರು ಆ ಶಿಷ್ಯರಿಗೆ ಆ ವಿಷಯದ ಅರ್ಥಾನುಸಂಧಾನವನ್ನು ಬಹಳ ಸುಂದರವಾಗಿ ತಿಳಿಸಿ ಹೇಳಿದರು ಅನ್ನೋ ಮಾತು ಸಹಿತ ಇದೆ. ಹೀಗೆ ಕರ್ಮಠ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದ ಒಬ್ಬ ಸ್ತ್ರೀ ಅಡಿಗೆ ಮಾಡುತ್ತಾ ಶಾಸ್ತ್ರ ಪುರಾಣಗಳನ್ನೆಲ್ಲ ಅರಿತುಕೊಂಡು ವಿದ್ವನ್ಮಣಿಯಾಗಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿಕೊಂಡ ಅವ್ವನವರ ಚರಿತ್ರೆ ಅದ್ಭುತ, ಅತ್ಯದ್ಭುತ. ಇನ್ನು ಅವರ ಕೃತಿಗಳ ವಿಷಯ ಹಾಗೂ ನಿರೂಪಣೆಯೆಡೆಗೆ ಕಣ್ಣು ಹಾಯಿಸಿದಾಗ ಅವರಲ್ಲಿದ್ದ ವಿದ್ವತ್ತು, ಜ್ಞಾನ, ಭಕ್ತಿ ಎಷ್ಟಿತ್ತು ಅನ್ನೋದರ ಅರಿವು ನಮಗೆ ಉಂಟಾಗ್ತದೆ. ಅವನವರು ತಮ್ಮ ಒಂದು ಕೀರ್ತಿನೊಳಗೆ ಕೃಷ್ಣನ ದ್ವಾರಿಕೆಯನ್ನು ವರ್ಣಿಸುತ್ತ, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತು ರಮಿಸುವುದು, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತು ರಮಿಸುವುದು ಅಂದ್ರೆ ಇನ್ನು ಅಲ್ಲಿಯ ಪ್ರಕೃತಿ ಪರಿಸರದ ಬಗ್ಗೆ, ನೆಲ್ಲಿ ನೇರಲ ಕೋಕಿಲವು ಸ್ವರಗೈವ ಸೊಬಗು ಇನ್ನೆಲ್ಲೂ ಕಾಣೆ, ನೆಲ್ಲಿ ನೇರಲ ಕೋಕಿಲವು ಸ್ವರಗೈವ ಸೊಬಗು ಇನ್ನೆಲ್ಲೂ ಕಾಣೆ. ಹಿಂಗ ಮುಂದೆ ನಾನಾ ರೀತಿಯ ಗಿಡಮರಗಳ ಪಕ್ಷಿಗಳ ವರ್ಣನೆ ಬಹು ಸುಂದರ. ಇನ್ನು ಅಲ್ಲಿರೋ ಮನೆಗಳ, ಜನಗಳ ಹಾಗೂ ಮಕ್ಕಳ ಬಗ್ಗೆ ಹೇಳುತ್ತಾ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ, ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ, ಕೋಗಿಲೆ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಕೋಗಿಲ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಮಕ್ಕಳ ಲಾಲಿ ಪಾಡುವರು ಕಡೆಯಿಲ್ಲ ಅಂತ ವರ್ಣಿಸ್ಯಾರ. ವೃಂದಾವನದ ಗೋಪಿಕೆಯರನ್ನು ಕುರಿತು, ಕುಸುರಿನ ಸಿಂಬಿಯಲ್ಲಿ ಮೊಸರ ಗಡಿಗೆ ಎಸಗೂತ, ಕುಸುರಿನ ಸಿಂಬಿಯಲ್ಲಿ ಮೊಸರ ಗಡಿಗೆ ಎಸಗೂತ, ಮೊಸರ ಗಡಿಗೆ ಎಸಗೂತ ಮಾರುವ ಬಿಸಜನೇತ್ರಿಯರು ಕಡೆಯಿಲ್ಲ ಅಂತ ಹೇಳ್ಯಾರ. ಇನ್ನು ಕೃಷ್ಣನ ಅರಮನೆಯ ಸಿರಿವಂತಿಕೆಯನ್ನು ವರ್ಣಿಸುತ್ತಾ, ರನ್ನದ ಬಾಗಿಲು ಚಿನ್ನದ ಚೌಕಟ್ಟು ಹೊನ್ನು ಕಳಶಗಳು ಹೊಳೆವೋವೆ, ರನ್ನದ ಬಾಗಿಲು ಚಿನ್ನದ ಚೌಕಟ್ಟು ಹೊನ್ನು ಕಳಶಗಳು ಹೊಳೆವೋವೆ,
ಹೊನ್ನು ಕಳಶಗಳು ಹೊಳೆ.

ಗುರುವೇ ಇದು ನಮ್ಮ ಪನ್ನಂಗ ಶಯನನ ಅರಮನೆ ಅಂತ ಹೇಳ್ಯಾರೆ. ಹಾಗೆ ಮುಂದುವರಿಸಿ, ನೀಟಾದ ಬೀದಿ ಥಾಟಾದ ಮನೆಗಳು, ರಥ ಮುತ್ತಿನ ತೋರಣ, ಧ್ವಜ ತೇಜಿ, ಆನೆಗಳ ಸಾಲು, ಬೆಳ್ಳಿ ಬಂಗಾರದ ಅಂಗಡಿ, ಕಂಚುಗಾರರ ಸಾಲು, ಸುಂದರ ಬಾಲಕಿಯರ ಹಿಂಡು, ಹಿಂಗ ವರ್ಣನೆ ತನ್ನ ಪರಾಕಾಷ್ಠತೆ ತಲುಪ್ತದ. ಬಾಜಾರದ ಬಗ್ಗೆ ವರ್ಣಿಸುತ್ತಾ, 18 ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ. 18 ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ. ಹಿಂಗ ಬಣ್ಣಿಸುವ ದ್ವಾರಕಾ ನಗರದ ವರ್ಣನೆ ಅವ್ವನವರ ಕಾವ್ಯ ಕಲ್ಪನಾ ಶಕ್ತಿಗೆ ಹಚ್ಚಿದ ಕುಂದಣ ಅಂತ ಹೇಳಬಹುದು. ಇನ್ನು ಬಾಲಕೃಷ್ಣನ ಲೀಲೆಗಳನ್ನು ಹೆತ್ತೆ ತಾಯಿ ವರ್ಣಿಸುವಂತೆ ಬಹಳ ಸುಂದರವಾಗಿ ಕೀರ್ತನೆ ಮೂಲಕ ಹೇಳಿದ್ದಾರೆ. ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಕಲಕು ಮಾಡಿ ದೈತ್ಯರನ ನೆಲಕ್ಕೆ ಒತ್ತಿದ ಪಾದವಮ್ಮ, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ ಅಂತ ಹೇಳ್ತಾ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಕನಾದ ಶ್ರೀಹರಿ ಮಹಿಮೆಯನ್ನು ಸಾರಿದ್ದಾರೆ. ಇನ್ನು ನಾಟ್ಯಪ್ರಿಯ ಹರಿಯನ್ನು ವರ್ಣಿಸುತ್ತ, ತಕ್ಕಡ ತಕ್ಕಡ ತಾತ ಎನ್ನುತ್ತಲೇ, ತಕ್ಕಡ ತಕ್ಕಡ ತಾತ ಎನ್ನುತ್ತಲೇ, ಧಿಕ್ಕಿ ಧಿಕ್ಕಿಡಿ ಎನ್ನುತ್ತಲೇ, ಧಿಮಿಕಿ ಧಿಮಿಕಿಡಿ ಎನ್ನುತ್ತಲೇ, ಘಲು ಘಲು ಘಲುಕು ಎನ್ನುತ್ತಲೇ, ಘಲು ಘಲು ಘಲುಕು ಎನ್ನುತ್ತಲೇ, ಚೆಲುವ ರಾಮೇಶನು ಸುಲಭದೇ ನಲಿವ ಅಂತ ಹೇಳ್ಯಾರ. ಇನ್ನು ಮುಯ್ಯಾದ ಹಾಡುಗಳೊಳಗ ಎರಡು ವಿಧ. ಮುಯ್ಯ ತಗೊಂಡು ಸುಭದ್ರೆ ದ್ರೌಪದಿಯವರು ದ್ವಾರಕೆಗೆ ಬಂದದ್ದು, ನಂತರ ಸತ್ಯಭಾಮೆ ರುಕ್ಮಿಣಿಯರು ಬಂದು ಬಳಗದೊಡನೆ ಮುಯ್ಯ ತಿರುಗಿಸಿದ್ದು. ಮುಯ್ಯ ತಂದ ದ್ರೌಪದಿ ಸುಭದ್ರೆ ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿಯ ಸೊಸೆಯರು ಬರಲಿಲ್ಲ, ತಾಯಿಯ ಸೊಸೆಯರು ಬರಲಿಲ್ಲ, ನಮಗಂಜಿ ಬಾಯಿ ಬಿಡುತ್ತಾರೆ ಒಳಗಿನ್ನು ಅಂತ ಅತ್ತಿಗೆಯರಾದ ರುಕ್ಮಿಣಿ ಸತ್ಯಭಾಮೆಯರ ಕಾಲೆಳಿತಾರೆ. ಆಗ ರುಕ್ಮಿಣಿ ಸತ್ಯಭಾಮೆಯರು, ಕೇಳ ಸುಭದ್ರ ಮುಯ್ಯ ಕಾಳಾರಾತ್ರಿಲಿ ತಂದು, ಕೇಳ ಸುಭದ್ರ ಮುಯ್ಯ ಕಾಳಾರಾತ್ರಿಲಿ ತಂದು, ಬಹಳ ಕೋಪಿಸುವ ಬಗೆಹೇಳ, ಬಹಳ ಕೋಪಿಸುವ ಬಗೆಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು, ಬಹಳ ಕೋಪಿಸುವ ಬಗೆಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು ಅಂತ ಅವರಿಗೆ ತಕ್ಕ ಉತ್ತರವನ್ನೇ ಕೊಡ್ತಾರೆ. ಈ ಮುಯ್ಯ ಕೇವಲ ಸ್ತ್ರೀಯರಿಗೆ ಮಾತ್ರ ಸೀಮಿತ ಆಗದೆ ಕೃಷ್ಣ ಪಾಂಡವರ ಮಧ್ಯದೊಳಗೂ ಮಾತಿನ ಚಕಮಕಿ ಕೀರ್ತನೆ ರೂಪದಲ್ಲಿ ಇರೋದನ್ನು ನೀನು ಮುಂದೆ ಕೇಳೋಣ. ಕೃಷ್ಣ ಪಾಂಡವರನ್ನು ಕುರಿತು, ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಕ್ಷಿಸಿರೋ ಬಂಡಿ ತುಂಬ ಭಕ್ಷವೆಲ್ಲ ಅಂದ್ರೆ ಪಾಂಡವರು, ಬಂದಿ ಏನಯ್ಯ ಕೃಷ್ಣ, ವಂದಿಸಿ ಭಕ್ತರು ಕರೆದರು ನೀನು ಹಿಂದಕ್ಕೆ ಹೋಗುವಿ, ಬಂದೇ ಏನಯ್ಯ ಕೃಷ್ಣ, ವಂದಿಸಿ ಭಕ್ತರು ಕರೆದರು ನೀನು ಹಿಂದಕ್ಕೆ ಹೋಗುವಿ, ಕೃಷ್ಣ ಇನ್ಯಾತರ ಶ್ರೇಷ್ಠನೆ, ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ, ಕೃಷ್ಣ ಇನ್ಯಾತರ ಶ್ರೇಷ್ಠನೆ, ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ ಅಂತ ಪೂತನಿ ಸಂಹಾರದ ಕುರಿತು ಚೇಷ್ಟೆ ಮಾಡ್ತಾರೆ. ಇನ್ನು ಅವನವರು ತಮ್ಮ ಮುಯ್ಯಾದ ಹಾಡುಗಳೊಳಗೆ ವರ್ಣನೆ ಮಾಡಿದ ಸೀರೆಗಳ ಸಾಲಂತೂ ನಾವು ಕೇಳಲೇಬೇಕು. ಸೃಷ್ಟಿಗಧಿಕವಾದ ಪಟ್ಟಾವಳಿಯ ಸೀರೆ, ಬಿಳಿಯ ಬಣ್ಣದ ಸೀರೆ, ರನ್ನ ಮಾಣಿಕದ ಆಭರಣ, ಸಕಲಾತಿ ಸೀರೆ, ದೋರೆ ಕಂಕಣ ಸರಿಗೆ, ಸೂರ್ಯರಗದ ಸೀರೆ, ಸಾಲೆ ಒಲೆಯ ಕುಪ್ಪಸ, ತೋರ ಮಾಣಿಕದ ನೆನೆದಂಡೆ, ಉದಯ ರಗದ ಸೀರೆ, ಪದ್ಮರಗದ ಕುಪ್ಪಸ, ಪದ್ಮದ ಹೂವಿನ ನೆನೆದಂಡೆ, ಅತ್ತಿ ಹೂವಿನ ಸೀರೆ, ಕುತ್ತನಿ ಕುಪ್ಪೋಸ, ಸುತ್ತ ಮುತ್ತಿನ ನೆನೆದಂಡೆ, ಮೋತಿ ಚೂರಿನ ಸೀರೆ, ಜಾತಿ ಮುತ್ತಿನ ದಂಡೆ, ಸಾರಸನ ಸೀರೆ, ತೋರ ಮುತ್ತಿನ ದಂಡೆ, ಅಂಬುಜಾಕ್ಷಿಗೆ ತಕ್ಕ ಗೊಂಬಿ ಪೈಠಣ ಸೀರೆ, ಜಂಬೂ ದ್ವೀಪದ ನೆನೆದಂಡೆ, ಕಡ್ಡಿ ಪೈಠಣ ಸೀರೆ, ದೊಡ್ಡ ಮುತ್ತಿನ ನೆನೆದಂಡೆ, ಸಾಸಿವೆ ಬಣ್ಣದ ಸೀರೆ, ಕುಸುಬೆ ಬಣ್ಣದ ಕುಪ್ಪೋಸ, ಹಿಂಗ ಸೀರೆಗಳ ವರ್ಣನೆ ಅಮೋಘ. ಮುಯ್ಯಾದ ಹಾಡುಗಳೊಳಗ ಸೀರೆಗಳ ವರ್ಣನೆ ಕೇಳಿದ್ವಲ್ಲ, ಈಗ ಮುಯ್ಯಾದ ಹಾಡಿನೊಳಗೆ ಒಂದು ಅಥವಾ ಎರಡು ಶಬ್ದಗಳೊಳಗೆ ಬಹಳ ಸುಂದರವಾಗಿ ದಶಾವತಾರದ ರೂಪರೇಷೆಯನ್ನು ನಿರ್ಮಿಸಿ ನೀಡಿರುವುದು ಅವರ ಕೃತಿ ರಚನೆಯ ಚಾಕಚಕ್ಯತೆಗೆ ನಿದರ್ಶನ ಅಂತ ಅನ್ಬೋದು. ಈಗ ಅಂತಹ ಕೀರ್ತನೆಡೆಗೆ ನೋಡಲಾಗಿ, ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮೊದಲಿಂದ

0: ಅಯ್ಯ ಗೆಲಿಸಂಬೆ ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ ಮುದದಿಂದ ಮುಯ್ಯ ಗೆಲಿಸಂಬೆ ನಿಗಮ ತಂದವನಿಗೆ ಮುಗಿವೇವು ಕರಗಾಳ ಎನ್ನುವಲ್ಲಿ ಮತ್ಸ್ಯಾವತಾರ ನಗವ ಪೊತ್ತವನ ಬಲಗೊಂಬೆ ಎನ್ನುವಲ್ಲಿ ಕೂರ್ಮಾವತಾರ ಜಗವನೆತ್ತಿದವ ಜಾಣೆ ವಂದೀಸಿ ಎನ್ನುವಲ್ಲಿ ವರಹಾವತಾರ ಕರುಳು ಬಗೆದ ಎನ್ನುವಲ್ಲಿ ನರಸಿಂಹಾವತಾರ ಪೊಡವಿಯ ನಳೆದವ ಎನ್ನುವಲ್ಲಿ ವಾಮನಾವತಾರ ಕೊಡಲಿಯ ಪಿಡಿದ ಎನ್ನುವಲ್ಲಿ ಭಾರ್ಗವ ಸೇತುವೆ ಕಟ್ಟಿದವ ಎನ್ನುವಲ್ಲಿ ಶ್ರೀರಾಮಾವತಾರ ಪಾರಿಜಾತ ತಂದವ ಎನ್ನುವಲ್ಲಿ ಶ್ರೀಕೃಷ್ಣಾವತಾರ ವಸ್ತ್ರಹೀನ ಎನ್ನುವಲ್ಲಿ ಬೌದ್ಧಾವತಾರ ಹಾಗೂ ಕುದುರೆ ಹತ್ತಿದ ಎನ್ನುವಲ್ಲಿ ಕಲ್ಕಿ ಅವತಾರವನ್ನು ಬಹಳ ಸೂಕ್ಷ್ಮ ರೀತಿಯಲ್ಲಿ ಬಣ್ಣಿಸಿರುವ ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ ಪಚ್ಚ ಪವಳದ ಕೋಲ ಅಚ್ಚ ಮುತ್ತಿನ ಕೋಲ ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ ಪಚ್ಚ ಪವಳದ ಕೋಲ ಅಚ್ಚ ಮುತ್ತಿನ ಕೋಲ ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ ಹಿಂಗ ಅವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿ ಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ ಪಚ್ಚ ಪವಳದ ಕೋಲ ಅಚ್ಚ ಮುತ್ತಿನ ಕೋಲ ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ ಪಚ್ಚ ಪವಳದ ಕೋಲ ಅಚ್ಚ ಮುತ್ತಿನ ಕೋಲ ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ ಹಿಂಗ ಅವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿ ಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರು ರಚಿಸಿದ 58 ನುಡಿಗಳ ದೀರ್ಘ ಜೋಗುಳದ ಹಾಡಿನೊಳಗ ಒಂದೇ ಒಂದು ನುಡಿಯಲ್ಲಿ ಬರುವ ಶ್ರೀಕೃಷ್ಣನ ಹೆಸರುಗಳನ್ನು ನೋಡೋಣ. ಅಚ್ಯುತನಂತನೆಂಬುದು ಒಂದು ನಾಮ, ಕುಕ್ಷಿಲೋಕನೆಂಬುದು ಒಂದು ನಾಮ, ಪಕ್ಷಿ ವಾಹನನೆಂಬುದೊಂದು ನಾಮ, ಲಕ್ಷ ಕೋಟಿ ಅನಂತ ಅಕ್ಷಯ ನಾಮ ಜೋ ಜೋ. ಅವನವರ ಮತ್ತೊಂದು ಶ್ರೇಷ್ಠ ಕೃತಿಯಾದ ಸೇತು ಬಂಧನದ ಕೇವಲ 4 ಸಾಲುಗಳನ್ನು ನೋಡಲಾಗಿ ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ರಾಮ ಹೆಚ್ಚು ಎನ್ನುವ ಮಾರುತಿ ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ, ರಾಮ ಹೆಚ್ಚು ಎನ್ನುವ ಮಾರುತಿ ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ. ಹಿಂಗ ಇಲ್ಲಿ ಹನುಮಂತ ಮತ್ತು ಅರ್ಜುನ್ನೊಳಗೆ ನಡೆದ ವಾದ ವಿವಾದ ದೃಶ್ಯ ಅಂತ್ಯದೊಳಗ ವೃದ್ಧ ರೂಪದಲ್ಲಿ ಬಂದ ಶ್ರೀಹರಿ ರಾಮ ಮತ್ತು ಕೃಷ್ಣ ಬೇರೆ ಅಲ್ಲ, ನಾನೊಬ್ಬನೇ ಅಲ್ಲ ಅನ್ನೋದನ್ನು ಅವರಿಬ್ಬರಿಗೂ ಮನದಟ್ಟು ಮಾಡಿಕೊಟ್ಟಾಗ ಹನುಮಂತ ಮತ್ತು ಅರ್ಜುನರಿಗೆ ತಮ್ಮ ತಪ್ಪಿನ ಅರಿವಿನ ಉಂಟಾಗುತ್ತದೆ. ಅರ್ಜುನ ಮತ್ತು ಹನುಮಂತ ದೇವರ ಸಂವಾದದ ಈ ಕೃತಿ ನಮಗೆ ದ್ವಾಪರ ಯುಗದ ಚಿತ್ರವನ್ನು ಮನಮುಟ್ಟುವಂತೆ ದರ್ಶಿಸುತ್ತದಂದ್ರ ಅತಿಶಯೋಕ್ತಿಯಲ್ಲ. ಹಿಂಗ ಅವನವರು ಒಂದೊಂದು ಕೃತಿಗಳು ಒಂದೊಂದು ಅಮೋಘ ರತ್ನಗಳಿದ್ದಂಗೆ. ಅವನವರು ಸಹ ಭುವಿಗಿಳಿದು ಬಂದಿರುವ ಒಂದು ಅನರ್ಘ್ಯ ರತ್ನ. ಅವನವರು ತಮ್ಮ ಕೊನೆಯ ದಿನಗಳೊಳಗ ತಮ್ಮ ಪೂರ್ವಜರ ಸ್ಥಳವಾದ ಶೂರ್ಪಾಲಿಯೊಳಗೆ ನೆಲೆಸಿ ಅಲ್ಲಿಯೇ ಹರಿಪಾದ ಸೇರುವ ತಮ್ಮ ಇಚ್ಛೆಯಂತೆ ಶೂರ್ಪಾಲಿಯ ನರಸಿಂಹದೇವರ ಸನ್ನಿಧಾನದೊಳಗ ತಮ್ಮ ಜೀವನಕ್ಕೆ ಅಂತ್ಯ ಹಾಡಿದ್ರು ಅಂತ ಹೇಳಲಾಗ್ತದೆ. ಅಲ್ಲಿ ನದಿ ಹತ್ತಿರವೇ ಅವರ ಅಂತ್ಯ ಸಂಸ್ಕಾರ ನಡೆದಿದ್ದು ಒಂದು ಕಲ್ಲನ್ನು ನಡೆಸಲಾಗಿತ್ತಂತ. ಆದರೆ ಈಗ ಅದು ಕೃಷ್ಣೆಯ ಒಡಲೊಳಗೆ ಸೇರಿಕೊಂಡಿದೆ ಅಂತ ಹೇಳಲಾಗ್ತದೆ. ಈಗ ಆ ಕಲ್ಲು ನಮಗೆ ಕಾಣಿಸೋದಿಲ್ಲ. ಆದರೆ ಅವರ ಅಂತ್ಯ ಯಾವಾಗ ಆಯಿತೆನ್ನುವ ವಿಷಯ ಹಾಗೂ ಪೇಶ್ವೆ ಬಾಜಿರಾವ್ ಅವರ ಆಸ್ಥಾನದಲ್ಲಿ ನಡೆದ ಚರ್ಚೆಯ ವಿಷಯ ಇನ್ನೂ ಅನೇಕ ಸಂಗತಿಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆದು ಅವರ ಜೀವನದ ಮೇಲೆ ಇನ್ನಷ್ಟು ಬೆಳಕು ಚೆಲ್ಲುವ ಕಾರ್ಯ ಆಗಲಂತ ಹಾಗೂ ಈ ತರಹದ ಅನೇಕ ಹರಿದಾಸ ಮಹಿಳೆಯರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೆಯಲೆಂದು ಆಶಿಸುತ್ತಾ ಹರಿದಾಸ ಮಹಿಳೆಯರಿಗೆ ಜಯವಾಗಲಿ, ಗಲಗಲಿ ಅವ್ವನವರಿಗೆ ಜಯವಾಗಲಿ.
1: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಈ ಕುರಿತು ರೂಪಾ ಕುಲಕರ್ಣಿ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಜಾಹೀರಾತು.
1: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

ಪ್ರಿಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

0: ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿರುವ 100.3 ಎಫ್ಎಂ ಟೆಲಿಕ್ವೆಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜುಲೈ 7 ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ಹಾಗಿದ್ರೆ ಕರೆ ಮಾಡ್ತೀರಾ ಅಲ್ವಾ? ಜುಲೈ 7 ಮಂಗಳವಾರ ಬೆಳಗ್ಗೆ 11:30 12:30.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
3: ಪೂಜ್ಯರೇ, ಚಿಂತೆ ಎಂಬ ಲತೆಯನ್ನ ಕಿತ್ತೊಗೆಯಿರಿ. ತಾವು ಇಷ್ಟಕ್ಕಾಗಿ ಯೋಚಿಸಬೇಡಿ. ನನ್ನ ಈ ಜಡ ದೇಹದಿಂದ ನಿಮ್ಮ ಮಗನ ಪ್ರಾಣ ಉಳಿಯುತ್ತದೆ ಅಂತಾದ್ರೆ ನಾನು ಕೃತಾರ್ಥ ಎಂದು ಭಾವಿಸುತ್ತೇನೆ. ನನ್ನ ಜನ್ಮ ಪಾವನವಾಯಿತು ಎಂದು ತಿಳಿಯುತ್ತೇನೆ. ಪರೋಪಕಾರಕ್ಕಾಗಿ ಮಯೂರಧ್ವಜ ಭೂಪತಿಯು ನಿಶ್ಚಲ ಮನಸ್ಸಿನಿಂದ ತನ್ನ ದೇಹವನ್ನ ಅರ್ಪಿಸಿದ್ದಾನೆ ಎನ್ನುವ ಕೀರ್ತಿ ಆ ಚಂದ್ರಾರ್ಕ ಪರ್ಯಂತರ ಅಚ್ಚಳಿಯದೆ ಉಳಿದೀತು
4: ಅಲ್ವೇ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.

ಕೇಳುಗರೆ ಗಮನಿಸಿ, ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನವನ ದೇಹದಲ್ಲಿ ಹಾರ್ಮೋನ್ಗಳ ಪಾತ್ರ ಕುರಿತು ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಎಂ ವೆಂಕಟೇಶ ಕುಮಾರ್ ಹಾಡಿರುವ ವಚನಗಳು. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 2:40 ಕನ್ನಡ ಚಿತ್ರಗೀತೆಗಳು. ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಸಿನಿಮಾ ಎಕ್ಸ್ಪ್ರೆಸ್, ಬಾಲಿವುಡ್ ಚಿತ್ರ ಲಗಾನ್ ವಿಶೇಷ, ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗೀತ. 6:30 ಅವಲೋಕನ. 6:50 ಹಲೋ ಕೃಷಿರಂಗ. ಬೆಳೆ ವಿಮೆ ಕುರಿತು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಎಚ್ಬಿ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮೂಡಿಬರಲಿದೆ.

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ಗಾನವಿ ವೈಪಿ. ಇವರೊಂದಿಗೆ ಸುಜಾತ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆರೋಗ್ಯ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವಂತಹ ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ ಮ್ಯಾಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ದೇಹ ಕೆಲಸ ಮಾಡುತ್ತೆ, ನಿದ್ದೆ ಮಾಡ್ತೀವಿ, ಬೆಳಿಗ್ಗೆ ಏಳ್ತೀವಿ, ಕೆಲಸ ಮಾಡ್ತೀವಿ, ಯಾವಾಗ ಯಾವಾಗೋ ಸುಸ್ತಾಗುತ್ತೆ, ಇನ್ಯಾವಾಗ ತುಂಬ ಚೆನ್ನಾಗಿರ್ತೀವಿ, ಒಮ್ಮೊಮ್ಮೆ ಸುಮ್ಮನೆ ನೆನೆನೋ ಆಗುತ್ತೆ ದೇಹಕ್ಕೆ, ಇದೆಲ್ಲ ಭಾಳ ಸಹಜ ಅಂತ ಜನಸಾಮಾನ್ಯರ ಭಾಷೆನಲ್ಲಿ ಏ ಆಗುತ್ತೆ, ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ, ದುಃಖ ನಗು ಅಳು ಇವೆಲ್ಲ ಭಾಳ ಸಹಜವಾಗಿರುತ್ತೆ ಅಂತ. ಆದರೆ ತಿಳ್ಕೊಳ್ತಾ ಹೋದಂಗೆ ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನುಗಳು ಕೆಲಸ ಮಾಡ್ತಾ ಇರುತ್ತೆ. ಹಾರ್ಮೋನುಗಳ ವ್ಯತ್ಯಯದಿಂದ ಅಥವಾ ವ್ಯತ್ಯಾಸದಿಂದ ಹೆಚ್ಚಾದರೂ ಒಂದು, ಕಡಿಮೆ ಆದರೂ ಒಂದು, ಏನೇನೋ ಲಕ್ಷಣಗಳು ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಮಗೆ ಈಗ ಗೊತ್ತಾಗಿದೆ. ಏನಾದ್ರು ಆದಾಗ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗೋರು, ಅವರೇನೋ ಮಾತ್ರೆ ಕೊಡೋದು, ಅದೆಲ್ಲ ನಡೀತಾ ಇತ್ತು. ಆದರೆ ಈಗ ವೈದ್ಯಕೀಯ ರಂಗ ಕೂಡ ಬೆಳೆದ ಹಾಗೆ ಎಂಡೋಕ್ರೈನಾಲಜಿ ಅನ್ನುವಂತಹ ವಿಭಾಗ ಅಥವಾ ಹಾರ್ಮೋನುಗಳ ಒಂದು ವಿಭಾಗ ಅಂತಲೇ ಹೇಳ್ಬೋದು ಅಂತ ಅನಿಸುತ್ತೆ. ಆ ವಿಭಾಗ ಅತಿ ಹೆಚ್ಚಿನ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಪಡೆದುಕೊಂಡಿದೆ. ನೀವು ಎಂಡೋಕ್ರೈನಾಲಜಿಸ್ಟ್ ಆಗಿ ಅಥವಾ ಹಾರ್ಮೋನುಗಳ ತಜ್ಞೆಯಾಗಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ಅಂದ್ರೆ ಏನು, ಮೊದಲನೇದು ನಮ್ಮ ದೇಹದಲ್ಲಿ ಏನೇನು ಗ್ಲ್ಯಾಂಡ್ಸ್ ಅಥವಾ ಗ್ರಂಥಿಗಳು ಯಾವ್ಯಾವ ರೀತಿಯ ಹಾರ್ಮೋನುಗಳನ್ನು ಉತ್ಪಾದಿಸುತ್ತೆ, ಯಾವಾಗ ಶುರು ಆಗುತ್ತೆ, ಎಲ್ಲವೂ ಒಂದೇ ಸರ್ತಿ ಹುಟ್ಟಿದ ತಕ್ಷಣವೇ ಏನು ಶುರು ಆಗಿರೋದಿಲ್ಲ, ಒಂದೊಂದು ಹಂತದಲ್ಲಿ ಒಂದೊಂದು ಹಾರ್ಮೋನು ಹೆಚ್ಚು ಸ್ರವಿಸುತ್ತೆ, ಇನ್ನು ವಯಸ್ಸಾದ ಹಾಗೆ ಕೆಲವು ಹಾರ್ಮೋನುಗಳು ಕಡಿಮೆ ಶ್ರವಿಸ್ತವೆ, ಇವೆಲ್ಲ ವಿಷಯಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು ಅಂತ ಅನಿಸುತ್ತೆ. ಮೊದಲನೇದಾಗಿ ಹಾರ್ಮೋನ್ ಅಂದರೆ ಏನು ಮೇಡಮ್?
2: ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ ಅಂದರೆ ಕೆಮಿಕಲ್ ಮೆಸೆಂಜರ್ಸ್ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಇವು ನಮ್ಮ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬ್ಲಡ್ ಸ್ಟ್ರೀಮ್ ಅಂದರೆ ರಕ್ತದ ಮೂಲಕ ಸಂದೇಶನ ಕಳಿಸ್ತದೆ. ಸೊ ನಾವು ನಮ್ಮ ದೇಹದ ಸೆಲ್ಸ್ ಮತ್ತು ಆರ್ಗನ್ಸ್ಗಳ ನಡುವೆ ಸಂದೇಶವನ್ನು ತಲುಪಿಸಲು ಕೆಮಿಕಲ್ ಮೆಸೆಂಜರ್ಸ್ ಆಗಿ ಇವು ಕೆಲಸ ಮಾಡುತ್ತೆ. ಸೊ ಹಾರ್ಮೋನ್ಗಳನ್ನು ನಮ್ಮ ದೇಹದ ಕೆಮಿಸ್ಟ್ರಿ ಆಮೇಲೆ ಹೋಮಿಯೋಸ್ಟೆಸಿಸ್ ಅಂತ ನಾವು ಹೇಳ್ತೀವಿ, ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ತುಂಬಾ ಮುಖ್ಯ ಪಾತ್ರ ವಹಿಸ್ತವೆ ಈ ಹಾರ್ಮೋನ್ಗಳು. ಹಾರ್ಮೋನ್ಗಳು ಸರಿಯಾದ ಬ್ಯಾಲೆನ್ಸ್ ನಲ್ಲಿ ಇದ್ದಾಗ ನಮ್ಮ ದೇಹದ ಆರೋಗ್ಯ ಕೂಡ ಸರಿಯಾಗಿರುತ್ತೆ ಮತ್ತು ಎಲ್ಲಾ ಬಾಡಿ ಫಂಕ್ಷನ್ಸ್ ಕೂಡ ಸರಿಯಾಗಿ ನಡೀತಾ ಇರುತ್ತೆ. ಸೊ ಹಾರ್ಮೋನ್ಸ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳಲು ಒಂದ್ ಸಿಂಪಲ್ ಉದಾಹರಣೆ ಹೇಳ್ತೀನಿ. ಸೊ ಇದು ಲಾಕ್ ಅಂಡ್ ಕೀ ಉದಾಹರಣೆ. ಸೊ ಹಾರ್ಮೋನ್ಸ್ ಅನ್ನು ನಾವು ಕೀ ಅಂದು ಊಹಿಸಬಹುದು. ಕೀಗೆ ಲಾಕ್ ಬೇಕಾಗೇ ಬೇಕಾಗತ್ತಲ್ವಾ? ಸೊ ಅದೇ ತರ ನಮ್ಮ ದೇಹದ ಪ್ರತಿಯೊಂದು ಸೆಲ್ಸ್ ಅಥವಾ ಆರ್ಗನ್ಸ್ ಮೇಲೆ ವಿಶೇಷವಾದ ರಿಸೆಪ್ಟರ್ಸ್ ಅಂತ ಇರುತ್ತೆ. ಈ ರಿಸೆಪ್ಟರ್ಸ್ಗಳನ್ನ ನಾವು ಲಾಕ್ ಅಂತ ಭಾವಿಸ್ಬೋದು. ಸೊ ಸರಿಯಾದ ಕೀ ಸರಿಯಾದ ಲಾಕ್ಗೆ ಮಾತ್ರ ಹೊಂದಂತೆ, ಸೊ ಪ್ರತಿಯೊಂದು ಹಾರ್ಮೋನ್ಸ್ ಕೂಡ ತನ್ನದೇ ಆದ ರಿಸೆಪ್ಟರ್ಸ್ಗೆ ಕೂಡ ಅಂಟ್ಕೊಳ್ಳುತ್ತೆ. ಸೊ ಈಗ ಹಾರ್ಮೋನ್ಸ್ ರಿಸೆಪ್ಟರ್ಸ್ಗೆ ಬೈಂಡ್ ಆದಾಗ ಮಾತ್ರ ಆ ಸೆಲ್ಗೆ ಸಂದೇಶ ತಲುಪುತ್ತೆ ಮತ್ತು ಅದರ ಕೆಲಸ ಪ್ರಾರಂಭವಾಗುತ್ತೆ. ಅಂದ್ರೆ ರೈಟ್ ಹಾರ್ಮೋನ್ಸ್ ರೈಟ್ ರಿಸೆಪ್ಟರ್ ರೈಟ್ ಆಕ್ಷನ್. ಸೊ ಇದೇ ಕಾರಣಕ್ಕೆ ಒಂದು ಹಾರ್ಮೋನ್ ದೇಹದ ಎಲ್ಲಾ ಭಾಗಗಳಲ್ಲೂ ಕೆಲಸ ಮಾಡಲ್ಲ, ಅದು ತನ್ನ ಟಾರ್ಗೆಟ್ ಆರ್ಗನ್ ಅಥವಾ ಟಾರ್ಗೆಟ್ ಟಿಶ್ಯೂನಲ್ಲಿ ಇರುವ ರಿಸೆಪ್ಟರ್ಸ್ಗಳ ಮೇಲಷ್ಟೇ ಪರಿಣಾಮ ಬೀರುತ್ತೆ. ಸೊ ಈ ತರ ಹಾರ್ಮೋನ್ಸ್ಗಳು ಕೆಮಿಕಲ್ ಮೆಸೆಂಜರ್ಸ್ ಆಗಿ ನಮ್ಮ ದೇಹದಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತೆ.
1: ಈಗ ಹೆಣ್ಣು ಮಕ್ಕಳಿಗೆ ಕೆಲವು ಹಾರ್ಮೋನುಗಳು ವಿಶೇಷವಾಗಿ ಸ್ರವಿಸ್ತವೆ, ಮತ್ತೆ ಗಂಡು ಮಕ್ಕಳಲ್ಲಿ ಕೆಲವು ಹಾರ್ಮೋನುಗಳು ಹೆಚ್ಚಾಗಿ ಸ್ರವಿಸ್ತವೆ, ಅದನ್ನ ಆಮೇಲೆ ನೋಡೋಣ. ಈಗ ಹಾರ್ಮೋನುಗಳ ಪ್ರಭಾವ ನಮ್ಮ ದೇಹದ ಮೇಲೆ ಎಷ್ಟಿದೆ ಅಂದ್ರೆ, ನೀವೇ ಹೇಳಿದ ಹಾಗೆ ಕೆಲವು ಹಾರ್ಮೋನು ಸ್ರವಿಸದೇ ಇದ್ರು ದೇಹಕ್ಕೆ ತೊಂದರೆ ಆಗುತ್ತೆ, ಹೆಚ್ಚು ಸ್ರವಿಸಿದ್ರೂ ತೊಂದರೆ ಆಗುತ್ತೆ, ಕಡಿಮೆ ಆದ್ರೂ ತೊಂದರೆ ಆಗುತ್ತೆ. ಅದಕ್ಕೆಲ್ಲ ವೈದ್ಯಕೀಯ ರಂಗದಲ್ಲಿ ಇತ್ತೀಚೆಗೆ ಅಂದ್ರೆ ಹಾರ್ಮೋನ್ ಯಾವ್ದು ಕಮ್ಮಿ ಇದೆ ಯಾವ್ದು ಹೆಚ್ಚಿದೆ ಅದನ್ನ ಕಡಿಮೆ ಮಾಡಕ್ಕೆ ಅಥವಾ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಈಗ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಸಂಶೋಧನೆಗಳಾಗಿ ಮಾತ್ರೆಗಳಿದೆ, ಔಷಧಿಗಳಿದೆ, ಎಲ್ಲ ನಡೆಯುತ್ತೆ. ಆದರೆ ಹಾರ್ಮೋನುಗಳ ಅವಶ್ಯಕತೆ ನಮ್ಮ ದೇಹಕ್ಕೆ ಎಷ್ಟಿದೆ?
2: ಓಕೆ, ಸೊ ಹಾರ್ಮೋನ್ಗಳು

0: ಓವರ್ ನೈಟ್ ಯೂಶಲಿ ಕೆಲಸ ಮಾಡೋದಿಲ್ಲ, ಇವು ನಿಧಾನವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ದೇಹದ ಬಹಳ ಮುಖ್ಯವಾದ ಫಂಕ್ಷನ್ಸ್ ಅನ್ನು ಇವು ಕಂಟ್ರೋಲ್ ಮಾಡುತ್ತೆ. ಉದಾಹರಣೆಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ನಾವು ತಿನ್ನುವ ಆಹಾರದಿಂದ ಎನರ್ಜಿ ಪಡೆಯುವ ಮೆಟಬಾಲಿಸಮ್, ಸೆಕ್ಷುಯಲ್ ಹೆಲ್ತ್, ರೀಪ್ರೊಡಕ್ಷನ್ ಮತ್ತು ನಮ್ಮ ಮೂಡು, ಬೋನ್ ಹೆಲ್ತ್ ಇವೆಲ್ಲವೂ ಕೂಡ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
1: ಹೌದಾ? ನಾವ್ ಅನ್ಕೊಂಡಿರೋದು ಇಷ್ಟು ದಿವಸ ಒಳ್ಳೆ ಊಟ ತಿಂದ್ರೆ ಒಳ್ಳೆ ಶಕ್ತಿ ಬರುತ್ತೆ, ಒಳ್ಳೆ ಬೆಳವಣಿಗೆ ಆಗುತ್ತೆ, ಹಾಗೆ ಅನ್ಕೊಂಡಿದೀವಿ. ತಪ್ಪು ಆಗಿದೆ.
0: ಹಾರ್ಮೋನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಎಲ್ಲಾ ಫಂಕ್ಷನ್ಸ್ ಗೆ. ಬರೀ ಅಂದ್ರೆ ತಿನ್ನೋದು, ಉಣ್ಣೋದು ಅಥವಾ ಫಿಸಿಕಲ್ ಆಕ್ಟಿವ್
1: ಆಗಿರೋದು
0: ಒಂದೇ ಡಿಪೆಂಡ್ ಆಗಿರಲ್ಲ, ಬೇರೆ ಹಲವಾರು ಫ್ಯಾಕ್ಟರ್ಸ್ ಮೇಲೂ ಕೂಡ ನಮ್ಮ ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ಸೊ ಈ ಹಾರ್ಮೋನ್ಸ್ ಅನ್ನು ಉತ್ಪಾದಿಸುವಂತ ಗ್ರಂಥಿಗಳಿಗೆ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇವು ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಸ್ ಅನ್ನು ಉತ್ಪಾದಿಸಿದ್ರೆ ಮಾತ್ರ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಅಕಸ್ಮಾತ್ ಉತ್ಪಾದನೆ ಇಲ್ಲ ಅಂತ ಅಂದ್ರೆ ಹಾರ್ಮೋನ್ ರಿಲೇಟೆಡ್ ಡಿಸೀಸಸ್ ಉಂಟಾಗಬಹುದು. ಸೊ ಇವು ನಮ್ಮ ಆರೋಗ್ಯದ ಜೊತೆಗೆ ಡೇ ಟು ಡೇ ಲೈಫ್ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತದೆ.
1: ಈಗ ಒಂದು ಮಗು ಹುಟ್ಟಿದ್ಮೇಲೆ ಹೇಗ್ ಆರಂಭ ಆಗುತ್ತೆ, ಯಾವ ಹಾರ್ಮೋನು ಅಂದ್ರೆ ಪ್ರಿಡಾಮಿನೆಂಟ್ ಆಗಿ ಇರುತ್ತೆ, ಅಂದ್ರೆ ಒಂದು ಹುಟ್ಟಿದ ಮಗುಗೆ ಏನೇನು ಹಾರ್ಮೋನ್ಸ್ಗಳು ಅದು ಹುಟ್ಟಿದ ತಕ್ಷಣನೋ ಅಥವಾ ಭ್ರೂಣದಲ್ಲಿನೇ ಸ್ರವಿಸಕ್ಕೆ ಆರಂಭ ಆಗುತ್ತೆ, ಯಾವ್ಯಾವ ಹಾರ್ಮೋನ್?
0: ಸೊ ಹಾರ್ಮೋನ್ಸ್ಗಳು ಸುಮಾರು ಅಂದ್ರೆ ಮಗು ಯೂಟ್ರಸ್ ಅಲ್ಲಿ ಇದ್ದಾಗಲೇ ಕೂಡ ಸುಮಾರು ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗುತ್ತೆ. ಲೈಕ್ ಈವನ್ ಥೈರಾಯ್ಡ್ ಹಾರ್ಮೋನ್ಸ್ ವಿಚ್ ಇಸ್ ರಿಕ್ವೈರ್ಡ್ ಬ್ರೈನ್ ಡೆವಲಪ್ಮೆಂಟ್ ಗೆ ಬೇಕಾಗಂತ ಹಾರ್ಮೋನ್ಗಳು, ಪ್ಲಸ್ ಇನ್ಸುಲಿನ್ನು, ಪ್ಲಸ್ ಅಡ್ರಿನಲ್ ಗ್ರಂಥಿ ಇಂದ ಹಾರ್ಮೋನ್ ಉತ್ಪತ್ತಿ ಆಗೋದು ಅವೆಲ್ಲ ಕೂಡ ಅಂದ್ರೆ ಫೀಟಲ್ ಲೈಫ್ ಇಂದನೇ ಡೆವಲಪ್ ಆಗ್ತಾ ಹೋಗುತ್ತೆ. ಈವನ್ ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ ಲೈಕ್ ಈಸ್ಟ್ರೋಜನ್, ಟೆಸ್ಟೋಸ್ಟಿರೋನ್ ಕೂಡ ಫೀಟಲ್ ಲೈಫ್ ಅಲ್ಲೇ ಪ್ರೊಡ್ಯೂಸ್ ಆಗಕ್ಕೆ ಶುರುವಾಗುತ್ತೆ. ಪ್ಲಸ್ ಹುಟ್ಟದಾಗಿಂದನು ಕೂಡ ಈ ಹಾರ್ಮೋನ್ಸ್ಗಳು ಅದರದೇ ಆದಂತ ಕೆಲಸ ಆ ಟೈಮಲ್ಲಿ ಅಂದ್ರೆ ಮಗು ಡೆವಲಪ್ಮೆಂಟ್ ಆಗ ಟೈಮಲ್ಲಿ ಯಾವ್ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕೋ ಕರೆಕ್ಟ್ ಆ ಟೈಮಿಗೆ ರಿಲೀಸ್ ಆಗುತ್ತೆ. ಇವಾಗ ಅಂದ್ರೆ ಪ್ಯೂಬರ್ಟಿ ಟೈಮಲ್ಲಿ ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕೋ, ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ರಿಲೀಸ್ ಆಗ್ಬೇಕೋ ಅದು ಕೂಡ ಇಟ್ಸ್ ಅ ವೆರಿ ಟೈಟ್ಲಿ ರೆಗ್ಯುಲೇಟೆಡ್ ಪ್ರೋಸೆಸ್ ಅಂತ ನಾವು ಹೇಳ್ಬೋದು. ಸೊ ಸರಿಯಾದ ಟೈಮಲ್ಲಿ ಸರಿಯಾದ ಹಾರ್ಮೋನ್ಸ್ ರಿಲೀಸ್ ಆದ್ರೆ ಎಲ್ಲಾ ಫಂಕ್ಷನ್ಸ್ಗಳು ಕೂಡ ನಾರ್ಮಲ್ ಆಗಿರುತ್ತೆ. ಇವಾಗ ಅಕಸ್ಮಾತ್ ಸುಮಾರು ಸತಿ ಪ್ಯೂಬರ್ಟಿ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ ಸರಿಯಾದ ಟೈಮಲ್ಲಿ, ಅವಾಗ ಡಿಲೇಡ್ ಪ್ಯೂಬರ್ಟಿ ಅಂತ ನಾವು ಹೇಳ್ತೀವಿ. ಸುಮಾರು ಸತಿ ಥೈರಾಯ್ಡ್ ಹಾರ್ಮೋನ್ ಸರಿಗೆ ಉತ್ಪತ್ತಿ ಆಗಲ್ಲ, ಅವಾಗ ಮಕ್ಕಳಲ್ಲೂ ಕೂಡ ಹುಟ್ಟಿದ ಮಗುಗೂ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಬರ ಸಾಧ್ಯತೆ ಇರುತ್ತೆ. ಸೊ ಈವನ್ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಹುಟ್ಟಿದ ಮಗುವಿಂದ ಎಲ್ಡರ್ಲಿ ಇಂಡಿವಿಜುವಲ್ಸ್ಗೂ ಕೂಡ ಅಂದ್ರೆ ವಯಸ್ಸಾದವರಿಗೂ ಕೂಡ ಬರ್ಬೋದು. ಸೊ ಈ ಹಾರ್ಮೋನ್ಸ್ ಫ್ರಮ್ ಬರ್ತ್ ಟಿಲ್ ಎಂಡ್ ಆಫ್ ಲೈಫ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ.
1: ಒಂದು ಮಗುವಾಗಿ ಹುಟ್ಟಿದಾಗಿನಿಂದ ವಯಸ್ಸಾಗಿ ಸಾಯುವವರೆಗೂ ಹಾರ್ಮೋನುಗಳ ಮೇಲೆ ನಮ್ಮ ಜೀವನ ನಿಂತಿದೆ, ಅದು ನಮ್ಗೆ ಗೊತ್ತಿಲ್ಲ, ಅದು ಸಹಜವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ತರ. ಈಗ ನೀವು ಹೇಳಿದ್ರಿ ಒಂದು ಋತುಮತಿ ಆಗುವಾಗ ಆಗುವ ಸಂದರ್ಭದಲ್ಲಿ ಅಥವಾ ಒಬ್ಬ ಯುವಕ ವಯಸ್ಕನಾಗುವಾಗ ಅವನಿಗೆ ಗಡ್ಡ ಮೀಸೆಗಳೆಲ್ಲ ಬರುವಾಗ, ಒಂದು ಹೆಣ್ಮಗುಗೆ ತನ್ನ ಋತುಸ್ರಾವ ಆರಂಭ ಆಗುವಾಗ, ಇಂತಿಷ್ಟೇ ಹಾರ್ಮೋನು, ಇವೇ ಹಾರ್ಮೋನುಗಳು ಇಷ್ಟೇ ಪ್ರಮಾಣದಲ್ಲಿ ರಿಲೀಸ್ ಆಗ್ಬೇಕು, ರಿಲೀಸ್ ಆದಾಗ ಮಾತ್ರ ಸರಿಯಾದ ಸಮಯಕ್ಕೆ ಆಗತ್ತೆ ಅಂತೆಲ್ಲ ಹೇಳಿದ್ರಿ. ಆದ್ರೆ ಕೆಲವು ವಿಷಯಗಳನ್ನು ಕೂಡ ನೀವು ಹೇಳಿದ್ರಿ, ಚಿಕ್ಕ ಮಕ್ಕಳಿಗೂ ಕೂಡ ಥೈರಾಯ್ಡ್ ಸಮಸ್ಯೆಗಳು ಬರಬಹುದು, ಅಥವಾ ಈಗ ಟೆಸ್ಟ್ಗಳು ಹೆಚ್ಚಾಗಿರೋದ್ರಿಂದ ನಮ್ಗೆ ಆ ಸಮಸ್ಯೆಗಳು ಗೊತ್ತಾಗ್ತಿದೆಯೋ, ಅಥವಾ ಹಿಂದಿನ ಕಾಲದಲ್ಲೂ ಇತ್ತು, ಅವ್ರ ಆ ಕಾಲದಲ್ಲಿ ಏನು ಅದಕ್ಕೆ ಔಷಧಿಗಳನ್ನು ತಗೋತಿದ್ರು, ವೈದ್ಯರಾಗಿ ಏನ್ ಹೇಳ್ತೀರಾ ನೀವು?
0: ಸೊ ನನ್ನ ಪ್ರಕಾರ ಲೈಕ್ ಹಿಂದಿನಿಂದನೂ ಈ ಪ್ರಾಬ್ಲಮ್ಸ್ ಎಲ್ಲ ಇದ್ದಿದ್ದೆ. ಸೊ ಬಟ್ ಇವಾಗ ರೀಸೆಂಟ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಪ್ಲಸ್ ಈ ಟೆಕ್ನಾಲಜಿ ಎಲ್ಲಾ ಟೈರ್ ಟೂ ಟೈರ್ ತ್ರೀ ಸಿಟೀಸ್ ಎಲ್ಲಾ ಕಡೆನೂ ಬರೋದ್ರಿಂದ ನಮಗೆ ಇಟ್ ಇಸ್ ಬಿಕಮ್ ವೆರಿ ಈಸಿ ಈ ತರ ಡಯಾಗ್ನೋಸ್ ಮಾಡೋದಕ್ಕೆ ಈ ಕಂಡೀಷನ್ಸ್. ಸೊ ಆಮೇಲೆ ಅದ್ರ ಜೊತೆ ಇವಾಗ ಸುಮಾರು ಸತಿ ನಾವು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ, ಈ ಕೆಮಿಕಲ್ಸ್ ಲೈಕ್ ಪ್ಲಾಸ್ಟಿಕ್ ಅಲ್ಲಿ ಇರ್ಬೋದು, ಇವನ್ ನಾವು ಯೂಸ್ ಮಾಡಂತ ಪೇಸ್ಟ್, ಮೇಕಪ್ ಗಳಲ್ಲಿ, ಪ್ಲಸ್ ಪೊಲ್ಯೂಷನ್, ಅದರಲ್ಲಿರೋ ಕೆಮಿಕಲ್ಸ್ ಗಳೆಲ್ಲ ಕೂಡ ಏರ್ ಪೊಲ್ಯೂಷನ್ ಇಂದ ಆಗಂತ ಕೆಮಿಕಲ್ಸ್ ರಿಲೀಸ್ ಆಗಂತದ್ರಿಂದನೂ ಕೂಡ ಸಾಕಷ್ಟು ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಇಟ್ ಕುಡ್ ಬಿ ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್, PMOS ಅಂದ್ರೆ PCOS ನ ಇವಾಗ ರೀಸೆಂಟ್ ಆಗಿ ಟರ್ಮಿನಾಲಜಿ ಚೇಂಜ್ ಆಗಿದೆ PMOS ಅಂತ. ಸೊ ಆ ತರ ತೊಂದ್ರೆ, ಸೊ ಆಮೇಲೆ ಡಯಾಬಿಟೀಸ್ ಬರಂತದ್ದು ಚಿಕ್ಕ ವಯಸ್ಸಲ್ಲೇ, ಸೊ ಇವೆಲ್ಲವೂ ಕೂಡ ಒಂದೊಂದು ಅಂದ್ರೆ ಹಲವಾರು ಬಾರಿ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಇಂದ ಕೂಡ ಆಗ ಸಾಧ್ಯತೆ ಇರುತ್ತೆ. ಪ್ಲಸ್ ನಮ್ ಜೆನೆಟಿಕ್ಸ್ ಕೂಡ. ಸೊ ಜೆನೆಟಿಕ್ ಮೇಕಪ್ ನಮ್ದು ಹೆಂಗಿದೆ ಅಂತ ಅಂದ್ರೆ ಲೈಕ್ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ಆದಾಗ, ಸೊ ವಿ ಆರ್ ಮೋರ್ ಪ್ರೋನ್ ಫಾರ್ ಒಬೆಸಿಟಿ, ಅದರಿಂದ ಅಂತ ಆಗ ಅಂತ ಪ್ರಾಬ್ಲಮ್ಗಳೆಲ್ಲ ಮೋರ್ ಕಾಮನ್. ಪ್ಲಸ್ ಜೆನೆಟಿಕ್ಸ್ ಪ್ಲಸ್ ಎಂಡೋಕ್ರೈನ್ ಡಿಸ್ರಪ್ಟರ್ಸ್, ಇದರಿಂದ ಎರಡರಿಂದನೂ ಈಗ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು.
1: ಅದಕ್ಕೆ ಒಂದು ಜೀವನ ಶೈಲಿ.

0: ಮತ್ತೆ ಅದೇ ನೀವು ಹೇಳಿದ ಹಾಗೆ ಗಾಳಿಯಲ್ಲಿರುವಂತಹ, ನೀರಿನಲ್ಲಿರುವಂತಹ, ಮತ್ತೆ ನಾವು ಬಳಸುವಂತಹ ಆಹಾರ ಪದಾರ್ಥಗಳಲ್ಲಿ ಇರಬಹುದು, ಅದೇ ಡಿಸ್ರಪ್ಟರ್ಸ್ ಅಂತ ಹೇಳಿದ್ರಲ್ಲ, ದೇಹಕ್ಕೆ ಬೇಡದಿರುವಂತಹ ವಸ್ತುಗಳು ನಮ್ಮ ದೇಹವನ್ನ ಪ್ರವೇಶ ಮಾಡೋದ್ರಿಂದ ಸಹ ಹಾರ್ಮೋನುಗಳ ವ್ಯತ್ಯಯ ಆಗ್ತಿದೆ ಅಥವಾ ವ್ಯತ್ಯಾಸ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಮೇಡಮ್, ಈಗ ಮನುಷ್ಯನ ದೇಹಕ್ಕೆ ಇಂತಿಷ್ಟೇ ಹಾರ್ಮೋನ್ಗಳು ಇದೇ ಸಮಯಕ್ಕೆ ಇಷ್ಟು ಸ್ರವಿಸಬೇಕು, ಈಗ ಹೆಣ್ಣು ಮಕ್ಕಳಿಗೆ ತಗೊಂಡ್ರೆ ಋತುಮತಿ ಆಗುವಾಗಿರ್ಬಹುದು ಅಥವಾ ಗರ್ಭಾವಸ್ಥೆಯಲ್ಲಿರ್ಬಹುದು, ಹೆರಿಗೆ ಸಮಯದಲ್ಲಿರಬಹುದು, ಇಂತಿಷ್ಟು ಹಾರ್ಮೋನ್ ಮೇಲೆ ಹೋಗಿ ಕೆಳಗೆ ಬಂದು ಮತ್ತೆ ಸಮಸ್ಥಿತಿನಲ್ಲಿ ಚಲಿಸ್ತಾ ಇರುತ್ತೆ, ಮತ್ತೆ ಋತು ಬಂದದ ಸಮಯದಲ್ಲಿ ಮತ್ತಿನ್ನೇನೇನು ಬದಲಾವಣೆಗಳು ಆಗ್ತಾ ಇರುತ್ತೆ. ಹಾಗೆ ಗಂಡು ಮಕ್ಕಳಿಗೂ ಸಹ ಇನ್ನೇನು ಬೇರೆ ಬೇರೆ ಹಾರ್ಮೋನ್ಗಳು ಬೇರೆ ಬೇರೆ ಪ್ರಭಾವವನ್ನ ಬೀರುತ್ತೆ. ಯಾವ್ಯಾವ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರಿ ನೀವು ನಮ್ಗೆ? ಈಗ ಇತ್ತೀಚೆಗೆ ಕೇಳಿ ಕೇಳಿ ಕೇಳಿ ಅಭ್ಯಾಸ ಆಗಿರೋದು ಥೈರಾಯ್ಡ್ ಗ್ಲ್ಯಾಂಡ್ ಒಂದೇ, ಅದು ಬಿಟ್ರೆ ಬೇರೆ ಬೇರೆ ಯಾವ್ಯಾವ ಗ್ಲ್ಯಾಂಡ್ಸ್ ಇಂದ ಯಾವ್ಯಾವ ಹಾರ್ಮೋನುಗಳು ಹೇಗೆ ಬಳಕೆ ಆಗುತ್ತೆ ದೇಹಕ್ಕೆ?
1: ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಅನ್ನು ಉತ್ಪಾದಿಸುವಂತಹ ಹಲವು ಎಂಡೋಕ್ರೈನ್ಸ್ ಗ್ಲ್ಯಾಂಡ್ಸ್ ಗಳು ಇದಾವೆ. ಪ್ರತಿಯೊಂದು ಗ್ಲ್ಯಾಂಡ್ಗೂ ಕೂಡ ತನ್ನದೇ ಆದ ವಿಶೇಷ ಕೆಲಸ ಇದೆ. ಸೊ ಫಸ್ಟ್ ಅನ್ನೋದು ಅಡ್ರಿನಲ್ ಗ್ಲ್ಯಾಂಡ್ಸ್, ಇವು ಕಿಡ್ನಿ ಮೇಲಿರಂತ ಟ್ರಯಾಂಗ್ಯುಲರ್ ಶೇಪ್ ಗ್ಲ್ಯಾಂಡ್ಸ್, ಇವು ಕಾರ್ಟಿಸೋಲ್ ಮತ್ತು ಆಂಡ್ರೋಜನ್ಸ್ ಎಂಬ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಟ್ರೆಸ್ ಬಂದಾಗ ದೇಹ ಹೇಗೆ ರೆಸ್ಪಾಂಡ್ ಮಾಡಬೇಕು, ಬ್ಲಡ್ ಪ್ರೆಷರ್ ಅನ್ನು ಹೇಗೆ ನಿಯಂತ್ರಿಸುವುದು, ಪ್ಯುಬರ್ಟಿ ಸಮಯದಲ್ಲಿ ಬಾಡಿ ಓಡರ್ ಮತ್ತೆ ಪ್ಯುಬಿಕ್ ಹೇರ್ ಬೆಳವಣಿಗೆಗೆ ಸಹಾಯ ಮಾಡುವುದು, ಇದೆಲ್ಲವೂ ಕೂಡ ಅಡ್ರಿನಲ್ ಗ್ಲ್ಯಾಂಡ್ಸ್ ಇಂದ ಉತ್ಪತ್ತಿಯಾಗುವಂತ ಹಾರ್ಮೋನ್ಗಳದ್ದು ಕೆಲಸ. ಸೊ ಹೈಪೋಥಾಲಮಸ್ ಅನ್ನೋದು ಇನ್ನೊಂದು ಅಡ್ರಿನಲ್ ಗ್ರಂಥಿ. ಸೊ ಇದು ನಮ್ಮ ಮೆದುಳಿನ ಒಂದು ಪ್ರಮುಖ ಭಾಗವಾಗಿದೆ. ಸೊ ಬಾಡಿ ಟೆಂಪರೇಚರ್, ಆಪೆಟೈಟ್, ಬಾಡಿ ವೇಟ್, ಮೂಡ್, ಸ್ಲೀಪ್, ಥರ್ಸ್ಟ್ ಮತ್ತು ಸೆಕ್ಸ್ ಡ್ರೈವ್, ಇದನ್ನೆಲ್ಲ ನಿಯಂತ್ರಿಸುವ ಹಾರ್ಮೋನ್ಸ್ ಇಲ್ಲಿಂದ ಬರುತ್ತೆ.
0: ಹಸಿವು, ನಿದ್ದೆ, ನಮ್ಮ ಬೆಳವಣಿಗೆ, ನಮ್ಮ ಮನಸ್ಸು ಸಂತೋಷವಾಗಿರ್ಬೇಕಾ, ದುಃಖದಲ್ಲಿ ಇರ್ಬೇಕಾ, ಇದೆಲ್ಲಾನು ನಿಯಂತ್ರಣ ಮಾಡುವಂತದ್ದು ಹೈಪೋಥಾಲಮಸ್.
1: ಆಮೇಲೆ ನೆಕ್ಸ್ಟ್ ಓವರೀಸ್. ಸೊ ಮಹಿಳೆಯರಲ್ಲಿ ಇರುವಂತ ಇದು ರಿಪ್ರೊಡಕ್ಟಿವ್ ಗ್ಲ್ಯಾಂಡ್ ಅಂತ ನಾವು ಹೇಳ್ಬೋದು. ಇವು ಮೊಟ್ಟೆ ಉತ್ಪಾದಿಸುವ ಜೊತೆಗೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಮತ್ತು ಸ್ವಲ್ಪ ಮಟ್ಟಿಗೆ ಟೆಸ್ಟೋಸ್ಟೆರಾನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಇವು ರಿಪ್ರೊಡಕ್ಟಿವ್ ಹೆಲ್ತ್, ಪ್ರೆಗ್ನೆನ್ಸಿ, ಫರ್ಟಿಲಿಟಿ, ಆಮೇಲೆ ಬ್ರೆಸ್ಟ್ ಡೆವಲಪ್ಮೆಂಟ್ ಮತ್ತು ಬೋನ್ ಹೆಲ್ತ್ಗೆ ಕೂಡ ಇದು ಪ್ರಮುಖ ಆಗಿರೋಂಥ ಹಾರ್ಮೋನ್. ಸೊ ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾನ್ಕ್ರಿಯಸ್. ಇವಾಗ ಎಲ್ಲರೂ ಡಯಾಬಿಟೀಸ್ ಬಗ್ಗೆ ತುಂಬಾ ಮಾತಾಡ್ತಾ ಇದೀವಿ. ಸೊ ಇದು ಇನ್ಸುಲಿನ್ ಮತ್ತು ಗ್ಲುಕಗಾನ್ ಸೇರಿದಂತೆ ಸುಮಾರು ಬೇರೆ ಹಾರ್ಮೋನ್ಸ್ ಗಳನ್ನು ಕೂಡ ಇದು ಉತ್ಪಾದಿಸುತ್ತೆ. ಮುಖ್ಯವಾಗಿ ಇದು ಬ್ಲಡ್ ಶುಗರ್ ಅನ್ನು ನಾರ್ಮಲ್ ರೇಂಜ್ ನಲ್ಲಿ ಇಡುವಂತ ಕೆಲಸ ಮಾಡುತ್ತೆ ಪ್ಯಾನ್ಕ್ರಿಯಸ್. ಸೊ ನೆಕ್ಸ್ಟ್ ಗ್ರಂಥಿ ಪ್ಯಾರಥೈರಾಯ್ಡ್ ಗ್ರಂಥಿ ಅಂತ, ಇದು ತುಂಬಾ ಚಿಕ್ಕದಾಗಿರೋಂಥ ಗ್ರಂಥಿ, ಬಟ್ ಇದು ತುಂಬಾ ಮುಖ್ಯ. ಸೊ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಅನ್ನು ಇದು ಸರಿಯಾಗಿ ಮೇಂಟೈನ್ ಮಾಡುತ್ತೆ, ಪ್ಲಸ್ ಬೋನ್ ಅನ್ನು ಆರೋಗ್ಯಕರವಾಗಿರಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಗ್ರಂಥಿ ಅಂತಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಅಂತ, ಇದು ಮೆಲೆಟೋನಿನ್ ಹಾರ್ಮೋನ್ ನ ಕೂಡ ಇದು ಉತ್ಪಾದಿಸುತ್ತೆ. ಸೊ ಮೆಲೆಟೋನಿನ್ ಅನ್ನೋದು ನಮ್ಮ ಸ್ಲೀಪ್ ಸೈಕಲ್ ಅಂದ್ರೆ ನಿದ್ರೆಯ ಸಮಯವನ್ನು ನಿಯಂತ್ರಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಗ್ಲ್ಯಾಂಡ್ ಇನ್ ಆ ಬಾಡಿ ಪಿಚ್ಯುಟ್ರಿ ಗ್ರಂಥಿ ಅಂತ. ಸೊ ದಿಸ್ ಇಸ್ ಕಾಲ್ಡ್ ದ ಮಾಸ್ಟರ್ ಕಂಟ್ರೋಲರ್, ಮಾಸ್ಟರ್ ಗ್ಲ್ಯಾಂಡ್ ಅಂತ ನಾವು ಹೇಳ್ತೀವಿ ಇದನ್ನ. ಯಾಕೆಂದ್ರೆ ಇದು ಗ್ರೋತ್, ರಿಪ್ರೊಡಕ್ಷನ್, ಬ್ರೆಸ್ಟ್ ಫೀಡಿಂಗು, ಥೈರಾಯ್ಡ್, ಅಡ್ರಿನಲ್ ಗ್ರಂಥಿ ಮತ್ತೆ ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮೇಲೆ ಇದು ಕೆಲಸವನ್ನು ಕಂಟ್ರೋಲ್ ಮಾಡುತ್ತೆ. ಮಹಾಗ್ರಂಥಿ ಅಂತ ಹೇಳ್ಬೋದು. ನೆಕ್ಸ್ಟ್ ಟೆಸ್ಟಿಸ್. ಸೊ ಟೆಸ್ಟಿಸ್ ಅನ್ನೋದು ಪುರುಷರಲ್ಲಿ ಇರುವಂತ ರಿಪ್ರೊಡಕ್ಟಿವ್ ಗ್ಲ್ಯಾಂಡ್. ಸೊ ಇದು ಸ್ಪರ್ಮ್ ಅನ್ನು ಉತ್ಪಾದಿಸುವುದರ ಜೊತೆಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ನ ಕೂಡ ಬಿಡುಗಡೆ ಮಾಡುತ್ತೆ. ಸೊ ಇದು ಪುರುಷರ ಬೆಳವಣಿಗೆಗೆ, ಮಸಲ್ ಸ್ಟ್ರೆಂತ್, ಮತ್ತೆ ಮುಖದ ಮೇಲೆ ಕೂದಲು ಬರುವಂತದ್ದು, ಪ್ಲಸ್ ರಿಪ್ರೊಡಕ್ಟಿವ್ ಹೆಲ್ತ್ಗೆ ಕೂಡ ತುಂಬಾ ಮುಖ್ಯ. ನೆಕ್ಸ್ಟ್ ಗ್ರಂಥಿ ಥೈರಾಯ್ಡ್ ಗ್ಲ್ಯಾಂಡ್. ನೀವು ಹೇಳ್ದಂಗೆ ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಗ್ರಂಥಿ. ಸೊ ಇದು ಕುತ್ತಿಗೆಯ ಮುಂಭಾಗದಲ್ಲಿರುವಂತ ಗ್ಲ್ಯಾಂಡ್. ಇದು ನಮ್ಮ ದೇಹದ ಮೆಟಬಾಲಿಸಂ ಅನ್ನು ನಿಯಂತ್ರಿಸುತ್ತದೆ. ಅದರ ಜೊತೆ ದೇಹ ಎಷ್ಟು ಬೇಗ ಕ್ಯಾಲರೀಸ್ ಅನ್ನು ಬರ್ನ್ ಮಾಡಬೇಕು, ಹಾರ್ಟ್ ರೇಟ್ ಎಷ್ಟು ವೇಗವಾಗಿ ಬಡಿಯಬೇಕು, ಎನರ್ಜಿ ಹೇಗೆ ಬಳಸಬೇಕು, ಇವೆಲ್ಲವನ್ನು ಕೂಡ ಥೈರಾಯ್ಡ್ ಹಾರ್ಮೋನ್ ನಿಯಂತ್ರಿಸುತ್ತೆ. ಸೊ ನೋಡಿದ್ರೆ ಈ ಎಲ್ಲಾ ಗ್ಲ್ಯಾಂಡ್ಸ್ ಒಂದಕ್ಕೊಂದು ಸಂಪರ್ಕ ಹೊಂದಿರುವಂತ ಒಂದು ಅದ್ಭುತ ನೆಟ್ವರ್ಕ್ ಅಂತ ನಾವು ಹೇಳ್ಬೋದು. ಇವು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ದೇಹ ಆರೋಗ್ಯಕರವಾಗಿ ಕಾರ್ಯ ನಿರ್ವಹಿಸುತ್ತೆ.
0: ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಯಾಲೆನ್ಸ್ ತಪ್ಪುತ್ತೆ. ಈಗ ಬಹಳ ಸಹಜವಾಗಿ ನಮ್ಗೆ ಮೀಡಿಯಾಗಳು ಹಂಗೆ ಇದೆ, ಕೈಯಲ್ಲೆಲ್ಲ ಮೊಬೈಲ್ ಇದೆ, ಏನ್ ಬೇಕಾದ್ರೂ ಅಲ್ಲಿ ಹೋಗಿ ಸರ್ಚ್ ಮಾಡು, ಅದಕ್ಕೆ ತಾವೇ ಇದು ಮಾಡಿ. ನನಗೊಂದು ಡೌಟ್ ಇದೆ ಏನಂತಂದ್ರೆ, ಇಷ್ಟೆಲ್ಲ ಇರೋವಾಗ್ಲೂ ಈ ಮನೆ ಮದ್ದಿಂದ ಈ ಹಾರ್ಮೋನ್ಗಳನ್ನ ಸರಿ ಮಾಡ್ಕೋಬಹುದು?

0: ಸೋ ಯಾಕಂದ್ರೆ ನೀವೆಲ್ಲಾದರೂ ನೋಡಿ, ನೀವು ಈ ಸೊಪ್ಪು ತಿನ್ನಿ ಈ ಹಾರ್ಮೋನ್ ಸರಿ ಹೋಗುತ್ತೆ, ಈ ಕಾಳು ತಿನ್ನಿ ಇದು ಸರಿ ಹೋಗುತ್ತೆ, ಅದು ನಿಜನಾ?
1: ಸೊ ಏನಂತಂದರೆ, ಇವಾಗ ಹರ್ಬಲ್ ಸಪ್ಲಿಮೆಂಟ್ಸು, ನ್ಯಾಚುರೋಪತಿ ಮೆಡಿಸಿನ್ಸು ಇವೆಲ್ಲ ತುಂಬ ಪಾಪ್ಯುಲರ್ ಆಗಿದೆ. ಬಟ್ ಏನಂತಂದರೆ, ಇದು ಕೂಡ ಹಾರ್ಮೋನ್ಸ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸೊ ಹಾಗೆ ವೈದ್ಯರು ಸುಮಾರು ಸತಿ ಸ್ಟಿರಾಯ್ಡ್ಸ್ ಅಥವಾ ಓಪಿಯಾಯ್ಡ್ ಅಂತ ಪೇನ್ ಮೆಡಿಸಿನ್ಸ್ ಎಲ್ಲ ಕೊಡೋದ್ರ ಜೊತೆ ಕೂಡ ಇದು ಕೂಡ ಹಾರ್ಮೋನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ಸ್ಟಿರಾಯ್ಡ್ಸ್ ತಗೊಂಡಾಗ ನಮ್ಮ ದೇಹದಲ್ಲಿನ ಉತ್ಪತ್ತಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಹೊರಗಡೆಯಿಂದ ಸೇವಿಸಿದಾಗ.
0: ಯಾವ ಹಾರ್ಮೋನು?
1: ಕಾರ್ಟಿಸೋಲ್ ಅನ್ನೋದು ತುಂಬಾ ಮುಖ್ಯ ಹಾರ್ಮೋನು. ಸೊ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಸೊ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆದಾಗ, ನಾನು ಹೇಳಿದ್ನಲ್ಲ, ಸೊ ಅಕಸ್ಮಾತ್ ನಮ್ಗೇನಾದ್ರು ಸ್ಟ್ರೆಸ್ ಇದ್ದಾಗ ಈ ಹಾರ್ಮೋನು ಜಾಸ್ತಿ ಆಗಬೇಕು. ಸೊ ಹಾರ್ಮೋನ್ ಜಾಸ್ತಿ ಆಗ ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಸೋಡಿಯಂ ಲೆವೆಲ್ ಎಲ್ಲ ಮೇಂಟೈನ್ ಮಾಡುತ್ತೆ ಈ ಹಾರ್ಮೋನು. ಸೊ ಈ ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ, ನಾ ಹೊರಗಡೆ ಮೆಡಿಸಿನ್ಸ್ ತಗೊಂಡು ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ ಈ ಸ್ಟ್ರೆಸ್ ರಿಲೇಟೆಡ್ ರೆಸ್ಪಾನ್ಸ್ ಇರಲ್ಲ. ಆವಾಗ ಪೇಷಂಟ್ಸ್ ಸಡನ್ ಆಗಿ ಒಂದ್ ಏನಾದ್ರು ಇನ್ಫೆಕ್ಷನ್ ಬಂದ್ರೆ ಸಡನ್ ಆಗಿ ಬಿ ಪಿ ಕಮ್ಮಿ ಆಗ್ಬೋದು, ಐ ಸಿಯುಗೆ ಅಡ್ಮಿಷನ್ ಬೇಕಾಗೋ ಸಾಧ್ಯತೆ ಇರುತ್ತೆ, ಲೋ ಶುಗರ್ ಆಗ್ಬೋದು, ಲೋ ಸೋಡಿಯಂ ಆಗ್ಬೋದು, ಇದೆಲ್ಲ ತುಂಬಾ ಎಮರ್ಜೆನ್ಸಿ ಕಂಡೀಷನ್ಸ್. ಹಂಗಾಗಿ ಯೂಶಲಿ ನಾವ್ ಈ ಹರ್ಬಲ್ ಸಪ್ಲಿಮೆಂಟ್ಸ್ ಎಲ್ಲ ಯೂಶಲಿ ನಾವ್ ಎನ್ಕರೇಜ್ ಮಾಡಲ್ಲ.
0: ಈಗ ಏನು ಆಗದೇನು ಕೆಲವು ಸಂದರ್ಭಗಳಲ್ಲಿ ಈಗೆಲ್ಲ ಪ್ರೋಟೀನ್ ಬೇಕು ಪ್ರೋಟೀನ್ ಬೇಕು ಅಂತ ಅಂದ್ರೆ ಮಾರುಕಟ್ಟೆನಲ್ಲಿ ಇಡೀ ನಮ್ಮ ವ್ಯವಸ್ಥೆಯನ್ನ ಈ ನಮ್ಮ ಮಾರುಕಟ್ಟೆ ಆಳ್ತಾ ಇದೆ. ಮಾರುಕಟ್ಟೆನಲ್ಲಿ ಹಲವಾರು ಎಲ್ಲದಕ್ಕೂ ಒಂದೊಂದು ಇದೆ, ಸಪ್ಲಿಮೆಂಟ್ಸ್ ತಗೊಂಡ್ರಿ ಏನೂ ಆಗಲ್ಲ ಏನೂ ಆಗಲ್ಲ, ಆ ಥರ ತಗೊಂಡು ಈ ಹಾರ್ಮೋನ್ ವ್ಯತ್ಯಾಸಗಳಾಗತ್ತೆ ಅಂತ ಹೇಳ್ತಾರಲ್ಲ, ನಿಜ?
1: ಎಸ್, ಜಿಮ್ ಸಪ್ಲಿಮೆಂಟ್ಸ್ ಎಸ್ಪೆಷಲಿ ಜಿಮ್ಮಿಗೆ ಹೋಗೋರಿಗೆ ಸುಮಾರು ಸತಿ ಪ್ರೋಟೀನ್ ಪೌಡರ್ಗಳ ಜೊತೆ ಟೆಸ್ಟೋಸ್ಟಿರಾನ್ ಅನ್ನ ಹಾರ್ಮೋನು ಕೂಡ ಕೊಡ್ತಾರೆ. ಸೊ ಈ ಟೆಸ್ಟೋಸ್ಟಿರಾನ್ ಟ್ಯಾಬ್ಲೆಟ್ಸ್ ಮೂಲಕನೂ ತಗೊಂಬೋದು, ಪ್ಲಸ್ ಇಂಜೆಕ್ಷನ್ ಮೂಲಕನೂ ತಗೊಂಬೋದು. ಸುಮಾರು ಸತಿ ಜಿಮ್ಮಲ್ಲಿ ಗ್ರೋತ್ ಹಾರ್ಮೋನ್ ಕೂಡ ಕೊಡ್ತಾರೆ. ಸೊ ಈ ತರ ಕೊಡೋದ್ರಿಂದ ಹೊರಗಡೆಯಿಂದ ನಾವು ಹಾರ್ಮೋನ್ಸ್ ಅತಿಯಾಗಿ ತಗೊಂಡಾಗ ನಮ್ಮ ದೇಹದ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಉತ್ಪತ್ತಿ ಕಮ್ಮಿ ಆದಾಗ, ಟೆಸ್ಟೋಸ್ಟಿರಾನ್ ಕಮ್ಮಿ ಆದಾಗ ಇನ್ಫರ್ಟಿಲಿಟಿ ಇಶ್ಯೂಸು, ಸ್ಪರ್ಮ್ ಪ್ರೊಡಕ್ಷನ್ ಇವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗ್ಬೋದು, ಬಿ ಪಿ ಜಾಸ್ತಿ ಆಗೋ ಸಾಧ್ಯತೆ, ಹಿಮೋಗ್ಲೋಬಿನ್ ತೀರಾ ಜಾಸ್ತಿ ಆಗಿ ಪಾಲಿಸೈಥಿಮಿಯಾ ಅಂತ ನಾವು ಹೇಳ್ತೀವಿ ಅದು ಆಗ್ಬೋದು. ಅದರಿಂದ ಸ್ಟ್ರೋಕು, ಹಾರ್ಟ್ ಪ್ರಾಬ್ಲಮ್ಸ್, ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗೋದು ಇವೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಪ್ರೋಟೀನ್ ಹೌದು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ, ಬಟ್ ಪ್ರೋಟೀನ್ ಜೊತೆ ಬೇರೆ ಜಿಮ್ ಸಪ್ಲಿಮೆಂಟ್ಸ್ ಅವೆಲ್ಲ ತಗೊಳ್ಳೋದನ್ನ ಯೂಶಲಿ ನಾವು ಎನ್ಕರೇಜ್ ಮಾಡಲ್ಲ.
0: ನಮ್ಮ ಇಡೀ ಬದುಕು ಮತ್ತು ನಮ್ಮ ಚಟುವಟಿಕೆಗಳು, ನಮ್ಮ ಸಂತೋಷ, ನಮ್ಮ ಖುಷಿ, ನಮ್ಮ ದುಃಖ, ಇದೆಲ್ಲವೂ ಹಾರ್ಮೋನ್ಗಳ ಮೇಲೆ ನಿಂತಿದೆ, ಒಂದು ರೀತಿನಲ್ಲಿ ನಿಂತಿದೆ ಎಲ್ಲವೂ ಅದ್ರ ಮೇಲೇನೆ ಅಂತಲ್ಲ. ಆದರೆ ಅದ್ರ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕೆ ಆಗಲ್ಲ, ಆವಾಗ ವೈದ್ಯರನ್ನು ಕಾಣಲೇಬೇಕಾಗುತ್ತೆ. ಈಗ ಒಂದು ಆತಂಕ ಏನಂತಂದರೆ ಮೇಡಮ್, ಎಲ್ಲದಕ್ಕೂ ಹಾರ್ಮೋನ್ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಬೇರೆ ಬೇರೆ ತೊಂದರೆಗಳಾಗುತ್ತೆ ಅಂತ ಹೇಳ್ತಾರೆ, ಅದು ಸತ್ಯನಾ?
1: ಸೊ ಅಂದರೆ ಯಾವ ಹಾರ್ಮೋನ್ ತಗೊಂತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಇವಾಗ ಸ್ಟಿರಾಯ್ಡ್ ಟ್ಯಾಬ್ಲೆಟ್ ತಗೊಂಡ್ರೆ ನಮ್ಮ ದೇಹದಲ್ಲಿನ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆಗ್ಬೋದು, ಟೆಸ್ಟೋಸ್ಟಿರಾನ್ ತಗೊಂಡ್ರೆ ನಮ್ಮ ದೇಹದಲ್ಲಿನ ಟೆಸ್ಟೋಸ್ಟಿರಾನ್ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಯಾವುದು ಕಮ್ಮಿ ಇರುತ್ತೋ ನಮ್ಮ ದೇಹದಲ್ಲಿ, ಇವಾಗ ಹೈಪೋಥೈರಾಯ್ಡಿಸಮ್ ಅಂತ ನಾವು ಹೇಳ್ತೀವಿ, ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಕಮ್ಮಿ ಆಗಿರುತ್ತೆ, ಅವಾಗ ನಾವು ಹೊರಗಡೆಯಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳೇಬೇಕಾಗುತ್ತೆ ನಮ್ಮ ನಾರ್ಮಲ್ ಮೆಟಬಾಲಿಸಮ್ನ ಮೇಂಟೈನ್ ಮಾಡೋದಕ್ಕೆ. ಇದನ್ನ ಕರೆಕ್ಟ್ ಬ್ಯಾಲೆನ್ಸ್ ಅಲ್ಲಿ ತಗೊಂಡಾಗ ಏನು ತೊಂದರೆ ಆಗಲ್ಲ. ಸೊ ಇವಾಗ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗಿರುತ್ತೆ, ಸೊ ಟೈಪ್ 1 ಡಯಾಬಿಟೀಸ್ ಇರೋರಿಗೆ, ಸೊ ಅವಾಗ ನಾವು ಹೊರಗಡೆಯಿಂದ ಇನ್ಸುಲಿನ್ ಕೊಡಲೇಬೇಕಾಗುತ್ತೆ. ಸೊ ಮೇಜರ್ ತೊಂದರೆಗಳು ಆಗಲ್ಲ, ಕರೆಕ್ಟ್ ಪ್ರಮಾಣದಲ್ಲಿ ತಗೊಂಡಾಗ, ವೈದ್ಯರ ಸಲಹೆ ತಗೊಂಡಾಗ ಇದರಿಂದ ಯೂಶಲಿ ಏನು ಪ್ರಾಬ್ಲಮ್ಸ್ ಆಗಲ್ಲ. ಸೊ ಅತಿಯಾಗಿ ತಗೊಂಡಾಗ ಅದರದ್ದೇ ಆದ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ.
0: ಈಗ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಥೈರಾಯ್ಡ್ ಮಾತ್ರೆಗಳನ್ನು ಆರಂಭ ಮಾಡಿದರೆ, ಮತ್ತೆ ಇನ್ನೂ ಒಂದಿದೆ, ಅದು ಸತ್ಯನೋ ಮಿಥ್ಯನೋ ನೀವು ಹೇಳಬೇಕು, ಒಂದ್ಸರ್ತಿ ಹಾರ್ಮೋನ್ ಮಾತ್ರೆಗಳನ್ನು ಆರಂಭ ಮಾಡಿದರೆ ಜೀವನ ಪೂರ್ತಿ ತೆಗೆದುಕೊಳ್ಬೇಕು ಅನ್ನೋ ಥರದ್ದು ಹೇಳ್ತಾರೆ, ಅದು ಹೇಗೆ?
1: ಸೊ ನಿಮ್ಗೆ ಗೊತ್ತಿರಂಗೆ 100% ಅಂತ ನಾವೇನು ಹೇಳೋಕ್ಕಾಗಲ್ಲ ಮೆಡಿಸಿನ್ನಲ್ಲಿ. ಸೊ ನೀವಿವಾಗ ಮಾತ್ರೆ ಶುರು ಮಾಡಿದ್ರೆ 100% ಲೈಫ್ ಲಾಂಗ್ ತಗೊಳ್ಬೇಕು ಅನ್ನೋ ಥರದ್ದು ನಾವು ಹೇಳೋಕ್ಕಾಗಲ್ಲ. ದೇಹ ಆ ಟೈಮಲ್ಲಿ ಹೆಂಗೆ ಕೆಲಸ ಮಾಡುತ್ತೋ ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡ್ತೀವಿ. ಸೊ ಇದ್ರ ಪ್ರಮಾಣ ಜಾಸ್ತಿ ಮಾಡ್ಬೇಕಾ, ಮಾತ್ರೆ ಪ್ರಮಾಣ ಕಡಿಮೆ ಮಾಡ್ಬೇಕಾ, ಅಥವಾ ಮಾತ್ರೆ ಸ್ಟಾಪ್ ಮಾಡ್ಬೇಕಾ ಅನ್ನೋದು ಆ ಟೈಮಲ್ಲಿ ಬಾಡಿ ಹೆಂಗೆ ಕೆಲಸ ಮಾಡುತ್ತೋ ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಇವಾಗ ಶುಗರ್, ಅಕಸ್ಮಾತ್ ಶುಗರ್ ಇರೋರಿಗೆ ಒಂದೊಂದ್ಸತಿ ಶುಗರ್ ತೀ

0: ತೀರಾ ಜಾಸ್ತಿ ಇರುತ್ತೆ. ಅವಾಗ ನಾವು ಇನ್ಸುಲಿನ್ ಕೊಟ್ಟು ಶುಗರ್ನ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲಿಗೆ ಬಂದ್ಮೇಲೆ ದೇಹದ ಉತ್ಪತ್ತಿನೇ ಒಂದೊಂದ್ಸತಿ ಚೆನ್ನಾಗಾಗಕ್ ಶುರುವಾಗುತ್ತೆ. ಅವಾಗ ನಾವು ಇನ್ಸುಲಿನ್ನ ಕಮ್ಮಿ ಮಾಡಿಬಿಟ್ಟು ಸ್ಟಾಪ್ ಮಾಡೋ ಸಾಧ್ಯತೆನೂ ಇರುತ್ತೆ. ಸೊ ಒಂದ್ಸತಿ ತಗೊಂಡ್ರೆ ಲೈಫ್ ಲಾಂಗ್ ತಗೊಂಬೇಕು ಅನ್ನೋದು ಯೂಶಲಿ ತಪ್ಪು ಕಲ್ಪನೆ. ಸೊ ಥೈರಾಯ್ಡ್ ಅಷ್ಟೇ, ಒಂದೊಂದ್ಸತಿ ಅಂದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳೋದು. ಸೊ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಆಟೋ ಇಮ್ಯೂನ್ ಕಾಯಿಲೆ, ಅದು ಆಂಟಿಬಾಡೀಸ್ ಥೈರಾಯ್ಡ್ ವಿರುದ್ಧ ಉತ್ಪತ್ತಿಯಾಗಿ ಥೈರಾಯ್ಡ್ ಗ್ರಂಥಿ ಕೆಲಸನ ಕಮ್ಮಿ ಮಾಡುತ್ತೆ. ಸೊ ಯೂಶಲಿ ಇದು ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಲೈಫ್ ಲಾಂಗ್ ಕಂಡೀಷನ್ ಅಂದ್ರೆ ಬೇಕಾಗುತ್ತೆ ಮಾತ್ರ ಥ್ರೂ ಔಟ್ ಲೈಫ್. ಬಟ್ ವೆರಿ ರೇರ್ಲಿ ಏನಾಗುತ್ತೆ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿನೂ ಕೂಡ ಒಂದೊಂದ್ಸತಿ ಚೆನ್ನಾಗಾಗ್ಬೋದು. ಅಂದ್ರೆ ಅದು ತುಂಬಾ ರೇರ್, ಅದು ಬ್ಲಾಕಿಂಗ್ ಅಂಡ್ ಸ್ಟಿಮ್ಯುಲೇಟಿಂಗ್ ಆಂಟಿಬಾಡೀಸ್ ಅಂತ ನಾವು ಹೇಳ್ತೀವಿ, ಅದು ಸ್ವಿಚ್ ಓವರ್ ಟೈಪ್ ಎಲ್ಲ ಅವೆಲ್ಲ ಆಗೋದು ತುಂಬಾ ತುಂಬಾ ರೇರು. ಸೊ ಹಂಗಾಗಿ ಡಾಕ್ಟರ್ ಸಲಹೆ ತಗೊಂಡು ಆ ಟೈಮಲ್ಲಿ ಹೇಗಿರುತ್ತೆ ಹಾರ್ಮೋನ್ ಲೆವೆಲ್ ನೋಡಿಕೊಂಡು ಡಿಸೈಡ್ ಮಾಡ್ತೀವಿ. ಬಟ್ ಇವಾಗ ಇನ್ಸುಲಿನ್ ಲೈಫ್ ಲಾಂಗ್ ತಗೊಂಬೇಕು, ಟೈಪ್ ಟು ಡಯಾಬಿಟೀಸ್ ಇರೋರಿಗೆ ಅವೆಲ್ಲ ಅಂದ್ರೆ ಒಂದ್ಸತಿ ಶುರು ಮಾಡಿದ್ರೆ ಅವೆಲ್ಲ ತಪ್ಪು ಕಲ್ಪನೆ.
1: ಸೊ ಇವೆಲ್ಲ
0: ಡಯಾಬಿಟೀಸ್ ಡ್ಯೂರೇಷನ್ ಎಷ್ಟಿದೆ, ಅವ್ರ ಬಾಡಿ ಕಂಡೀಷನ್, ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಅದ್ರ ಮೇಲೆ ಎಲ್ಲ ಸುಮಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
1: ಈಗ ಹಾರ್ಮೋನ್ ವ್ಯತ್ಯಯ ಆಗ್ಲೇಬಾರ್ದು, ವ್ಯತ್ಯಾಸ ಆಗಬಾರ್ದು, ಅದೇ ಇಂಬ್ಯಾಲೆನ್ಸ್ ಆಗಬಾರ್ದು ಅಂತಂದ್ರೆ ಒಬ್ಬ ವ್ಯಕ್ತಿ ಹೇಗೆ ತನ್ನ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿಯನ್ನು ಹೇಗೆ ಇಟ್ಕೋಬೇಕು? ಯಾಕಂದ್ರೆ ನೀವೇ ಹೇಳಿದ್ರಿ, ಈಗ ಹೊರಗಡೆ ತಿನ್ನೋದ್ರಿಂದ ಗಾಳಿ ನೀರು ಇದೆಲ್ಲವೂ ನಮ್ಮ ಹಾರ್ಮೋನ್ಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರಿ. ಪ್ರಭಾವ ಬೀರಿಸ್ಕೊಳ್ಳಾರದೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಹಾರ್ಮೋನ್ ಉತ್ಪತ್ತಿ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನ ಶೈಲಿ ಹೇಗಿರ್ಬೇಕು?
0: ಸೊ ಈ ತರ ಹಾರ್ಮೋನ್ಸ್ ತೊಂದ್ರೆ ಬರದೇ ಇರೋದಕ್ಕೆ ಎರಡು ಲೈಕ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಇವಾಗ ನಾವು ಏಜು, ಜೆನೆಟಿಕ್ಸ್, ಇವಾಗ ಪೊಲ್ಯೂಷನ್, ಇವೆಲ್ಲ ನಮ್ ಕೈಯಲ್ಲಿ ಇಲ್ಲದೆ ಇರೋಂಥದ್ದು ಇದು. ಸೊ ನಮ್ ಕೈಯಲ್ಲಿ ಏನಿರುತ್ತೆ ಅದನ್ನ ಡೆಫಿನೆಟ್ಲಿ ಮಾಡ್ಕೊಬಹುದು, ಲೈಕ್ ಹೆಲ್ದಿ ಡಯಟ್ ನ ಮೇಂಟೈನ್ ಮಾಡ್ಕೊಳ್ಳೋದು. ಸೊ ಜಾಸ್ತಿ ಪ್ರಿಸರ್ವೇಟಿವ್ಸ್, ಪ್ರೋಸೆಸ್ಡ್ ಫುಡ್ ನ ಅವಾಯ್ಡ್ ಮಾಡೋದು. ಸೊ ಅಲಾಂಗ್ ವಿತ್ ದಟ್ ಫಿಸಿಕಲ್ ಆಕ್ಟಿವಿಟಿ, ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ, ಸೊ ಇವೆಲ್ಲದ್ರಿಂದ ನಮ್ದು ಯೂಶಲಿ ಹಾರ್ಮೋನ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಬಹುದು. ಬಟ್ ಸುಮಾರು ಸತಿ ಆಟೋ ಇಮ್ಯೂನ್ ಕಾಯಿಲೆ ಅಂತ ಎಲ್ಲ ಬಂದಾಗ ನಮ್ ಕೈಯಲ್ಲಿ ತುಂಬಾ ಇರಲ್ಲ. ಸೊ ನಮ್ ಜೀವನ ಶೈಲಿನಲ್ಲೂ ಕೂಡ ಇದು ತುಂಬಾ ಚೇಂಜ್ ಮಾಡ್ಕೊಳಕ್ ಆಗದೆ ಇರ್ಬೋದು. ಅವಾಗ ಹೆಲ್ಪ್ ಬೇಕಾಗುತ್ತೆ,
1: ಔಷಧಿಗಳು ಬೇಕಾಗುತ್ತೆ, ವೈದ್ಯರ ಸಲಹೆ. ಮತ್ತೆ ವೈದ್ಯರ ಸಲಹೆ ಏನ್ ಹೇಳಿ, ಇದ್ರಲ್ಲಿ ಸುಮ್ನೆ ಆಟ ಆಡಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೂ ಸಹ ಕಷ್ಟ ಇದು ಅಲ್ವಾ? ವೈದ್ಯರು ಹೇಗ್ ಹೇಳ್ತಾರೋ ಹಾಗೆ ನಮ್ಮ ಜೀವನವನ್ನ ಅಥವಾ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಸಹ ಈ ಕಾಯಿಲೆಗಳಿಂದ ಸ್ವಲ್ಪ ಮೇಂಟೈನ್ ಮಾಡಬಹುದು ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ ಹೇಳ್ತೀರಾ. ನೀವು ಹೇಳಿದ ಹಾಗೆ ಪ್ರತಿಯೊಂದು ಗ್ರಂಥಿ ಯಾವ್ಯಾವ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತೆ, ಯಾವ್ಯಾವ ಹಾರ್ಮೋನ್ ಏನೇನು ನಮ್ಮ ದೇಹದಲ್ಲಿ ಚಟುವಟಿಕೆಗಳಿಗೆ ಸಹಕಾರಿ ಆಗುತ್ತೆ ಅನ್ನೋದ್ರ ಕುರಿತಂಗೆ ಮುಂದಿನ ದಿನಗಳಲ್ಲಿ ನಾವು ಮಾತಾಡಬಹುದು. ಇದ್ರ ಬಗ್ಗೆ ಸೀರೀಸೇ ಮಾಡಬಹುದು, ಸರಣಿ ಕಾರ್ಯಕ್ರಮವೇ ಅಗತ್ಯ ಇದೆ ಅಂತ ಅನ್ಸುತ್ತೆ. ಮತ್ತೆ ಮಾತಾಡೋಣ ಮೇಡಮ್, ಧನ್ಯವಾದಗಳು. ಇದುವರೆಗೆ ಹಾರ್ಮೋನುಗಳು ನಮ್ಮ ದೇಹಕ್ಕೆ ಹೇಗೆ ಅವಶ್ಯಕವಾಗಿವೆ ಅನ್ನೋದ್ರ ಕುರಿತಂಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಮಸ್ಕಾರ.
0: ನಮಸ್ತೆ. ಥ್ಯಾಂಕ್ ಯು.
2: ಇದುವರೆಗೆ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಮಾಡಿಕೊಟ್ಟವರು ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ಗಾನವಿ ವೈಪಿ, ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
6: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂಥ ಶ್ರೀ ಬಿ ಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
3: ಸರ್ ನಮಸ್ತೆ ಸರ್.
2: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
3: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೂ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲೇ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧ ಅಂದ್ರೆ ಇದು ಏನು ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ತುಂಬಾ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಅದನ್ನೇ ವಿಫಲ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75%ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ, ಶೇಕಡಾ 100ರಲ್ಲಿ 75% ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ, ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ, ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75%ಗಿಂತ ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಕಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡೋಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆ ತರ 75%ಗಿಂತ ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರೊಂದು ಬೆಳೆ ವಿಮೆ ಮಾಡಿಸಿರ್ತಾರ ಅಂತ ರೈತರಿಗೆಲ್ಲ ಶೇಕಡಾ 25% ಆಫ್ ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕಿನ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ ಕ್ಯಾಲಮಿಟಿ ಅಂತ ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಅಂತದಲ್ಲಿ ಮಧ್ಯಂತರ ಅವಧಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು ಇಲ್ಲ ಮಳೆನೇ ಆಗದೆ ಇರ್ಬೋದು ಡ್ರೈ ಆಗ್ಬಿಡ್ಬೋದು, ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳ ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿ ಆಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗೆ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗಿ

0: ಹಾಕ್ಲಿಕ್ಕೆ ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ಗೆ ತಗೊಂಡು ಹೋಗ್ತಾರೆ. ಸೊ ಹಂಗೆ ಕಟಾವ್ ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು, ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವ್ ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ, ಹೌದು ಈ ಬೆಳೆ ಕಟಾವ್ ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದು, ಬಟ್ ಅದ್ರ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ, ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ, ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರೂ ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಏನ್ ರೈತರು ಕಟ್ಟಬೇಕಾಗಿರೋಂತ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡರೂ ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತ ಇರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ.
0: ಹಂಚ್ಕೊಳ್ತವೆ
1: ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತಾರು, ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಸರ್, ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ. ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
0: ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರ್ದಿ ಇನ್ಸೂರೆನ್ಸ್ ಕಂಪ್ನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರೂ ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ಳದೆ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಈ ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೆ ಇರೋ ರೈತರು ಇರ್ತಾರೆ ಅವ್ರು ನೋಂದಾಯಿನ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಫ್ರೂಟ್ ID ಅಂತ ಹೋದ ವರ್ಷ ಮಾಡಿದ್ದಾರೆ ಎಲ್ಲಾ ರೈತರದ್ದು, ಅವ್ರದ್ದು ಇನ್ಫಾರ್ಮೇಶನ್ಸ್, ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಇದು ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ID ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರೇ ಫ್ರೂಟ್ ID ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಗಳಿಗೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿ ಆಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ್ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು PM ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
4: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
6: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ಧಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ನೇ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ವಾರ್ತೆಗಳ ವಿವರ: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಎಲ್ಲಾ ರೀತಿಯ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನ್ ಪ್ರಧಾನಿ ಸನೆ ತಕೈಚಿ ಬಲವಾಗಿ ಖಂಡಿಸಿದ್ದಾರೆ. 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯ ಜಂಟಿ ಹೇಳಿಕೆ ಪ್ರಕಟಿಸಲಾಗಿದ್ದು, ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಉಭಯ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಉಗ್ರರು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರು ಮತ್ತು ಸಂಘಟಕರ ವಿರುದ್ದ ವಿಳಂಬವಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಖೈದಾ, ಐಸಿಸ್, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಅವರ ಪ್ರಾಕ್ಸಿಗಳು ಸೇರಿದಂತೆ ವಿಶ್ವಸಂಸ್ಥೆ ಪಟ್ಟಿ ಮಾಡಲಾದ ಎಲ್ಲಾ ಭಯೋತ್ಪಾದಕ ಗುಂಪುಗಳು ಮತ್ತು ಸಂಸ್ಥೆಗಳ ವಿರುದ್ದ ಸಂಘಟಿತ ಕ್ರಮ ಕೈಗೊಳ್ಳಬೇಕೆಂದು ಉಭಯ ನಾಯಕರು ಕರೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಉದ್ಘಾಟಿಸಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಇದೇ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಲೋತ್ರಾದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಲೋತ್ರಾದ ಪಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ 2ನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿ ವಿತರಿಸಲಿದ್ದಾರೆ. ಗುಜರಾತ್ಗೆ ನಾಳೆ ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸನಾತ್ನಲ್ಲಿ ಸೇಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯು ಸುಸ್ಥಿರ ಸ್ಥಿತಿಸ್ಥಾಪಕ ಹಾಗೂ ನಾವೀನ್ಯತೆ ಆಧಾರಿತ ಅಭಿವೃದ್ಧಿಯ ಮುಂದಿನ ಹಂತಕ್ಕೆ ವೇಗ ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಭಾರತ ಫ್ರಾನ್ಸ್ ಉದ್ಯಮಿಗಳ ದುಂಡುಮೇಜಿನ ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಪ್ರಗತಿ, ಪೂರೈಕೆಯ ಸರಪಳಿಯ ವೈವಿಧ್ಯೀಕರಣ, ಇಂಧನ ಪರಿವರ್ತನೆ ಹಾಗೂ ಜಾಗತಿಕ ರಾಜಕೀಯ ಬೆಳವಣಿಗೆಗಳಿಂದಾಗಿ ವಿಶ್ವ ಆರ್ಥಿಕತೆ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಹೇಳಿದರು. ವಿಕಸಿತ ಭಾರತ 2047 ಗುರಿ ಸಾಧಿಸುವ ಭಾರತದ ಪಯಣದಲ್ಲಿ ಪಾಲುದಾರರಾಗುವಂತೆ ಫ್ರಾನ್ಸ್ನ ಉದ್ಯಮಿಗಳು ಮತ್ತು ಹೂಡಿಕೆದಾರರಿಗೆ ಇದೇ ವೇಳೆ ಸಚಿವರು ಆಹ್ವಾನ ನೀಡಿದರು. ಉಭಯ ರಾಷ್ಟಗಳ ಹಂಚಿಕೆಯ ಸಮೃದ್ಧಿಯನ್ನು ಸಾಧಿಸಲು ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ. ಕಳೆದ 1 ದಶಕದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ದ್ವಿಪಕ್ಷೀಯ ವ್ಯಾಪಾರ 2 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ಚುನಾವಣೆ ಹಾಗೂ ಪಕ್ಷದ ಪರವಾಗಿ ಅಧಿಕೃತವಾಗಿ ಸಹಿ ಹಾಕುವವರಿಗೆ ಸಂಬಂಧಿಸಿದಂತೆ ಉದ್ಭವಿಸಿರುವ ಪರಸ್ಪರ ವಿರುದ್ಧದ ಹಕ್ಕು ಪ್ರತಿಪಾದನೆಗಳ ಕುರಿತು ಪ್ರತಿಕ್ರಿಯೆ ಸಲ್ಲಿಸುವಂತೆ ಭಾರತ ಚುನಾವಣಾ ಆಯೋಗ ಪಕ್ಷದ ಉಭಯ ಬಣಗಳಿಗೆ ಸೂಚಿಸಿದೆ. ಈ ಕುರಿತು ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಹಾಗೂ ಪಕ್ಷದ ನಾಯಕ ರಿತಂಬೃತ ಬ್ಯಾನರ್ಜಿ ಅವರಿಗೆ ಪ್ರತ್ಯೇಕ ಪತ್ರಗಳನ್ನು ಬರೆದಿರುವುದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಉಭಯ ಬಣಗಳು ಸೋಮವಾರ ಸಂಜೆ 5:30ರೊಳಗೆ ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಶ್ರೀ ಅಮರನಾಥ ಯಾತ್ರೆ ಇಂದು ಬೆಳಗ್ಗೆ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗಗಳಿಂದ ಆರಂಭವಾಗಿದೆ. 57 ದಿನಗಳ ಈ ಪವಿತ್ರ ಯಾತ್ರೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ.

0: ಇದೆ. ಸಮುದ್ರ ಮಟ್ಟದಿಂದ ಸುಮಾರು 3,888 ಮೀಟರ್ ಎತ್ತರದಲ್ಲಿರುವ ಅಮರನಾಥ ಗುಹಾ ದೇಗುಲಕ್ಕೆ ತೆರಳಿ ಸ್ವಯಂ ರೂಪುಗೊಂಡಿರುವ ಹಿಮ ಶಿವಲಿಂಗ ದರ್ಶನ ಪಡೆದು ಶಿವನ ಆಶೀರ್ವಾದ ಪಡೆಯುವುದು ಯಾತ್ರೆಯ ಉದ್ದೇಶವಾಗಿದೆ. ರಕ್ಷಾಬಂಧನದ ದಿನವಾದ ಆಗಸ್ಟ್ 28ರಂದು ಯಾತ್ರೆ ಸಂಪನ್ನಗೊಳ್ಳಲಿದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸಂಬಂಧಿಸಿದ ನಿಧಿ ಮತ್ತು ದೇಣಿಗೆ ದುರ್ಬಳಕೆ ಕುರಿತ ಎಲ್ಲಾ ಆರೋಪಗಳ ಬಗ್ಗೆ ನ್ಯಾಯಸಮ್ಮತ ಹಾಗೂ ಸಮಗ್ರ ತನಿಖೆ ನಡೆಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಲೋಕ್ ಕುಮಾರ್ ಆಗ್ರಹಿಸಿದ್ದಾರೆ. ಅಯೋಧ್ಯೆ ಅಭಿವೃದ್ದಿ ಕಾಮಗಾರಿಗಳಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಚಂಪತ್ ರೈ ವಿರುದ್ದ ಕೇಳಿಬಂದಿರುವ ಆರೋಪಗಳ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಹಂತದಲ್ಲಿ ಯಾವುದೇ ನಿರ್ದಿಷ್ಟ ಅಭಿಪ್ರಾಯ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಆರೋಪಗಳು ಕೇಳಿಬಂದಿದ್ದು ಕೆಲವು ಮಂದಿ ಅವರ ವಿರುದ್ದ ದೂರುಗಳನ್ನು ನೀಡಿದ್ದಾರೆ. ಈ ಆರೋಪಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಟ್ರಸ್ಟ್ನ ಕಚೇರಿ ಉಸ್ತುವಾರಿ ಪ್ರಕಾಶ್ ಗುಪ್ತಾ ಅವರು ದೇಣಿಗೆ ಹಣ ಎಣಿಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ್ದರು. ನಗದು ದೇಣಿಗೆ ನಿರ್ವಹಣೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಯೋಜಿಸಿದ್ದ ಸಿಬ್ಬಂದಿಯ ಪೈಕಿ ಕೆಲವರು ಅಕ್ರಮದಲ್ಲಿ ಭಾಗಿಯಾಗಿರಬಹುದು ಎಂಬ ಶಂಕೆಯನ್ನು ಅಲೋಕ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ. ಯುವಜನ ವ್ಯವಹಾರಗಳ ಇಲಾಖೆಯು ಇಂದು ನವದೆಹಲಿಯಲ್ಲಿ ಮೈಭಾರತ್ ಕೈಗಾರಿಕಾ ಸಂಘಟನೆಗಳ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಅಸೋಚಾಮ್, FICCI, CAIT, CII ಸೇರಿದಂತೆ ಪ್ರಮುಖ ಕೈಗಾರಿಕಾ ಸಂಘಟನೆಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದವು. ಯುವಜನ ಅಭಿವೃದ್ದಿಗಾಗಿ ಭವಿಷ್ಯದ ಸಹಭಾಗಿತ್ವದ ರೂಪುರೇಷೆಗಳ ಕುರಿತು ಚರ್ಚಿಸುವುದು ಹಾಗೂ ರಾಷ್ಟೀಯ ಯುವಜನ ಗುರಿಗಳನ್ನು ಕೈಗಾರಿಕಾ ವಲಯದ ಉಪಕ್ರಮಗಳೊಂದಿಗೆ ಸಂಯೋಜಿಸುವ ಕುರಿತು ಸಮಾವೇಶದಲ್ಲಿ ಸಮಾಲೋಚನೆ ನಡೆಯಿತು. ವೆನಿಚುವಾಲಾದಲ್ಲಿ ನಿಧನರಾದ ಭಾರತೀಯ ನಾವಿಕ ರಾಕೇಶ್ ಚೌಹಾಣ್ ಅವರ ಪಾರ್ಥಿವ ಶರೀರವನ್ನು ವಿರೂಪಗೊಳಿಸಿರುವ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ವೆನಿಚುವಾಲಾ ಅಧಿಕಾರಿಗಳನ್ನು ಭಾರತ ಒತ್ತಾಯಿಸಿದೆ. ಘಟನೆ ಬೆಳಕಿಗೆ ಬಂದ ದಿನದಿಂದಲೇ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳೊಂದಿಗೆ ಈ ವಿಷಯವನ್ನು ನಿರಂತರವಾಗಿ ಪ್ರಸ್ತಾಪಿಸುತ್ತಿರುವುದಾಗಿ ಕರಾಕಾಸ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಭೂಕಂಪದಿಂದ ತತ್ತರಿಸಿರುವ ವೆನಿಜುವೆಲಾಗೆ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಮಾನವೀಯತೆಯ ನೆರವನ್ನು ಭಾರತ ಮತ್ತಷ್ಟು ವಿಸ್ತರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಭಾರತ ಸೇನೆಯ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಯು ವೆನಿಜುವೆಲಾದ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರಿಗೆ ನಿರಂತರವಾಗಿ ವೈದ್ಯಕೀಯ ಸೇವೆ ಒದಗಿಸುತ್ತಿದೆ ಎಂದು ತಿಳಿಸಿದೆ. ಆಂಧ್ರಪ್ರದೇಶದ ಮರ್ಕಾಪುರಂನಲ್ಲಿ ಇಂದು ಮುಂಜಾನೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ 4 ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಕಂಭಂ ವೈ ಜಂಕ್ಷನ್ನಲ್ಲಿ ಸಮೀಪ ನಿಲ್ಲಿಸಿದ್ದ ಆಟೋಗೆ ಅತಿ ವೇಗವಾಗಿ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾದ ವಿರುದ್ದ 2-0 ಗೋಲುಗಳ ಅಂತರದಲ್ಲಿ ಜಯ ಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಮೊದಲ ಸುತ್ತಿನಲ್ಲಿ 2 ಗೆಲುವು ಹಾಗೂ 1 ಡ್ರಾ ದಾಖಲಿಸಿ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿದ್ದ ಸ್ವಿಟ್ಜರ್ಲೆಂಡ್ ಈ ಗೆಲುವಿನೊಂದಿಗೆ ಪಂದ್ಯಾವಳಿಯಲ್ಲಿ ತನ್ನ ಅಜೇಯ ಓಟವನ್ನು ಮುಂದುವರೆಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಮಂಗಳವಾರ ನಡೆಯುವ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಕೊಲಂಬಿಯಾ ಅಥವಾ ಘನಾ ತಂಡವನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದ ಎಂಗಲ್ವುಡ್ನ ಲಾಸ್ ಏಂಜಲೀಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು 32ರ ಸುತ್ತಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾ ವಿರುದ್ದ 3-0 ಗೋಲುಗಳಿಂದ ಜಯಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಆರ್ಲಿಂಗ್ಟನ್ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುವ 32ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ, ಜಪಾನ್. ರಾಜಸ್ಥಾನ, ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ಧಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆ ಬಲ, ಕೇಂದ್ರ ಸಚಿವೆ ನಿರ್ಮಲಾ

0: ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಮಂಗಳೂರು.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಎಂ ವೆಂಕಟೇಶ ಕುಮಾರ್ ಹಾಡಿರುವ ವಚನಗಳನ್ನು ಆಲಿಸೋಣ. ಮೊದಲಿಗೆ ಚನ್ನಬಸವಣ್ಣ ಅವರ ವಚನ, ಲಿಂಗಕ್ಕೆ ಕೊಟ್ಟುಕೊಂಡರೆ ಪ್ರಸಾದ.

ಎಂ ವೆಂಕಟೇಶ್ ಕುಮಾರ್ ಹಾಡಿರುವ ವಚನಗಳನ್ನು ಆಲಿಸಿದೆವು. ಇಲ್ಲಿಗೆ ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 1:30 ಹಾಗೂ 15 ಸೆಕೆಂಡುಗಳು. ಕೇಳುಗರಿಗೆಲ್ಲ ಇಂದಿನ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮರಗಳೇ ನಮ್ಮ ಜೀವನಾಡಿ, ಪರಿಸರವೇ ನಮಗೆ ಆಸ್ತಿ, ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ, ಹಸಿರೇ ಉಸಿರು. ಮನೆಗೊಂದು ಮರ, ಊರಿಗೊಂದು ವನ, ಒಂದು ಮರ ನೆಡಿ ನೂರಾರು ಜೀವ ಉಳಿಸಿ, ಪಟ್ಟಿಯು ಮುಂದುವರಿಯುತ್ತಾ ಹೋಗುತ್ತೆ. ಆದರೆ ಈ ದಿನ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅನ್ನೋದು ನಿಮಗೂ ಕೂಡ ಅಂದಾಜಾಗಿರಲೇಬೇಕು. ಕಾರ್ಯಕ್ರಮದ ಮೊದಲಿಗೆ ಇದೀಗ ಚಿತ್ರ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆ ಆಲಿಸೋಣ. ಈ

ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅನ್ನೋದು ನಿಮಗೂ ಕೂಡ ಅಂದಾಜಾಗಿರಲೇಬೇಕು. ಕಾರ್ಯಕ್ರಮದ ಮೊದಲಿಗೆ ಇದೀಗ ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆ ಆಲಿಸೋಣ. ಈ ಗೀತೆಗೆ ಸಾಹಿತ್ಯ ಎಂಎನ್ ವ್ಯಾಸರಾವ್, ಸಂಗೀತ ನಿರ್ದೇಶನ ರಾಜ್ ಕೋಟಿ.

ಕಾರ್ಯಕ್ರಮದ ಮೊದಲಿಗೆ ಒಂದಿಷ್ಟು ಪೀಠಿಕೆ ಹಾಕಿದ್ದೆ ನಾನು. ಈಗ ಜುಲೈ ತಿಂಗಳ ಮೊದಲ ವಾರದಲ್ಲಿ ಎಲ್ಲೆಲ್ಲೂ ಕೇಳಿಬರುವುದು ವನ ಮಹೋತ್ಸವದ ವಿಷಯ. ಹೌದು, ಜುಲೈ 1 ಜುಲೈ 7 ವನ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ವಿವಿಧ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜು ಕಚೇರಿಗಳಲ್ಲಿ ಗಿಡಗಳನ್ನು ನೆಡುವ ಸಡಗರ. ಬನ್ನಿ, ಇದೀಗ ಶ್ರೇಯಾ ಜಯದೀಪ್ ಅವರ ಧ್ವನಿಯಲ್ಲಿ ಗಂಧದ ಕುಡಿ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ರಜಾಕ್ ಪುತ್ತೂರು, ಸಂಗೀತ ನೀಡಿದವರು ಪ್ರಸಾದ್ ಶೆಟ್ಟಿ.

ಹೌದು, ನಮಗಾಗಿ ತಾನೇ ಎಲ್ಲವೂ ಕೊಟ್ಟದ್ದು ಈ ವನಸಿರಿ. ನಾವಿರುವ ಈ ಕನ್ನಡ ನುಡಿ, ಕರಾವಳಿ ಎಷ್ಟು ಸುಂದರ ಅಲ್ವಾ? ಒಂದಿಷ್ಟು ಗಿಡಮರಗಳು, ಪ್ರಾಣಿ ಪಕ್ಷಿಗಳು, ಸಮುದ್ರ, ನದಿ, ಕೆರೆ, ಕಾಡು, ಜಲಪಾತ, ಪಶ್ಚಿಮಘಟ್ಟದ ವಿರಳ ಜೀವ ಸಂಕುಲಗಳು, ಅಬ್ಬಬ್ಬಾ, ಪ್ರಕೃತಿ ತನ್ನಲ್ಲಿರುವ ಎಲ್ಲ ಕೊಡುಗೆಗಳನ್ನು ನಮಗೆಯೇ ಕೊಟ್ಟಿದ್ದಾಳೆ ಅನ್ಸತ್ತೆ. ಆದ್ರೆ ನಾವು ಪ್ರಕೃತಿಗೆ ವಾಪಸ್ ಕೊಡ್ತಿರುವುದನ್ನ ನೆನೆಸ್ಕೊಂಡ್ರೆ ನಮ್ಮ ಕರಾಳ ಭವಿಷ್ಯ ಕಣ್ಣೆದುರು ಕಾಣಲು ಈಗಾಗಲೇ ಶುರುವಾಗಿದೆ ಅಲ್ವಾ? ಬನ್ನಿ, ಇದೀಗ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗಂಧದ ಗುಡಿ ಚಿತ್ರದ ಗೀತೆಯನ್ನು ಆಲಿಸೋಣ. ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಯದರ ಸಲಿ ಧರೆಗಿಳಿದು ಹರಿಯುವ ನದಿಯಲ್ಲಿ ಈ ಜಾಡಿ ಕೂಬನದಲ್ಲಿ ನಲಿ

ಮರಗಿಡಗಳನ್ನು ವನಮಹೋತ್ಸವದ ಸಂದರ್ಭಕ್ಕೆ ಮಾತ್ರ ಸೀಮಿತಗೊಳಿಸದೆ ನೆಟ್ಟ ಗಿಡಗಳ ಆರೈಕೆಯನ್ನು ಪ್ರತಿದಿನ ಮುಂದುವರಿಸಿಕೊಂಡು ಹೋಗಬೇಕು. ಪ್ರಕೃತಿಯ ಮಡಿಲಿನಲ್ಲಿ ಒಂದಿಷ್ಟು ಸಮಯ ಕಳೆದರೆ ಸಾಕು, ನಮ್ಮಲ್ಲಿರುವ ಜೀವನದ ಜಿಗುಪ್ಸೆ, ಹತಾಶೆ, ಸ್ಟ್ರೆಸ್ ಎಲ್ಲವೂ ಮರೆತೇ ಹೋಗಿಸುವಂತಹ ಅದ್ಭುತ ಮ್ಯಾಜಿಕ್ ಇದೆ ಈ ಪ್ರಕೃತಿಗೆ. ಕೇಳುಗರೆ, ಇದೀಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ರಚನೆಯನ್ನು ಕಾಕನಕೋಟೆ ಚಿತ್ರದಲ್ಲಿ ಅಳವಡಿಸಲಾಗಿದ್ದು, ಗೀತೆಯನ್ನು ಹಾಡಿದವರು ಸುಲೋಚನಾ, ಗೀತೆಗೆ ಸಂಗೀತ ಸಿ ಅಶ್ವಥ್.

ನಮ್ಮ ಮಕ್ಕಳು, ನಮ್ಮ ಭವಿಷ್ಯ. ಮರಗಿಡಗಳ ಪ್ರಾಮುಖ್ಯತೆ, ಅಭಿವೃದ್ಧಿಯ ಪಥದಲ್ಲಿ ಯಾವ ರೀತಿಯಲ್ಲಿ ಮನುಷ್ಯ ತಪ್ಪುದಾರಿಯಲ್ಲಿ ಮುನ್ನಡೆಯುತ್ತಿದ್ದಾನೆ ಎಂಬುದನ್ನು ತಿಳಿಸಿ ಸರಿದಾರಿಯನ್ನು ತೋರಿಸುವ ಜವಾಬ್ದಾರಿ ನಮ್ಮದಾಗಿದೆ. ಯಾವ ಜಾಗದಲ್ಲಿ ಯಾವ ರೀತಿಯ ಗಿಡಗಳನ್ನು ನೆಟ್ಟರೆ ಅದಕ್ಕೆ ವಿಪತ್ತು ಬರುವುದಿಲ್ಲವೋ ಅಂತಹ ಜಾಗದಲ್ಲಿ ಗಿಡಗಳನ್ನು ನೆಡಬೇಕಾಗಿದೆ. ಗಿಡಗಳ ಆಯ್ಕೆ ಕೂಡ ತುಂಬ ಮಹತ್ವದ್ದಾಗಿರುತ್ತದೆ. ನಮ್ಮ ಫ್ಯೂಚರ್ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಓಮಲ್ಲಿಗೆ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

0: ಪ್ರಕೃತಿ ಮೇಲೆ ನಾವು ತೋರಿಸುವ ಬೇಜವಾಬ್ದಾರಿತನಗಳು, ನಿರ್ಲಕ್ಷ್ಯಗಳು, ಸ್ವಾರ್ಥಿಯಾದ ಮನುಷ್ಯನ ಚಿಂತನೆಗಳು ಇವನ್ನೆಲ್ಲ ತೊರೆದರೆ ಪ್ರಕೃತಿಗೆ ನಮ್ಮ ಮೇಲಿರುವ ಕೋಪ ತಣ್ಣಗಾಗಬಹುದು. ನಮಗೆ ಉಚಿತವಾಗಿ ಸಿಕ್ಕಿರುವ ಈ ಹಚ್ಚ ಹಸಿರಿನ ಪ್ರಕೃತಿಯನ್ನು ಉಳಿಸಿ ಗಿಡ ಮರಗಳನ್ನು ನೆಟ್ಟು ಅಭಯಾರಣ್ಯವನ್ನ ನಿರ್ಮಾಣ ಮಾಡುವ ಅನಿವಾರ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇಂದಿನ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುವ. ನಮಸ್ಕಾರ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಅಪ್ಪ, ಅರ್ಜುನ, ಮಗ ಬಬ್ರುವಾಹನ ಪಾತ್ರಗಳಲ್ಲಿ ಅಣ್ಣಾವರ ಪೈಪೋಟಿಯ ದ್ವಿಪಾತ್ರ ಅಭಿನಯಕ್ಕೆ ಈ ಶರೀರ ಶಾರೀರ ಒಂದಾಗಿ ಹಾಡಿದ್ದು ವಿಶೇಷ.
4: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
5: ನನ್ನ ರಾಗ ತಾನ ಪಲ್ಲವಿ
1: ಕೇಳಿ. ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಕಾರ್ಯಕ್ರಮದ ಕೊನೆಯಲ್ಲಿ ಹರಿಹರನ್ ಹಾಗೂ ಸಾಧನಾ ಸರ್ಗಮ್ ಹಾಡಿರುವ ಜೀನ್ಸ್ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ನಿರ್ದೇಶನ ಎಆರ್ ರೆಹಮಾನ್.

ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ

ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಗಣತಿ ನಮೂನೆ ವಿತರಿಸುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಎಲ್ಲಾ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಎಲ್ಲಾ ಬಿಎಲ್ಒಗಳು ಕಡ್ಡಾಯವಾಗಿ ಮತದಾರರ ಮನೆ ಬಾಗಿಲಿಗೆ ತೆರಳಿ ಫಾರಂ ವಿತರಿಸಿದ್ದಾರೆ.

0: ನಿರ್ದೇಶನ ನೀಡಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ, ಎಲ್ಲಾ ಬಿಎಲ್ಒಗಳು ಕಡ್ಡಾಯವಾಗಿ ಮತದಾರರ ಮನೆ ಬಾಗಿಲಿಗೆ ತೆರಳಿ ಫಾರಂ ವಿತರಿಸಬೇಕು. ವಿಶೇಷ ತೀವ್ರ ಪರಿಷ್ಕರಣೆಯ ಎಲ್ಲಾ ಹಂತಗಳಲ್ಲಿಯೂ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅಧಿಕಾರಿಗಳು ಅಗತ್ಯ ನಿರ್ದೇಶನ ನೀಡಬೇಕು ಎಂದು ಆದೇಶ ನೀಡಿದ್ದಾರೆ. ಗಣತಿ ನಮೂನೆ ತುಂಬಲು ಕಷ್ಟವಾಗುವ ಮತದಾರರು ಮತದಾರರ ಸಹಾಯಕ ಕೇಂದ್ರಗಳಿಗೆ ಭೇಟಿ ನೀಡಿ ನೆರವು ಪಡೆಯಬಹುದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಳಿರುವ 12 ಪ್ರಶ್ನೆಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಮೊದಲು ಉತ್ತರ ನೀಡಲಿ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆಗೆ ಅದರದ್ದೇ ಆದ ಮಾನದಂಡಗಳಿವೆ. ಅದರಂತೆಯೇ ಪ್ರಕ್ರಿಯೆ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಯಾರಿಗೂ ಅವಕಾಶವಿಲ್ಲ ಎಂದು ಹೇಳಿದ್ದಾರೆ. ರಾಮನಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸರಿಯಿಲ್ಲ ಎಂದು ತಿಳಿಸಿದ ಗೃಹ ಸಚಿವರು, ಈ ವಿಷಯವನ್ನು ಚುನಾವಣಾ ಆಯೋಗವೇ ಬಗೆಹರಿಸಲಿ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಮನಗರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ನೇರ ಹಸ್ತಕ್ಷೇಪ ಮತ್ತು ರಾಜಕೀಯ ಪ್ರಭಾವ ಎದ್ದು ಕಾಣುತ್ತಿದ್ದು, ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ಇದು ಪ್ರಜಾಪ್ರಭುತ್ವದ ಆಶಯಕ್ಕೆ ದ್ರೋಹ ಬಗೆದಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಿಯಮಾವಳಿ ಮಾರ್ಗಸೂಚಿಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ಸ್ಥಳೀಯ ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಈ ಪರಿಷ್ಕರಣೆ ಕಾನೂನುಬಾಹಿರವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮನೆ ಮನೆಗೆ ಭೇಟಿ ಮುಂದುವರೆದಿದ್ದು, ಜೂನ್ 30 ಜುಲೈ 2 1,09,234 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ ಒಟ್ಟು 3,95,023 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, 3,036 ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಮುಂದುವರೆದಿದ್ದು, ಕ್ಷೇತ್ರವಾರು ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 159 ವಿವಿಧ ಪ್ರಕರಣಗಳನ್ನು ಪತ್ತೆಹಚ್ಚಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸಲು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರದಲ್ಲಿ ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಮೂಡಿಸುವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವ ನಿಟ್ಟನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಿಂದ ಆರಂಭವಾದ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಜಂಟಿಯಾಗಿ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ ಇಂದಿಗೆ 30 ದಿನಗಳಾಗಿದೆ. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯದೆಲ್ಲೆಡೆ ಬಿಯಿಂದ ಎ ಖಾತಾ ಪರಿವರ್ತನೆ ಸೇರಿದಂತೆ ಹಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದವರಿಗೆ ಮಾತ್ರ ಸಿಗಬೇಕು. ಈ ಹಿನ್ನೆಲೆಯಲ್ಲಿ ಸೋರಿಕೆ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು. ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ. ಭ್ರಷ್ಟಾಚಾರದ ವಿರುದ್ಧ ದೂರು ನೀಡಲು ದೂರವಾಣಿ ಸಂಖ್ಯೆ. ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ನಿರ್ದೇಶನ. ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ಪೂರೈಕೆಗೆ ಸೂಚನೆ ಸೇರಿದಂತೆ

0: ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ನಿ ಹಾಗೂ ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ, ರಾಜ್ಯದ ಸಮಗ್ರ ಅಭಿವೃದ್ಧಿ, ಜನಕಲ್ಯಾಣ ಹಾಗೂ ಸುಭದ್ರ ಭವಿಷ್ಯ ನಿರ್ಮಾಣಕ್ಕೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ಪ್ರೇರಣೆಯಾಗಿದೆ ಎಂದು ತಿಳಿಸಿದ್ದಾರೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಬರಬೇಕಿರುವ ಸುಮಾರು 887 ಕೋಟಿ ಬಾಕಿ ರೂಪಾಯಿ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ನಗರಾಭಿವೃದ್ಧಿ ಇಲಾಖೆಯ ರಾಜ್ಯ ಸಚಿವರಾದ ಥೋಕನ್ ಸಾಹು ಅವರನ್ನು ಖುದ್ದಾಗಿ ಭೇಟಿಯಾಗಿ ಇಲಾಖೆಯ ಪ್ರಮುಖ ಬೇಡಿಕೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏಕೆ ಮೌನ ವಹಿಸಿದ್ದಾರೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ರಾಜಕೀಯ ಒತ್ತಡಗಳಿಂದ ಈ ವಿಷಯವನ್ನು ಕೈಬಿಡಲಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕನ್ನಡಿಗರ ಮೇಲೆ ನಿಜವಾದ ಕಾಳಜಿ ಇದ್ದರೆ ಚೆನ್ನೈಗೆ ಪಾದಯಾತ್ರೆ ಕೈಗೊಂಡು ತಮಿಳುನಾಡು ಕಾಂಗ್ರೆಸ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂತೆ ಸವಾಲು ಹಾಕಿದ್ದಾರೆ. ಕಾವೇರಿ ಕೊಳ್ಳದ ರೈತರ ಹಾಗೂ ಬೆಂಗಳೂರಿನ ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಹಕ್ಕಿಗಿಂತ ದೆಹಲಿ ಹೈಕಮಾಂಡ್ ಅಣತಿ ಹಾಗೂ ತಮಿಳುನಾಡಿನ ಮೈತ್ರಿ ರಾಜಕಾರಣವೇ ಹೆಚ್ಚಾಯಿತೆ ಎಂದು ಅಶೋಕ ಪ್ರಶ್ನಿಸಿದ್ದಾರೆ. ಕಲಬುರಗಿ ಪೊಲೀಸ್ ಠಾಣೆಯಿಂದ ಪೋಕ್ಸೋ ಆರೋಪಿಯೊಬ್ಬ ಪರಾರಿಯಾಗಿದ್ದಾನೆ. ಪರಾರಿಯಾಗಿರುವ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟದಲ್ಲಿ ಆರೋಪಿಗಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ಘಟನೆ ಕುರಿತಂತೆ ತನಿಖೆ ನಡೆಯುತ್ತಿದ್ದು, ಗಂಭೀರ ಭದ್ರತಾ ಲೋಪವನ್ನು ಹಿರಿಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಒಂದು ವಾರದ ಹಿಂದೆ ಆರೋಪಿಯನ್ನು ಬಂಧಿಸಲಾಗಿದ್ದು, ತನಿಖೆಯ ಭಾಗವಾಗಿ ಪೊಲೀಸ್ ಠಾಣೆಯ ಲಾಕಪ್ನಲ್ಲಿ ಇರಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿ ನಿದ್ರಿಸುತ್ತಿರುವ ವೇಳೆ ಆರೋಪಿ ಠಾಣೆಯಿಂದ ಪರಾರಿಯಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಇಂದು ಕೂಡ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜುವರೆಗೆ ರಜೆ ಘೋಷಿಸಲಾಗಿದೆ. ಮಳೆಯ ಸಂದರ್ಭದಲ್ಲಿ ನಾಗರಿಕರು ಸಮುದ್ರ ತೀರ ಮತ್ತು ತಗ್ಗು ಪ್ರದೇಶಗಳತ್ತ ತೆರಳದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಸೂಚನೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು ಅಲ್ಲಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿವೆ. ಜಿಲ್ಲೆಯಲ್ಲಿ ಏಪ್ರಿಲ್ 1ರಿಂದ ನಿನ್ನೆಯವರೆಗೆ ಒಟ್ಟು 407 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 6 ಮನೆಗಳು ಸಂಪೂರ್ಣ ಕುಸಿದಿವೆ. ಭಾರಿ ಗಾಳಿ ಮಳೆಯಿಂದಾಗಿ 9,920 ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದೆ. 3,210 ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. 15 ವಿದ್ಯುತ್ ಪರಿವರ್ತಕಗಳು ಹಾನಿಗೊಂಡಿದ್ದು 164 ಕಿಲೋಮೀಟರ್ ಉದ್ದದ ರಸ್ತೆಗಳು ಹದಗೆಟ್ಟಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಹಾಡಿರುವ ಅಂಡಮಾನ್ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಪಂಕಜ್ ಉದಾಸ್, ಕವಿತಾ ಕೃಷ್ಣಮೂರ್ತಿ ಹಾಗೂ ಅರ್ಚನಾ ಉಡುಪ ಹಾಡಿರುವ ಸ್ಪರ್ಶ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ರಚನೆಗೆ ಸಂಗೀತ ನೀಡಿದವರು ಹಂಸಲೇಖ.

ರಘುದೀಕ್ಷಿತ್ ಹಾಗೂ ಹರಿಚರಣ್ ಅವರ ಧ್ವನಿಯಲ್ಲಿ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ರಾಘವೇಂದ್ರ ಕಾಮತ್, ಸಂಗೀತ ನಿರ್ದೇಶನ ರಘುದೀಕ್ಷಿತ್.

ಕಾರ್ಯಕ್ರಮದ ಕೊನೆಯಲ್ಲಿ ಸವಿಸವಿ ನೆನಪು ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್, ಸಂಗೀತ ನಿರ್ದೇಶನ ಆರ್ ಪಿ ಪಟ್ನಾಯಕ್, ಹಾಡಿದವರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ಆತ್ಮೀಯ ಕೇಳುಗರೆ, ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
0: ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560.

0: ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಇದೊಂದು ಪ್ರಕಟಣೆ. ಕಾಣೆಯಾದ ವ್ಯಕ್ತಿಯ ಚಹರೆ ಈ ರೀತಿಯಲ್ಲಿದೆ. ಹೆಸರು ಸುರೇಶ್, 59 ವರ್ಷ, ಕಪ್ಪು ಮೈಬಣ್ಣ, ದುಂಡುಮುಖ, ಸಪುರ ಶರೀರ, ಕೆಂಪು ಬಣ್ಣದ ಟೀಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಹಣೆಯ ಬಲಬದಿಯಲ್ಲಿ ಕಪ್ಪು ಮಚ್ಚೆ ಇರುತ್ತದೆ. ಹಿಂದಿ, ಕನ್ನಡ, ತುಳು ಭಾಷೆ ಮಾತನಾಡುತ್ತಾರೆ. ಕಾಣೆಯಾದ ವ್ಯಕ್ತಿಯ ಮಾಹಿತಿ ದೊರೆತಲ್ಲಿ ಕಂಕನಾಡಿ ಪೊಲೀಸ್ ಠಾಣೆಗೆ ಸಂಪರ್ಕಿಸಬೇಕಾಗಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ ಗಮನಿಸಿ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:30ಕ್ಕೆ ಸಿನಿಮಾ ಎಕ್ಸ್ಪ್ರೆಸ್, ಬಾಲಿವುಡ್ ಚಿತ್ರ ಲಗಾನ್ ವಿಶೇಷ ಪ್ರಸ್ತುತಿ ಕಶ್ಯಪ್ ಪುತ್ತೂರು, 6:10ಕ್ಕೆ ತುಳು ಕಾರ್ಯಕ್ರಮ ಪದರಂಗೀತ. ಆರು ಗಂಟೆ 30 ನಿಮಿಷಕ್ಕೆ ಅವಲೋಕನ, 6:50ಕ್ಕೆ ಹಲೋ ಕೃಷಿರಂಗ, ಬೆಳೆ ವಿಮೆ ಕುರಿತು ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ, ಭಾಗವಹಿಸುವ ತಜ್ಞರು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಹೆಚ್ಬಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು, 8:00ಕ್ಕೆ ವಾರದ ಅತಿಥಿ ಸಾಹಿತಿ ರಂಗಭೂಮಿ ಚಲನಚಿತ್ರ ಆಕಾಶವಾಣಿ ಕಲಾವಿದೆ ಪೂರ್ಣಿಮಾ ಸುರೇಶ್, ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. 8:30ಕ್ಕೆ ವನಮಹೋತ್ಸವ ಆಗಬೇಕಿದೆ ನಿತ್ಯೋತ್ಸವ, ಈ ಕುರಿತು ಪ್ರಶಾಂತ್ ಅನಂತಾಡಿ ಅವರಿಂದ ಕನ್ನಡದಲ್ಲಿ ಭಾಷಣ. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮದಲ್ಲಿ ಯಕ್ಷಸಿರಿ ಪ್ರಸಂಗ, ಭಕ್ತ ಮಯೂರ ಧ್ವಜ ನಡೆಸಿಕೊಡುವವರು ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು. 10:30ಕ್ಕೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು, ಈಗ ಸಮಯ ಸರಿಯಾಗಿ 3:05:02. ನಿಲಯದ ಈ ಹೊತ್ತಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮುಂದಿನ ಪ್ರಸಾರ ಇಂದು ಸಾಯಂಕಾಲ 5:00ಗೆ ಆರಂಭ. ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz ಹಾಗೂ FM ಬ್ಯಾಂಡಿನ ಕಂಪನಾಂಕ 100.3 MHz. ಕೇಳುಗರಿಗೆಲ್ಲ ನಮಸ್ಕಾರ. ಸಾಯಂಕಾಲದ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಸ್ವಾಗತ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ನಾನು ಭಾಗ್ಯಶ್ರೀ. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಚೆಲುವಿನ ಚಿತ್ತಾರ ಚಿತ್ರಕ್ಕಾಗಿ ಕುನಾಲ್ ಗಾಂಜಾವಾಲಾ, ಶ್ರೇಯಾ ಘೋಷಾಲ್ ಹಾಗೂ ಸ್ಟೀಫನ್ ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಎಸ್ ನಾರಾಯಣ್, ಸಂಗೀತ ಮನೋಮೂರ್ತಿ.

ಗಾಳಿಪಟ ಚಿತ್ರಕ್ಕಾಗಿ ಟಿಪ್ಪು ಮತ್ತು ಕುನಾಲ್ ಗಾಂಜಾವಾಲ ಹಾಡಿರುವ ಗೀತೆ. ಜಯಂತ್ ಕಾಯ್ಕಿಣಿ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಪ್ರಿಯ ಕೇಳುಗರಿ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
1: ಬೆನ್ನಿ ದಯಾಳ್ ಮತ್ತು ಶ್ವೇತಾ ಮೋಹನ್ ಧ್ವನಿಗಳಲ್ಲಿ ಕೇಳಿ ಪೃಥ್ವಿ ಚಿತ್ರದ ಗೀತೆ. ಕವಿರಾಜ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮಣಿಕಾಂತ್ ಕದ್ರಿ.

0: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
1: ಕವಿರಾಜ್ ರಚಿಸಿ ಗುರುಕಿರಣ್ ಸಂಗೀತ ನೀಡಿರುವ

ಪುನೀತ್ ರಾಜ್ಕುಮಾರ್ ಹಾಗೂ ಸೂರಿ ಸುರೇಶ್ ಧ್ವನಿಗಳಲ್ಲಿ ಕೇಳಿ ಯೋಗರಾಜ್ ಭಟ್ ರಚಿಸಿ ವಿ ಹರಿಕೃಷ್ಣ ಸಂಗೀತ ನೀಡಿರುವ ರಾಮ್ ಚಿತ್ರದ ಗೀತೆ.

0: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್. ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
1: ಆದಿತ್ಯ ಆರ್.ಕೆ. ಧ್ವನಿಯಲ್ಲಿ ಕೇಳಿ ಮದರಾಸಿ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನಿರುದ್ಧ್ ರವಿಚಂದರ್.

ಹರಿಹರನ್, ಸುನಿಧಿ ಚೌಹಾಣ್ ಹಾಗೂ ಬಿ ಜಯಶ್ರೀ ಧ್ವನಿಗಳಲ್ಲಿ ಕೇಳಿ ಪ್ರೇಮ್ ರಚಿಸಿ ಗುರುಕಿರಣ್ ಸಂಗೀತ ನೀಡಿರುವ ಜೋಗಿ ಚಿತ್ರದ ಗೀತೆ.

ಪ್ರಿಯ ಕೇಳುಗರೆಲ್ಲರಿಗೂ ನಮಸ್ಕಾರ ಹಾಗೂ ಇವತ್ತಿನ ಸಿನಿಮಾ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಶ್ಯಪ್ ಪುತ್ತೂರು. ಕೆಲವೊಂದು ಸಿನಿಮಾಗಳು ಕೇವಲ ಮನೋರಂಜನೆಯನ್ನು ನೀಡುವುದಿಲ್ಲ, ಅದು ಒಂದು ಪೀಳಿಗೆಯ ಸಾಂಸ್ಕೃತಿಕ ಸ್ಮೃತಿಯಾಗಿ ಉಳಿತದೆ. ಅಂತಹ ಒಂದು ಅಪರೂಪದ ಚಿತ್ರವೇ ಲಗಾನ್, ಒನ್ಸ್ ಅಪಾನ್ ಅ ಟೈಮ್ ಇನ್ ಇಂಡಿಯಾ. ಈ ಚಿತ್ರಕ್ಕೆ ಈ ವಾರ ಅಂದರೆ ಜೂನ್ 15 ಬಿಡುಗಡೆಗೊಂಡು 25 ಸಂಭ್ರಮ. ಈ ಚಿತ್ರ ಜೂನ್ 15, 2001 ಬಿಡುಗಡೆಯಾಗಿತ್ತು. ಇದರ ನಿರ್ದೇಶಕ ಆಶುತೋಷ್ ಗೋವಾರಿಕರ್, ನಿರ್ಮಾಪಕರು ಹಾಗೂ ನಾಯಕ ನಟರಾಗಿ ಅಭಿನಯಿಸಿದ್ದು ಆಮಿರ್ ಖಾನ್. 1893 ಬ್ರಿಟಿಷ್ ಆಳ್ವಿಕೆಯ ಕಾಲಘಟ್ಟದಲ್ಲಿ ನಡೆಯುವ ಈ ಚಿತ್ರದ ಕಥೆ ಚಂಪಾನೇರ್ ಎಂಬ ಕಾಲ್ಪನಿಕ ಗ್ರಾಮದ ಸುತ್ತ ಇದೆ. ಬರಗಾಲದಿಂದ ಬಳಲ್ತಾ ಇರುವ ಗ್ರಾಮಸ್ಥರು ಬ್ರಿಟಿಷ್ ಅಧಿಕಾರಿಗಳಿಂದ ವಿಧಿಸಲಾದ ಲಗಾನ್ ಅಥವಾ ಭೂ ತೆರಿಗೆಯ ವಿರುದ್ಧ ಹೋರಾಡ್ತಾರೆ. ಆ ಹೋರಾಟದ ರೂಪವೇ ಒಂದು ಕ್ರಿಕೆಟ್ ಪಂದ್ಯ. ಕ್ರಿಕೆಟ್ ಆಟವನ್ನೇ ಕಥೆಯಾಗಿ ಕೇಂದ್ರೀಕರಿಸಿ ದೇಶಭಕ್ತಿ, ಸ್ವಾಭಿಮಾನ, ಏಕತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಸೆದ ಈ ಚಿತ್ರ ಆಗಿನ ಕಾಲಕ್ಕೆ ಅತ್ಯಂತ ಸಾಹಸಮಯ ಪ್ರಯತ್ನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಚಿತ್ರದಲ್ಲಿ ಭುವನ್ ಪಾತ್ರದಲ್ಲಿ ಅಭಿನಯಿಸಿದ ನಾಯಕ ನಟ ಆಮಿರ್ ಖಾನ್, ಗ್ರೇಸಿ ಸಿಂಗ್ ಅವರು ಗೌರಿ ಪಾತ್ರದಲ್ಲಿ, ಎಲಿಜಬೆತ್ ಪಾತ್ರದಲ್ಲಿ ರೇಚೆಲ್ ಶೆಲ್ಲಿ ಹಾಗೂ ಕ್ಯಾಪ್ಟನ್ ರಸ್ಸಲ್ ಪಾತ್ರದಲ್ಲಿ ಪೌಲ್ ಬ್ಲ್ಯಾಕ್ಥಾರ್ನ್ ಅಭಿನಯಿಸಿದರು. ಬನ್ನಿ, ಈ ಚಿತ್ರದ 25 ವಾರ್ಷಿಕೋತ್ಸವವನ್ನು ಸಂಗೀತಮಯವಾಗಿ ಆಚರಿಸೋಣ.

ಲಗಾನ್ ಚಿತ್ರದ ಯಶಸ್ಸಿನ ಹಿಂದೆ ಅದರಲ್ಲಿರುವ ಪಾತ್ರಗಳದ್ದು ಕೂಡ ಮಹತ್ವ ಇದೆ. ಗ್ರಾಮದ ಯುವಕ ಭುವನ್ ತನ್ನ ಊರಿನ ಜನರನ್ನ ಒಗ್ಗೂಡಿಸಿ ಕ್ರಿಕೆಟ್ ಅನ್ನೋ ಪರಿಚಯ ಇಲ್ಲದೆ ಇರೋ ಆಟವನ್ನ ಕಲಿತು ಬ್ರಿಟಿಷ್ ಸೈನಿಕರ ವಿರುದ್ಧ ಸೆಣಸಾಡಲು ಅವರನ್ನ ಸಿದ್ಧಗೊಳಿಸ್ತಾನೆ. ಜಾತಿ, ಧರ್ಮ, ವೃತ್ತಿ ಮತ್ತು ಸಾಮಾಜಿಕ ಭೇದಗಳನ್ನು ಮೀರಿ ಒಗ್ಗಟ್ಟಿನ ಶಕ್ತಿಯನ್ನು ಚಿತ್ರವು ಅತ್ಯಂತ ಪರಿಣಾಮಕಾರಿಯಾಗಿ ತೋರಿಸುತ್ತದೆ. ಈ ಚಿತ್ರದ ನಿರೂಪಣೆಗೆ ಬಾಲಿವುಡ್ ಶಹನ್ಶಾ ಅಮಿತಾಭ್ ಬಚ್ಚನ್ ಅವರ ಧ್ವನಿ ಕೂಡ ವಿಶೇಷ ಮೆರುಗು ನೀಡಿದೆ. ಚಿತ್ರದ ಛಾಯಾಗ್ರಹಣ, ಕಲಾ ನಿರ್ದೇಶನ ಮತ್ತು ವಿಶೇಷವಾಗಿ ಕಚ್ ಪ್ರದೇಶದ ಭೌಗೋಳಿಕ ಸೌಂದರ್ಯವನ್ನು ಸೆರೆಹಿಡಿದ ದೃಶ್ಯಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದೆ. ಚಿತ್ರದ ಚಿತ್ರೀಕರಣದ ಬಹುಭಾಗ ಗುಜರಾತಿನ ಭುಜ್ ಪ್ರದೇಶದಲ್ಲಿ ನಡೆದಿತ್ತು. 2001 ಭೂಕಂಪನದ ನಂತರವೂ ಅಲ್ಲಿನ ಜನರು ಚಿತ್ರತಂಡಕ್ಕೆ ನೀಡಿದ ಸಹಕಾರವನ್ನು ಅನೇಕ ಕಲಾವಿದರು ಸ್ಮರಿಸಿದ್ದಾರೆ. ಹಾಗಾಗಿ ಲಗಾನ್ ಕೇವಲ ಒಂದು ಚಿತ್ರ ಮಾತ್ರ ಆಗಿರದೆ ಒಗ್ಗಟ್ಟು ಮತ್ತು ಆತ್ಮವಿಶ್ವಾಸದ ಸಂಕೇತವಾಗಿ ನೆನಪಾಗ್ತದೆ. ಇದೀಗ ಕೇಳಿ ಲಗಾನ್ ಚಿತ್ರದ ಇನ್ನೊಂದು ಗೀತೆ. ಕೇಳ್ತಾ ಇದ್ದೀರಾ ಸಿನಿಮಾ ಎಕ್ಸ್ಪ್ರೆಸ್, ನಾನು ಕಶ್ಯಪ್ ಪುತ್ತೂರು.

ಲಗಾನ್ ಚಿತ್ರದ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂತಂದ್ರೆ ಅದರ ಸಂಗೀತ. ಆಸ್ಕರ್ ಪ್ರಶಸ್ತಿ ವಿಜೇತ ಸಂಗೀತ ನಿರ್ದೇಶಕ ಎ ಆರ್ ರೆಹಮಾನ್ ಅವರು ಈ ಚಿತ್ರದ ಸಂಗೀತ ಸಂಯೋಜನೆ ಮಾಡಿದ್ರೆ

ಗೀತ ರಚನೆಯನ್ನು ಮಾಡಿದವರು ಜಾವೇದ್ ಅಖ್ತರ್. ಈ ಚಿತ್ರದ ಬಹುತೇಕ ಎಲ್ಲ ಹಾಡುಗಳು ಬಿಡುಗಡೆಯಾದ ದಿನದಿಂದಲೇ ಇಂದಿನವರೆಗೂ ಜನಪ್ರಿಯತೆಯನ್ನು ಹಾಗೆ ಉಳಿಸ್ಕೊಂಡಿವೆ. ವಿಶೇಷವಾಗಿ ಚಲೆ ಚಲೋ ಅನ್ನುವಂತಹ ಹಾಡು ಕೇವಲ ಒಂದು ಚಿತ್ರಗೀತೆಯಾಗಿ ಉಳಿಯದೆ ತಂಡಗಳ ಸ್ಫೂರ್ತಿ ಮತ್ತು ಗುರಿಯತ್ತ ಸಾಗುವ ಸಂಕಲ್ಪದ ಪ್ರತೀಕವಾಗಿ ಗುರುತಿಸಿಕೊಂಡಿದೆ. ಈ ಚಿತ್ರದ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, 74ನೇ ಅಕಾಡೆಮಿ ಅವಾರ್ಡ್ಸ್ ಅಂದ್ರೆ ಆಸ್ಕರ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ವಿದೇಶಿ ಭಾಷಾ ಚಿತ್ರದ ವಿಭಾಗಕ್ಕೆ ನಾಮನಿರ್ದೇಶನಗೊಂಡ ಚಿತ್ರ ಲಗಾನ್. ಈ ಚಿತ್ರವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಪಾರ ಮೆಚ್ಚುಗೆಯನ್ನು ಗಳಿಸ್ತು. ಆಸ್ಕರ್ಗೆ ನಾಮನಿರ್ದೇಶನಗೊಂಡಿದ್ದರಿಂದ ವಿಶ್ವದ ಗಮನವನ್ನು ಕೂಡ ಭಾರತೀಯ ಸಿನಿಮಾದತ್ತ ಸೆಳೆಯಿತು. ಹೀಗಾಗಿ ಈ ಚಿತ್ರ ಇಂದಿಗೂ ಭಾರತೀಯ ಸಿನಿಮಾದ ಜಾಗತಿಕ ಗುರುತಿನ ಪ್ರಮುಖ ಮೈಲುಗಲ್ಲು ಅಂತ ಪರಿಗಣಿಸಲಾಗುತ್ತದೆ.

ಶ್ರೋತೃಗಳೇ, 25 ವರ್ಷಗಳ ಹಿಂದೆ ಬಿಡುಗಡೆಯಾದ ಲಗಾನ್ ಚಿತ್ರ ಇಂದಿಗೂ ಹೊಸ ಪೀಳಿಗೆಯ ಪ್ರೇಕ್ಷಕರನ್ನ ಆಕರ್ಷಿಸುತ್ತಿದೆ. ಈ ಚಿತ್ರವು 49ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಜನಪ್ರಿಯ ಚಿತ್ರ ಪ್ರಶಸ್ತಿಯನ್ನು ಬಾಚಿಕೊಂಡಿತು. ಸಂಗೀತ, ಅಭಿನಯ, ನಿರ್ದೇಶನ ಹಾಗೂ ತಾಂತ್ರಿಕ ವಿಭಾಗಗಳಲ್ಲೂ ಕೂಡ ಅನೇಕ ಗೌರವಗಳನ್ನು ಗಳಿಸಿತು. ಈ ಚಿತ್ರದ 25ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಲವಾರು ಕಡೆಗಳಲ್ಲಿ ವಿಶೇಷ ಪ್ರದರ್ಶನಗಳು ಹಾಗೂ ಮರುಬಿಡುಗಡೆ ಕಾರ್ಯಕ್ರಮಗಳು ಕೂಡ ನಡೀತಾ ಇವೆ. ಚಿತ್ರತಂಡದ ಸದಸ್ಯರು ಕೂಡ ಈ ಚಿತ್ರದ ಸಾಧನೆಯನ್ನ ಸಂಭ್ರಮಿಸಿದ್ದಾರೆ. ಲಗಾನ್ ಚಿತ್ರ ನಮಗೆ ಕಲಿಸುವ ಪಾಠ ಸರಳವಾಗಿದ್ರೂ ಶಾಶ್ವತವಾಗಿರುವಂಥದ್ದು. ಪ್ರತಿಕೂಲ ಪರಿಸ್ಥಿತಿಗಳಲ್ಲಿಯೂ ಒಗ್ಗಟ್ಟು, ಧೈರ್ಯ ಮತ್ತು ಆತ್ಮವಿಶ್ವಾಸ ಇದ್ರೆ ಅಸಾಧ್ಯವೆನಿಸುವ ಗೆಲುವನ್ನು ಕೂಡ ಸಾಧಿಸಬಹುದು. ಭಾರತೀಯ ಸಿನಿಮಾದ ಇತಿಹಾಸದಲ್ಲಿ ಲಗಾನ್ ಕೇವಲ ಒಂದು ಚಿತ್ರ ಮಾತ್ರ ಅಲ್ಲ, ಅದು ಒಂದು ಪ್ರೇರಣೆ, ಒಂದು ಸಾಂಸ್ಕೃತಿಕ ದಾಖಲೆ ಹಾಗೊಂದು ಅಮರ ಅನುಭವ. 25 ವರ್ಷಗಳನ್ನು ಪೂರೈಸಿದ ಲಗಾನ್ ಚಿತ್ರ ತಂಡಕ್ಕೆ ಅಭಿನಂದನೆಗಳು. ಇದಾಗಿತ್ತು ಇವತ್ತಿನ ಸಿನಿಮಾ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮ. ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟು ನಿಮ್ಮ ಏನಾದರೂ ಸಲಹೆ ಸೂಚನೆಗಳನ್ನು ನೀಡಬೇಕು ಅಥವಾ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು ಅಂತಂದರೆ ನಮ್ಮ ನಿಲಯದ ಸಾಮಾಜಿಕ ಮಾಧ್ಯಮ ಖಾತೆಗಳಾದ ಫೇಸ್ಬುಕ್, ಎಕ್ಸ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ನಿಮ್ಮ ಸಂದೇಶಗಳನ್ನು ಕಳುಹಿಸಬಹುದು. ಇಲ್ಲಿಗೆ ಇಂದಿನ ಸಿನಿಮಾ ಎಕ್ಸ್ಪ್ರೆಸ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಾನು ಕಶ್ಯಪ್ ಪುತ್ತೂರು ಮಾಡುವ ನಮಸ್ಕಾರ.

0: ಸಿನಿಮಾ ಎಕ್ಸ್‌ಪ್ರೆಸ್ ಪ್ರಸಾರವಾಯಿತು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
3: ಪೂಜ್ಯರೇ, ಚಿಂತೆ ಎಂಬ ಲತೆಯನ್ನ ಕಿತ್ತೊಗೆಯಿರಿ. ತಾವು ಇಷ್ಟಕ್ಕಾಗಿ ಯೋಚಿಸಬೇಡಿ. ನನ್ನ ಈ ಜಡ ದೇಹದಿಂದ ನಿಮ್ಮ ಮಗನ ಪ್ರಾಣ ಉಳಿಯುತ್ತದೆ ಅಂತಾದ್ರೆ ನಾನು ಕೃತಾರ್ಥ ಎಂದು ಭಾವಿಸುತ್ತೇನೆ. ನನ್ನ ಜನ್ಮ ಪಾವನವಾಯಿತು ಎಂದು ತಿಳಿಯುತ್ತೇನೆ. ಪರೋಪಕಾರಕ್ಕಾಗಿ ಮಯೂರಧ್ವಜ ಭೂಪತಿಯು ನಿಶ್ಚಲ ಮನಸ್ಸಿನಿಂದ ತನ್ನ ದೇಹವನ್ನ ಅರ್ಪಿಸಿದ್ದಾನೆ ಎನ್ನುವ ಕೀರ್ತಿ ಆ ಚಂದ್ರಾರ್ಕ ಪರ್ಯಂತರ ಅಚ್ಚಳಿಯದೆ ಉಳಿದೀತು
4: ಅಲ್ವೇ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
0: ಆಕಾಶವಾಣಿ ಮಂಗಳೂರು ಕೇಳುಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಈ ಸಂಜೆ 6:10 ತುಳು ಕಾರ್ಯಕ್ರಮ ಪದರಂಗೀತ, 6:30 ಅವಲೋಕನ, 6:50 ಹೆಲೋ ಕೃಷಿರಂಗ, ಬೆಳೆ ವಿಮೆ ಕುರಿತು ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ, ಭಾಗವಹಿಸುವ ತಜ್ಞರು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಎಚ್ಬಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ಕನ್ನಡ ಚಿತ್ರಗೀತೆಗಳು. 8:00 ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಸಾಹಿತಿ, ರಂಗಭೂಮಿ, ಚಲನಚಿತ್ರ, ಆಕಾಶವಾಣಿ ಕಲಾವಿದೆ ಪೂರ್ಣಿಮಾ ಸುರೇಶ್ ಅವರ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಇಂದು ರಾತ್ರಿ 8:30 ವನ ಮಹೋತ್ಸವ ಆಗಬೇಕಿದು ನಿತ್ಯೋತ್ಸವ, ಈ ಕುರಿತು ಪ್ರಶಾಂತ್ ಅನಂತಾಡಿ ಅವರಿಂದ ಕನ್ನಡದಲ್ಲಿ ಭಾಷಣ. 9:15 ಸ್ಪಾಟ್ಲೈಟ್. 9:30 ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ಯಕ್ಷಸಿರಿ. ಪ್ರಸಂಗ ಭಕ್ತ ಮಯೂರಧ್ವಜ, ನಡೆಸಿಕೊಡುವವರು ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ನಾಳೆ ಬೆಳಿಗ್ಗೆ 6:10 ವಂದನ, 6:30 ಚಿಂತನ, ಕೋಟಾ ಶ್ರೀಕೃಷ್ಣ ಅಹಿತಾನಲ ಅವರಿಂದ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್. 6:50 ರೈತರಿಗೆ ಸಲಹೆ, 7:15 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು. ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್. 9:05 ಛೇಂಕಾರ, ಮಕ್ಕಳ ಗೀತ ಗಾಯನ ಕಾರ್ಯಕ್ರಮ. ರಚನೆ ಪ್ರಭಾವತಿ ಕೆದಿಲಾಯ ಪುಂಡೂರು. ಸಂಗೀತ ಮೌನೇಶ್ ಕುಮಾರ್ ಛಾವಣಿ. ಭಾಗವಹಿಸುವ

ವಿದ್ಯಾರ್ಥಿಗಳು ಮಂಗಳೂರಿನ ಚಿನ್ಮಯ ಶಾಲೆಯ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಶೋಭಾ ಗುರ್ತು ಅವರ ಗಾಯನ, ರಾಗ್ ಮಿಶ್ರ ತಿಲಕ್ ಕಾಮೂದ್ ಮತ್ತು ಮಿಶ್ರ ಭೈರವಿ. 10:30 ತುಳು ಕಾರ್ಯಕ್ರಮದಲ್ಲಿ ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿ ಓದು, ಪ್ರಸ್ತುತಿ ಅಕ್ಷತಾ ರಾಜ್ಪೇರ್ಲಾ. ಬಳಿಕ ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ, ಪ್ರಸ್ತುತಿ ಹಾಗೂ ನಿರ್ಮಾಣ ಲತೀಶ್ ಪಾಲ್ದಾನೆ. 11:00 ಹಿಂದಿ ಚಿತ್ರಗೀತೆಗಳು. 11:30 ಶಾಸ್ತ್ರೀಯ ಸಂಗೀತದಲ್ಲಿ ಮೈಸೂರು ಎಂ ನಾಗರಾಜ್ ಅವರಿಂದ ಪಿಟೀಲು ವಾದನ. ಇವು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: over Gujarat, Konkan, Goa, Madhya Maharashtra, Odisha and West Madhya Pradesh till tomorrow. It is also predicted thunderstorms accompanied by lightning over Chhattisgarh, East Madhya Pradesh, Uttar Pradesh and Vidarbh. Benchmark domestic equity indices ended with modest gains today, extending their rising streak for the third straight session. The Sensex rose 262 points to close at 77,764. The Nifty also added 95 points to settle at 24,271. In the FIFA World Cup, Australia will take on Egypt in a round of 32 match at Arlington, US tonight. In other round of 32 matches, Argentina will face Cabo Verde at Miami Gardens, while Colombia will clash with Ghana at Kansas City Stadium tomorrow morning. Switzerland, Spain, Portugal, Belgium, the United States, England, Mexico, France, Norway, Canada, Morocco, Brazil and Paraguay have already advanced to the round of 16. In the round of 32 matches this morning, Switzerland defeated Algeria 2-0 in Vancouver, while Portugal beat Croatia 2-1 in Toronto. Spain defeated Austria 3-0 at Los Angeles Stadium in US. And that is the end of this news bulletin.
1: ಆಕಾಶವಾಣಿ ಮಂಗಳೂರು ಪದರಂಗಿತ ಮೊಡದು ಕೊರ್ಪೆರು ಅಕ್ಷತರಾಜ್ ಪೆರ್ಲ
2: ಶ್ರೋತೃಲೆ ಚಾಕ್ಲೇಟ್ ಪಂಡ ಎರೆಗು ಇಷ್ಟ ಇಜ್ಜಿ ಪನ್ಲೆಗೆ ಎಲ್ಲಿಯ ಜೋಕ್ಲೆಡ್ದು ಪತ್ತದಿನ ಪ್ರಾಯದಕ್ಲೆ ಮುಟ್ಟಸಾನ ಚಾಕ್ಲೇಟ್ ತಿಂತನಕಲೆ ಮಾತೇರ್ಲ ಒರಿಯೊರಿಯಗು ಒಂಜೊಂಜಿ ನಮೂನಿದ ಫ್ಲೇವರ್ದ ಚಾಕ್ಲೇಟ್ ಇಷ್ಟ ಆಪುಂಡು ಜೋಕ್ಲು ಅರ್ಗಂಟು ಪತ್ತನಗ ನಿಕ್ ಚಾಕ್ಲೇಟ್ ದಿತ್ತಕೊರ್ಪೆ ಪಂದು ಸಮಾಧಾನ ಮಲ್ಪುನೆ ಒಂಜಿ ಕಡೆಟ್ಟಾಂಡ ಖುಷಿತ್ತ ಪೊರ್ತುಡು ಒಂಜಿ ತುಂಡು ಚಾಕ್ಲೇಟ್ ಬಾಯಿಗೆ ಬಾಡ್ದು ಆ ಖುಷಿನ ಮಾತೇರ್ಲ ಸೇರ್ದು ಸಂಭ್ರಮಿಪುನಲ ಉಂಡು ಒಂದು ರಡ್ಡು ಮಾತ್ರ ತಂದೆ ಶಾಲೆಗೆ ಬೋಪುನ ಜೋಕ್ಲಿತ್ತಿನಲ್ಪ ಬರ್ತ್ಡೇ ಪಂಡ್ ಶಾಲೆ ಇಡೀಕ ಚಾಕ್ಲೇಟ್ ಪಟ್ಟುನ ಕ್ರಮಲ ಇತ್ತಂಡತೆ

ಶ್ರೋತೃಲೆ, ಚಾಕ್ಲೇಟ್ ಅನ್ನು ಕೋಕೋ ಬೀಜದ ತಯಾರು ಮಲ್ಪುನವು ಆದಿತ್ತದ ಮೂಲತಃ ಉಂದೆತ ರುಚಿ ಕೈಪೆ ಆದುಪ್ಪುಂಡು. ಉಂದೆಕ್ ಚೂರು ತೀಪೆದ ಸಕ್ಕರೆ ಸೇರಿಂಡ ಮಾತ್ರ ಅವು ತೀಪೆ ಆಪುಂಡು. ಒವೆನ್ಲ ಬಿರಾವಂದೇ ಶುದ್ಧ ರೂಪಡಿಪ್ಪುನ ಚಾಕ್ಲೇಟ್ ಮಸ್ತ್ ಕಾಯಿಲೆಗ್ ಮರ್ದಲ ಆದುಂಡು. ಶ್ರೋತೃಲೆ, ನಮ್ಮ ನೆಂಪುದ ಶಕ್ತಿನ ಹೆಚ್ಚ ಮಲ್ಪುಂಡು. ಆತೆ ಅತ್ತಂದೆ ಈ ಡಾರ್ಕ್ ಚಾಕ್ಲೇಟ್ ಡಯಾಬಿಟೀಸ್ದ ತೊಂದರಲೆನ ಕಡಿಮೆ ಮಲ್ಪಿರಲ ಸಕಾಯ ಮಲ್ಪುಂಡು. ಈ ಡಾರ್ಕ್ ಚಾಕ್ಲೇಟ್ ಪನ್ಪುನವು ಎಡ್ಡೆ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚ ಮಲ್ತದ, ಹಾಳು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಲ್ಪುಂಡು ಪಂದುಲ ಪನ್ಪೇರ್. ಅಪಗ ಚಾಕ್ಲೇಟ್ ಏಪ ಹಾಳು ಪಂಡ ಐಕ್ ಬೇತೆ ವಸ್ತುಲಿನ ಬಿರಾಂಡ ಬೊಕ್ಕ ತೀಪೆದ ಅಂಶ ಹೆಚ್ಚ ಸೇರಿಂಡ ಮಾತ್ರನೇ ಚಾಕ್ಲೇಟ್ ಶರೀರಗ ಹಾಳು ಪನ್ಪುನವೆನ್ಲ ನಮ್ಮ ನೆಂಪುದಿವೋಡು.

ರಡ್ಡು ಸರತ ಒಂಬನೇ ಜುಲೈ ಏಳನೇ ತಾರೀಕಡ್ದು ಬೊಕ್ಕ ಈ ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನಾಪನ್ಪುನವು ಆಚರಣೆಗೆ ಬತ್ತಂಡು. ಸುರುಕಾದ್ ಮೆಕ್ಸಿಕೋ ಬೊಕ್ಕ ಅಮೆರಿಕ ದೇಶಡು ಮಾತ್ರ ಈ ಚಾಕ್ಲೇಟ್ ಇತ್ತಂಡು. ದಾಯ ಪಂಡ ಕೋಕೋ ಬುಲೆನ್ ಅಲ್ಪ ಮಾತ್ರ ಬುಲೆ ಹೊಂದಿತ್ತೇರು. ಸುರುಸುರುಕು ಇತ್ತಿನ ಚಾಕ್ಲೇಟ್ ಇತ್ತೆ ನಮ್ಮ ತೂವೊಂದಿತ್ತಿಲೆಕ್ಕ ಗಟ್ಟಿ ರೂಪೋಡು ಇತ್ತಜಿ. ಬದಲಾದ ಇತ್ತೆ ನಮ್ಮ ಚಾ ಕಾಫಿ ಇಂಚ ಪರ್ಪನ ಆ ರೂಪೋಡು ಚಾಕ್ಲೇಟ್ ಲ ಇತ್ತಂಡಿಗೆ. 1519 ಮೊಂಟೆಜುಮಾ ಪನ್ಪುನ ಒರಿ ಅರಸು ಕಾಫಿದ ಲೆಕ್ಕ ಕೈಪೇತಿನ ಚಿಲೆಟ್ನ ಸ್ಪೇನ್ ಅಡ್ದು ಪ್ರವಾಸ ಬತ್ತನಾಯಗ ಕೊರ್ಪೆರಿಗೆ. ಅವೇನ ಆಯೆ ಅಲ್ಪಡ್ದು ಸ್ಪೇನ್ ದೇಶಗೂ ದೆತ್ತೊಂದು ಪೋದು ಅಲ್ಪ ಜನಕ್ಲೆಗ್ ಪರಿಚಯ ಮಲ್ತು ಕೊರ್ಪೆ. ಐಡ್ದು ಬೊಕ್ಕ ಒಂದು ಫ್ರಾನ್ಸ್ ಇಂಗ್ಲೆಂಡ್ ಇಂಚ ಬೇತೆ ಬೇತೆ ದೇಶಗೂ ಪರಿಚಯ ಆಪುಂಡು. ಇಂಚ ಮಾತ ತಿರ್ಗ ತಿರ್ಗದು ಕ್ರಿಸ್ತ ಶಕ 780 ಇಸವಿಗಾನಗ ಇತ್ತೆ ನಮ್ಮ ತೂಪುನಂಚಿನ ಚಾಕ್ಲೇಟ್ ರೂಪಡು ಚಾಕ್ಲೇಟ್ ತಿಕ್ಕಂಡಗೆ. ನನ್ನ ಇತ್ತೆಗಾನಗ ಕೇನು ನೆನೆ ಬುಡ್ಚಿ ನಾನಾ ರೂಪದ ನಾನಾ ಬ್ರ್ಯಾಂಡ್ದ ಚಾಕ್ಲೇಟ್ ಲ ನಮಕ್ ತಿಕ್ಕುಂಡತೆ.

ನಮ್ಮ ಕುಸಿನು ಪಟ್ಟೊನುಗ ಕುಸಿನು ಪಟ್ಟೊನ್ನಗ ಬಾಯಿನಂತೆ ತೀಪೆ ಕೈಪೆ ರಡ್ಡಲ ಮಲ್ಪುಗ ಪನೊಂದು ಇನಿತ್ತ ಪದರಂಗಿತಗು ಮುಗಿತಲದ ಚಿಕ್ಕಿ ದೀಪೆ ನನರ ತಿಕ್ಕಗ ಸೊಲ್ಮೆಲು ಶ್ರೋತೃಲೆ.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
2: ಪೂಜ್ಯರೇ, ಚಿಂತೆ ಎಂಬ ಲತೆಯನ್ನ ಕಿತ್ತೊಗೆಯಿರಿ. ತಾವು ಇಷ್ಟಕ್ಕಾಗಿ ಯೋಚಿಸಬೇಡಿ. ನನ್ನ ಈ ಜಡ ದೇಹದಿಂದ ನಿಮ್ಮ ಮಗನ ಪ್ರಾಣ ಉಳಿಯುತ್ತದೆ ಅಂತಾದ್ರೆ ನಾನು ಕೃತಾರ್ಥ ಎಂದು ಭಾವಿಸುತ್ತೇನೆ. ನನ್ನ ಜನ್ಮ ಪಾವನವಾಯಿತು ಎಂದು ತಿಳಿಯುತ್ತೇನೆ. ಪರೋಪಕಾರಕ್ಕಾಗಿ ಮಯೂರಧ್ವಜ ಭೂಪತಿಯು ನಿಶ್ಚಲ ಮನಸ್ಸಿನಿಂದ ತನ್ನ ದೇಹವನ್ನ ಅರ್ಪಿಸಿದ್ದಾನೆ ಎನ್ನುವ ಕೀರ್ತಿ ಆ ಚಂದ್ರಾರ್ಕ ಪರ್ಯಂತರ ಅಚ್ಚಳಿಯದೆ ಉಳಿದೀತು
3: ಅಲ್ವೇ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
4: ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಆತಂಕವಾದಂ ಪ್ರತಿ ಪಾಕಿಸ್ತಾನ ಪಕ್ಷತಃ ಅವಿರತಂ ಕ್ರಿಯಮಾಣಂ ಪೋಷಣಂ ಮತ್ವಾ ಭಾರತೇನ ಸಿಂಧೂ ಜಲಸಂಧಿಃ ಸ್ಥಗಿತಾವಸ್ಥಾಯಾಮೇವ ರಕ್ಷಿತುಂ ಪುನಃ ಸ್ವಪ್ರತಿಜ್ಞಾ ದೃಢೀಕೃತ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಪವಿತ್ರ ಅಮರನಾಥ ಯಾತ್ರಾ ರಾಷ್ಟ್ರಸ್ಯ ಆಧ್ಯಾತ್ಮಿಕ ಪರಂಪರಾಯಾಃ ಸಾಂಸ್ಕೃತಿಕ ಏಕತಾಯಾಃ ಚ ಕಂಚನ ಶಾಶ್ವತಂ ಅಧ್ಯಾಯಮಿತಿ ವ್ಯಾಹೃತ. ಯಾತ್ರಾ ಪ್ರಸಂಗೆ ಗಚ್ಛದ್ಭ್ಯಃ ಸರ್ವೇಭ್ಯಃ ಶ್ರದ್ಧಾಲುಭ್ಯಃ ಪ್ರಕಟಿತಾಃ ಶುಭಾಶಂಸಾಃ. ಕೇಂದ್ರೀಯ ವಿತ್ತಮಂತ್ರಿಣಾ ನಿರ್ಮಲಾ ಸೀತಾರಮಣೇನ ವಿಕಸಿತ ಭಾರತಸ್ಯ ಗೌರವಪೂರ್ಣ ಲಕ್ಷ್ಯ ಯಾತ್ರಾಯೈ ಫ್ರಾನ್ಸ್ ದೇಶಸ್ಯ ನಿವೇಶಕಾಃ ಸೋತ್ಸಾಹಂ ಆಹುತಾಃ. ಭೂಕಂಪ ಪೀಡಿತೆ ವೆನೆಜುವೆಲಾ ದೇಶೆ ಮೃತಕಾನಾಂ ಸಂಖ್ಯಾ 2000+ ಜಾತಾ. ಸಹಸ್ರಶಃ ಜನಾಃ ಸಂಪ್ರತಿ ಅಪಿ ಅಜ್ಞಾತಾಃ ಸಂತಿ. ಭಾರತೇನ ತತ್ರ ಆಪರೇಷನ್ ಅಮಿಸ್ತಾದ್ ಇತ್ಯಸ್ಯ ಅಭಿಯಾನಸ್ಯ ಅಂತರ್ಗತಂ ಮಾನವೀಯ ಸಹಾಯತಾ ಕಾರ್ಯಾಣಿ ತೀವ್ರೀಕೃತಾನಿ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಶ್ವಃ ಯಾವತ್ ಗುಜರಾತ್ ಗೋವಾ ಮಧ್ಯ ಮಹಾರಾಷ್ಟ್ರ ಒಡಿಶಾ ಮಧ್ಯಪ್ರದೇಶಸ್ಯ ಚ ಕತಿಪಯ ಕ್ಷೇತ್ರೇಷು ಅತಿವೃಷ್ಟೇಃ ಸಂಚೇತನಾ ಪ್ರಖ್ಯಾಪಿತ. ಅಪಿ ಚ ಕ್ರೀಡಾ ವಾರ್ತಾಸು ಫಿಫಾ ವಿಶ್ವಕಪ್ ಕ್ರೀಡಾ ಮಾಲಿಕಾಯಾಂ ಕೆನಡಾ ದೇಶಸ್ಯ ವೆಂಕೂವರ್ ನಗರೆ ಸ್ವಿಟ್ಜರ್ಲ್ಯಾಂಡ್ ದೇಶೇನ ಅಲ್ಜೀರಿಯಾ ದೇಶಃ 2-0 ಇತ್ಯಂಕಾಂತರಾಲೇನ ಪರಾಜಿತ್ಯ ರೌಂಡ್ ಆಫ್ 16 ಚಕ್ರೆ ಪ್ರವೇಶಃ ಸಂಪ್ರಾಪ್ತಃ. ಅಥ ವಾರ್ತಾಃ ವಿಶದೀಕೃತ್ಯ. ಅದ್ಯ ಸಾಯಂ ನವದೆಹಲ್ಯಾಂ ಆಯೋಜಿತಂ ವಾರ್ತಾಹರ ಸಮ್ಮೇಳನಂ ಸಂಬೋಧಯನ್ ಭಾರತೇನ ಪುನಃ ಸಬಲಂ ಪ್ರತಿಪಾದಿತಂ ಯತ್ ಪಾಕಿಸ್ತಾನ ಪ್ರಶಾಸನ ಪಕ್ಷತಃ ಆತಂಕವಾದಸ್ಯ ನಿರಂತರ ಪೋಷಕತ್ವಾತ್ ಜಲ ಸಿಂಧೂ ಜಲಸಂಧಿಃ ಸ್ಥಗಿತಾವಸ್ಥಾಯಾಮೇವ ವರ್ತತೆ. ವಿದೇಶ ಮಂತ್ರಾಲಯಸ್ಯ ಪ್ರಮುಖಾಧಿಕಾರಿಕ ಪ್ರವಕ್ತಾ ರಣಧೀರ ಜಯಸ್ವಾಲಃ ಪ್ರಾವೋಚತ್ ಯತ್ ಸಿಂಧೂ ಜಲಸಂಧೇಃ ವಿಷಯೇ ಭಾರತಸ್ಯ ನೀತಿಃ ಸರ್ವಥಾ ಸ್ಪಷ್ಟಾ ಅಸ್ತಿ. ತೇನ ಗದಿತಂ ಯತ್ ಪಾಕಿಸ್ತಾನೇನ ಪ್ರಥಮತಃ ಆತಂಕವಾದಂ ಪ್ರತಿ ಸ್ವಕೀಯಂ ಸಮರ್ಥನಂ ಸರ್ವಥಾ ಪರಿತ್ಯಕ್ತವ್ಯಂ ತೀಸ್ತಾ ನದೀ ಸಮಗ್ರ ಪ್ರಬಂಧನ ಪುನರುದ್ಧಾರ ಪರಿಯೋಜನಾಯಾಃ ವಿಷಯೇ ಶ್ರೀ ಜಯಸವಾಲೇನ ಸ್ಪಷ್ಟೀಕೃತಂ ಯತ್ ಬಾಂಗ್ಲಾದೇಶೇ ವಿಕಾಸ ಪರಿಯೋಜನಾಭ್ಯಃ ದೀಯಮಾನಾ ಭಾರತಸ್ಯ ಸಹಾಯತಾ ಕಂಚನ ಪಾರಸ್ಪರಿಕ ಸಮ್ಮತಿ ಪ್ರಾಪ್ತಂ ಮಾರ್ಗಚಿತ್ರಮಾಧೃತ್ಯ ವರ್ತತೆ. ಯಸ್ಯ ನಿಯತಕಾಲೇ ಸಮೀಕ್ಷಾ ವಿಧೀಯತೆ ತೇನ ಪ್ರೋದೀರಿತಂ ಯತ್ ತೀಸ್ತಾ ನದೀ ಪರಿಯೋಜನಾಯಾಂ ಭಾರತಸ್ಯ ಚಿಂತನಂ ಪೂರ್ವಮೇವ ಬಾಂಗ್ಲಾದೇಶಂ ಪ್ರತಿ ಜ್ಞಾಪಿತಂ ಸಹೈವ ಭಾರತಂ ತೀಸ್ತಾ ವಿಷಯೇ ಸ್ವಕೀಯ ಚಿಂತನೆ ಸರ್ವಾನ್ ಸಂಬದ್ಧ ಘಟನಾಕ್ರಮಾಣ್ ಸಂಯೋಜಯಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿವರ್ಷಂ ಪ್ರವರ್ತ

0: ಉತ್ತರ ಪ್ರದೇಶ್, ಬಿಹಾರ, ಆಂಧ್ರಪ್ರದೇಶ್, ಪಶ್ಚಿಮ ಬಂಗಾಳ, ಕರ್ನಾಟಕ, ಜಮ್ಮು ಕಾಶ್ಮೀರ್, ಲದ್ದಾಖ್, ತಮಿಳುನಾಡು, ಪುದುಚೇರಿ, ಕರೈಕಲ್, ತೆಲಂಗಾಣ, ಪೂರ್ವೋತ್ತರ ರಾಜ್ಯೇಷು ಅಪಿ ಅತ್ಯಧಿಕ ವೃಷ್ಟಿ ಭವಿತುಂ ಶಕ್ಯ. ಫಿಫಾ ವಿಶ್ವಚಷಕೆ ಕೆನಡಾ ದೇಶಸ್ಯ ವ್ಯಾಂಕುವರ್ ನಗರೆ ಸ್ವಿಟ್ಜರ್ಲ್ಯಾಂಡ್ ದೇಶೇನ ಅಲ್ಜೀರಿಯಾ ದೇಶಃ 2-0 ಇತ್ಯಂಕಾಂತರಾಲೇನ ಪರಾಜಿತ್ಯ ರೌಂಡ್ ಆಫ್ 16 ಚಕ್ರೆ ಪ್ರವೇಶಃ ಸಂಪ್ರಾಪ್ತಃ. ಇತಿಹಾಸೆ ಚತುರ್ವಾರಂ ಪ್ರಾಗುಪಾಂತ್ಯ ಚರಣೆ ಗಂತುಂ ಸ್ವಿಟ್ಜರ್ಲ್ಯಾಂಡ್ ದಲಂ ಆಗಾಮಿ ಮಂಗಲವಾಸರೆ ಅಸ್ಮಿನ್ನೇವ ಸ್ಥಾನೆ ಕೊಲಂಬಿಯಾ ಅಥವಾ ಘಾನಾ ದೇಶೇನ ಸಹ ಸ್ಪರ್ಧಿಷ್ಯತಿ. ಅನ್ಯಸ್ಮಿನ್ ದ್ವಂದ್ವೆ ಸ್ಪ್ಯಾನ್ ದೇಶೇನ ಕ್ಯಾಲಿಫೋರ್ನಿಯಾಯಾಹ ಲಾನ್ಸ್ ಎಲೆಂಜಸ್ ಕ್ರೀಡಾಂಗಣೆ ರೌಂಡ್ ಆಫ್ 32 ಚಕ್ರೆ ಆಸ್ಟ್ರೇಲಿಯಾ ದಲಂ 3-0 ಇತ್ಯನೇನ ಪರಾಭೂಯ ರೌಂಡ್ ಆಫ್ 16 ಚಕ್ರೆ ಸ್ವಸ್ಥಾನಂ ಸುರಕ್ಷಿತಂ. ಅಪರತ್ರ ಕೆನಡಾ ದೇಶಸ್ಯ ಟೊರೆಂಟೊ ನಗರೆ ಪ್ರವೃತ್ತೆ ದ್ವಂದ್ವೆ ಪೋರ್ತುಗಾಲ್ ದೇಶಃ ಅಪಿ ಕ್ರೊಯೇಷಿಯಾ ದಲಂ 2-0 ಇತ್ಯಂಕಂತರಾಲೇನ ಪರಾಜಿತ್ಯ ರೌಂಡ್ ಆಫ್ 16 ಚಕ್ರೆ ಪ್ರಾಪ್ತವಾನ್. ಮಂಗಲವಾಸರೆ ಡಲಾಸ್ ನಗರೆ ರೌಂಡ್ ಆಫ್ 16 ಚಕ್ರೆ ಪೋರ್ತುಗಾಲ್ ದಲಂ ಸ್ಪ್ಯಾನ್ ದೇಶಂ ಸಮ್ಮುಖೀಕರಿಷ್ಯತಿ. ಇತಿ ವಾರ್ತಾಃ.
1: ಆಕಾಶವಾಣಿ ಅವಲೋಕನ. ಆಕಾಶವಾಣಿ ಅವಲೋಕನ ವಿಷಯ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ 9 ವರ್ಷಗಳ ಯಶಸ್ವಿ ಪಯಣ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಹರ್ಷಿತಾ ಟಿಎಲ್. 2017 ಜುಲೈ 1 ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಗೆ ಬಂದಿದ್ದು ಭಾರತದ ಆರ್ಥಿಕ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ಮೈಲುಗಲ್ಲಾಗಿದೆ. ಒಂದು ದೇಶ ಒಂದು ತೆರಿಗೆ ಎಂಬ ಪರಿಕಲ್ಪನೆಯೊಂದಿಗೆ ಜಾರಿಯಾದ ಈ ವ್ಯವಸ್ಥೆಯು ದೇಶದ ಪರೋಕ್ಷ ತೆರಿಗೆ ಪದ್ಧತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಪರೋಕ್ಷ ತೆರಿಗೆಗಳು ಹಾಗೂ ಸೆಸ್ ಅಂದರೆ ಸುಂಕಗಳನ್ನು ತನ್ನೊಳಗೆ ವಿಲೀನಗೊಳಿಸುವ ಮೂಲಕ ಜಿಎಸ್ಟಿ ಇಡೀ ದೇಶವನ್ನು ಒಂದೇ ಮಾರುಕಟ್ಟೆಯನ್ನಾಗಿ ರೂಪಿಸಿದೆ. ಜಿಎಸ್ಟಿ ಜಾರಿಗೆ ಬಂದು 9 ವರ್ಷಗಳು ಪೂರ್ಣಗೊಂಡಿರುವ ಈ ಸಂದರ್ಭದಲ್ಲಿ ನಿರಂತರ ಸುಧಾರಣೆ ಮತ್ತು ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ದೇಶದ ಆರ್ಥಿಕತೆಯನ್ನು ಮತ್ತಷ್ಟು ಬಲಪಡಿಸಿದೆ. ಇದು ಕೇವಲ ತೆರಿಗೆ ಸುಧಾರಣೆಯಾಗಿರದೆ ಏಕ ಭಾರತ ಶ್ರೇಷ್ಠ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಪ್ರಮುಖ ಹೆಜ್ಜೆಯಾಗಿದೆ. ಜಿಎಸ್ಟಿ ಜಾರಿಗೆ ಬರುವ ಮೊದಲು ಭಾರತದಲ್ಲಿ ತೆರಿಗೆಯ ಮೇಲೆ ತೆರಿಗೆ ವಿಧಿಸುವ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಇದರಿಂದಾಗಿ ಉದ್ಯಮಿಗಳಿಗೆ ಹೆಚ್ಚುವರಿ ವೆಚ್ಚ ಉಂಟಾಗುವುದರ ಜೊತೆಗೆ ಗ್ರಾಹಕರಿಗೂ ವಸ್ತುಗಳು ದುಬಾರಿಯಾಗುತ್ತಿದ್ದವು. ಜಿಎಸ್ಟಿ ಈ ಸಮಸ್ಯೆಯನ್ನು ಗಣನೀಯವಾಗಿ ನಿವಾರಿಸಿದೆ. ಇದು ಗ್ರಾಹಕರು ಸರಕು ಅಥವಾ ಸೇವೆಯನ್ನು ಅಂತಿಮವಾಗಿ ಬಳಸುವ ರಾಜ್ಯಕ್ಕೆ ತೆರಿಗೆ ಆದಾಯವನ್ನು ತಲುಪಿಸುವ ಗುರಿ ಆಧಾರಿತ ತೆರಿಗೆ ವ್ಯವಸ್ಥೆಯಾಗಿದೆ. ಜಿಎಸ್ಟಿ ಮಂಡಳಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ಅತ್ಯುತ್ತಮ ಉದಾಹರಣೆಯಾಗಿದ್ದು ಜಿಎಸ್ಟಿಎನ್ ಎಂಬ ಅತ್ಯಾಧುನಿಕ ಡಿಜಿಟಲ್ ವ್ಯವಸ್ಥೆಯು ಈ ಸಂಪೂರ್ಣ ತೆರಿಗೆ ವ್ಯವಸ್ಥೆಯ ಬೆನ್ನೆಲುಬಾಗಿದೆ. ಈ ಹೊಸ ತೆರಿಗೆ ಪದ್ಧತಿಯ ಯಶಸ್ಸು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. 2017 ಸುಮಾರು 65.5 ಲಕ್ಷದಷ್ಟಿದ್ದ ತೆರಿಗೆದಾರರ ಸಂಖ್ಯೆ 2026 ಮೇ ವೇಳೆಗೆ ಸುಮಾರು 1.65 ಕೋಟಿಗೆ ಏರಿಕೆಯಾಗಿದೆ. ಇದು ದೇಶದ ಆರ್ಥಿಕ ವ್ಯವಸ್ಥೆಯ ವಿಸ್ತರಣೆಗೆ ಸಾಕ್ಷಿಯಾಗಿದೆ. ಜಿಎಸ್ಟಿ ಸಂಗ್ರಹವು ವರ್ಷದಿಂದ ವರ್ಷಕ್ಕೆ ದಾಖಲೆ ಮಟ್ಟದಲ್ಲಿ ಹೆಚ್ಚಾಗುತ್ತಿದೆ. 2017-18 ಸುಮಾರು 7.4 ಲಕ್ಷ ಕೋಟಿ ರೂಪಾಯಿ ಇದ್ದ ಒಟ್ಟು ತೆರಿಗೆ ಸಂಗ್ರಹವು 2025-26 ಹಣಕಾಸು ವರ್ಷದಲ್ಲಿ ಸುಮಾರು 22.27 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. 2026-27 ಹಣಕಾಸು ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿಯೇ ಸುಮಾರು 4.37 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು ದೇಶದ ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ. ಈ ಯಶಸ್ಸಿನ ಮುಂದಿನ ಹಂತವಾಗಿ ಜಿಎಸ್ಟಿ ಮಂಡಳಿಯ 56ನೇ ಸಭೆಯಲ್ಲಿ ಹಲವು ಮಹತ್ವದ ಸುಧಾರಣೆಗಳನ್ನು ಅನುಮೋದಿಸಲಾಗಿದೆ. 2025 ಸೆಪ್ಟೆಂಬರ್ 22 ಜಾರಿಗೆ ಬಂದಿರುವ ಈ ಕ್ರಮಗಳು ತೆರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಸರಳ ಹಾಗೂ ಜನಸ್ನೇಹಿಯನ್ನಾಗಿಸಿವೆ. ತೆರಿಗೆ ದರಗಳನ್ನು ಪ್ರಮುಖವಾಗಿ ಶೇಕಡಾ 5 ಮತ್ತು ಶೇಕಡಾ 18 ಎರಡು ಮುಖ್ಯ ಸ್ಲ್ಯಾಬ್ಗಳಾಗಿ ಮರು ರಚಿಸಲಾಗಿದ್ದು ಐಷಾರಾಮಿ ಹಾಗೂ ಆರೋಗ್ಯಕ್ಕೆ ಹಾನಿಕಾರಕ ವಸ್ತುಗಳ ಮೇಲೆ ಗರಿಷ್ಠ ಶೇಕಡಾ 40 ತೆರಿಗೆ ವಿಧಿಸಲಾಗುತ್ತಿದೆ. ಜೀವರಕ್ಷಕ ಔಷಧಿಗಳು ಮತ್ತು ಕೆಲವು ಆರೋಗ್ಯ ವಿಮಾ ಸೇವೆಗಳ ಮೇಲಿನ ತೆರಿಗೆ ವಿನಾಯಿತಿಯಂತಹ ಕ್ರಮಗಳು ಸಾಮಾನ್ಯ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಗ್ಗಿಸುವ ಉದ್ದೇಶ ಹೊಂದಿವೆ.

ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಎಸ್ಟಿ ನೋಂದಣಿಯ ಮಿತಿಯನ್ನು ಸರಕು ಮತ್ತು ಸೇವೆಗಳ ಸ್ವರೂಪ ಹಾಗೂ ರಾಜ್ಯಗಳ ನಿಯಮಗಳಿಗೆ ಅನುಗುಣವಾಗಿ ಪರಿಷ್ಕರಿಸಲಾಗಿದೆ. ಸಣ್ಣ ವ್ಯಾಪಾರಿಗಳಿಗೆ ಕಾಂಪೋಸಿಷನ್ ಯೋಜನೆ ಮುಂದುವರಿಸಲಾಗಿದ್ದು, ಅರ್ಹ ಉದ್ಯಮಿಗಳು ಸರಳ ವಿಧಾನದಲ್ಲಿ ತೆರಿಗೆ ಪಾವತಿಸುವ ಅವಕಾಶವನ್ನು ಪಡೆಯುತ್ತಿದ್ದಾರೆ. 5 ಕೋಟಿ ರೂಪಾಯಿವರೆಗೆ ವಾರ್ಷಿಕ ವಹಿವಾಟು ಹೊಂದಿರುವ ಅರ್ಹ ತೆರಿಗೆದಾರರಿಗೆ 3 ತಿಂಗಳಿಗೊಮ್ಮೆ ರಿಟರ್ನ್ ಸಲ್ಲಿಸುವ ಸೌಲಭ್ಯ ಕಲ್ಪಿಸಲಾಗಿದೆ. ಯಾವುದೇ ವ್ಯವಹಾರ ನಡೆಯದ ತಿಂಗಳುಗಳಲ್ಲಿ ಉದ್ಯಮಗಳು ಎಸ್ಎಂಎಸ್ ಮೂಲಕವೇ ಶೂನ್ಯ ರಿಟರ್ನ್ ಸಲ್ಲಿಸುವ ವ್ಯವಸ್ಥೆಯು ಉದ್ಯಮಿಗಳ ಅನುಕೂಲಕ್ಕೆ ಕಾರಣವಾಗಿದೆ. ಇಂದಿನ ಜಿಎಸ್ಟಿ ವ್ಯವಸ್ಥೆಯು ಸಂಪೂರ್ಣವಾಗಿ ತಂತ್ರಜ್ಞಾನ ಆಧಾರಿತವಾಗಿದೆ. ಈ ಇನ್ವಾಯ್ಸಿಂಗ್, ದತ್ತಾಂಶ ವಿಶ್ಲೇಷಣೆ ಹಾಗೂ ಕೃತಕ ಬುದ್ಧಿಮತ್ತೆ ಆಧಾರಿತ ವ್ಯವಸ್ಥೆಗಳ ಮೂಲಕ ತೆರಿಗೆ ವಂಚನೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ಪ್ರಯತ್ನ ನಡೆದಿದೆ. ಇದರಿಂದ ಪ್ರಾಮಾಣಿಕ ತೆರಿಗೆದಾರರಿಗೆ ತೆರಿಗೆ ಪ್ರಕ್ರಿಯೆ ಸುಲಭವಾಗಿದ್ದು, ಶಂಕಾಸ್ಪದ ವ್ಯವಹಾರಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ನೆರವಾಗುತ್ತಿದೆ. ಆರಂಭಿಕ ವರ್ಷಗಳಲ್ಲಿ

0: ಬುದ್ದಿಮತ್ತೆ ಆಧಾರಿತ ವ್ಯವಸ್ಥೆಗಳ ಮೂಲಕ ತೆರಿಗೆ ವಂಚನೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ಪ್ರಯತ್ನ ನಡೆದಿದೆ. ಇದರಿಂದ ಪ್ರಾಮಾಣಿಕ ತೆರಿಗೆದಾರರಿಗೆ ತೆರಿಗೆ ಪ್ರಕ್ರಿಯೆ ಸುಲಭವಾಗಿದ್ದು ಶಂಕಾಸ್ಪದ ವ್ಯವಹಾರಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ನೆರವಾಗುತ್ತಿದೆ. ಆರಂಭಿಕ ವರ್ಷಗಳಲ್ಲಿ ಉಂಟಾದ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಬಡ್ಡಿ ಮತ್ತು ದಂಡದ ಮನ್ನಾ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಪ್ರತಿ ವರ್ಷ ಆಚರಿಸಲಾಗುವ ಜಿಎಸ್ಟಿ ದಿನವು ಕೇವಲ ಒಂದು ತೆರಿಗೆ ವ್ಯವಸ್ಥೆಯ ಸಂಭ್ರಮವಾಗಿರದೆ ಅದು ದೇಶದ ತೆರಿಗೆ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸರಳ ಮತ್ತು ಪರಿಣಾಮಕಾರಿಯನ್ನಾಗಿ ರೂಪಿಸುವ ಸಂಕಲ್ಪದ ಸಂಕೇತವಾಗಿದೆ. ಉದ್ಯಮ ಸ್ನೇಹಿ ವಾತಾವರಣವನ್ನು ನಿರ್ಮಿಸುತ್ತಾ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುತ್ತಾ ವಿಕಸಿತ ಭಾರತದ ನಿರ್ಮಾಣದತ್ತ ಜಿಎಸ್ಟಿ ತನ್ನ ಕೊಡುಗೆಯನ್ನು ಮುಂದುವರಿಸುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
4: ಪೂಜ್ಯರೇ, ಚಿಂತೆ ಎಂಬ ಲತೆಯನ್ನ ಕಿತ್ತೊಗೆಯಿರಿ. ತಾವು ಇಷ್ಟಕ್ಕಾಗಿ ಯೋಚಿಸಬೇಡಿ. ನನ್ನ ಈ ಜಡ ದೇಹದಿಂದ ನಿಮ್ಮ ಮಗನ ಪ್ರಾಣ ಉಳಿಯುತ್ತದೆ ಅಂತಾದ್ರೆ ನಾನು ಕೃತಾರ್ಥ ಎಂದು ಭಾವಿಸುತ್ತೇನೆ. ನನ್ನ ಜನ್ಮ ಪಾವನವಾಯಿತು ಎಂದು ತಿಳಿಯುತ್ತೇನೆ. ಪರೋಪಕಾರಕ್ಕಾಗಿ ಮಯೂರಧ್ವಜ ಭೂಪತಿಯು ನಿಶ್ಚಲ ಮನಸ್ಸಿನಿಂದ ತನ್ನ ದೇಹವನ್ನ ಅರ್ಪಿಸಿದ್ದಾನೆ ಎನ್ನುವ ಕೀರ್ತಿ ಆ ಚಂದ್ರಾರ್ಕ ಪರ್ಯಂತರ ಅಚ್ಚಳಿಯದೆ ಉಳಿದೀತು
5: ಅಲ್ವೇ.
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30

ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ 6:40 ಪ್ರದೇಶ ಸಮಾಚಾರ ದೆಹಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: कम्प्रीमियम ज्यादा बोनस अपनों के लिए सबसे सही RPLI इससे बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2237 4 8 8, STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ ಎರಡು ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ, ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತ ತಲುಪಿದ್ದರೂ ಎರಡು ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಎಂದು ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗದಿದ್ದರೆ ಸಂಕಷ್ಟ ಎದುರಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆ ನಾಶದಿಂದಾಗಿ ಜನರ ಮೇಲಾಗುತ್ತಿರುವ ಪರಿಣಾಮಗಳ ಬಗ್ಗೆ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ವರದಿ ಕೊಡ್ತೀವಿ, ಈ ರೀತಿ ಆಗಿದೆ, ಈಗಾಗಲೇ ಬಿತ್ತಿದ್ರು ಕೆಲವರು, ಅವ್ರ ಬೆಳೆ ನಷ್ಟ ಆಗಿದೆ, ನಾಶ ಆಗಿದೆ. ಇದು ಕೇವಲ ಹಾವೇರಿಯಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ರೀತಿ ಆಗಿದೆ. ಸರ್ಕಾರದ ಗಮನಕ್ಕೆ ತರ್ತೀವಿ, ಹಾವೇರಿಯಲ್ಲಿ ಏನಾಗಿದೆ, ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಯಲ್ಲಿ ಏನಾಗಿದೆ, ಅದಕ್ಕಾಗಿ ಸರ್ಕಾರ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಈಗ ಕುಡಿಲಿಕ್ಕೆ ಮಾತ್ರ ಬಿಡ್ತಾ ಇದಾರೆ, ಭದ್ರಾವತಿಯಿಂದಾರೆ, ಸೊ ಇನ್ನು ಬಹಳಷ್ಟು ಬರಬೇಕದು, ಬಂದಾಗ ಸ್ವಲ್ಪ ಪರಿಹಾರ ಆಗ್ತದೆ. ಸದ್ಯಕ್ಕೆ ಇನ್ನೂ ಬಿಡ್ತಾ ಇದಾರೆ ಅಷ್ಟೇ, 500 ಕ್ಯೂಸೆಕ್. ಇನ್ನು 2 ತಿಂಗಳವರೆಗೆ ಕುಡಿಯುವ ನೀರು ಸಾಕಾಗುವಷ್ಟು ನೀರು ಇದೆ ರೀ. ಆಗಸ್ಟ್ವರೆಗೆ ಅಲ್ಲಿವರೆಗೆ ಹೊಸ ನೀರು ಬರಲೇಬೇಕು, ಅದಿಲ್ಲದ್ರೆ ಪರ್ಯಾಯವಾಗಿ ಸರ್ಕಾರ ಚಿಂತನೆ ಮಾಡಬೇಕು.
0: ಸೂಪರ್ ಎಲ್ನಿನೋ ಪ್ರಭಾವದಿಂದಾಗಿ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆ ಉಂಟಾಗಿದ್ದು, ಮೋಡ ಬಿತ್ತನೆ ಮಾಡಲು ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಜುಲೈ 7ರಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ರಾಣೆಬೆನ್ನೂರು ಶಾಸಕ ಪ್ರಕಾಶ ಕೋಳಿವಾಡ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಪ್ರಕೃತಿ ವಿಕೋಪ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಅವಕಾಶ ಸಿಗುವುದು ತಡವಾಗಲಿದೆ. ಹಾವೇರಿಯಲ್ಲಿ ಮೊದಲಿಗೆ ಜಿಲ್ಲೆಯ ಎಲ್ಲಾ ಶಾಸಕರ ಸಹಯೋಗದಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
2: ಸೂಪರ್ ಎಲ್ನಿನೋ 2026ರಲ್ಲಿ ಬರಗಾಲದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೋದ ತಿಂಗಳು ನಾನು ಮೋಡ ಬಿತ್ತನೆ ಪರ್ಮಿಷನ್ಗೆ ಡಿಜಿಸಿಐಯಿಂದ ಅದಕ್ಕೆ ಪರ್ಮಿಷನ್ ಬೇಕು, ಅದಕ್ಕೆ ಅಪ್ಲೈ ಮಾಡಿ ಸರ್ಕಾರದಿಂದ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೆ. ಅವರು ಅದಕ್ಕೆ ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆಲ್ಲ ಟೆಂಡರ್ ಗಿಂಡರ್ ಪ್ರೊಸೆಸ್ ಲೇಟ್ ಆಗುತ್ತೆ. ನಮ್ಮ ಹಾವೇರಿ ಜಿಲ್ಲೆಗೆ ನಾವು ಮಂಗಳವಾರದಿಂದಾನೇ ನಾವು ಮೋಡ ಬಿತ್ತನೆಯನ್ನು ಶುರು ಮಾಡ್ತೀವಿ. ಮೆಟ್ರಾಲಜಿಸ್ಟ್ ನೆಲ್ಲ ತಿಳ್ಕೊಂಡು ಒಂದು 2-3 ದಿವಸದವರೆಗೆ ನಾವು ಮೋಡ ಬಿತ್ತನೆಯನ್ನ ಹಾವೇರಿ ಜಿಲ್ಲೆಗೆ ಎಲ್ಲ 6 ಶಾಸಕರು ಸೇರಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ನಮಗೆ ಹೇಳಬೇಕು.
0: ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆ ನಿಯಮ ಪ್ರಕಾರ ನಡೆಯುತ್ತಿಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೊಂದು ಸಮಾನಾಂತರ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುರ್ತು ಮಧ್ಯಪ್ರವೇಶ ಮಾಡುವಂತೆ ಆಗ್ರಹಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುವ ಬದಲು ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ನಡೆಸಿದರೆ ಅರ್ಹರಲ್ಲದ ವ್ಯಕ್ತಿಗಳು, ಅಕ್ರಮ ವಲಸಿಗರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವ ಅಪಾಯವಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ಐಆರ್ ಪ್ರಕ್ರಿಯೆ

0: ಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ಮೀಸಲಾತಿ ಸೇರಿದಂತೆ ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜನಾಗ್ರಹ ಸಮಾವೇಶಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿದ ಅವರು, ಸಾಧ್ಯವಾದರೆ ಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸುವುದಾಗಿ ತಿಳಿಸಿದ್ದಾರೆ. ಪರಿಶಿಷ್ಟರ ಹಕ್ಕೊತ್ತಾಯವನ್ನು ಗಂಭೀರವಾಗಿ ಪರಿಗಣಿಸಿ ಕಂದಾಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ. ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ 2025-26 ಸಾಲಿನಲ್ಲಿ ಬಾಕಿ ಇರುವ 2,186 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಜನರಿಗೆ ನೀರು ಪೂರೈಕೆ ರಾಜ್ಯದ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದಿದ್ದರೆ ಕುಡಿಯುವ ನೀರು ಪೂರೈಕೆಗೂ ತೊಡಕಾಗಲಿದ್ದು, ಕೂಡಲೇ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬಾಕಿ ಇರುವ 2,186 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಜುಲೈ 1 ಆರಂಭಗೊಂಡಿರುವ ಗೃಹಜ್ಯೋತಿ ಯೋಜನೆಯ ಮಾಹಿತಿ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಯ ಪ್ರವರ್ಗ ಕುರಿತು ಕೇಳಿರುವ ಮಾಹಿತಿ ಕಡ್ಡಾಯವಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಜಾತಿ ಪ್ರಮಾಣಕ್ಕೆ ಸಂಬಂಧಿಸಿದ ಮಾಹಿತಿ ಕೇವಲ ಐಚ್ಛಿಕವಾಗಿದೆ ಎಂದು ಬೆಸ್ಕಾಂ ತಿಳಿಸಿದೆ. ಫಲಾನುಭವಿಗಳಿಗೆ ಜಾತಿ ಮಾಹಿತಿ ನೀಡಲು ಇಷ್ಟವಿಲ್ಲದಿದ್ದರೆ ಮೊಬೈಲ್ ಅಪ್ಲಿಕೇಶನ್ನಲ್ಲಿರುವ ಮಾಹಿತಿ ನೀಡಲು ನಿರಾಕರಣೆ ಎಂಬ ಆಯ್ಕೆಯನ್ನು ನಮೂದಿಸಲು ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ. ರಾಜ್ಯವನ್ನು ದೇಶದ ಪ್ರಮುಖ ಪ್ರವಾಸೋದ್ಯಮ ತಾಣವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಕರಾವಳಿ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026 ರೂಪಿಸಲಾಗುತ್ತಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಬೀಚ್ ಪ್ರವಾಸೋದ್ಯಮ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಬ್ಲೂ ಫ್ಲಾಗ್ ಬೀಚ್ಗಳ ಅಭಿವೃದ್ಧಿ, ಸ್ವಚ್ಛತೆ, ಜಲಕ್ರೀಡೆಗಳು, ಸಾಹಸ ಚಟುವಟಿಕೆಗಳನ್ನು ನೂತನ ನೀತಿಯಲ್ಲಿ ಸೇರಿಸಲಾಗುವುದು ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಬೆಂಗಳೂರಿನಲ್ಲಿಂದು ಗ್ಲೋಬಲ್ ಚೆಸ್ ಲೀಗ್ ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಗ್ಲೋಬಲ್ ಚೆಸ್ ಲೀಗ್ನ 4ನೇ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಉತ್ಸುಕತೆ ವ್ಯಕ್ತಪಡಿಸಿದ ನಿಯೋಗವು ಈ ಸಂಬಂಧ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರವನ್ನು ಕೋರಿದೆ. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಶ್ವಮಟ್ಟದ ಕ್ರೀಡಾಕೂಟಗಳಿಗೆ ಬೆಂಗಳೂರು ಆತಿಥ್ಯ ವಹಿಸುವ ಮೂಲಕ ರಾಜ್ಯದ ಕ್ರೀಡಾ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ. ಇಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳಿಗೆ ಸರ್ಕಾರ ಅಗತ್ಯ ಸಹಕಾರ ನೀಡಲು ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಅಣೆಕಟ್ಟು ನೀರನ್ನು ನಂಬಿಕೊಂಡು ರೈತರು ಬೆಳೆಗಳನ್ನು ಬೆಳೆಯಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ ಮನವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹೇಳಿಕೆಯು ರೈತ ಸಮುದಾಯವನ್ನು ನಿರಾಶೆಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಇಡೀ ದೇಶವೇ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸರ್ಕಾರ ರೈತರಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಎಂದು ಹೇಳಿದ್ದಾರೆ. ಸರ್ಕಾರ ಬರ ಪರಿಸ್ಥಿತಿ ಎದುರಿಸಲು ಜಿಲ್ಲಾಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಾದಲ್ಲಿ ಪರ್ಯಾಯ ಮಾರ್ಗಗಳನ್ನು ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಖುಷ್ಬು ಗೋಯಲ್ ಚೌಧರಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಮರ್ಪಕವಾಗಿ ಆಗದೇ ಇದ್ದರೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರಿದಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇಲ್ಲಿಯವರೆಗೆ 4,68,600

0: 81 ಗಣತಿ ನಮೂನೆ ಮತದಾರರಿಗೆ ವಿತರಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಔದ್ರಾಮ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ 2 ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ. ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಕಾರ್ಯಕ್ರಮದಲ್ಲಿ ಬೆಳೆ ವಿಮೆ ಯೋಜನೆ, ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ಬಿ. ಬೆಳೆ ವಿಮೆ ವಿಭಾಗ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ.
3: ನಮಸ್ಕಾರ ಎಲ್ಲ ಆತ್ಮೀಯ ಕೇಳುಗರಿಗೂ, ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕೃಷಿ ಇಲಾಖೆಯ 2ನೇ ಪ್ರಾಯೋಜಿತ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ 2ನೇ ಕಾರ್ಯಕ್ರಮ ಆಗಿದೆ ಇವತ್ತು. ರಾಜ್ಯ ಸರ್ಕಾರದ ಜಂಟಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ ಬಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶೋಭಾ ಮೇಡಮ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಸರ್.
3: ತಮಗೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ವಿಭಾಗ, ಬೆಳೆ ವಿಮೆ ಯೋಜನೆ, ಇದು ನಮ್ಮ ಕಾರ್ಯಕ್ರಮದ ವಿಷಯ ಆಗಿರುತ್ತೆ. ಈ ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಗಳನ್ನು ತಾವು ಕೇಳ್ಬೋದಾಗಿದೆ. ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೆನಪು ಮಾಡಿಕೊಡ್ತೇವೆ, ನೋಟ್ ಮಾಡ್ಕೊಳ್ಳಿ. ಫೋನ್ ಸಂಖ್ಯೆ ಇರುತ್ತಿವೆ 2237 4888 2237 4888. ಇನ್ನೊಂದು ಫೋನ್ ಸಂಖ್ಯೆ 2237 4999 2237 4999. ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಅಧಿಕಾರಿಗಳಾದ ಹಿರಿಯ ಅಧಿಕಾರಿಯಾದ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ತಾವು ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಯನ್ನು ಕೇಳ್ಬೋದು. ಮೊದಲನೇದಾಗಿ ನಾನೇ ಒಂದು ಪ್ರಶ್ನೆಯನ್ನು ಮೇಡಮ್ ಅವರೇ ತಮಗೆ ಕೇಳ್ತೇನೆ. ಬೆಳೆ ವಿಮೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಯಾಕಂದರೆ ಈಗ ಬೆಳೆ ವಿಮೆ ಯಾಕೆ ಮಾಡಬೇಕು, ಬೆಳೆ ವಿಮೆ ಅಂದ್ರೇನು, ಇದೊಂದು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ.
4: ಸರಿ ಸರ್. ಈಗ ಒಂದು ಬೆಳೆ ವಿಮೆ ಅಂತಂದರೆ ಬೇರೆ ಯಾವುದೋ ಒಂದು ವಿಮೆ ಕಟ್ಟದಂಗೆ ಇದನ್ನು ಅಷ್ಟೇ. ಒಂದು ಬೆಳೆ ನಷ್ಟ ಆದರೆ ಅವರಿಗೆ ರೈತರಿಗೆ ಆರ್ಥಿಕ ಒಂದು ಬೆಂಬಲ ಒದಗಿಸ್ಬೇಕು ಮತ್ತು ವಿಮಾ ರಕ್ಷಣೆ ಒದಗಿಸ್ಬೇಕು ಅಂತೇಳಿ ಕೃಷಿ ಆದಾಯ ಸ್ಥಿರತೆ ಮಾಡಲಿಕ್ಕೋಸ್ಕರ ರೈತರಿಗೆ ಈ ಒಂದು ಬೆಳೆ ವಿಮೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ಜಾರಿಗೊಳಿಸಿದ್ದಾರೆ ಸರ್. ಇದನ್ನು ನಾವು 2016-17 ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಿದ್ದೀವಿ ಮತ್ತು ಇಲ್ಲಿವರೆಗೂ ಇವಾಗಲೂ ಸಹ ರೈತರಿಗೆ ಇದು ಒಂದು ಸೌಲಭ್ಯ ಪಡ್ಕೊಳ್ಳೋಕ್ಕೆ ಅವಕಾಶ ಮಾಡಿದ್ದೀವಿ.
3: ಅಂದರೆ ಈಗ ಬೆಳೆ ವಿಮೆ ಅಂದ ತಕ್ಷಣ ಈಗ ಬೆಳೆ ಮುಂದೆ ಇವರು ಹಾಕಿದಂಥ ಬೆಳೆ ಕೈಗೆ ಸಿಗದೆ ಇದ್ದಂಗೆ ಆದಾಗ ಅಥವಾ ಇವ್ರ ನಿರೀಕ್ಷೆ ಪ್ರಮಾಣದ ಮಳೆ ಬರೆದಿದ್ದಾಗ ಅಂಥ ಸಂದರ್ಭದಲ್ಲಿ ಈ ಬೆಳೆ ವಿಮೆ ಯೋಜನೆಗಳು ರೈತರಿಗೆ ಸ್ವಲ್ಪ ಧೈರ್ಯ ತುಂಬುತ್ತವೆ, ಆಧಾರ ಕೊಡ್ತವೆ ಅಂತ.
4: ಸರಿ ಸರ್. ಹೌದು ಸರ್.
3: ಈಗ ಒಂದು ಕರೆ ಇದೆ ಬೆಳೆ ವಿಮೆ ಯೋಜನೆ ಕುರಿತು, ಯಾರೋ ಕರೆ ಮಾಡ್ತಾ ಇದ್ದಾರೆ. ಹಲೋ ಸರ್,
5: ನಮಸ್ಕಾರ.
3: ನಮಸ್ಕಾರ, ಹೆಸರೇಳಿ, ಎಲ್ಲಿಂದ?
5: ನಾನು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ.

0: ಹೆಸರು?
1: ನಮ್ದು ಕಾವೇರಿ ಕಡಿಮೆ ಭಾಗ ಬರುತ್ತೆ ಸರ್. ನಾವು ಭತ್ತ ಇನ್ನೂ ಬಿತ್ತನೆ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮಲ್ಲಿ ಸರ್ಕಾರ ಆದೇಶ ಹೊರಡಿಸದೆ ಯಾವ್ದೇ ಬಿತ್ತನೆ ಮಾಡಬೇಡಿ ಅಂತ. ನಾವು ಬೆಳೆ ಮಾಡಿಸ್ಬೋದಾ?
0: ನಿಮ್ಮ ಹೆಸರು ಹೇಳಿಲ್ಲ. ಹಲೋ,
1: ಹಲೋ,
0: ಕೇಳಿ
1: ಸರ್. ನಾವು ಕಾವೇರಿ ಕಣಿವೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯಿಂದ ನಾವು ಭತ್ತ ಬಿತ್ತನೆ ಮಾಡಿಲ್ಲ, ಭತ್ತ ಬಿತ್ತನೆ ಯಾವುದೇ ಬೆಳೆ ಬೆಳಿಬೇಡಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ಈಗ ನಾವು ಬೆಳೆ ವಿಮೆ ಮಾಡಬಹುದಾ ಅಂತ
0: ಹೇಳ್ತಾರೆ
2: ಸರ್. ಇದು ಬಿತ್ತನೆ ಮಾಡಿಲ್ಲ ಅಂತ ಅಲ್ಲಿ ಆದೇಶ ಆಗಿದ್ರೆ ಆ ಭತ್ತಕ್ಕೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ್ದಾದ್ರು ಬೆಳೆ ಬಿತ್ತನೆ ಮಾಡಿದ್ರೆ ಆ ಬೆಳೆಗೆ ಬೆಳೆ ವಿಮೆಯನ್ನ ಕಟ್ಟಬಹುದು.
0: ಇದು ಕೇವಲ ಭತ್ತ ಅಲ್ಲ, ಇನ್ನೂ ಒಂದು 30ಕ್ಕಿಂತ ಹೆಚ್ಚು ಬೆಳೆಗಳಿಗೆ ಕರೆ ಕಟ್ಟಾಗಿದೆ.
2: ಅಲ್ಲಿ ಅವರು ಹೇಳಿದ್ದು ಕಾವೇರಿ ಕಣಿವೆಯಲ್ಲಿ ಅಲ್ಲಿ ಆದೇಶ ಮಾಡಿದರೆ ಭತ್ತ ಬೆಳಿಲೇಬಾರದು ಅಂತ ಮಾಡಿದರೆ ಅವರು ಕೇಳಿದ್ದು ಅದಕ್ಕೆ ವಿಮೆ ಕಟ್ಟಬಹುದಾ ಅಂತ. ಭತ್ತದ ಬೆಳೆ ಆದೇಶ ಆಗಿದ್ರೆ ಅಲ್ಲಿ ಅವ್ರಿಗೆ ಬೆಳೆಯಕ್ಕೆ ಆಗೋದಲ್ಲ ಅಂದ್ರೆ ಇನ್ಶೂರೆನ್ಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪ್ರದೇಶದಲ್ಲಿ ಬೇರೆ ಯಾವ್ದಾದ್ರು ಬೆಳೆ ಅವರು ಬಿತ್ತನೆ ಮಾಡಿ ಕಡಿಮೆ ನೀರು ತಗೊಳ್ತಕ್ಕಂತ ಬೆಳೆ ಮಳೆ ಆಶ್ರಿತ ಬೆಳೆಯನ್ನ ಮಾಡ್ಕೊಂಡಿದ್ರೆ
0: ಆ ಬೆಳೆಗಳಿಗೆ
2: ಮಾಡ್ಕೋಬಹುದು ಸರ್.
0: ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ.
3: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ
3: ಸರ್. ನಾವು ವಿಜಯಪುರ ಡಿಸ್ಟ್ರಿಕ್ಟ್ ಇಂಡಿ ತಾಲೂಕು ಲಚ್ಚಾಣಿ ವಿಲೇಜ್ ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡೋದ್ರಿ ಸರ್.
0: ಹೆಸರೇಳಿ ಮೇಡಮ್.
2: ಭಾಗೀರಥಿ.
0: ಭಾಗೀರಥಿ, ಕೇಳಿ ಪ್ರಶ್ನೆ ಕೇಳಿ
3: ಸರ್. ನಾವು ಈಗ ತೊಗರಿ ಬಿತ್ತೀವ್ರಿ ಸರ್, 4 ದಿನ ಆಗೈತ್ರಿ ಸರ್. ಅದಕ್ಕೆ ಬೆಳೆ ವಿಮೆ ಕಟ್ಟಿದ್ರಿ ಸರ್. ಮುಂದ ಒಂದ್ ಫೂಟ್ ಅದ್ ಇದ್ದಾರೆ ಹಿಂಗ ನೆಟೆ ಹೋಯ್ತು ಮಾಡ್ತು ಅಂದ್ರೆ ಹಿಂಗ ಒಣಗ್ತು ಅಂತ ಬರ್ಲಿಲ್ಲ ಅಂದ್ರ ಅಂದ್ರೆ ಈಗ ಪಕ್ಕ ಹಕ್ಕಿನು ಆಗಿಲ್ರಿ, ಆದ್ರೂ ಬಿತ್ತೀವ್ರಿ ಸರ್ ನಾವು.
2: ನೀವು ಇನ್ಶೂರೆನ್ಸ್ ಕಟ್ಟಬಹುದು ಅಮ್ಮ ಭಾಗೀರಥಿ ಅವ್ರೆ. ನೀವು ಬೆಳೆ ಬಿತ್ತನೆ ಮಾಡಿದೀರಾ, ಮತ್ತೆ ಅಲ್ಲಿ ನೀವು ಬೆಳೆ ಸಮೀಕ್ಷೆ ಅಂತ ಮಾಡ್ತಾರೆ, ಬೆಳೆ ನಿಮ್ಮ ಇದ್ರಲ್ಲಿ ಇದೆಯಾ ಅಂತ ಹೇಳಿ ಒಂದು GPS ಮಾಡ್ತಾರೆ ಅಂತ ಹೇಳ್ತಿರಲ್ಲ, ನೀವು ಆತರ ಮಾಡಿಸಿ ಆ ಥರನು ಮಾಡಿಸ್ಬೇಕು. ಯಾಕೆಂದ್ರೆ ನಾವು ಬೆಳೆ ಬಿತ್ತಿದ್ದೀರಾ ಇಲ್ಲ ಅನ್ನೋದನ್ನ ನಾವು ಆ ಒಂದು ಬೆಳೆ ಸಮೀಕ್ಷೆ ಮಾಡಿರೋದಕ್ಕಂತ ಇದನ್ನ ನಾವು ಚೆಕ್ ಮಾಡ್ತೀವಿ. ಬೆಳೆ ವಿಮೆ ಕಟ್ಟಿರೋದು ತೊಗರಿ ಆಗಿದ್ರೆ ಅಲ್ಲಿ ಬೆಳೆ ವಿಮೆ ಬೆಳೆ ಇದೆಯಾ ಇಲ್ಲ ಆ ಸರ್ವೆ ನಂಬರಲ್ಲಿ ಅಂತ. ನೀವು ಬೆಳೆ ವಿಮೆ ಕಟ್ಟಿ ಮತ್ತೆ ಅದನ್ನ GPS ಕೂಡ ಮಾಡಿಸ್ಬೇಕು ಅಂದ್ರೆ ಬೆಳೆ
3: ಸಮೀಕ್ಷೆ. ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅದು ಮಳಿ ಬಂದು ಬಹಳ ಹಾಳಾಗಿತ್ತು ಸರ್ ಮೇಡಮ್ ಅವ್ರ.
2: ಹೇಳಿ ಹೇಳಿ.
3: ಅದು ಹಾಳಾದ ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅವಾಗ ಏನದ 75% ಅಂತ ಬರ್ತದೆ ಮೇಡಮ್ ಅವ್ರ. ಮತ್ತೆ ಮುಂದೆ ಏನದ ಕಟಾವದಾಗ ಬೇರೆ ಅವ್ರು ಹೊಸ ಬಂದಿತ್ತತ್ರಿ, ಅದ ಕಟಾವ್ ಮಾಡಕರ್ರಿ. ಏನದ 42 ಅಂತ ಬರ್ಕೊಂಡ್ ಹೋಗ್ಯಾರತ್ರಿ ಪರ್ಸೆಂಟೇಜ್ ನುಕ್ಸಾನ. ಮತ್ತ ಅದ್ರ ಪ್ರಕಾರನೇ ಹಾಕ್ಯಾರ ಯಾರಕೊಂಡ್ರಿ. ನಮ್ದು ಪೈಲ 29,000 ಬಂದಿತ್ರಿ, ಎರಡನೇ ಸಲ ಏನದ 39,000 ಬಂದು 36,000 ಬಂತ್ರಿ ಮೇಡಮ್.
2: ಒಟ್ಟು ನಿಮಗೆ ಬಂದಿದೆ ಬೆಳೆ ವಿಮೆ ಬಂದಿದೆ.
3: 75% ಬರ್ಲಿಲ್ರಿ ಮೇಡಮ್ ಅವ್ರ.
2: 75% ಬರ್ಲಿಲ್ಲ ಅಂತಂದ್ರೆ ಇದೇ ತರ ಅಂದ್ರೆ ಈಗೇನ್ ಅವ್ರು ಹೇಳ್ತಿರೋದು ಲೋಕಲೈಸ್ ಕಿಲಾಮಿಟಿ ಅಂತ ಅಂದು ವೈಯಕ್ತಿಕ
0: ನಷ್ಟ
2: ಆಗಿದೆ ಅಂತ. ಅದು ಆ ತರ ಅವ್ರಿಗೆ ಇಂಟಿಮೇಷನ್ಸು ತುಂಬಾ ಜಾಸ್ತಿ ಬಂದಾಗ ಏನಾಗುತ್ತೆ, ಆ ಒಂದು ಪ್ರದೇಶದಲ್ಲಿ ರ್ಯಾಂಡಮ್ ಆಗಿ ಅಂದ್ರೆ ಎಲ್ಲ ಕಡೆ ಮಾಡಲ್ಲ, 10% ಮಾಡಿ ಅದೇ ಆ ತರ ಜಾಸ್ತಿ ಏನಾದ್ರೂ ಇಂಟಿಮೇಷನ್ಸ್ ಬಂದಾಗ ರ್ಯಾಂಡಮ್ ಆಗಿ ಮಾಡಿ ಅದು ಒಂದು ಆವರೇಜ್ ಲಾಸ್ ಪರ್ಸೆಂಟೇಜ್ ಅಂತ ತಗೊಳ್ತಾರೆ ಸರ್. ಸೊ ಹಾಗಾಗಿ ಅದು ಅದೇ ನೋಡ್ಕೊಂಡು ಹೋಗಿರ್ತಾರೆ, ಮತ್ತೆ ಕ್ರಮೇಣವಾಗಿ ಅವ್ರಿಗೆ ಜಾಸ್ತಿ ರಿಸೀವ್ ಆದಾಗ ಎಲ್ಲ ಕಡೆ ಹೋಗಿ ಮಾಡಿ ಒಂದು ಸರಾಸರಿ ಮಾಡಿ ಆಗಿರುತ್ತೆ ಇದು. ಅದು ಯಾವ್ದು ಅಂತ ನನಗೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಯಾವ ವಿಮಾ ಘಟಕ ನಿಮ್ದು ನಿಮ್ದು ಯಾವ್ದಮ್ಮ ಇದು ಗ್ರಾಮ ಪಂಚಾಯತಿ?
3: ಲಕ್ಯಾಣ ಬರ್ತದ್ರಿ ನಮ್ದು.
0: ಲಕ್ಯಾಣ ಇಂಡಿ ತಾಲೂಕು.
2: ಇಂಡಿ ತಾಲೂಕು ಲಕ್ಯಾಣ. ಇದನ್ನ ನಾನು ಪರಿಶೀಲನೆ ಮಾಡ್ತೀನಿ.

0: ಇಲ್ಲ
1: ಓರಿಯಂಟಲ್ ಇಲ್ಲ, ನೀವು ಅಲ್ಲೇ ನೀವು ಎಲ್ಲಿ ಕಟ್ಟಿರ್ತೀರ ಅಲ್ಲಿ ಹೋದ್ರೆ ಯಾವ ಕಂಪನಿ ಅಂತ ಗೊತ್ತಾಗುತ್ತೆ. ವಿಜಯಪುರ
0: ಅಂದ್ರೆ ಅಂದ್ರೆ ಇಲ್ಲಿ ಕೆನರಾ ಬ್ಯಾಂಕ್ ಅಂದ್ರೆ ತುಂಬಕೊಳ್ಳಲ್ರಿ ಮೇಡಮ್, ಅವ್ರ ಗ್ರಾಮ ಒಂದಾಗೆ ತುಂಬತೀವ್ರಿ ನಾವು.
1: ಏ ತುಂಬ್ಕೊಳ್ತಾರೆ ಎಲ್ಲ, ನಾವು ಅದೇ ಹೇಳಿದ್ದು. ನೀವು ಬೆಳೆ ಸಾಲ ಪಡೆದಿದ್ರೆ, ಬೆಳೆ ಸಾಲ ಪಡೆದಿದ್ರೆ ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ
0: ಕೆನರಾ ಬ್ಯಾಂಕ್ನ ಸಾಲ ಇಲ್ರಿ ಮೇಡಮ್ ಅವರ.
1: ಅಲ್ಲ ಅಲ್ಲಿ ಸಾಲ ಇಲ್ಲ, ಬಟ್ ಎಲ್ಲಿ ಸಾಲ ಇರುತ್ತೆ ಆ ಬ್ಯಾಂಕಿಗೆ ಹೋಗ್ಬೇಕು.
0: ಅಂದ್ರ ಗ್ರಾಮ ಒಂದಾಗಿ ತುಂಬ್ರೆ ನಾನು ವರ್ಷ ಅಲ್ಲೇ ತುಂಬ್ಕೋತೀನಿ ತುಂಬ್ಳಿ ಮೇಡಮ್ ಅವ್ರು.
1: ಈಗ ನೀವು ಬೆಳೆ ಸಾಲ ತೊಗರಿಗೆ ಸಾಲ ಪಡ್ಕೊಂಡಿದ್ರೆ, ತೊಗರಿ ಬೆಳೆಗೆ ಸಾಲ ಪಡ್ಕೊಂಡಿದ್ರೆ ಎಲ್ಲಿ ನೀವು ಯಾವ ಬ್ಯಾಂಕಲ್ಲಿ ಸಾಲ ಪಡ್ಕೊಂಡಿದ್ರೆ ಆ ಬ್ಯಾಂಕಿಗೆ ಹೋಗಿ ತುಂಬಿದ್ರೆ ಒಳ್ಳೇದಾಗುತ್ತೆ. ನೀವೊಂದು ಈಗ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಏನೇಳಿ
2: ಹೇಳಿ ಇನ್ನೊಂದ್ ಸರಿ ಹೇಳಿ.
1: ಲೋನ್ ಇಲ್ಲ ಅಂದ್ರೆ ನೀವು ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮವನ್ನಲ್ಲಿ ನೀವು ಕಟ್ಕೋಬಹುದು. ಲೋನ್ ಇಲ್ಲ ಅಂತ ಹೇಳಿ ಒಂದು ದೃಢೀಕರಣ ಕೊಡ್ಬೇಕಾಗುತ್ತೆ, ಅದನ್ನ ಕೊಟ್ಬಿಟ್ಟು ನೀವು ಕಟ್ಕೋಬಹುದು, ಏನು ಸಮಸ್ಯೆ ಇಲ್ಲ.
2: ನಮಸ್ಕಾರ.
1: ನಮಸ್ತೆ ನಮಸ್ತೆ.
2: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಕುರಿತು ಮಾಹಿತಿ ಹೇಳಿ. ಹೆಸರೇಳಿ ಎಲ್ಲಿಂದ ಕೇಳ್ತಾ ಇದೆ? ಹೆಸರೇಳಿ ಎಲ್ಲಿಂದ?
3: ಹಲೋ
1: ಹಲೋ ಕೇಳ್ತಾ ಇದೆ ಹೇಳಿ.
2: ರೇಡಿಯೋ ಸೆಟ್ ಇದ್ರೆ ದೂರ ಇಡಿ. ಪ್ರಶ್ನೆ ಕೇಳಿ.
1: ಕಬ್ಬಿಗೆ ಇಲ್ಲ, ಕಬ್ಬಿಗೆ ನಾವು ಯಾವ್ದು ಅಧಿಸೂಚನೆ ಮಾಡಿಲ್ಲ. ಮುಂಚೆ ಕಬ್ಬಿಗೆ ಮುಂದೆ ಗೊತ್ತಿಲ್ಲ, ಹಿಂದೆ ಮಾಡ್ತಿದ್ವಿ 2002-03 ಮಾಡ್ತಿದ್ವಿ ಸರ್. ಅದು ಕ್ರಮೇಣವಾಗಿ ರೈತರ ಒಂದು ಒತ್ತಾಯದಿಂದನೇ ಅದು ಕಬ್ಬನ್ನ ಕೈಬಿಡಲಾಗಿದೆ. ಯಾಕೆಂದ್ರೆ
2: ಬೆಳೆ ಇದ್ರೆ ಕೇಳಿ,
3: ಮುಸ್ಕಿನ ಜೋಳ ಐತ್ರಿ.
1: ಮುಸ್ಕಿನ ಜೋಳ ಮಾಡ್ಬೋದು, ಮುಸ್ಕಿನ ಜೋಳ
3: ನೀವು
1: ಮಾಡ್ಬೋದು. ನೀವು ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಅಧಿಸೂಚನೆ ಆಗಿದೆಯಾ ಅಂತೇಳಿ ನೀವು ಅಲ್ಲಿ ಏನು ಸಾಮಾನ್ಯ ಅಥವಾ ನಿಮ್ಮ ಬ್ಯಾಂಕು ಸಾಮಾನ್ಯ ಸೇವಾ ಕೇಂದ್ರ ಎಲ್ಲೋದ್ರೂ
2: ನಿಮಗೆ
1: ಮಾಹಿತಿ ಸಿಗುತ್ತೆ. ಮತ್ತೆ ನಮ್ದು ಒಂದು ಆನ್ಲೈನ್ ಪೋರ್ಟಲ್ ಇದೆ ಸರ್, ಸಂರಕ್ಷಣೆ ಅಂತ ಪೋರ್ಟಲ್ ಇದೆ. ಇವರೇ ನಿಮ್ಮ ಹೆಸರುನು ಸಹ ಹೇಳಲಿಲ್ಲ, ನೀವು ರಾಯಭಾಗದಿಂದ ಮಾಡ್ತಾ ಇದ್ದೀರಾ.
3: ಸಂರಕ್ಷಣೆ
1: ಸಂರಕ್ಷಣೆ ಅಂತ ಏನಿದೆ ಅದೊಂದು ಪೋರ್ಟಲ್ ನಲ್ಲಿ ನೀವು ಓಪನ್ ಮಾಡಿದ್ರೆ ಕ್ರಾಪ್ ಯು ಕ್ಯಾನ್ ಇನ್ಶೂರ್, ನೀವು ಯಾವ ಕ್ರಾಪ್ ಇನ್ಶೂರ್ ಮಾಡಬಹುದು ಅಂತ ಅನ್ನೋದು ನಿಮಗೆ ಅಲ್ಲೇ ಕಾಣುತ್ತೆ. ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಮುಸ್ಕಿನ ಜೋಳ ಈಗ ಆಲ್ರೆಡಿ ನಾವು ಅಧಿಸೂಚನೆ ಮಾಡಿದ್ದೀವಿ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಬೆಳೀತಾ ಇದ್ರೆ ಯಥೇಚ್ಛವಾಗಿ ವಿಸ್ತೀರ್ಣದಲ್ಲಿ ಅದು ಖಂಡಿತ ಅದು ಅಧಿಸೂಚನೆ ಆಗಿರುತ್ತೆ, ನೀವು ಅಲ್ಲಿ ಹೋಗಿ ಮಾಡಬಹುದು.
2: ಹಲೋ ಕೃಷಿರಂಗ, ಬೆಳೆ ವಿಮಾಗ ಬೆಳೆ ವಿಮೆ ಯೋಜನೆ ಇದು ನಮ್ಮ ಕಾರ್ಯಕ್ರಮದ ವಿಷಯ ಹೇಳಿ ಸರ್, ಎಲ್ಲಿಂದ?
4: ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರೇಳಿ ಎಲ್ಲಿಂದ?
4: ನಾವು ಇಂಡಿ ತಾಲೂಕ ಬರಗೂಡಿನಿಂದ ಶಿವಪುತ್ರ ಶರಣಪ್ಪ ಅಂತ ಹೇಳಿ.
2: ಕೇಳಿ ಶರಣಪ್ಪ ಅವ್ರೆ,
4: ನೋಡ್ರಿ ನಾವು ಹೋಸಲ ಕ್ಷೇಮಾ ಇನ್ಶೂರೆನ್ಸ್ ಮಾಡಿದೀವಿ ಸರ್.
2: ದೂರ ಇಡಿ ರೇಡಿಯೋ ಸೆಟ್.
4: ಕ್ಷೇಮಾ ಇನ್ಶೂರೆನ್ಸ್ ಮಾಡಿದೀವಿ ಸರ್. ಅದು ಒಟ್ಟ ಬರ್ಲಿಲ್ಲ ಸರ್, ನಮ್ದು ಒಟ್ಟ ರಿಜೆಕ್ಟ್ ಮಾಡಿಬಿಟ್ರಿ ಎರಡು, ನಮ್ಮ ಹೆಣ್ಮಕ್ಳ ಹೆಸರ್ಲೇ ನಮ್ಮ ಹೆಸರ್ಲೇ.
1: ಅದೇ ಕ್ಷೇಮ ಅಂದ್ರೆ ಅವರು ತೋಟಗಾರಿಕೆ ಬೆಳೆ ಮಾಡಿರ್ಬೋದು ಅಲ್ವಾ ನೀವು?
4: ಇಲ್ರಿ ನಮ್ದು ಹತ್ತಿ ಮತ್ತು ಉದ್ದಿತ್ರಿ ಮೇಡಮ್ ಅವ್ರೆ.
1: ಹತ್ತಿ ಮತ್ತು ಉದ್ದು ಕ್ಷೇಮದಲ್ಲಿ ಮಾಡಿಲ್ಲ, ಅದು ತೋಟಗಾರಿಕೆ ಬೆಳೆಯಲ್ಲಿ ಈ ಇನ್ಶೂರೆನ್ಸ್ ಕಂಪನಿ ಅವರು ಇದ್ರು
2: ಹಾಗೆ ಆಗಿರುತ್ತೆ, ಅದು ಅಲ್ಲಿ ಸೇರಿಸ್ಬಿಟ್ಟಿರ್ತಾರೆ.
1: ಹೌದು, ಓರಿಯಂಟಲ್
2: ಈ ಸರಿ ಸರಿಯಾಗಿ ಮಾಡಿ ನೀವು, ನಿಮ್ಗೆ ಸಿಗುತ್ತೆ
4: ಮಾಡಿದ್ರಿ ಸರ್. ಒಟ್ಟು ನಮ್ಗೆ 3 ಸಲ ಆಯ್ತು ಅವರು ರಿಜೆಕ್ಟ್ ಮಾಡ್ರಿ. ಕ್ಷೇಮದವರಿಗೆ ಅವ್ರಿಗೆ ಪರ್ಮಿಷನ್ ಕೊಡ್ಬೇಡ್ರಿ ಸರ್, ಇನ್ಶೂರೆನ್ಸ್
2: ಇಲ್ಲ. ಈಗ ಮೇಡಮ್ ಏನ್ ಹೇಳ್ತಾರೆ ಹಾಗೆ ಮಾಡಿ ಮೇಡಮ್ ಹೇಳಿ.
1: ಕ್ಷೇಮಾ
2: ಹೇಳಿ,
1: ಇನ್ಶೂರೆನ್ಸ್ ಕಂಪನಿ ಈ ಬಾರಿ ಇಲ್ಲ.
2: ಈ ಬಾರಿ
4: ಇಲ್ರಿ ಮೇಡಮ್ ಅವ್ರು, ಆತ್ ಹೇಳಿ 4 ಸಲ ಫೋನ್ ಹಚ್ಚಿರಿ ನಮ್ಗ್ರಿ ಅವ್ರು ಮೇಡಮ್ ಅವ್ರ ಹೈದರಾಬಾದ್ ಏನ್ರಿ.
1: ಅಂದ್ರೆ ಸಾಮಾನ್ಯವಾಗಿ ಅವರು ಕ್ಷೇಮದವರು ನಮ್ಮ ಜೊತೆ ಯಾವ್ದು ಇಲ್ಲ ಸರ್, ಟೈ ಅಪ್ ಇಲ್ಲ ಸರ್. ಅವರು ಪ್ರತ್ಯೇಕವಾಗಿ ಮಾಡ್ತಿರ್ಬೋದು, ನೀವು ದಯವಿಟ್ಟು
2: ಬಿಟ್ಟು
1: ನೀವು ಸರ್ಕಾರದಿಂದ ನಾವೇನು ಅಧಿಸೂಚನೆ ಮಾಡಿರ್ತೀವೋ ಆ ಒಂದು ಇದ್ರಲ್ಲಿ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ನೀವು ಕಟ್ಟಿ
2: ನೋಡಿ. ಕ್ಷೇಮಾ
1: ಕ್ಷೇಮಾದವರು ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ, ರೈತರ ಬಳಿ ಹೋಗಿ ಅಂತ ಒಂದು ನನಗೆ ಇದೆ.

0: ನೋಡಿ, ಅವ್ರಿಗೆ ಮಾಹಿತಿ ಕಳಿಸ್ತಾ ಇದ್ದಾರೆ, ಮಾಡಿ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ.
1: ಬ್ಯಾಂಕ್ ನೀವು ಲೋನ್ ತಗೊಂಡಿದ್ರೆ ಬ್ಯಾಂಕಿಗೆ ಹೋಗಿ ಅಥವಾ ನಾವು ಸಾಮಾನ್ಯ ಸೇವಾ ಕೇಂದ್ರದ ಹೋಗಿ ಅಲ್ಲಿ ಕಟ್ಟಿದ್ರೆ, ಈ ಸಲ ವಿಜಯಪುರಕ್ಕೆ SBI ಜನರಲ್ ಇನ್ಶೂರೆನ್ಸ್ ಅಂತ ನಾವು ಮಾಡಿಸಿರೋದು.
0: ನೀವು
1: ಅಲ್ಲಿ ಹೋಗಿ ಕಟ್ಟಿ, ನೀವು ಸಪರೇಟ್ ಆಗಿ ಅವರೇ ಬಂದು ನೀವು ಹೇಳಿ ಸೊಸೈಟಿ, ದಯವಿಟ್ಟು ಸೊಸೈಟಿ ಹೋಗಿ ಕಟ್ಟಿ, ಅವರೇ ಬಂದು ನೀವು ಕಟ್ಟಿ ಕಟ್ಟಿ ಅಂತ ಪ್ರತ್ಯೇಕವಾಗಿ ಇನ್ಶೂರೆನ್ಸ್ ಕಂಪನಿಗೆ ಡೈರೆಕ್ಟ್ ಆಗಿ ಕಟ್ಟಕ್ ಹೋಗ್ಬೇಡಿ.
2: ಈಗ
0: ಇನ್ ಮುಂದೆ ಜಾಗೃತರಾಗ್ರಿ, ನೀವು ನಿಮ್ಮ ಊರಿನ ಸಹಕಾರಿ ಸಂಘ ಇದೆಯಲ್ಲ ಅಲ್ಲಿ ಹೋಗಿ
2: ಹಚ್ಚಿ ಇಲ್ಲಲ್ಗತ್ತಾರ. ನಮ್ಮ ಹಿಂಡಿ ತಾಲೂಕ್ ನ್ಯಾಯ ಮಾಡದ್ರಿ ಮೇಡಮ್ ಅವ್ರ, ಈಗ ನಮ್ಮ ಹಿಂಡಿ ತಾಲೂಕ್ ಬರ್ಗುಡಿ ಲಚ್ಚಾಣ ಇಂಥವೆಲ್ಲ ಹಚ್ಚಿ ಬರ್ದಿದ್ದೀವಿ, ಹಚ್ಚಿ ಇಲ್ಲಲ್ಗತ್ತಾರ ಇನ್ಶೂರೆನ್ಸ್ ನ್ಯಾಯ ಮಾಡದ್ರಿ.
1: ಹತ್ತಿಗೆ ನಿಮ್ ಇದ್ರಲ್ಲಿ ಇದೆ ಅನ್ಸುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೇಕು. ನೀವು ಜಾಸ್ತಿ ವಿಸ್ತೀರ್ಣದಲ್ಲಿ ಬೆಳೆದಿದ್ರೆ ನಾವು ಹತ್ತಿನ ಇದು ಮಾಡಿರ್ತೀವಿ. ಇಂಡಿ ತಾಲೂಕ್, ಇಂಡಿ
2: ತಾಲೂಕ್,
1: ಇಂಡಿ ತಾಲೂಕಲ್ಲಿ ಯಾವ್ದು ಹೋಬಳಿ ಹೇಳಿ ನೀವು?
2: ನಾವು ಹೋಬಳಿ ಬಳುವಳ್ಳಿ ಬರ್ತದೆ ಮೇಡಮ್ ಅವ್ರೆ.
0: ಬಳುವಳ್ಳಿ
2: ಬಳುವಳ್ಳಿ, ಇಂಡಿ ತಾಲೂಕ್ ಬಳುವಳ್ಳಿ,
1: ಬಳುವಳ್ಳಿ ಬಳುವಳ್ಳಿ,
2: ಬಳುವಳ್ಳಿ ಬಳುವಳ್ಳಿ,
1: ಬಳುವಳ್ಳಿ
2: ಬಳುವಳ್ಳಿ ಸರ್, ಬಳುವಳ್ಳಿ ಮೇಡಮ್ ಅವ್ರೆ,
1: ಬಳುವಳ್ಳಿ
0: ಬಳುವಳ್ಳಿ
2: ಇದ್ರಿ, ಬಳುವಳ್ಳಿ ಸರ್, ಬಳುವಳ್ಳಿ ರೀ,
1: ಬಳ್ಳೊಳ್ಳಿ ಬಳ್ಳೊಳ್ಳಿ ಇದೆ, ಹತ್ತಿ ನೀರಾವರಿ ಇದೆ.
0: ಯಾವ್ದಿದೆ ಮೇಡಮ್ ಅಲ್ಲಿ
1: ಹತ್ತಿ ನೀರಾವರಿ ಇದೆ?
0: ಹತ್ತಿ ನೀರಾವರಿ ಅಲ್ಲಿ ಆ ಬೆಳೆ ಇದಿದೆ, ನೋಟಿಫಿಕೇಶನ್ ಅಲ್ಲಿ ಇದೆ.
2: ಇಲ್ಲ ತಗೋತಾರಿ ಸರ್, ನಿನ್ನೆ ಇಲ್ಲಿ ಇನ್ಶೂರೆನ್ಸ್ ಕೇಳಕ್ ಹೋಗಿದಾರ ನಾವು ಅಲ್ಸಂಗಿ ಗ್ರಾಮ ಒಂದು ಕೇಂದ್ರ ಇಲ್ಲಿ ಬಂದಿಲ್ಲ ನಮ್ಮ ಏರಿಯಾ ಕತ್ತಾರ್ರಿ.
1: ಇಲ್ಲ ಇಲ್ಲ ಇಲ್ಲ, ಇನ್ನೂ ನಿಮ್ಗೆ ಸಮಯನೂ ಇದೆ ಹತ್ತಿಗೆ.
0: ಇನ್ನೂ ಮೇಡಮ್ ಅವ್ರಿಗೆ ಹೇಳ್ಬಿಡಿ,
1: ಇನ್ನೂ ದೂರ ಇದೆ, ಅವ್ರು ಹೋಗಿ ಸಂಪರ್ಕ ಮಾಡ್ಬೋದು. ಹಂಗೇನಾರು ಯಾರು ಹೇಳ್ತಿದಾರೆ ನಮ್ಗೆ, ನಿಮ್ಮ ಏನು
0: ಸಂಪರ್ಕ ಸಂಖ್ಯೆನ ಕೊಡಿ ನಿಮ್ದು.
1: ಅಲ್ಲ ನಿಮ್ಮ ಏನು ಅಲ್ಲಿ ಹತ್ತಿರದ ಕೃಷಿ ಇಲಾಖೆ ಏನಾದ್ರು ಇದ್ರೆ ಅಲ್ಲಿಗೆ ಹೋಗಿ ಸಂಪರ್ಕ ಮಾಡಿ,
0: ಅವ್ರ ಹತ್ರ ಚರ್ಚೆ ಮಾಡಿ.
1: ಈಗಲೇ ನಾನು ಚೆಕ್ ಮಾಡ್ತಾ ಇದ್ದೀನಿ,
0: ಈಗ ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದಾರೆ ಅವರು.
1: ಹತ್ತಿ ನೀರಾವರಿ ಇದೆ, ಹತ್ತಿ ನೀರಾವರಿ
0: ದಾಖಲೆ ತಂದು ನಿಮ್ಗೆ ಹೇಳ್ತಾ ಇದ್ದಾರೆ.
1: ಇಲ್ಲಿ 31 ಜುಲೈಗೆ ಕೊನೆ ದಿನಾಂಕ ಇದೆ, ನೀವು ಇನ್ನು ಸಮಯ ಇದೆ, ನೀವು ಅಲ್ಲಿ ಹೋಗಿ.
0: ಈ ತಿಂಗಳ 31 ನೋಡಿ
1: ನೀವು ಅಲ್ಲಿ
0: ಮಾಡಿ,
1: ಒಳಗಾಗಿ ಮಾಡಿ.
0: ಸಹಕಾರಿ ಸಂಘ ಅಥವಾ ನೀವು ಅಲ್ಲಿ ಏನ್ ನಿಮ್ಗೆ ಸಾಲ ತಗೋತೀರಲ್ಲ ಆ ಬ್ಯಾಂಕ್ ಇಂದ ಮೂಲಕ ಮಾತ್ರ ಮಾಡಿ, ಮತ್ತೆ ಯಾವ್ದು ಹೊರಗಡೆ ಹೈದರಾಬಾದ್ ಅಂದ್ರಲ್ಲ ಅಲ್ಲೆಲ್ಲ ಬೇಡ.
2: ಧನ್ಯವಾದಗಳು.
1: ನಂಬರ್ ಹೇಳಿದ್ರೆ ನಾವು ಅಲ್ಲಿ ನಂಬರ್ ಹೇಳಿ ಮಾಡ್ತೀವಿ. ಹೇಳಿ ಹೇಳಿ,
2: ಡಬಲ್
0: ನೈನ್
2: ಜೀರೋ ಒನ್ ರೀ,
1: ಜೀರೋ ಒನ್
2: 01 87 88 24.
1: ನಮ್ಗೆ ಸೌಲಭ್ಯ ಒದಗಿಸ್ಕೊಡ್ತೀವಿ, ನೀವು ಅಲ್ಲಿ ಹೋಗಿ ನಮ್ಗೆ ಇದ್ ಮಾಡಿ. ನಾಳೆ
0: ಹಲೋ, ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಇದು ವಿಷಯ ಇರುತ್ತೆ. ನಮಸ್ಕಾರ
3: ಸರ್, ಬಳ್ಳಾರಿ ಜಿಲ್ಲೆ ಕಂಪ್ಲೀಟ್ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್.
0: ಕೇಳಿ ಪ್ರಶ್ನೆ. ಕೇಳಿ,
3: ನಮ್ಮ ಪ್ರಶ್ನೆ ಏನಂದ್ರೆ ಸರ್, ಇಲ್ಲಿ ನಮ್ಮ ಕಂಪ್ಲೀಟ್ ತಾಲೂಕು ಬರುತ್ತೆ ಸರ್, ಈಗ ಬೆಳೆ ವಿಮೆ ಯೋಜನೆ ಹೇಳಿದ್ರಲ್ಲ,
0: ಹೌದು,
3: ಯಾವ್ಯಾವ ಬೆಳೆಗೆ ನಮಗೆ ಬೆಳೆ ವಿಮೆ ಮಾಡಿಸ್ಬೋದು ಸರ್? ಇಲ್ಲಿ
0: ಒಟ್ಟು 30 ಹೆಚ್ಚು ಬೆಳೆಗಳು ಇದಾವೆ ಮೇಡಮ್.
1: ಕಂಪ್ಲೀ ತಾಲೂಕಲ್ಲಿ ಯಾವ್ಯಾವ್ದು ಬೆಳೆ ನೋಂದಣಿ ಆಗಿದೆ ಅಂತ ಅಂದ್ಬಿಟ್ಟು ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಅಲ್ಲೇನೆ ಗೊತ್ತಾಗುತ್ತೆ. ಹಾಗೂ ಸಂರಕ್ಷಣೆ ಒಂದು ತಂತ್ರಾಂಶದಲ್ಲಿ ನೀವು ಹೋಗಿ ಯಾವ ಕ್ರಾಪು ಇನ್ಶೂರ್ ಮಾಡ್ಬೋದು ಅಂತ ಒಂದು ಅಲ್ಲೇ ಹೋಮ್ ಪೇಜ್ ಅಲ್ಲೇ ಇದೆ, ನೀವು ಒಳಗಡೆ ಲಾಗಿನ್ ಆಗೋದು ಬೇಡ. ಸೊ ಅಲ್ಲಿ ಹೋದ್ರೆ ಯಾವ್ದು ಬೆಳೆ ವಿಮೆಗೆ ನೋಂದಣಿ ಆಗಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ದು ಜಿಲ್ಲೆ ಮತ್ತೆ ತಾಲೂಕು ಮತ್ತೆ ನಿಮ್ದು ಹೋಬಳಿ ಎಲ್ಲ ಇದು ಮಾಡಿದ್ರೆ ಅಲ್ಲಿ ಯಾವ್ಯಾವ ಬೆಳೆ ನೋಟಿಫೈ ಆಗಿದೆ ಅಂತ ಅಂದ್ಬಿಟ್ಟು ಸಿಗುತ್ತೆ. ಈಗ ನಾನು ನೋಡ್ತಾ ಇದ್ದೀನಿ ಕಂಪ್ಲಿ ತಾಲೂಕಲ್ಲಿ ಜೋಳ, ತೊಗರಿ, ಮುಸ್ಕಿನ ಜೋಳ, ಸಜ್ಜೆ, ಹತ್ತಿ, ಕೆಂಪು ಮೆಣಸಿನ್ಕಾಯಿ ಇವೆಲ್ಲವನ್ನು ನೀವು ಎಂದು
0: ಮಾಡ್ಕೋಬಹುದು. ನೋಡಿ ಹೇಳ್ತಾ ಇದ್ದಾರೆ ದಾಖಲೆ.

0: ನೋಡಿ ಅವ್ರು ನಿಮ್ಗೆ ಹೇಳ್ತಾ ಇರೋದು.
1: ಕೊನೆ ತಾರೀಕು ತೋರಿಸ್ತಾರೆ ಮೇಡಮ್?
2: ಕೊನೆ ತಾರೀಕು ತೋರಿಸುತ್ತೆ.
0: ನೀವು
1: ಸಂರಕ್ಷಣೆ
0: ನಮಸ್ಕಾರ ಹೆಸರು ಹೇಳಿ ಸರ್, ಎಲ್ಲಿಂದ?
3: ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿಂದ ಮಾತಾಡೋದು.
0: ಪ್ರಶ್ನೆ
3: ಸರ್, ನಾವ ಜೂನ್ ಮೊದಲ ವಾರದಾಗ ಭತ್ತ ಬಿತ್ತನೆ ಮಾಡಿದವ್ರ ಸರ್, ಈಗ ಅದೆಲ್ಲ ಇದ ಮಳಿ ಇಲ್ದಕ್ಕ ಸರ ಎಲ್ಲ ಹೋಗೈತ್ರದ?
0: ಹೌದೌದು.
3: ಅದಕ್ಕೆ ನಾವು ಈಗ ಬೆಳೆ ಮಾಡ್ಬೋದ್ರ?
2: ಅಲ್ಲ, ಹೋಗಿದೆ ಅಂತಂದ್ರೆ ಬತ್ತತಾ ಇದೆಯಾ ಅಥವಾ ಪೂರ್ಣವಾಗಿ ಹೋಗಿದೆಯಾ ಅದು ಗೊತ್ತಾಗ್ಲಿಲ್ಲ.
3: ಸ್ವಲ್ಪ ಉಳಿದ್ರಿ ಮೇಡಮ್,
2: ಅದನ್ನ ನೀವು ಫಸ್ಟ್ ಇದನ್ನ ಮಾಡಿಸಿ, ನಿಮ್ಮ GPS ಅಂತ ಕ್ರಾಪ್ ಸರ್ವೆ ಅಂತ ಏನಿದೆ ಅದನ್ನ ಮಾಡಿಸಿ, ಮತ್ತೆ ಏನು ಬೆಳೆ ವಿಮೆಗೆ ನೋಂದಾಯಿಸ್ಕೋಬಹುದು. ಅದೇ ಮಾಡಿಸಿ, ಮಾಡಿಸ್ಲೇಬೇಕು ಕಡ್ಡಾಯ.
3: ನಮಸ್ಕಾರ.
0: GPS ಮಾಡಿದಾಗ ನಿಮ್ದು ಜಮೀನ್ದು ಮತ್ತೆ ಸರ್ವೆ ನಂಬರ್ ದಾಖಲೆ ಉಂಟಾಗುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಇರುತ್ತೆ.
4: ಸರ್ ತಿಮ್ಮಪ್ಪ ಗೌಡ ಸರ್, ನಮಸ್ಕಾರ ಸರ್.
0: ನಮಸ್ಕಾರ, ಕೇಳಿ ಪ್ರಶ್ನೆ. ಹಾವೇರಿಯಿಂದ
4: ಮುದುಕಪ್ಪ ಬೆಟ್ಟದವನ್ ಸರ್.
0: ಪ್ರಶ್ನೆ ಕೇಳಿ
4: ಸರ್. ಈಗ ಬೆಳೆ ವಿಮೆ ಮಾಡ್ಸೋದು ಸರ್ ನಾವೀಗ. ಬೆಳೆ ವಿಮೆ ಕೆಲವೊಂದು ನಾವು ಈಗ ಹೊಲದಲ್ಲಿ ಗೊಂಜಾಳ ಹಾಕಿರ್ತೇವೆ ಸರ್, ಆಮೇಲೆ ಸೋಯಾಬೀನ್ ಹಾಕಿರ್ತೇವೆ, ಆಮೇಲೆ ಹತ್ತಿ ಹಾಕಿರ್ತೇವೆ ಸರ್. ಮೂರು ಬೆಳೆಗೆ ಮಾಡಿಸಿರ್ತೇವೆ ಬೆಳೆ ವಿಮೆ ಸರ್. ಅಲ್ಲಿ ಏನಾಗಿತ್ತು ಸರ್, ನೀವು ಬೆಳೆ ವಿಮೆ ಕೊಡೋದು ಕ್ಲೇಮ್ ಮಾಡೋದು ಒಂದು ಈಗ ಹತ್ತಿ ಉದಾಹರಣೆ ಹತ್ತಿ ಕೊಟ್ಟು ಅಷ್ಟು ಕೊಟ್ಬಿಡ್ತೀರಿ ನಂಗೆ. ಅದನ್ನೊಂದು ಸೋಯಾಬೀನ್ ಸ್ವಲ್ಪ ಇಳುವರಿ ಬಹಳ ಕಡಿಮೆ ಇರುತ್ತೆ, ಒಮ್ಮೊಮ್ಮೆ ಗೊಂಜಾಳ ಅಂಗರೂ ಯಾವ್ದಾದ್ರು ರೋಗ ಬಂದ ಒಟ್ಟ ಬಂದ ಅದು ಇಳುವರಿ ಬಂದಿರಲ್ಲ ಸರ್.
2: ಹತ್ತಿಗೆ ಮಾತ್ರ ಬಂದಿದೆ, ಉಳಿದಿದ್ದಕ್ಕೆ
0: ಎರಡಕ್ಕೆ ಮುಂದೆ ಉಳಿದ ಯಾವ ಬೆಳೆಗೆ ಸಿಗ್ತಾ ಇಲ್ಲ ಅಂತ.
2: ಯಾವಾಗ ಮಾಡಿದ್ರಿ?
0: ಯಾವಾಗ ಮಾಡಿರ್ತೀರಿ ಅದನ್ನ?
2: ಹೋದ ವರ್ಷನಾ?
4: ಹಲೋ,
2: ಹೋದ ವರ್ಷ ಮಾಡಿರ್ತೀರಾ?
4: ಹಾ ಮೇಡಮ್.
2: ಅದೇ ಅಂದ್ರೆ ಇದು ನಾನು ಅವಾಗ್ಲೇ ಹೇಳಿದೆ, ಇಳುವರಿ ಆಧಾರಿತ ಅಂತ. ಇದು ಒಂದು ವಿಮಾ ಘಟಕ ಒಂದು ಯೂನಿಟ್ ಅಂತ ತಗೋತೀವಿ. ಹತ್ತಿ ಬಂದ್ರೆ ಯಾವ ಹೋಬಳಿ ಇರುತ್ತೋ ಆ ಹೋಬಳಿನಲ್ಲಿ ಏನ್ ಬೆಳೆ ಕಟಾವು ಪ್ರಯೋಗ ಆಗುತ್ತೆ ಅದ್ರದ್ದು ಇಳುವರಿ ಮೇಲೆ ಮಾಡ್ತೀವಿ. ಸೋಯಾಬೀನ್ ಮತ್ತೆ ಜೋಳ, ಮೆಕ್ಕೆಜೋಳ ಏನಿದೆ ಗೋವಿನ ಜೋಳ ಅಂತಾರೆ, ಅದನ್ನು ಸಹ ಆ ಒಂದು ವಿಮಾ ಘಟಕದಲ್ಲಿ ಎಲ್ಲೆಲ್ಲಿ ಏನು ಬೆಳೆ ಕಟಾವು ಪ್ರಯೋಗ ಮಾಡ್ತೀವಿ ಆ ಒಂದು ಇಳುವರಿ ಹಿಂದಿನ ಏಳು ವರ್ಷದ ಸರಾಸರಿ ಇಳುವರಿ ಮತ್ತೆ ಇಂಡೆಮ್ಯುನಿಟಿ ಥ್ರೆಶೋಲ್ಡ್ ಈಲ್ಡ್ ಅಂತ ಹೇಳ್ತೀವಿ, ಅದಕ್ಕೆ ಅದಕ್ಕಿಂತ ಕಮ್ಮಿ ಬಂದ್ರೆ ಇವ್ರಿಗೆ ಎಲ್ಲರಿಗೂ ಅಷ್ಟೇ. ಅದು
0: ಅಲ್ಲ, ಈಗ ಮೇಡಮ್ ಅವರಿಗೆ ಅವರು ಬೆಳೆ ವಿಮೆ ಮಾಡಿರ್ತಾರಲ್ಲ, ಇದು ಬೆಳೆ ಪ್ರತಿಯೊಂದು ಬೆಳೆ ಬೆಳೆಗೆ ಬೇರೆ ಬೇರೆ ಇರುತ್ತಲ್ಲ,
2: ಬೇರೆ ಬೇರೆ ಇರುತ್ತೆ.
0: ಮತ್ತೆ ಇನ್ಸೂರೆನ್ಸ್ ಮತ್ತೆ ಸಿಗುತ್ತಲ್ಲ ಹೆಚ್ಚು ಇದಾದ್ರೆ
2: ಅಂದ್ರೆ ಬೆಳೆವಾರು ಇಳುವರಿ ಬೇರೆ ಬೇರೆ ಇರುತ್ತೆ, ವಿಮಾ ಘಟಕವಾರು ಬೇರೆ ಬೇರೆ ಇರುತ್ತೆ, ಅದಕ್ಕೆ ಥ್ರೆಶೋಲ್ಡ್.
0: ಅಲ್ಲ, ಬೆಳೆಗೆ ಎಷ್ಟು ನಷ್ಟ ಆಗಿದೆಯೋ ಅದು ಏನು ನಿರ್ಧಾರ ಮಾಡಿರ್ತಾರಲ್ಲ, ಅಷ್ಟು ಪರಿಹಾರ ಸಿಗಬಹುದು?
2: ಅದು ಆಗಿದ್ರೆ ಸಿಗುತ್ತೆ ಸರ್. ಶಾರ್ಟ್ ಫಾಲ್ ಅಂತ ಏನ್ ಹೇಳ್ತೀವಿ, ಇಳುವರಿ ಕೊರತೆ ಅಂತ ಏನ್ ಹೇಳ್ತೀವಿ, ಆ ಇಳುವರಿ ಕೊರತೆ ನಾನು ಏನ್ ಹೇಳಿದೆ, ಈ ವರ್ಷದಲ್ಲಿ ಈ ಬೆಳೆ ಕಟಾವು ಪ್ರಯೋಗ
0: ಸಿಗ್ಗಾವೆಲ್ಲ ಮಳೆ ಬರ್ತಾ ಇದ್ದಾರೆ.
4: ಇಲ್ಲ ಸರ್, ಮಳೆ ಇಲ್ಲ ಸರ್, ಇದು ಮೋಡ ಇದೆ ಸರ್, ಮಳೆ ಇಲ್ಲ ಸರ್.
0: ಅಂದ್ರೆ ಈಗ ಬೆಳೆ ವಿಮೆ ಯೋಜನೆ ಇದು ಪಾಲ್ಗೊಳ್ಬೇಕು ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ರೈತರು ಕೂಡ.
4: ಸುಮಾರು ಒಂದು ಏಳರಿಂದ ಎಂಟು ವರ್ಷ ಸರ್ ಈಗ
0: ಬೆಳೆ ವಿಮೆ
4: ಮಾಡ್ತಾ ಹೋಬಳಿ ವಾರ ಕ್ಲೇಮ್ ಮಾಡ ಹೇಳ್ತಿರಲ್ಲ ಅದು ವೈಜ್ಞಾನಿಕ ಮೇಡಮ್. ಈಗ ನಂದು ಸಿಗ್ಗಾವಲ್ಲಿ ನಂದು ಇದೈತಂದ್ರೆ ಹೊಲ ಇದ್ರೆ ನನಗೆ ಲಾಸ್ ಆಗಿದ್ರೆ ಪ್ರತಿಯೊಂದಕ್ಕೂ ಎಷ್ಟು ಅದನ್ನ ಎವರೇಜ್ ತೆಗೆದು ನೀವು ಇಳುವರಿ ಕಡಿಮೆ ಬರುತ್ತ ಅಂದ್ರೆ ಅದನ್ನ ನೀವು ಕೊಡ್ಬೇಕ್ರಿ ಮೇಡಮ್, ಕ್ಲೇಮ್ ಮಾಡ್ಬೇಕು ಮೇಡಮ್ ಅದ.
2: ಹೌದೌದೌದು.
4: ಹಾ ಮೇಡಮ್, ಮತ್ತೆ ನೀವು ಏನ್ ಮಾಡ್ತೀರಿ, ಹೋಬಳಿ ವಾರು ಒಂದು ಯಾವ್ದು ಉದಾಹರಣೆಗೆ ಮೆಕ್ಕೆಜೋಳ ಅಷ್ಟೇ, ಈ ಬಂಕಾಪುರ ಹೋಬಳಿಗೆ ಮೆಕ್ಕೆಜೋಳ ಅಂತ ಅಷ್ಟೇ ಅನೌನ್ಸ್ ಮಾಡ್ಬಿಡ್ತೀರಿ ಮೇಡಮ್?
2: ಇಲ್ಲ, ಎಲ್ಲದನ್ನು ಮಾಡ್ತೀವಿ.
4: ನಮ್ಮಲ್ಲಿ ಸೋಯಾಬೀನ್ ಲಾಸ್ ಆಗಿರುತ್ತಂದು ಹತ್ತಿನ ಲಾಸ್ ಆಗಿರುತ್ತೀರಿ ಮೇಡಮ್?
2: ಅಲ್ಲ, ಎಲ್ಲದ್ರದ್ದು ಇಳುವರಿ ಆದರೆ ಎಲ್ಲದನ್ನು ನಾವು
0: ಪರಿಗಣನೆ ಮಾಡ್ತೀವಿ,
2: ಅಸೆಸ್ಮೆಂಟ್ ಮಾಡ್ತೀವಿ, ಯಾವ ಕ್ರಾಪಿಗೆ
0: ಬೆಳೆ
2: ಬರುತ್ತಾ ಆ ಕ್ರಾಪಿಗೆ ವಿಮೆ ಬರುತ್ತೆ, ಎಲ್ಲದನ್ನು ಮಾಡ್ತೀವಿ, ಒಂದು ಬಿಟ್ಟು ಒಂದು ಮಾಡೋದು ಆತರ ಇಲ್ಲ
4: ಮೇಡಮ್. ಅದ್ರನ್ನ ನಾನು ಹೇಳ್ತಾ ಮೇಡಮ್, ಅದ್ರ ನಂದು ಈಗ ಎಲ್ಲಾ ರೈತರ ಮೇಡಮ್ ಕ್ವಶನ್ ಇದೆ ಮೇಡಮ್, ನಾನು ಪ್ರಾಕ್ಟಿಕಲಿ ಇಲ್ಲಿ ಫೀಲ್ಡ್ ನಾಗೆ ಪ್ರಾಬ್ಲಮ್ ಆಗ್ತಾ ಇದಾರೆ ಮೇಡಮ್.

0: ಏನಾಗುತ್ತೆ ಅಂದ್ರೆ ನೀವು ಯಾವ ಬೆಳೆ ಬೆಳೆ ನಮ್ಗೆ ಈಗ ಬೆಳೆ ಯಾವ್ದು ಬರಲ್ಲ ಅದಕ್ಕೆ ಕ್ಲೇಮ್ ಆಗ್ಬೇಕು ಮೇಡಮ್ ನಂದು ವಿಚಾರ.
1: ಅಂದ್ರೆ ಅವರು ವೈಯಕ್ತಿಕವಾಗಿ ಮಾಡ್ಬೇಕು ಅಂತ
2: ಎಲ್ಲರೂ ಗಣನೆಗೆ ತಗೊಂಡು ಅದು ಮಾಡ್ತಾರಲ್ಲ,
1: ಅದೇ ವೈಯಕ್ತಿಕವಾಗಿ ಅದು ಒಂದು ನಾವು ಇಲ್ಲ. ಇದು
0: ಅಂದ್ರೆ
1: ಇದು ಒಂದು ಏರಿಯಾ ಬೇಸಿಸ್
2: ಸಮುದಾಯ ಅಥವಾ ಒಂದು ಎಲ್ಲ ಜಾಸ್ತಿ ಜನ ತಗೊಂಡು ಅದ ಗಣನೆ ತಗೋತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ಹೇಳಿ, ಎಲ್ಲಿಂದ?
3: ಹಲೋ ಸರ್, ನಾವು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಾ ಹಿರೇರುಗಿ ಗ್ರಾಮದಿಂದ ಮಾತಾಡ್ತೀವಿ ಸರ್.
2: ಪ್ರಶ್ನೆ ಕೇಳಿದ್ದೆ.
3: ಅದೇ ಹೋಗ್ರಿ, 3 ಎಕರೆ ತೊಗರಿದು ವಿಮಾ ಕಟ್ಟಿದೇವ್ರಿ, ಫುಲ್ ನೀರ್ ನಿಂತು ಹೋಯ್ತರಿ, ಇನ್ಸೂರೆನ್ಸ್ ಕಂಪನಿಗೂ ತಿಳಿಸಿದವ್ರಿ, ಬಂದ್ ನೋಡ್ಕೊಂಡು ಫೋಟೋ ತಕೊಂಡು ಹೋಗ್ಯಾರಿ ಸರ್. ಬರೇ 4135 ರೂಪಾಯಿ ಹಾಕ್ಯಾರಿ ಸರ್. ನಿನ್ನೆ 19ನೇ ತಾರೀಕು ರೀ ಸರ್
2: ಪರಿಹಾರ
3: 80% ಮಾಡ್ಯಾರಿ. ಇವತ್ತು 80% ಆತದ ಅಂದಾರಿ, ಬರೇ 4135 ರೂಪಾಯಿ ಹಾಕ್ಯಾರಿ ಸರ್.
2: ಇದು ಯಾಕೆ ಹೀಗೆ ಮೇಡಮ್? ಅದು
1: ಅದು ಈಗ ಅದೇ ನಾನು ವೈಯಕ್ತಿಕ ಅಂತ ಏನು ಹೇಳ್ತೀರಾ ಸರ್, ಅದು ಲೋಕಲೈಸ್ಡ್ ಇಂಟಿಮೇಷನ್ ಅಂತ ಎಲ್ಲೆಲ್ಲಿ ಅಂದರೆ ಕೆಲವೇ ಸೀಮಿತವಾದ ಪ್ರದೇಶದಲ್ಲಿ ಮೆಚ್ಚುಗೆ ಮಳೆ ಬಂದು ಅವರು ಇಂಟಿಮೇಷನ್ಸ್ ಕೊಟ್ಟಿರ್ತಾರೆ.
2: ನೀವು ಎಷ್ಟು ನಿರೀಕ್ಷೆ ಮಾಡಿದ್ರಾಗಿತ್ತು?
1: ಅದೇ 80% ಹೇಳ್ತಾರೆ ಅವರು.
2: ಹಲೋ,
1: ಇದು
3: ಸರ್
2: ನೀವು ಎಷ್ಟು ಬರ್ಬೋದು ಅಂದ್ಕೊಂಡು ಅಂದಾಜು ಮಾಡಿದ್ರಾಗಿತ್ತು?
3: ಸರ್ ನಾವಂದ್ರೆ ಇಲ್ಲಿ ಕಾಮನ್ ಆಗಿ ಈ ಸದ್ ದ್ರಾಕ್ಷಿಯವ್ರಿಗೆ ಫುಲ್ ಹಾಕ್ಯಾರಲ್ರ ಸರ್, ಹಣ್ಣು ತೋಟಗಾರಿಕೆ ಬೆಳೆಗೆ ಫುಲ್ ಹಾಕ್ಯಾರಿ, ಆದ್ರೆ ಕೃಷಿ ಬೆಳೆಗೆ ಒಟ್ಟೆ ಹಾಕಿಲ್ರಿ ಸರ್.
2: ಅಲ್ಲಲ್ಲ, ಈಗ ನಿಮ್ಗೆ 4000 ಅಷ್ಟೇ ಬಂದಿದೆ ಅಂದ್ರಲ್ಲ ಅದು 80% 100-80% ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದಾರಲ್ಲ, ನೀವ್ ಎಷ್ಟು ಅಂದಾಜ್ ಮಾಡಿದ್ರಾಗಿತ್ತು ಎಷ್ಟು ಬರ್ಬಹುದು ಅಂತ?
3: ನಾವೊಂದು 15,000 ಮಾಡಿದೀವ್ರಿ ಸರ್, 15,000 ಮಾಡಿದೀವಿ, 3 ಎಕರೆ ಕೂಡ 42,000 ರೂಪಾಯಿ ಬರ್ಬೋದು ಅಂತ ನಮ್ ನಿರೀಕ್ಷೆ ಐತ್ರಿ ಸರ್.
2: ತುಂಬಾ ಕಡಿಮೆ ಬಂದಿದೆ.
3: ಹ್ಮ್ ಸರ್, ತುಂಬಾ ಕಡಿಮೆ ರೀ, ಕಟ್ಟಿ 1,800 ರೂಪಾಯಿ ಕಟ್ಟಿದೇವ್ರಿ, ಗೊಬ್ಬರ ಬೀಜದ ಅದ ಏನೋ ತಗೋರಿ ಏನೋನೇ ಬಂದಿರ, ಬರೀ 4,135 ನಿನ್ನ 19ನೇ ತಾರೀಕಿಗೆ ಬಂದವ್ರಿ. ಇಲ್ಲಿ ನಮ್ ಬಿಜಾಪುರ ಡಿಸ್ಟ್ರಿಕ್ಟ್ ಎಲ್ಲ ಆಗಳ ಲಕ್ಷಣದವರು ಮಾತಾಡದ್ರಲ್ರಿ, ಅವರು ಇದೇ ಸಮಸ್ಯೆನೆ ಮಾತಾಡಿದ್ರ ಲಕ್ಷಣದವ್ರು
1: ಮಾತಾಡೋದ್ರಿ, ಮಹಿಳೆಯವರು ಮಾತಾಡೋದ್ರಲ್ಲ ಅದೇ ಅದು ವೈಡ್ ನಾನು ಅವಾಗ್ಲೇ ಹೇಳಿದೆ, ವೈಡ್ ಸ್ಪ್ರೆಡ್ ಆದಾಗ ಹೆಚ್ಚಿಗೆ ಇಂಟಿಮೇಷನ್ ಬಂದಾಗ ಎಲ್ಲ ಕಡೆ ಹೋಗಿ ಆ ಒಂದು ವಿಮಾ ಘಟಕದಲ್ಲಿ ರ್ಯಾಂಡಮ್ ಆಗಿ ಸರ್ವೆ ಮಾಡಿ ಒಂದು ಆವರೇಜ್ ತಗೊಳ್ತಾರೆ ಸರ್. ಇವ್ರದ್ದು ಇಷ್ಟು ಕಡಿಮೆ ಬಂದಿರೋದು, ನಿಮ್ದು ಇದು ಕೊಡಿ, ನಿಮ್ದು
2: ನಂಬರ್ ಕೊಡಿ, ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಕೊಡಿ.
3: 8971 8364 77
2: 8371 8364 77
1: ಮೊಬೈಲ್ ನಂಬರ್ ಆಗಿದ್ರೆ ಇದೇ ಮೊಬೈಲ್ ನಂಬರ್ ನೀವು ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡಿದ್ರೆ ನಾವು ಇದನ್ನ ಚೆಕ್ ಮಾಡಿ
2: ನಿಮ್ಗೆ ಉತ್ತರ ಹೇಳ್ತಾರೆ ಮೇಡಮ್. ಹಾ, ಕರೆ ಮಾಡಿದ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ಹೆಸರೇಳಿ, ಎಲ್ಲಿಂದ? ರೇಡಿಯೋ ಸೆಟ್ ದೂರ ಇಡಿ.
4: ಆಕಾಶವಾಣಿ
2: ಆಕಾಶವಾಣಿ, ನೀವು ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ, ಬೇಗನೆ ಕೇಳಿ ಪ್ರಶ್ನೆನ, ಜಲ್ದಿ ಕೇಳಿ ಪ್ರಶ್ನೆನ, ನಿಮ್ಗೆ ಉತ್ತರ ಆಮೇಲೆ ಹೇಳ್ತೇನೆ. ರೇಡಿಯೋ ಸೆಟ್ ದೂರ ಇಡಿ,
1: ವಾಲ್ಯೂಮ್ ಕಮ್ಮಿ ಮಾಡಬೇಕು.
4: ವಾಲ್ಯೂಮ್
1: ಕಮ್ಮಿ ಮಾಡಿ, ರೇಡಿಯೋ
2: ರೇಡಿಯೋ ಸೆಟ್ ದೂರ ಇಡಿ. ಹಲೋ ಕೇಳುವರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಬೆಳೆ ವಿಮೆ ಯೋಜನೆ ಇವತ್ತಿನ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮವಾಗಿತ್ತು. ಅನೇಕ ರೈತ ಬಾಂಧವರು ಪ್ರಶ್ನೆಯನ್ನು ಕೇಳಿದ್ರು, ಇನ್ನೂ ಅನೇಕ ರೈತರು ಅವರಿಗೆ ಕರೆ ಮಾಡಲಿಕ್ಕೆ ಮತ್ತು ಪ್ರಶ್ನೆ ಕೇಳಲಿಕ್ಕೆ ಅವರಿಗೆ ಸಮಯ ಸಿಕ್ಕಿಲ್ಲ, ಅದಕ್ಕಾಗಿ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ರಾಜ್ಯ ಸರ್ಕಾರದ ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಯಾಗಿ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ಆಗಮಿಸಿ ನಮ್ಮ ರೈತರಿಗೆ ಈ ಒಂದು ಬೆಳೆ ವಿಮೆ ಯೋಜನೆ ಕುರಿತು ಸೂಕ್ಷ್ಮವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಮೇಡಮ್, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು.
1: ಧನ್ಯವಾದಗಳು ಸರ್.
2: ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಶುಕ್ರವಾರ ಮತ್ತೆ ನೇರ ಪ್ರಸಾರ ಕಾರ್ಯಕ್ರಮ ಹಲೋ ಕೃಷಿರಂಗ ಇರುತ್ತೆ, ಅಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
1: ನಮಸ್ಕಾರ.
5: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

0: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. ಎಫ್ಎಫ್ಎಫ್, ಐಎಂಆರ್ಟಿ, ಐಜಿಆರ್ಟಿ, ಎಲೆಕ್ಟ್ರಾನ್ ಥೆರಪಿ, ಎಚ್ಡಿಆರ್ ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222553.
1: ಭಕ್ತಿಗೀತೆಗಳು ಮೊದಲಿಗೆ ಕೇಳೋಣ. ವಿದ್ಯಾಭೂಷಣ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ, ಏನು ಮೆಚ್ಚಿದೆ ಹೆಣ್ಣೆ.

ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ಕನಕದಾಸರ ಕೀರ್ತನೆ, ಏನೆಂದಳೇನೆಂದಳೋ ನಿನ್ನೊಳು ಸೀತೆ.

ಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತ್ರಾಸ್ತ್ರ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 trillion ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ನಿರಂತರವಾಗಿ ಬೆಂಬಲ ನೀಡುತ್ತಿರುವುದನ್ನು ಖಂಡಿಸಿರುವ ಭಾರತ, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಐಡಿಬ್ಲ್ಯೂಟಿ ಸದ್ಯಕ್ಕೆ ಅಮಾನತಿನಲ್ಲೇ ಮುಂದುವರಿಯಲಿದೆ ಎಂದು ಪುನರುಚ್ಚರಿಸಿದೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಇಂದು ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನವು ಭಯೋತ್ಪಾದನೆಗೆ ನೀಡುತ್ತಿರುವ ಬೆಂಬಲವನ್ನು ಶಾಶ್ವತವಾಗಿ ಕೈಬಿಡಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಂಗ್ಲಾದೇಶದ ತೀಸ್ತಾ ನದಿ ಸಮಗ್ರ ನಿರ್ವಹಣೆ ಯೋಜನೆ ಕುರಿತು ಮಾತನಾಡಿದ ಅವರು, ಈ ವಿಷಯದಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನು ಪರಿಗಣಿಸಿ ಭಾರತವು ತನ್ನ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ ಮತ್ತು ಯೋಜನೆಗೆ ಸಂಬಂಧಿಸಿದ ಭಾರತದ ನಿಲುವನ್ನು ಈಗಾಗಲೇ ಬಾಂಗ್ಲಾದೇಶಕ್ಕೆ ತಿಳಿಸಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವೆನೆಜುವೆಲಾದಿಂದ ತರಲಾದ ಭಾರತೀಯ ನಾವಿಕನ ಮೃತದೇಹದಿಂದ ಪ್ರಮುಖ ಅಂಗಾಂಗಗಳನ್ನು ತೆಗೆದುಹಾಕಲಾಗಿದೆ ಎಂಬ ವರದಿಗಳಿಗೆ ಪ್ರತಿಕ್ರಿಯಿಸಿದ ವಕ್ತಾರರು, ಈ ಗಂಭೀರ ಘಟನೆಯ ಕುರಿತು ತುರ್ತು ತನಿಖೆ ನಡೆಸುವಂತೆ ವೆನೆಜುವೆಲಾ ಸರ್ಕಾರಕ್ಕೆ ಭಾರತ ವಿನಂತಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಯುದ್ದ ಸನ್ನದ್ದತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಸ್ವಾಧೀನ ಮಂಡಳಿ ಡಿಎಸಿ ಸಭೆಯು ಸುಮಾರು 52,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಖರೀದಿ ಪ್ರಸ್ತಾಪಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 3 ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಪೂರಕವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಭೂಸೇನೆಯ ಬಲವರ್ಧನೆಗಾಗಿ ಆಕಾಶ್ ತರಂಗ್, ಡ್ರೋನ್ ನಿರೋಧಕ ವಿದ್ಯುನ್ಮಾನ ಯುದ್ದ ವ್ಯವಸ್ಥೆ, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಮಧ್ಯಮ ಶ್ರೇಣಿಯ ಮೇಲ್ಮೈನಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ ಹಾಗೂ ಜೆಟ್ ಆಧಾರಿತ ಕಾಮಿಕಾಜೆ ಡ್ರೋನ್ ವ್ಯವಸ್ಥೆಗಳ ಖರೀದಿಗೆ ಒಪ್ಪಿಗೆ ನೀಡಲಾಗಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನಗಳು ಶತ್ರುಗಳ ವಾಯುಪಡೆ ಹಾಗೂ ಯುದ್ದ ಟ್ಯಾಂಕ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಭೂಸೇನೆಗೆ ನೆರವಾಗಲಿವೆ. ನೌಕಾಸೇನೆಗಾಗಿ ಶತ್ರುಗಳ ಚಲನವಲನ ನಿಯಂತ್ರಿಸುವ ಮೈನ್ಗಳು, ಹಡಗು ಆಧಾರಿತ ಕಣ್ಗಾವಲು ಡ್ರೋನ್ ಹಾಗೂ ಉಡ್ಡಯನ ವ್ಯವಸ್ಥೆ ಪರೀಕ್ಷಾ ಸೌಲಭ್ಯಕ್ಕೆ ಅನುಮೋದನೆ ನೀಡಲಾಗಿದೆ. ವಾಯುಸೇನೆಯ ನಿರಂತರ ಮತ್ತು ಕಣ್ಗಾವಲು ಸಾಮರ್ಥ್ಯವನ್ನು ಹೆಚ್ಚಿಸಲು ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ ಖರೀದಿಗೆ ಮಂಡಳಿಯು ಹಸಿರು ನಿಶಾನೆ ತೋರಿದೆ. ರಫ್ತು ಗುರಿಯನ್ನು ತಲುಪುವತ್ತ ದೃಢವಾಗಿ ಸಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು, ವಾರ್ಷಿಕ ರಫ್ತು ಗುರಿಯ ಪೈಕಿ ಸುಮಾರು 15%ರಷ್ಟನ್ನು ಮೊದಲ ತ್ರೈಮಾಸಿಕದಲ್ಲೇ ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಗುರಿ ತಲುಪಲು ಸರಕುಗಳ ರಫ್ತನ್ನು $530 ಬಿಲಿಯನ್ಗೆ ಹಾಗೂ ಸೇವಾ ರಫ್ತನ್ನು $470 ಬಿಲಿಯನ್ಗೆ ಹೆಚ್ಚಿಸಬೇಕಿದೆ. ಮೊದಲ ತ್ರೈಮಾಸಿಕದಲ್ಲಿ ಸರಕು ರಫ್ತು 15% ಹಾಗೂ ಸೇವಾ ರಫ್ತು 10%-11%ರಷ್ಟು ಪ್ರಗತಿ ಕಾಣುವ ನಿರೀಕ್ಷೆ ಇದೆ ಎಂದು ಹೇಳಿದರು. ದೇಶದ ರಫ್ತು ಕಾರ್ಯತಂತ್ರವು ಎಲ್ಲರನ್ನೂ ಒಳಗೊಂಡಿದ್ದು ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳಿಗೆ ಸಮಾನ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇವಲ ಸಮಸ್ಯೆಗಳನ್ನು ಗುರುತಿಸುವುದು ಮಾತ್ರವಲ್ಲದೆ ಸವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ರೂಪಿಸುವುದೇ ಆದರ್ಶ ವಿಧಾನಸಭೆಯ ಪ್ರಾಥಮಿಕ ಗುರಿಯಾಗಬೇಕು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ನೂತನ ಶಾಸಕರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾನ್ಯ ಜನರ ಆಶೋತ್ತರಗಳು ರಾಜ್ಯದ ಅಭಿವೃದ್ಧಿಯೊಂದಿಗೆ ಹಾಸುಹೊಕ್ಕಾಗಿರುತ್ತವೆ ಎಂದು ಅವರು ಹೇಳಿದರು. ಶಾಸಕರು ಸದನದ ಹಳೆಯ ಚರ್ಚೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಬೇಕು ಎಂದು ಸಲಹೆ ನೀಡಿದರು. ಅಧಿವೇಶನಗಳಲ್ಲಿ ನಿಖರ ಮಾಹಿತಿ ಆಧಾರಿತ ಚರ್ಚೆಗಳತ್ತ ಗಮನ ಹರಿಸಬೇಕು ಮತ್ತು ನಿರಂತರ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಪ್ರಸ್ತುತ ಡಿಜಿಟಲ್ ಹಾಗೂ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಅರಿವಿರಲು ಡಿಜಿಟಲ್ ಕಲಿಕೆಯನ್ನು ರೂಢಿಸಿಕೊಳ್ಳಬೇಕು ಮತ್ತು ಸದನದಲ್ಲಿ ಗರಿಷ್ಠ ಸಮಯ ಉಪಸ್ಥಿತರಿದ್ದು ಕಲಾಪದ ಸೂಕ್ಷ್ಮತೆಗಳನ್ನು ಕಲಿಯಬೇಕು ಎಂದು ಪ್ರೋತ್ಸಾಹಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಆಂಧ್ರಪ್ರದೇಶದ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಬಿಕ್ಕಟ್ಟುಗಳ ಕುರಿತು ಸಮಗ್ರ ಅಧ್ಯಯನ ನಡೆಸಲು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಅಡಿಯಲ್ಲಿ ಉನ್ನತ ಮಟ್ಟದ ತಜ್ಞರ ಸಮಿತಿಯೊಂದನ್ನು ರಚಿಸುವಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಆದೇಶಿಸಿದ್ದಾರೆ. ಕೇಂದ್ರ ಸಚಿವರು ಇತ್ತೀಚೆಗೆ ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಂಸ್ಕರಣಾ ಉದ್ಯಮಕ್ಕಾಗಿ ವ್ಯಾಪಕವಾಗಿ ಬೆಳೆಯಲಾಗುವ ತೋತಾಪುರಿ ಮಾವಿನ ತಳಿಯ ಬೆಲೆಯು ಇತ್ತೀಚಿನ ತಿಂಗಳುಗಳಲ್ಲಿ ತೀವ್ರವಾಗಿ ಕುಸಿದಿದೆ ಎಂದು ಸ್ಥಳೀಯ ರೈತರು ಸಚಿವರ ಗಮನಕ್ಕೆ ತಂದಿದ್ದರು. ಈ ಹಿನ್ನೆಲೆಯಲ್ಲಿ ಕೃಷಿ ಸಚಿವರು ಈ ತ್ವರಿತ ಕ್ರಮ ಕೈಗೊಂಡಿದ್ದಾರೆ. ತೋತಾಪುರಿ ಮಾವು ಬೆಳೆಗಾರರ ಆದಾಯ ಮತ್ತು ಜೀವನೋಪಾಯವನ್ನು ರಕ್ಷಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಟೆಲಿವಿಷನ್ ರೇಟಿಂಗ್ ಪಾಲಿಸಿ 2026 ಅಡಿಯಲ್ಲಿ ತನ್ನ ಪರವಾನಗಿ ನವೀಕರಣಗೊಳ್ಳುವವರೆಗೆ ಸುದ್ದಿ ಮತ್ತು ಸುದ್ದಿರಹಿತ ಎರಡು ವಿಭಾಗಗಳ ಟೆಲಿವಿಷನ್ ರೇಟಿಂಗ್ ಟಿಆರ್ಪಿಗಳನ್ನು ಪ್ರಕಟಿಸುವುದನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ BARC ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನಿರ್ದೇಶನ ನೀಡಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪರಿಚಯಿಸಿರುವ ನೂತನ ನಿಯಂತ್ರಣ ಚೌಕಟ್ಟಿಗೆ ಸಂಪೂರ್ಣವಾಗಿ ಬದ್ಧವಾಗಿರುವ ಬಗ್ಗೆ ಪ್ರಮಾಣೀಕರಣಗೊಂಡು ಪರವಾನಗಿ ನವೀಕರಣಗೊಳ್ಳುವವರೆಗೆ BARC ಸಂಸ್ಥೆಯ ರೇಟಿಂಗ್ ಕಾರ್ಯಾಚರಣೆಗೆ ಈ ನಿರ್ದೇಶನವು ತಾತ್ಕಾಲಿಕ ತಡೆ ನೀಡಿದೆ. ಹೊಸ ಆಧಾರ್ ಮೊಬೈಲ್ ಆಪ್ ಮೂಲಕ ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿ ಲಿಂಕ್ ಮಾಡುವ ಸೌಲಭ್ಯಕ್ಕೆ ಭಾರೀ ಸ್ಪಂದನೆ ಸಿಕ್ಕಿದ್ದು, ಸೇವೆ ಆರಂಭವಾದ ಕೇವಲ 2 ದಿನಗಳಲ್ಲಿ 2,05,000 ಹೆಚ್ಚು ನಾಗರಿಕರು ತಮ್ಮ ಇಮೇಲ್ ಐಡಿಗಳನ್ನು ನವೀಕರಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. UIDAI ಕಲ್ಪಿಸಿರುವ ಈ ನೂತನ ಸೌಲಭ್ಯದಿಂದಾಗಿ ಸಾರ್ವಜನಿಕರು ಯಾವುದೇ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡದೆ ನೇರವಾಗಿ ತಮ್ಮ ಸ್ಮಾರ್ಟ್ಫೋನ್ ಮೂಲಕವೇ ಇಮೇಲ್ ಅಪ್ಡೇಟ್ ಮಾಡಿಕೊಳ್ಳಬಹುದು. ಇದೇ July 1 ಜಾರಿಗೆ ಬಂದಿರುವ ಈ ಸೇವೆಯನ್ನು ಮುಂದಿನ 6 ತಿಂಗಳವರೆಗೆ ಉಚಿತವಾಗಿ ನೀಡಲಾಗುತ್ತಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಾಣಿಕೆ ಹಣ ಕಳ್ಳತನದ ಘಟನೆಯನ್ನು ಬಳಸಿಕೊಂಡು ಸಮಾಜದಲ್ಲಿ ಒಡಕು ಮೂಡಿಸಲು ಯತ್ನಿಸುತ್ತಿರುವ ದೇಶ ವಿರೋಧಿ ಶಕ್ತಿಗಳ ತಂತ್ರಗಳಿಗೆ ಭಕ್ತರು ಒಳಗಾಗಬಾರದು ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘ RSS ಮನವಿ ಮಾಡಿದೆ. ಈ ಕಠಿಣ ಸಂದರ್ಭದಲ್ಲಿ ಸಾರ್ವಜನಿಕರು ತೀವ್ರ ಸಂಯಮ ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಪಿತೂರಿಗಳನ್ನು ವಿಫಲಗೊಳಿಸಬೇಕು ಎಂದು ಸಂಘ ಕರೆ ನೀಡಿದೆ. ಈ ಕುರಿತು ಹೇಳಿಕೆ ನೀಡಿರುವ ಆರ್ಎಸ್ಎಸ್ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಕಳ್ಳತನದ ಘಟನೆಯು ರಾಮಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರವು ಈಗಾಗಲೇ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಾನೂನು ಪ್ರಕ್ರಿಯೆ ಆರಂಭಿಸಿದ್ದು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಭದ್ರತಾ ಕಾಳಜಿ ಹಾಗೂ ದುರುಪಯೋಗದ ಹಿನ್ನೆಲೆಯಲ್ಲಿ BAT, BMS, ಐಪೋಕ್ಲಿ ಅಯಾನ್ ಮತ್ತು ಲಾಸೆಜಿ ಎಂಬ 3 ಮೊಬೈಲ್ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ಸ್ಟೋರ್ನಿಂದ ತಕ್ಷಣವೇ ತೆರವುಗೊಳಿಸುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಈ ಆಪ್ಗಳ ಮೂಲಕ ಇ ರಿಕ್ಷಾಗಳು ಸೇರಿದಂತೆ ವಿದ್ಯುತ್ ಚಾಲಿತ ವಾಹನಗಳನ್ನು ರಿಮೋಟ್ ಕಂಟ್ರೋಲ್ ಮೂಲಕ ದೂರದಿಂದಲೇ ನಿಷ್ಕ್ರಿಯಗೊಳಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಟೆಕ್ಸಾಸ್ನ ಆರ್ಲಿಂಗ್ಟನ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಫ್ಲೋರಿಡಾದ ಮಯಾಮಿ ಗಾರ್ಡನ್ಸ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ನಡೆಯಲಿರುವ ಅರ್ಜೆಂಟೀನಾ ಮತ್ತು ಕಾಬೋವರ್ಡೆ ತಂಡಗಳು ಸೆಣಸಲಿವೆ. ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಪೋರ್ಚುಗಲ್, ಬೆಲ್ಜಿಯಂ, ಅಮೆರಿಕ, ಇಂಗ್ಲೆಂಡ್, ಮೆಕ್ಸಿಕೋ, ಫ್ರಾನ್ಸ್, ನಾರ್ವೆ, ಕೆನಡಾ, ಮೊರಾಕೋ, ಬ್ರೆಜಿಲ್ ಮತ್ತು ಪ್ಯಾರಾಗ್ವೆ ತಂಡಗಳು ಈಗಾಗಲೇ 16 ಸುತ್ತಿಗೆ ಪ್ರವೇಶಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದೊಂದಿಗೆ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತಾಸ್ತ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ.

0: ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ಅಧ್ಯಕ್ಷ ಚಿತ್ರಕ್ಕಾಗಿ ಪುನೀತ್ ರಾಜ್ಕುಮಾರ್ ಮತ್ತು ಎಲ್ಎನ್ ಶಾಸ್ತ್ರಿ ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಯೋಗರಾಜ್ ಭಟ್ ರಚಿಸಿ ವಿ ಹರಿಕೃಷ್ಣ ಸಂಗೀತ ನೀಡಿರುವ ಅಣ್ಣಾ ಬಾಂಡ್ ಚಿತ್ರದ ಗೀತೆ, ಹಾಡಿದ್ದಾರೆ ಟಿಪ್ಪು.

ಕೆ ಕಲ್ಯಾಣ್ ರಚಿಸಿ ವಲೀಶಾ ಸಂದೀಪ್ ಸಂಗೀತ ನೀಡಿರುವ ಮೊನಾಲಿಸಾ ಚಿತ್ರದ ಗೀತೆ, ಹಾಡಿದ್ದಾರೆ ಶಂಕರ್ ಮಹಾದೇವನ್ ಮತ್ತು ಕಲ್ಪನಾ.

0: ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ವಾರದ ಅತಿಥಿ ನೆನಪುಗಳ ಸವಿಗಂಪು ಸಾಧಕರ ಮಾತಿನ ಹೂರಣದ ಸೊಂಪು. ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಕಾವ್ಯದ ಕನ್ನಡಿಯಲ್ಲಿ ಬದುಕಿನ ರಂಗು ಕಂಡವರು, ರಂಗಭೂಮಿಯ ಬೆಳಕಲ್ಲಿ ಭಾವನೆಗಳ ನಟಿಸಿದವರು, ಬಾನುಲಿಯಿಂದ ಬೆಳ್ಳಿತೆರೆಯವರೆಗೆ ಕಲೆಯ ಸೌರಭ ಪಸರಿಸಿದ ಪ್ರತಿಭೆ, ಖ್ಯಾತ ಸಾಹಿತಿ, ಆಕಾಶವಾಣಿ ಸಿನಿಮಾ ಹಾಗೂ ರಂಗಭೂಮಿ ಕಲಾವಿದೆ ಪೂರ್ಣಿಮಾ ಸುರೇಶ್. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಸೂರ್ಯನಾರಾಯಣ ಭಟ್ ಪಿಎಸ್. ಬನ್ನಿ, ಮಾತಿನಲ್ಲೇ ಮನಗೆಲ್ಲುವ ಆಕಾಶವಾಣಿಯ ಒಡನಾಡಿ ಪೂರ್ಣಿಮಾ ಸುರೇಶ್ ಅವರ ಕಲಾ ಪ್ರಪಂಚದ ಪಯಣವನ್ನೊಮ್ಮೆ ಆಲಿಸೋಣ.
1: ಶ್ರೋತೃಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪೂರ್ಣಿಮಾ ಸುರೇಶ್ ಅವರು. ಪೂರ್ಣಿಮಾ ಸುರೇಶ್ ಅವರು ಆಕಾಶವಾಣಿಯ ಜೊತೆಗಿನ ನಂಟು ಅಂತ ಹೇಳಿದ್ರೆ ಸುಮಾರು 2-3 ದಶಕದ್ದು. ಅವರು ಆಕಾಶವಾಣಿಯ ಗ್ರೇಡೆಡ್ ನಾಟಕ ಕಲಾವಿದೆ ಕೂಡ, ಜೊತೆಗೆ ಆಕಾಶವಾಣಿಯಲ್ಲಿ ಅವರ ಕವನಗಳು ಎಲ್ಲ ಹಲವಾರು ವರ್ಷಗಳಿಂದ ಪ್ರಸಾರ ಆಗಿದ್ದಾವೆ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಮುಖ್ಯವಾಗಿ ನಾಟಕ ಮತ್ತು ಸಿನಿಮಾಗಳಲ್ಲಿ ಅವರು ಹಲವಾರು ವರ್ಷಗಳಿಂದ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸಾಹಿತ್ಯಕ್ಕಾಗಿ ಅವರಿಗೆ GSS ಕಾವ್ಯ ಪ್ರಶಸ್ತಿ, ಮುದ್ದಣ ಕಾವ್ಯ ಪ್ರಶಸ್ತಿ, ರತ್ನಮ್ಮ ಹೆಗ್ಡೆ ಮಹಿಳಾ ಗ್ರಂಥ ಬಹುಮಾನ, ಸಾಹಿತ್ಯ ಪರಿಷತ್ನ ಗೌರಮ್ಮ ದತ್ತಿ ಪ್ರಶಸ್ತಿ, ಹಾಗೆಯೇ ನಾಟಕಕ್ಕಾಗಿ ಉತ್ತಮ ಅಭಿನೇತ್ರಿಯಾಗಿ ಅವರಿಗೆ ರಾಜ್ಯ ಮಟ್ಟದ ಬಹುಮಾನ, ಸಿನಿಮಾಕ್ಕಾಗಿ ಕೊಂಕಣಿ ಸಿನಿಮಾದಲ್ಲಿ ಅಂತೂ ಈ ಸಿನಿಮಾದಲ್ಲಿ ಉತ್ತಮ ಸಪೋರ್ಟಿಂಗ್ ಆಕ್ಟ್ರೆಸ್ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಇವತ್ತು ಅವರ ಈ ಸಾಹಿತ್ಯ ಹಾಗೆ ಸಾಂಸ್ಕೃತಿಕ ಪಯಣದ ಒಂದು ಝಲಕನ್ನು ಅವರ ಜೊತೆ ಮಾತಾಡಿ ನಾವು ತಿಳಿಯೋಣ. ನಮಸ್ಕಾರ ಮೇಡಮ್.
2: ನಮಸ್ತೆ ಸರ್.
1: ಈಗ ಈ ಸಾಹಿತ್ಯ ಮತ್ತು ನಾಟಕ ಸಿನಿಮಾ ಎರಡೂ ಕೂಡ ಕಲೆಗಳಾದರೂ ಎರಡೂ ಕೂಡ ಸ್ವಲ್ಪ ಮಟ್ಟಿಗೆ ವಿಭಿನ್ನ ರೀತಿಯಲ್ಲಿ ಮುಂದುವರಿಯುವುದು ಅಂತ ಹೇಳಿ, ಎರಡಕ್ಕೂ ಒಂದಕ್ಕೊಂದರ ಆಶ್ರಯ ಇದ್ದರೂ ಕೂಡ ನೀವು ಈ ಎರಡರಲ್ಲಿಯೂ ತೊಡಗಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು?
2: ನನಗಂತೂ ಇದು ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ ಅಂತ ಅನಿಸುತ್ತೆ ಸರ್. ಸಾಹಿತ್ಯ ಮತ್ತು ಕಲೆ ಎರಡಕ್ಕೂ ನಂಟು ಅಂತ ಹೇಳಿದರೆ ನನ್ನ ಬಾಲ್ಯ ಜೀವನ ಅಂತ ಹೇಳ್ಬೋದು. ಆಗಿನ ಸ್ವಚ್ಛಂದ ಪರಿಸರ, ಮತ್ತು ನಾನು ನನ್ನ ಅಜ್ಜಿ ನೆರಳಲ್ಲಿ ಬೆಳೆದವಳು, ಅವರಿಗೆ ವಿಪರೀತವಾದ ಯಕ್ಷಗಾನದ ಪ್ರೀತಿ ಮತ್ತು ಮೋಹ ಎರಡು ಕೂಡ. ಯಾಕಂದರೆ ಮನೆಯಲ್ಲಿ ಭಾಗವತಿಗೆ ಯಕ್ಷಗಾನದ ಪುಸ್ತಕಗಳನ್ನು ಓದೋದು, ಮತ್ತು ಸಂಜೆ ಎಲ್ಲಿ ಬಯಲಾಟ ಇದೆ ಅಲ್ಲಿ ಅವರು ಹೋಗೋದು, ಹೋಗುವಾಗ ನನ್ನನ್ನು ಕೂಡ ಅವರ ಸೊಂಟದಲ್ಲಿ ಹಿಡ್ಕೊಂಡು ಹೋಗೋದಿತ್ತು ಬಾಲ್ಯದಲ್ಲಿ. ಎಲ್ಲಿವರೆಗೆ ಅಂದರೆ ನನ್ನ ರಂಗರಂಗುಲಿಲ್ಲ ಅದನ್ನೇ ಉಲ್ಲೇಖಿಸಿದ್ದೇನೆ. ನಾನು ದೊಡ್ಡವಳಾಗಿ ಅವರ ಕೈ ಹಿಡ್ಕೊಂಡು ಹೋಗುವವರೆಗೂ ಈ ನಂಟು ಬೆಳೆದಿತ್ತು. ಮತ್ತೆ ಅವ್ರು ನನಗೆ ಬಾಲ್ಯದಲ್ಲಿ ಮಕ್ಕಳಿಗೆ ಏನು ಹೇಳ್ತಾರೆ ಅದು ಕೊನೆವರೆಗೆ ಉಳಿಯುದು ಅಂತ ಅವ್ರು ನಂಗೆ ಯಾವಾಗ್ಲೂ ಹೇಳುದು, ಕೊನೆಗೂ ನಿನ್ನ ಕೈ ಹಿಡಿಯುದು ಈ ಅಕ್ಷರಗಳು ಮಾತ್ರ, ಮತ್ಯಾವುದು ಈ ಹಣ ಇಂಥದೆಲ್ಲ ಅಲ್ಲ, ಅದರಿಂದ ನೀನು ಓದ್ಬೇಕು, ತುಂಬಾ ಓದ್ಬೇಕು ಅಂತ. ನಮ್ಮನೆಗೆ ಆಗ ಸುಧಾ, ತರಂಗ, ಪ್ರಜಾವಾಣಿ ಇಂಥ ಪುಸ್ತಕಗಳು ಬರ್ತಿದ್ವು. ಯಾಕಂದರೆ ನಮ್ಮ ಮಾವ ಅವ್ರಿಗೆ ಸ್ವಲ್ಪ ಆಸಕ್ತಿ ಇತ್ತು, ಪುಸ್ತಕದ ಬರೀತಿರ್ಲಿಲ್ಲ, ಓದಿನ ಬಗ್ಗೆ ಆಸಕ್ತಿ ಇತ್ತು. ಇದರಿಂದಾಗಿ ಮತ್ತು ನಮ್ಮ ಮನೆ ಹತ್ರ ಸಾರ್ವಜನಿಕ ಲೈಬ್ರರಿ ಇತ್ತು. SSLC ಹೋಗುವವರಿಗೆ ಏನಂದ್ರೆ ದಿವಸಕ್ಕೆ ಎರಡು ಕಾದಂಬರಿ ಥರ ಓದ್ತಾ ಇದ್ನೇನು.
1: ಯಾವ ಥರದ ಕಾದಂಬರಿ?
2: ಯಾವುದೂ ಆಗುತ್ತೆ, ಪತ್ತೆದಾರಿ ಒಂದು ಬಿಟ್ಟು. ಪತ್ತೆದಾರಿ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಸಾಮಾಜಿಕವಾದಂತಹ ಈಗ ತಾರಸು ಅವರ ಕಾದಂಬರಿ, ತ್ರಿವೇಣಿ, HG ರಾಧೇವಿ ಸಾಯಿಸುತ್ತೆ, ಉಷಾನವರ್ತನಂ, ಯಾರೆಲ್ಲ ಎಷ್ಟೊಂದು ಕೊನೆ ಕೊನೆಗೆ ನಂಗೆ ಲೈಬ್ರರಿ ಪುಸ್ತಕವೇ ಸಿಗ್ತಾ ಇರಲಿಲ್ಲ. ಹುಡುಕುದು ಹುಡುಕುದು ಯಾವ್ದು ಓದದ ಪುಸ್ತಕ ಇದೆ ಅಂತ. ನನ್ನ 10ನೇ ತರಗತಿಯ ಪರೀಕ್ಷೆ ನಂಗಿಗೂ ನೆನಪಿದೆ, ಸಮಾಜ ಪರೀಕ್ಷೆ ಇತ್ತು ಕೊನೆಗೆ. ಆ ದಿನ ಈಚನೂರು ಜಯಲಕ್ಷ್ಮಿ ಅವರದೊಂದು ಮೋಡದ ಮನೆ ಏನೋ ಒಂದು ಕಾದಂಬರಿ ಅರ್ಧ ಓದಿಯಾಗಿತ್ತು. ಅದು 300 ಪುಟನೇನು ಜಾಸ್ತಿ ಇತ್ತು, 380 ಪುಟನ. ಅದನ್ನು ಓದಿ ಮುಗಿಸಿ ಮತ್ತೆ ಮರುದಿನ ಬೆಳಿಗ್ಗೆ ಪರೀಕ್ಷೆಗೆ. ಆದ್ರೆ ಅದು ಓದುವಾಗ್ಲೂ ನಂಗೆ ಈ ಪಾತ್ರಗಳೇ ಕಾಡುದು, ಆ ರೀತಿಯ ಓದಿನ ಹುಚ್ಚು. ಮತ್ತೆ ನನ್ನ ವಯಸ್ಸಿನವರಿಗೆ ಇದ್ದಂತಹ ಅನುಕೂಲ ಅಂದ್ರೆ ಈಗಿನ ಹಾಗೆ ನಮಗೆ ಮೊಬೈಲ್ ಅದೆಲ್ಲ ಇರಲಿಲ್ಲ. ನಮ್ಮ ಮನೋರಂಜನೆ ನಮ್ಗೆ ಏನು ಅಂತ ಹೇಳಿದ್ರೆ ಪುಸ್ತಕ.
1: ಪುಸ್ತಕ ಅನ್ನುವಂಥದ್ದು ನಿಮ್ಮ ಸಾಹಿತ್ಯಕ್ಕೆ ಪ್ರೇರಣೆ,
2: ಕಲೆಗೆ ಯಕ್ಷಗಾನ ಆರಂಭ,
1: ಯಕ್ಷಗಾನ ಕಲೆಗೆ ಪ್ರೇರಣೆ.
2: ಈಗಲೂ ನಾಟಕ ಮತ್ತು ಯಕ್ಷಗಾನ ಬಂದ್ರೆ ಸರ್ ನನ್ನ ಆಯ್ಕೆ ಯಕ್ಷಗಾನ.
1: ಅದು ಸರಿ. ಈಗ ನಿಮ್ಮ ಬಾಲ್ಯದ ಬಗ್ಗೆ ನೀವು ಮಾತಾಡ್ತಾ ಇದ್ದಾಗ ನಿಮ್ಮ ಮನೆಯ ಬಗ್ಗೆ ಸ್ವಲ್ಪ ಹೇಳಿ. ಬಾಲ್ಯದಲ್ಲಿ
2: ನಾನು ಅಜ್ಜ ಅಜ್ಜಿ ಜೊತೆ ಬೆಳೆದಿರೋದು, ನಮ್ಮ ತಂದೆ ಇರಲಿಲ್ಲ.
1: ಎಲ್ಲಿ?
2: ಹಿರಿಯಡ್ಕದಲ್ಲೇ. ಹಿರಿಯಡ್ಕದಲ್ಲೇ ಪ್ರೇರಣೆ, ಈಗಲೂ ಹಿರಿಯಡ್ಕದಲ್ಲೇ, ಊರು ದಾಟಿ
1: ಹೋಗಲಿಲ್ಲ.
2: ಅಜ್ಜ ಅಜ್ಜಿಯ ಆಸರೆ ಮತ್ತು ಪ್ರೀತಿ, ಕಾಳಜಿ, ಪ್ರೇಮ ಎಲ್ಲ ಅವರದ್ದು, ಇಬ್ಬರದ್ದು ಕೂಡ. ಅದು ನನ್ನನ್ನು ಎಷ್ಟು ಶ್ರೀಮಂತಗೊಳಿಸಿತು ಅಂದರೆ, ನನ್ನ ಅಜ್ಜಿ ಬರೀ ಪ್ರೀತಿ ಮಾತ್ರ ಅಲ್ಲ, ಒಳ್ಳೆ ಹೆಡ್ ಮಾಸ್ಟರ್ ಕೂಡ. ಅವರು ಯಾವಾಗಲೂ ಕೋಲ್ ಇಟ್ಕೊಂಡೇ ಅಂದರೆ ನಾನು ತಪ್ಪು ಮಾಡಿದಾಗೆಲ್ಲ ಆ ಥರ ಶಿಕ್ಷೆ ಕೊಡುವಂಥವರು ಕೂಡ ಆಗಿದ್ದರು. ಮತ್ತು ಅದೇ ಓದಬೇಕು ಅನ್ನೋದ್ರೆ ಅವರು ಓದ್ತಾ ಇದ್ರು, ಅದರಿಂದಾಗಿ ನನಗೆ ಓದುವ ಆಸೆ ಜಾಸ್ತಿ ಇತ್ತು. ಇನ್ನೊಂದಂದರೆ ಬಾಲ್ಯದಲ್ಲಿ ಅನಾಥ ಪ್ರಜ್ಞೆ ಇತ್ತು. ನನಗೆ ಹೆಚ್ಚು ಸ್ನೇಹಿತರಾಗ ಅಂದರೆ ಇದ್ದರು, ಆದರೆ ಮನಸ್ಸಿನ ಆ ತುಮಲಗಳನ್ನು, ದುಗುಡುಗಳನ್ನು

0: ಹಂಚಿಕೊಳ್ಳಿಕ್ಕೆ ನಂಗೆ ಆಗ್ತಿರ್ಲಿಲ್ಲ, ಅದು ನನ್ನ ಮಿತಿ ಇರ್ಬೋದು. ಆಗ ನನಗೆ ಒಂದು ದಾರಿ ಬೇಕಲ್ಲ ಹರಿದು ಹೋಗ್ಲಿಕ್ಕೆ ಅದು. ಆಗ ನನಗೆ ಸಿಕ್ಕಿದ್ದು ಒಂದು ರೀತಿ ಸ್ನೇಹಿತೆ ತಾಯಿ ಎಲ್ಲವೂ ಆಗಿ ಅಕ್ಷರಗಳೇ. ಇತ್ತೀಚೆಗಷ್ಟೇ ಒಬ್ರು ನಮ್ಮ ಆತ್ಮೀಯರು ಕೇಳಿದ್ರು, ನಿಮ್ಮ ಕವನ ಹುಟ್ಟುದು ಮೂಲ ಕಾರಣ ಸಂಭ್ರಮನ ದುಃಖನ ಅಂತ. ನಾನು ಹೇಳಿದೆ ನೋವು ಅಂತ ಹೇಳಿದೆ. ಹರಿದು ಬಿಡ್ಲಿಕ್ಕೆ ನಂಗೆ ಅದು ಅಕ್ಷರಗಳು, ಅದು ಸಾಹಿತ್ಯ ಅಂತ ಗೊತ್ತಿಲ್ಲ ಸರ್ ನನಗೆ. ನನಗೆ ಅದನ್ನು ಹೇಳಬೇಕು, ಅದಕ್ಕೆ ಹೇಳುದು ಏನ್ ದಾರಿ ಅಂತ. ಮತ್ತೆ ನಾನು ಎಲ್ಲೆಲ್ಲೋ ಎಲ್ಲ ಬರೆದಿಡ್ತಿದ್ದೆ. ಹೇಳುವ ವಿಷಯಗಳು ಈಗ ನಿಮ್ಗೆ ಸಿಕ್ಕಿದೆ, ನಿಮ್ಗೆ ಅರ್ಥ ಆಗಬಾರ್ದು ಅದು ಪೂರ್ತಿಯಾಗಿ, ಆದ್ರೆ ನನಗೆ ಹೊರಗೆ ಹೋಗ್ಬೇಕು. ಇದರಿಂದಾಗಿ ಈಗಲೂ ಕೂಡ ನನ್ನ ಕವಿತೆಗಳಲ್ಲಿ ಪ್ರತಿಮೆಗಳು ಜಾಸ್ತಿ ಬರೋದು ಯಾಕೆ ಅಂತ ಹೇಳಿದ್ರೆ ಅದು ಮೊದಲಿಂದ ಬಂದ ಅಭ್ಯಾಸ. ಈಗ ನಂಗೆ ಸರಳವಾಗಿ ಬರಿ ಅಂತ ಹೇಳಿದ್ರೆ ಬರುದಿಲ್ಲ, ಅದು ಗದ್ಯವೇ ನಂಗೆ ಬೇಕಾಗ.
1: ಈಗಲೂ ಕೂಡ ಬೇರೆಯವರಿಗೆ ಅರ್ಥ ಆಗಬಾರ್ದು
0: ಹಾಗಿಲ್ಲ. ನನ್ನ ಒಳಗಿನ ಭಾವಗಳಿಗೆ ಹೋಲುವಂತಹ ಒಂದು ಯಾವುದೋ ಒಂದು ಇನ್ನೊಂದು ವಿಷಯ ಬೇಕಿತ್ತು ನಂಗೆ, ಅದು ಎದುರು ಕಾಣುವಂತ ವಸ್ತು ಅಥವಾ ಯಾವುದೇ ಒಂದು, ಅದನ್ನು ಹುಡುಕ್ತಿದ್ದೆ. ಈ ಹುಡುಕಾಟ ಅಕ್ಷರಗಳ ಲೋಕದಲ್ಲಿ ಇತ್ತಲ್ಲ ಸರ್, ಅದರಿಂದಾಗಿ ನನ್ನ ಕವಿತೆಗಳಲ್ಲಿ ಹೆಚ್ಚಿನದಾಗಿ ಆ ಪ್ರತಿಮೆಗಳು ರೂಪಕಗಳು ಜಾಸ್ತಿ
1: ಬರ್ತಿತ್ತು. ಹೌದು. ಈಗ ಶಾಲೆಯ ಬಗ್ಗೆ ಹೇಳುದಿದ್ರೆ, ನಿಮ್ಮಲ್ಲಿಂದ ನೀವು ಒಬ್ಬರೇ,
0: ನಾನು ನನ್ನ ತಂಗಿ
1: ಇದ್ರಿ, ನೀವು ಇಬ್ರು ಕೂಡ ಶಾಲೆಗೆ ಹೋಗ್ತಾ ಇದ್ರಿ, ಪ್ರೈಮರಿ ಮತ್ತೆ ಎಲ್ಲವೂ ಹಿರಿಯಡ್ಕದಲ್ಲಿಯಾ?
0: ಪ್ರೈಮರಿ 1ನೇ ಕ್ಲಾಸಿಂದ PUCವರೆಗೆ ಹಿರಿಯಡ್ಕದಲ್ಲಿ, ಆಮೇಲೆ ಪದವಿ ತರಗತಿ MGM ಕಾಲೇಜ್ ಉಡುಪಿಯಲ್ಲಿ.
1: ಈಗ ಶಾಲೆಗೆ ಹೋಗುವಾಗ ಈ ರೀತಿಯಲ್ಲಿ ಮನೆಯಲ್ಲಿ ಬರೆದದ್ದನ್ನ ಶಾಲೆಯಲ್ಲಿ ಭಿತ್ತಿ ಪತ್ರಿಕೆಯೋ ಇಂಥದ್ದು ಅಂಥದ್ದೇನಾದರೂ ಬರೆಯುವಂಥ ಅವಕಾಶಗಳು ಸಿಕ್ಕಿದ್ದವನು?
0: ಅವಕಾಶಗಳಿತ್ತು, ಆದರೆ ನಾನು ಉಪಯೋಗಿಸಿಕೊಂಡ ಅವಕಾಶವನ್ನು ಅದನ್ನು ತೋರ್ಪಡಿಸುವಂಥ ಧೈರ್ಯ ನನಗಿರಲಿಲ್ಲ. ಆಗ ಬಹಳ ಪುಕ್ಕಲು ವ್ಯಕ್ತಿತ್ವ ಇತ್ತು ನನ್ನಲ್ಲಿ. ಆದರೆ ನಮಗೆ ಇತ್ತು ಪ್ರತಿದಿನ ಪೇಪರ್ ಓದುವಂಥದ್ದು, ಅದರ ಅಂಶಗಳನ್ನು ಬರೆಯುವಂಥದ್ದು ಈ ಥರ ಎಲ್ಲ ಇತ್ತು. ಆಮೇಲೆ ಒಂದು ನೀತಿ ಪಾಠ ಅಂತೇಳಿ ಒಂದು ಕ್ಲಾಸ್ ಇತ್ತು. ಮತ್ತು ನಮ್ಮ ಟೀಚರ್ನವರು ಕೂಡ ಸಾಹಿತ್ಯದ ಬಗ್ಗೆ ಓದುವಂತಹ ಹವ್ಯಾಸವನ್ನು ಮಕ್ಕಳಲ್ಲಿ ಬೆಳೆಸುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ರು. ಮತ್ತು ನಮ್ಮಲ್ಲಿ ತಿಂಗಳಿಗೊಮ್ಮೆ ಡಿಬೇಟ್ ಕಾರ್ಯಕ್ರಮ ಅಂತ ಆಗ್ತಿತ್ತು ಪ್ರೈಮರಿ ಸ್ಕೂಲಲ್ಲಿ. ಆ ಡಿಬೇಟ್ ಕಾರ್ಯಕ್ರಮ ಇರುವಂತಹ ಶನಿವಾರ ತಿಂಗಳಲ್ಲಿ ಒಂದು ದಿನ ಪ್ರತಿ ಒಂದು ತರಗತಿಯವರಿಗೂ ಅವರ ಇಷ್ಟದ ಒಂದು ಕಾರ್ಯಕ್ರಮ ಮಾಡಲಿಕ್ಕಿತ್ತು. ಅದನ್ನು ಆ ತರಗತಿಯ ಕ್ಲಾಸ್ ಟೀಚರ್ನ ಅದರ ಜವಾಬ್ದಾರಿಯನ್ನು ತಗೊಳ್ತಾ ಇದ್ರು. ಆದರೂ ನನಗೆ ಈ ಬರೆಯುವಂತಹ ಏನು ಕವನ ಬರಿತಿದ್ನಲ್ಲ, ನಾನು 4ನೇ ಕ್ಲಾಸಿಂದ ನನಗೆ ನೆನಪಿದ್ದಾಗ ಬರೀತು. ಮೊದಲಿನ ಕವನ ಏನು ಅಂತೇಳಿ ನನ್ನ ಅಮ್ಮನ ಬಗ್ಗೆ ಬರೆದಿರೋದು, ಯಾಕೆಂದ್ರೆ ನಾನು ನನ್ನ ತಂಗಿದ್ದು ಅಮ್ಮ ಅಂದ್ರೆ ಸಣ್ಣ ಮಕ್ಕಳಿಗೆ ಜಾಸ್ತಿ ಪ್ರೀತಿ ಮಾಡ್ತಾರೆ. ಆ ರೀತಿ ಏನೋ ಒಂದು ಕವನ
1: ಕಮ್ಮಿ
0: ಇದೆ ಅಂತ. ಅಮ್ಮ ಸರಿಯಿಲ್ಲ, ತಂಗಿಗೆ ಪ್ರೀತಿ ಆತರ. ಆದ್ರೆ ಯಾವುದೋ ಹಳೆಯ ಪುಸ್ತಕಗಳಲ್ಲಿ ಬರೆಯೋ ಇಡುದು, ಅದನ್ನ ಯಾರಿಗೂ ತೋರಿಸುವ ಧೈರ್ಯ ಅಥವಾ ಅದು ಕವನ ಅಥವಾ ಸಾಹಿತ್ಯದ ಒಂದು ಪ್ರಕಾರ ಇಂಥ ಯಾವುದೇ ಒಂದು ಕಲ್ಪನೆ ಇಲ್ಲ, ಅಥವಾ ನಾನು ಬರಿತಾ ಇದ್ದೇನೆ ಸಾಹಿತ್ಯ ಇಂಥದ್ದೆಲ್ಲ ಯಾವುದೇ ಏನು, ಮುಕ್ತವಾಗಿ ನನ್ನ ಮನಸ್ಸಿನಲ್ಲಿ ಇದ್ದದನ್ನ ಹೊರಗೆ ಬಿಡಬೇಕಷ್ಟೇ, ಅಷ್ಟೇ ಉದ್ದೇಶ ಇದ್ದದ್ದು. ಅದು ಬೇರೆ ಯಾರಿಗೋ ತೋರಿಸ್ಬೇಕು ಇಂಥದ್ದು ಯಾವುದೂ ಇರಲಿಲ್ಲ. ಬರಿತಾ ಇದ್ದೆ. ಕಲೆಗೆ ಮೊದಲು ಸಿಕ್ಕಿದಂದ್ರೆ ನಾನು 7ನೇ ಕ್ಲಾಸಲ್ಲಿ ಇದ್ದೆ. ನಾನು 4ನೇ ಕ್ಲಾಸಲ್ಲಿ ಇರುವಾಗ ಒಂದು ಕೋಲಾಟ ಮಾಡಿ ಸಿಕ್ಕಿಬಿದ್ದ ಅಂದ್ರೆ ನಂಗೆ ನೃತ್ಯ ಪ್ರಕಾರ ಅಂದ್ರೆ ಕಷ್ಟ. ಆ ಟಮ್ಕಿ ಬಡಿದು, ಅದು ಶಬ್ದವೇ ಬಹಳ ಇಷ್ಟ, ಅದು ಬೇಕು ಅಂತಿತ್ತು. ನೀನೇನು ಮಾಡಬೇಕು ಮಾಡಬಲ್ಲೆ ಅನ್ನುವಂತಹ ಶಕ್ತಿಯನ್ನ ತುಂಬಿದ ದೇವತೆ ಯಾರಾದ್ರೂ ಇದ್ರೆ ನನ್ನ ಅಜ್ಜಿ. ಅವಳು ಯಾವಾಗ್ಲೂ ಹೇಳುದು, ನೀನು ದಂಡನಾಯಕ ಆಗ್ಬೇಕು, ಬರೀ ಸೈನಿಕರಾಗಬಾರ್ದು ಅಂತ. ಆ ಅಜ್ಜಿಯ ಪ್ರೇರಣೆ ಅವಳಿಗೆ ಏನೋ ಗ್ಲುಕೋಸ್ ಕೊಡ್ತಿದ್ಲಲ್ಲ, ನಾನು ಏನಾದ್ರೂ ಇವತ್ತಾಗಿದ್ರೆ ನನ್ನ ನರನಾಡಿಗಳಲ್ಲಿ ಅವಳು ತುಂಬಿಸಿದ್ದು.
1: ಸರಿ, ಈ ದಂಡನಾಯಕಿಯ ಒಂದು ಲೆವೆಲ್ಗೆ ಹೋಗ್ಲಿಕ್ಕೆ ಅವಕಾಶ ಯಾವಾಗಾಯ್ತು?
0: ಅವಕಾಶ ಅಂತಲ್ಲ, ಅದೇ ಮೊದಲಿನ 7ನೇ ಕ್ಲಾಸಲ್ಲಿ ಆ ಡಿಬೇಟಲ್ಲಿ ಪ್ರತಿ ಕ್ಲಾಸ್ನವರು ಒಂದೊಂದು ಡ್ಯಾನ್ಸೇ ಮಾಡುವಂಥದ್ದು. ಆಗ ನಮಗೆ ಪ್ರೇಮ ಟೀಚರ್ ಅಂತೇಳಿ ಕ್ಲಾಸ್ ಟೀಚರ್ ಆಗಿದ್ದರು. ಅವರು ಬಂದು ಹೇಳಿದರು, ಈ ಸಲ ನಮ್ಮ ಕ್ಲಾಸಿಂದ ಡ್ಯಾನ್ಸ್ ಇಲ್ಲ, ಹೊಸದಾದ ಏನಾದರೂ ಒಂದನ್ನು ನಾವು ಅಲ್ಲಿ ಪ್ರಸ್ತುತಿ ಮಾಡಬೇಕು. ಪೂರ್ಣಿಮಾ ಎದ್ನಿಲ್ಲ ಅಂತ ಹೇಳಿದರು. ನೀನೊಂದು ನಾಟಕ ಮಾಡಿಸ್ತೀಯಲ್ರಿ, ಅದು ಯಾಕೆ ಅನಿಸಿತವರಿಗೆ ಗೊತ್ತಿಲ್ಲ, ನೀನೇ ಆಯ್ಕೆ ಮಾಡಿ ಈ ಹುಡುಗಿಯರಿಗೆಲ್ಲ ಸೇರಿ ಮಕ್ಕಳಿಗೆ ಸೇರಿ ನೀನೊಂದು ನಾಟಕ ಮಾಡಿಸ್ಬೇಕು. ಮನೆಗೆ ಬಂದೆ, ಅಜ್ಜಿ ಹತ್ರ ಹೇಳಿದೆ, ನಾಟಕ ಅದರಲ್ಲಿ ಏನು ಕಷ್ಟ, ನೀನು ಇಷ್ಟು ಓದ್ತಿಯಲ್ಲ ರಾಮಾಯಣ ಮಹಾಭಾರತಲ್ಲ, ಒಂದು ವಿಷಯ ಹಿಡ್ಕೋ ಅಂತ. ಬಹಳಷ್ಟು ಪುಸ್ತಕಗಳು ಇರ್ತಿದ್ವು ಆಗ್ಲೂ, ಅದೊಂದು ಸಣ್ಣ ಪುಸ್ತಕ ಇದೆ, ಅದರಲ್ಲಿ ವಾಲಿವದೆ ಬಗ್ಗೆ ಇತ್ತು ಕತೆ ಥರ, 3 ಕತೆಗಳು ಅಂತೇಳಿ. ಇದು ನಾಟಕ ಥರ ಇಲ್ಲಲ್ಲ, ನೀನೇ ಕೂತು ಸಂಭಾಷಣೆ ಬರೀ, ಯಾಕಾಗುತ್ತೆ ಅದರಲ್ಲಿ ಉಂಟಲ್ಲ, ನೀನು ಬರೀ ಅಂತ. ನಾನೇ ಆಮೇಲೆ ಕೂತ್ಕೊಂಡು ವಾಲಿವದೆ ಅದಕ್ಕೆ ನಾಟಕ ಎಲ್ಲ ಸಂಭಾಷಣೆ ಎಲ್ಲ ಬರೆದು ನನ್ನ ಕ್ಲಾಸ್ನಲ್ಲಿರುವಂಥ ನನ್ನ ಗೆಳತಿಯರನ್ನೆಲ್ಲ ಒಟ್ಟು ಸೇರಿಸಿ ಒಬ್ಬೊಬ್ರಿಗೆ ಒಂದೊಂದು ಪಾತ್ರವನ್ನೆಲ್ಲ ಕೊಟ್ಟು ನಾನೇ ವಾಲಿಯಾಗಿ ನಾಟಕ ರಿಹರ್ಸಲ್, ನಾನೇ ಸಂಜೆ ಕ್ಲಾಸ್ ಮುಗಿದ ಕೂಡಲೇ ರಿಹರ್ಸಲ್ ನಂದು ಎಲ್ಲರಿಗೆ. ಆಗ ಅದು ಪ್ರೇಮ ಟೀಚರ್ ನೋಡಿ, ಇಷ್ಟು ಚೆನ್ನಾಗಿ ಮಾಡ್ತಿದ್ಯಲ್ಲ, ನನ್ನ ಮಗನನ್ನು ಸೇರಿಸೋದು, ಅವ್ರ ಮಗ ಅಂದ್ರೆ 4 ವರ್ಷದ, ಅದು ಪಾತ್ರ ಇರಲಿಲ್ಲ. ಆಮೇಲೆ ನಾನು ಅದಕ್ಕಿಂತ ಅಂಗದ ಅಂತ ಜೋಡಿಸ್ಕೊಂಡು ವಾಲಿ ಇದ್ದಕ್ಕೆ ಹೋಗುವಾಗ ಕಾಲು ಹಿಡಿದು, ಅಪ್ಪ ನಾನು ಬರ್ತೇನೆ ಹೋಗ್ಬೇಡ ನೀನು ನಾ ಅಂತೇಳಿ ಅಳುವಂಥದ್ದು. ರಿಹರ್ಸಲ್ ಆಯಿತು, ಟೀಚರ್ ಹೇಳ್ತು, ಈಗ ಅವು ಹೋಗ್ಬೇಕಲ್ಲ ಸ್ಟೇಜ್ ಮೇಲೆ, ಈಗ ನಾನು ಗಮ್ಮತ್ತಿಗೆ ಹೇಳಿದ್ದು ಮರಿತೀನಿ, ನೀ ನಿಜವಾಗ್ಲೂ ಸೃಷ್ಟಿ ಮಾಡಿಬಿಟ್ಟಿಯಲ್ಲ ಅಂತ. ಆಮೇಲೆ ಆ ಡಿಬೇಟಲ್ಲಿ ನಾವು ವಾಲಿವದೇನು ಮಾಡಿದ್ವು, ನಮ್ಮ ಮೇಸ್ಟ್ರುಗಳೆಲ್ಲ ಟೀಚರವರೆಲ್ಲ ಬಂದರು, ಶಾಬಸ್ಗಿರಿ ಸಿಕ್ತು. ಆ ಹುಡುಗ ಪಾಪ ಚಿಕ್ಕವನಲ್ಲ, ಅವ್ನು ನಿಜವಾಗ್ಲೂ ಅಂತ ನನ್ನ ನಡ್ಕೊಂಡು ಅಳ್ಳಿಕ್ಕೆ ಶುರು ಮಾಡಿದ್ವು. ಅದು ನನ್ನ ಮೊದಲ ರಂಗ ಪ್ರವೇಶ.
1: ಈ ಆರಂಭ ಎಲ್ಲಿಗೆ ಮುಂದುವರಿಯಿತು?
0: ಆಮೇಲೆ ಹೈಸ್ಕೂಲ್ ಬಂದಾಗ 10ನೇ ಕ್ಲಾಸಲ್ಲಿ ಇರುವಾಗ ಮತ್ತೆ ಕಾಲೇಜ್ ಡೇಗೆ ನಾಟಕ ಇತ್ತು ಅಮ್ರಪಾಲಿ. ಅದರಲ್ಲಿ ಎಲ್ಲ PUC ಅವರಿಗೆ ಮೊದಲಿನ ಪಾತ್ರ, ಯಾಕಂದ್ರೆ
1: ದೊಡ್ಡವರು
0: ನನಗೆ ಬಹಳ ಹೆಚ್ಚು. ನಮ್ಮ ಕ್ಲಾಸ್ನವ್ರಿಗೆಲ್ಲ ಡ್ಯಾನ್ಸ್ ಅಷ್ಟೇ ಇತ್ತು. ನಾನು ಮತ್ತೆ ಟೀಚರ್ ಹತ್ರ ಹೋಗಿ ಹೇಳಿದೆ, ಕೃಷ್ಣಬಾಯಿ ಟೀಚರ್ ಅಂತಿದ್ರು.

0: ನನಗೆ ಡ್ಯಾನ್ಸ್ ಬೇಡ, ನನಗೆ ನಾಟಕದಲ್ಲಿ ಒಂದು ಪಾತ್ರ ಸಿಗ್ತದೆ. ಇಲ್ಲ ಇಲ್ಲ, ಅದು ಪಿ ಯು ಸಿ ಅವರಿಗೆ ಅಂತ. ಆಮೇಲೆ ಅವ್ರಿಗೆ ಏನು ಅನ್ನಿಸ್ತೇನೋ, ಹೈಸ್ಕೂಲಿಂದ ಆ ಪೂರ್ಣಿಮನಿಗೊಂದು ಪಾತ್ರ ಕೊಡುವ ಅಂತ ಹೇಳ್ತಾರೆ. ಅದರಿಂದ ರಾಜಕುಮಾರ ಪಾತ್ರ ಅಂದರೆ ಆಮ್ರಪಲ್ಲಿ ಹತ್ರ ಹೋಗುವಂಥದ್ದು ಕೊಟ್ಟರು. ಆಮೇಲೆ ನಾನು ಫಸ್ಟ್ ಪಿ ಯು ಸಿ ಬಂದಾಗ ಕಾಲೇಜ್ ಆಯಿತು, ಆಗ ಬಹುಮಾಸುರ ಅಂತ ಒಂದು ನಾಟಕ ಮಾಡಿತ್ತು, ಅದರಲ್ಲಿ ಮುಖ್ಯ ಪಾತ್ರ ಪೃಥ್ವಿದೇವಿ ಅಂತ ನಂಗೆ ಕೊಟ್ಟರು. ಆ ಪೃಥ್ವಿದೇವಿ ಪಾತ್ರ ತುಂಬ ಚೆನ್ನಾಗಾಯ್ತು ಅಂತ, ಯಾಕಂದರೆ ಆಗ ನಮಗೆ ಸದಾನಂದ ಮಾಸ್ಟರ್ ಅಂತಿದ್ರು, ಅವರು ಆಂಗ್ಲ ಭಾಷೆ ಅಂತ ತಗೊಳ್ತಿದ್ರು. ಅವರಂದ್ರೆ ನಮ್ಮಲ್ಲಿ ಎಲ್ಲ ಮಕ್ಕಳು ನಾವು ಹೆದರುದು, ನಾನಂತ ಅವ್ರು ಎದುರು ಹೋಗ್ಲಿಕ್ಕೆ ಹೆದರ್ತಿದ್ದೆ, ಯಾಕೆ ನಾನು ಮತ್ತು ಇಂಗ್ಲೀಷಲ್ಲಿ ಹಿಂದೆನೆ ಯಾವಾಗಲೂ. ಆ ನಾಟಕ ಆದ ನಂತರ ಅವ್ರು ನನ್ನನ್ನು ಕರೆಸಿದ್ರು, ಆ ಪೂರ್ಣಿಮಾ ನನ್ನ ಕರೀರಿ ಅಂತ. ಅವ್ರು ನನ್ನ ತಲೆ ಮೇಲೆ ಕೊಟ್ಟು, ಎಂಥ ಚಂದ ಮಾಡಿದಿ ನೀನು, ನಮ್ಮ ಶಾಲೆಯ ಮರ್ಯಾದೆ ಉಳಿಸುದೆ, ನಿನ್ನೊಳಗೊಬ್ಬ ಶಾರದೆ ಇದ್ದಾಳೆ ಅಂತೆಲ್ಲ ಹೇಳಿದ್ರು. ಖುಷಿ ಕೊಟ್ಟು.
1: ಆಮೇಲೆ ನೀವು ಅಲ್ಲಿಂದ ಮನೆಯಿಂದಲೇ ಹೋಗಿ
0: ಮನೆಯಿಂದಲೇ
1: ಅಲ್ಲಿ ಸಾಹಿತ್ಯ
0: ಏನೂ ಇಲ್ಲ. ಆ 3 ವರ್ಷ ನನ್ನ ಬದುಕಿನಲ್ಲಿ ತಟಸ್ಥವಾದದ್ದು, ಯಾಕೆಂದರೆ ಇದು ಬಾವಿಯೊಳಗಿದ್ದ ಕಪ್ಪೆಯನ್ನು ಒಂದೇ ಸಲ ಸಮುದ್ರಕ್ಕೆ ಹಾಕಿದ ಹಾಗೆ. ಹಿರಡ್ಕ ಸಣ್ಣವರು, ಈಗ ಸ್ವಲ್ಪ ದೊಡ್ಡದಾಗಿದೆ ಬಿಡಿ. ಅಲ್ಲೇ ಇದ್ದವಳನ್ನು ಶಾಲೆ ಮನೆ, ಶಾಲೆ ಮನೆ, ಅಜ್ಜಿ ಹತ್ರ ಕೂತ್ಕೊಳ್ಳೋದು ಈ ಥರ ಇತ್ತು. ಅಲ್ಲಿಂದ ಒಂದೇ ಎಮ್ ಜಿ ಎಮ್ ಬಂದೆ, ಮತ್ತು ಅಲ್ಲೆಲ್ಲ ಅವಕಾಶಗಳಿತ್ತು, ಅದನ್ನು ಬಳಸಿಕೊಳ್ಳುವಂಥ ಧೈರ್ಯವೂ ಇಲ್ಲ, ಸ್ಥೈರ್ಯವೂ ಇಲ್ಲ, ಭಯ ವಿಪರೀತ. ಆ 3 ವರ್ಷ ಆದರೆ ಅಲ್ಲಿ ಸಿಕ್ಕಿದ ಲಾಭ ಅಂದರೆ ನಾನು ಪಿ ಯು ಸಿ ವರೆಗೆ ಕಾಮರ್ಸ್ ಇದ್ದೆ. ಆದರೆ ನಂಗೆ ಒಂದೇ, ನಾನು ಆರ್ಟ್ಸ್ ತಗೊಳ್ಬೇಕು ಮತ್ತು ಕನ್ನಡ ಮೇಜರ್ ಆಗಿ ಓದಬೇಕು ಅನ್ನೋ ದೊಡ್ಡದಿತ್ತು. ಪಿ ಯು ಸಿಲಿ ಆರ್ಟ್ಸ್ ತಗೊಳ್ಬೇಕಂದ್ರೆ ನಮ್ಮ ಮನೇಲಿ ನನ್ನ ಮಾವನವ್ರು ಬಿಡಲಿಲ್ಲ, ಏನದು ಆರ್ಟ್ಸ್ ಎಲ್ಲ ಓದೋದು, ಕಾಮರ್ಸ್ ತಗೋ ಅಂತ. ಡಿಗ್ರಿ ಬರೋ ಮಾತ್ರ ನಾನು ಹೇಳಿದೆ ನಾನು ಆರ್ಟ್ಸಿಗೆ ಹೋಗೋದು, ನನಗೆ ಕನ್ನಡ ಮೇಜರ್ ಓದಬೇಕು ಅಂತ. ನನ್ನ ಗೆಳತಿಯರೆಲ್ಲ ಇದ್ದವರು ಬಿ ಕಾಮು, ನಾನೊಬ್ಳೇ ಆರ್ಟ್ಸಿಗೆ ಬಂದೆ. ಆದರೆ ಅಲ್ಲಿ ನನಗೆ ಒಳ್ಳೆಯ ಮೇಷ್ಟ್ರು ಸಿಕ್ಕಿದ್ರು, ಶಿವಸ್ವಾಮಿ ಸರ್ ಅಂತೇಳಿ, ಮತ್ತು ಪಾಂಡುರಂಗ ಸರ್ ಅಂತ, ಒಳ್ಳೊಳ್ಳೆಯ ಲೆಕ್ಚರ್ಸ್ ಸಿಕ್ಕಿದ್ರು. ಮತ್ತು ಓದು ಕೂಡ ಅವಕಾಶ ಆಯಿತು, ಕಲೆಯ ಇದಿಲ್ಲ, ನಾಟಕ ಇದೆಲ್ಲ ಎಲ್ಲ ಅದು ಬಂದಾಗಿತ್ತು. ಆದರೆ ಓದಿಗೆ ಬಹಳಷ್ಟು ಮತ್ತಷ್ಟು ಅವಕಾಶ ಸಿಕ್ಕಿತ್ತು. ಮತ್ತು ಮನೆಯಲ್ಲಂತೂ ಕಾದಂಬರಿ ಓದೋದು ಇದ್ದೇ ಇತ್ತು. ಮತ್ತಲ್ಲಿ ನಮಗೆ ಪಾಂಡುರಂಗ ಸರ್ ಅವರು ನಮಗೆ ಕೆಲವು ಕಾದಂಬರಿಗಳನ್ನು ಕೊಟ್ಟು ಅದರ ಬಗ್ಗೆ ವಿಮರ್ಶೆ ಬರೀಲಿಕ್ಕೆ ಹೇಳ್ತಾ ಇದ್ರು. ವ್ಯಾಸರವರು ಮತ್ತು ಬಂಡಾಯ ಕಾದಂಬರಿ ಸಿಕ್ಕಿತ್ತು. ನಾನು ಹೀಗೆ ಯಾರ ಹತ್ರ ಹೆಚ್ಚಾಗ ಮಾತಾಡ್ತಿರಲಿಲ್ಲ. ಅದಕ್ಕೆ ನಾನು ಬರೆದ ವಿಮರ್ಶೆನೊಳಗೆ ಅವರು ಯಾರ ಹತ್ರ ಬರ್ಸ್ಕೊಂಡು ಬಂದೆ ಹೇಳು ಅಂತೇಳಿ, ಯಾಕಂದರೆ ಇವಳು ಬರೆಯೋ ಬರಲೋಳು ಅಂತೇಳಿಲ್ಲ. ಯಾಕಂದರೆ ಮೌನವಾಗಿ ಸುಮ್ಮನೆ ಆ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡ್ತಿರ್ಲಿಲ್ಲ ಕ್ಲಾಸಲ್ಲಿ. ನನಗೆ ಹೆದರಿಕೆ, ನನಗೆ ಗೊತ್ತಿದ್ರು ನಾನು ಹತ್ತದವ್ರು ಹೇಳಿ ಇದನ್ನು ಹೇಳಿ ಅಂತ ಹೇಳೋದು. ಯಾಕಂದ್ರೆ ನಂಗೆ ನಿಂತು ಹೇಳಿದ್ರು ಎಲ್ಲರೂ ನನ್ನನ್ನೇ ನೋಡಿ ಬಿಡ್ತಾರಲ್ಲ, ಹೆದರಿಕೆ ನಂಗೆ ಆ ಥರ ವ್ಯಕ್ತಿತ್ವ.
1: ಹಾಗೆ 3 ವರ್ಷದ
0: ಏನಿಲ್ಲ
1: ಡಿಗ್ರಿ ಕಳೀತು, ಅದರ ಮಧ್ಯೆ ಏನಾದರೂ ಈ ಕವನ ಜೀವನ ಬರೆಯುವ ಅಂತೇಳಿ ತೋರಿದ್ದುಂಟ?
0: ಅಲ್ಲ, ಅದು ಬರಿತಾ ಇದ್ದೆ, ಆದರೆ ಯಾರಿಗೂ ಗೊತ್ತಿಲ್ಲ, ಮತ್ತೆ ಯಾರಿಗೆ ತೋರಿಸೋದು ಇಲ್ಲ. ಈಗ ನೀವೇನೋ ಒಂದು ಮಾತಾಡಿದ್ರಿ, ಅಥವಾ ನೀವು ನನ್ನನ್ನು ನೋಡೋ ದೃಷ್ಟಿಯಲ್ಲಿರ್ಬೋದು, ಅಥವಾ ಮಾತಿನಲ್ಲೂ ನಂಗೆ ಏನೋ ಒಂದು ನೋವಾಯಿತು, ಅಥವಾ ನಾನೇನೋ ಕೆಳಗೆ ಇದ್ದೀನಿ, ಅಥವಾ ನನ್ನನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಏನೋ ಅನಿಸ್ತು. ಆಗ ನಂಗೆ ಯಾರಿಗೂ ಹೇಳಲಿಕ್ಕಿಲ್ಲ, ಮನೆಗೆ ಬರೋದು ಬರೆಯೋದು ಅದನ್ನು ಏನೋ ಒಂದು ವಿಷಯ ಇಟ್ಟುಕೊಂಡು.
1: ಸರಿ,
0: ಅದು ಅಲ್ಲಿಗೆ ಅಂಥದ್ದು ಎಲ್ಲಿ ಹೋಗಿದ ಗೊತ್ತಿದೆ ಅವೆಲ್ಲ
1: ಅಷ್ಟೆಲ್ಲ ಬರೆದಿದ್ದೀರಿ. ಈಗ 3 ವರ್ಷದ ಡಿಗ್ರಿ ಕಳೆದ ಮೇಲೆ ಮುಂದೇನು ಅಂತ ಯೋಚನೆ?
0: ಹೌದು, ಡಿಗ್ರಿ ಆಗುವ ಮೊದಲೇ ಸರ್ ನಾನು ಕೆಲಸಕ್ಕೆ ಸೇರಬೇಕಾಯಿತು. ನಾನು ಮೊದಲೇ ಹೇಳಿದಾಗೆ ನಾವು ಅಜ್ಜ ಅಜ್ಜಿ ಮನೇಲಿ ಇದ್ವು, ಮನೇಲಿ ಕಷ್ಟ ಅಂತ ಇರಲಿಲ್ಲ. ಆದರೆ ನಮ್ಮ ಒಳಗೆ ಒಂದು ನಾವು ಪರಾವಲಂಬಿಗಳು ಅಂತ ಅನ್ನುವಂಥದ್ದು ಆ ಭಾವ ನನ್ನೊಳಗಿತ್ತು. ನನ್ನ ತಂಗಿಗಿರಲಿಲ್ಲ, ನನಗಿತ್ತು ಅದು. ಯಾಕೋ ನಾನು ಸ್ವತಂತ್ರಳಾಗಬೇಕು ಅಥವಾ ಈ ಹಂಗಿನ ಇದರಿಂದ ಸ್ವಲ್ಪ ಹೊರಗೆ ಬರಬೇಕು ಅಂತ. ಹಾಗಂತ ನನ್ನ ಅಜ್ಜ ಅಜ್ಜಿ ವಿಪರೀತ, ಅಜ್ಜಿ ಅಂತೂ ನನ್ನನ್ನು ವಿಪರೀತ ಪ್ರೀತಿ ಮಾಡ್ತಾ ಇದ್ರು. ಆಗ ನಾನು ಡಿಗ್ರಿಯ ರಿಸಲ್ಟ್ ಬರುವ ಮೊದಲೇ ಮಣಿಪಾಲದ ಟ್ಯಾಪ್ಮಿ ಮ್ಯಾನೇಜ್ಮೆಂಟ್ ಕಾಲೇಜ್ ಐತಿಯಲ್ಲ, ಎಂ ಬಿ ಎ ಕಾಲೇಜ್, ಅಲ್ಲಿ ತಾತ್ಕಾಲಿಕವಾದಂಥ ಒಂದು ಹುದ್ದೆಗೆ ಕಾನ್ಫರ್ಮ್ ಮಾಡಿದ್ರು. ರಿಸಲ್ಟ್ ಏನು ಬಂದಿರಲಿಲ್ಲ ಡಿಗ್ರಿದು, ನನಗೆ ಅಂದರೆ ಬೇಕು ಕೆಲಸ, ಹಾಗೆ ಹೋಗಿದ್ದೆ. ಅಲ್ಲಿ ನೋಡುವಾಗ ನನಗೆ ಡಿಗ್ರಿಯಲ್ಲಿ ಎಕನಾಮಿಕ್ಸ್ ಸಿಗಿದ್ದಂಥ ಅಜಿತ್ ಸರ್ ಅಂತ ಒಬ್ಬರು ಇದ್ರು, ಅವರಿಗೆ ಸ್ಟೂಡೆಂಟ್ ನಾನು, ಏನಿಲ್ಲಿ ಬಂದು ಅಂತ. ನನಗೆ ಎಷ್ಟೊಂದು ಅಪ್ಲಿಕೇಶನ್ ಬರೀಲಿಕ್ಕೂ ಗೊತ್ತಿಲ್ಲ, ಆ ಥರ ಒಂಥರ ಅಂದರೆ ನಾನು ಬರೆದು ತಪ್ಪಾಗುತ್ತೆ ಅಂತ ಗೊತ್ತಿಲ್ಲ ಅನ್ನೋಗೆ. ಆ ತಪ್ಪಿನ ಒಂದು ಭೀತಿ ನಂಗೆ ವಿಪರೀತ ನನ್ನ ವ್ಯಕ್ತಿತ್ವಲಿತ್ತು. ಅವರೇ ಬರೆದುಕೊಟ್ಟು ಅವರೇ ಅದರದ್ದು ಆಗ ಇನ್ಚಾರ್ಜ್, ಬಿ ಡಿ ಕಟ್ಟುವವರ ಸಮಸ್ಯೆಗಳ ಬಗ್ಗೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಇದೇನೋ ಪ್ರಾಜೆಕ್ಟ್, ಅದಕ್ಕೆ ಮಾಡಲಿಕ್ಕೆ ಮಾರ್ಕೆಟಿಂಗಿಗೆ ಒಂದು 15 ಜನ ಹುಡುಗಿಯರನ್ನು ತಗೊಳ್ಳಿಕ್ಕಿತ್ತು. ಹಾಗೆ ನಾನು ಅಲ್ಲಿ ಆಯ್ಕೆ ಇದ್ದೆ, ಅದೊಂದು 3 ತಿಂಗಳು ಅಲ್ಲಿ ಮಾಡಿದೆ. ಆಮೇಲೆ ಡಿಗ್ರಿ ರಿಸಲ್ಟ್ ಬಂತು, ಈ ಎಲ್ಲರನ್ನು ತೆಗೆದಾಕಿ 3 ಜನರನ್ನು ಅದರದ್ದು ಸಾರಾಂಶವನ್ನು ಬರೆಯುವಂತಹ ಒಂದು ಕೆಲಸ ಆಫೀಸಲ್ಲಿ ಕೂತಿತ್ತು. ಮತ್ತೆ ನಾನು ಹೋದೆ, ಆಗಲ್ಲಿ ಶೇಷಗಿರಿ ರಾವ್ ಅಂತ ಅದರದ್ದು ಎಂ ಡಿ ಏನೋ ಆಗಿದ್ದು ಮ್ಯಾನೇಜಿಂಗ್ ಡೈರೆಕ್ಟರ್, ಅವ್ರ ಹತ್ರ ಕೇಳಿದ್ರೆ ನಾನು ಮತ್ತೆ ಹೋಗಿ ಮಾತಾಡಿಸಿದೆ, ಸರ್ ನಂಗೆ ಅಗತ್ಯ ಇದೆ ಹೀಗೆ ಒಂದು ಕೆಲಸ ಕೊಡ್ಬೋದಾ ಅಂತ. ಮೊದಲೇನೋ ದಿವಸಕ್ಕೆ 30 ರೂಪಾಯಿ ಲೆಕ್ಕದಲ್ಲ, ಆಗಿನ ಕಾಲದಲ್ಲಿ ಇತ್ತು ಅಂದರೆ 92-93 ನನಗೆ 600 ರೂಪಾಯಿ ತಿಂಗಳ ಸಂಬಳಕ್ಕೆ ನಾನು ಅಲ್ಲಿ ಮತ್ತೆ 3 ತಿಂಗಳು ನನಗೆ ಕೆಲಸ ಮುಂದುವರಿತು. ಅದು ಕೆಲಸ ಮಾಡಿದೆ. ಆಮೇಲೆ 3 ಜನರಲ್ಲಿ ಕಡೆಗೆ ಮತ್ತೇನೋ ಕೊನೆಯ ಹಂತಕ್ಕೆ ಒಬ್ಬರನ್ನು ನೆರೆದಾರಿಸಿತ್ತು, ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಅದರ ನಂತರ ನಿರ್ಮಲ ಟ್ರಾವೆಲ್ಸಲ್ಲಿ ನಾನು ಟೂರ್ ಮ್ಯಾನೇಜರ್ ಆಗಿ ಒಂದು 3 ವರ್ಷ ಕೆಲಸ ಮಾಡಿದೆ.
1: ಎಲ್ಲಿ ಅದು?
0: ಉಡುಪಿ ಆಫೀಸಲ್ಲಿ ಹಾಕಿದ್ರು. ಅದು ಕೆಲಸ ಏನು ಅಂದರೆ ಟ್ರಾವೆಲ್ಸ್, ನಮಗೆ ಟೂರ್ ಹೋಗಲಿಕ್ಕಿರುವಾಗ ಟೂರ್ ಮ್ಯಾನೇಜರ್ ಆಗಿ ಜನರನ್ನು ಕರ್ಕೊಂಡು ಹೋಗೋದು, ಆ ಸ್ಥಳದ ಇತಿಹಾಸವನ್ನು ಹೇಳೋದು, ಆ ಪ್ರೇಕ್ಷಣೀಯ ಸ್ಥಳಗಳಿಗೆ, ದೇವಾಲಯಗಳಿಗೆ ಎಲ್ಲರನ್ನು ಕರ್ಕೊಂಡು ಹೋಗೋದು. ಇದು
1: ಎಲ್ಲೆಲ್ಲಿ ಸುತ್ತಿದ್ದೀರಿ?
0: ದಕ್ಷಿಣ ಭಾರತ, ಉತ್ತರ ಭಾರತ
1: ಎಲ್ಲ ಸುತ್ತಿದ್ದೀರಿ?
0: ಹಾಂ, ಎಲ್ಲ ಅಂತಲ್ಲ ಒಂದಷ್ಟು. ಹೌದು, ಇದು ಏನಾಯ್ತಂದ್ರೆ ನಾನು ಯಾವಾಗಲೂ ಹೇಳೋದಿದೆ, ಬದುಕಿನಲ್ಲಿ ನಡೆಯುವ

0: ಪ್ರತಿಯೊಂದು ಘಟನೆಗಳು ಪೂರ್ವ ನಿಯೋಜಿತ ಮತ್ತು ಅದು ಏನೋ ಒಂದು ಆಗಲಿಕ್ಕೆ ಅಂತ. ಡಿಗ್ರಿಗೆ 2-3 ವರ್ಷ ಮದುವೆ ಅದೇ, ಮತ್ತೆ ನನ್ನದೇ ಆದಂತ ಒಂದು ಟ್ರಾವೆಲ್ಸ್ ಆರಂಭ ಮಾಡಲಿಕ್ಕೆ ಕೂಡ ಇದು ಕಾರಣ ಆಯ್ತು.
1: ನಿಮ್ಮದೇ ಆದಂತಹ ಒಂದು ಟ್ರಾವೆಲ್ಸ್,
0: ಪೂರ್ಣಿಮಾ ಟ್ರಾವೆಲ್ಸ್
1: ಅಂತ ಹೇಳಿ ಮಾಡಿದಿರಿ. ಇದಕ್ಕೆ ಯಾವ್ದಾದ್ರು ಹಿನ್ನೆಲೆ ಅಂತ ಹೇಳಿದ್ರೆ ಈ ಬರೇ ಈ ಟೂರ್ ಹಿನ್ನೆಲೆ ಮಾತ್ರವಾ ಅಥವಾ ಬೇರೆ ಏನಾದ್ರೂ ಉಂಟಾ?
0: ನನ್ನದೇ ಆದ ಏನೋ ಒಂದು ಮಾಡಬೇಕು ಅನ್ನುವಂತ ಹಂಬಲ. ನನ್ನ ಅಜ್ಜಿಯದು ಊರಿದ್ದಿರ್ಬೇಕು, ನನ್ಗೆ ಈಗಲೂ ನೆನಪಿದೆ ಸರ್. ಮದುವೆ ಆಗಿ ನನ್ನ ಗಂಡ ಕೇಳ್ತಾ ಇದ್ರು, ಅಂದ್ರೆ ಇವರದ್ದು ದೊಡ್ಡ ಕುಟುಂಬ ಏನಾಗ್ಬೇಕು ನಿಂಗೆ, ಏನ್ ಬೇಕು ನಿಂಗೆ ಹೀಗೆ ವಸ್ತುಗಳ ಬಗ್ಗೆ ಹೇಳೋದು. ನಾನಾಗ ಅವ್ರ ಹತ್ರ ಹೇಳೋದಿತ್ತು ನಂಗೆ ದೊಡ್ಡ ಜನ ಆಗ್ಬೇಕು ಅಂತ.
1: ಸರಿ,
0: ಆಗ ನನ್ನ ಗಂಡ ಯಾವಾಗ್ಲೂ ತಮಾಷೆ ಮಾಡ್ತಿದ್ರು, ಇನ್ನು ನಿಂಗೆ ಏನಾಗ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಏನು ಕೇಳಿದ್ರು ಇದಲ್ಲ ನಂಗೆ ದೊಡ್ಡ ಜನ ಬೇಕು, ನೀನೊಂದು ಬೆನ್ನಲ್ಲಿ ಒಂದು ಬರೆದು ಹಾಕು ನಾನು ಯಾಕೆ ನೀನೊಂದು ದೊಡ್ಡ ಜನ ಅಂತ ಉಳಿದು ಓದ್ತಾರೆ ಅಂತ ತಮಾಷೆ ಮಾಡೋದಿತ್ತು. ಈ ರೀತಿಯ ಏನೋ ನಾನು ಸಾಧಿಸಬೇಕು ಅಥವಾ ಸಾಧನೆ ಅನ್ನೋ ದೊಡ್ಡ ಪದ ಅಲ್ಲ, ಆದರೂ ಏನೋ ಆಗಬೇಕು ಅಂತ ಹೇಳುವಂತಹ ಒಂದು ಹಂಬಲಿಕೆ ಅದು ನನ್ನನ್ನು ಕಾಡ್ತಾ ಇತ್ತಲ್ಲ, ಇದಕ್ಕೆ ಇರಬೇಕು ಆ ಟ್ರಾವೆಲ್ಸ್ ಉಗಮಕ್ಕೆ ಕಾರಣ ಆಯಿತು. ನನಗೆ ಆಗ ಗೊತ್ತಿರೋದು ಕೆಲಸ ಏನು ಎಲ್ಲರ ಜನ ಕರ್ಕೊಂಡು ಹೋಗುವಂಥದ್ದು. ಇದರ ಜೊತೆಗೆ ನನಗೆ ಅನಾಥ ದೈವ ರಕ್ಷಕನು ದೇವರ ಬಗ್ಗೆ ಇರುವಂತಹ ನನಗೊಂದು ಪ್ರೀತಿ ಮತ್ತು ಭಾವ ಇದೆಯಲ್ಲ, ಅದರಿಂದಾಗಿ ಈ ಕೆಲಸ ಅದಕ್ಕೆ ತುಂಬಾ ಹತ್ತಿರ ಆಯ್ತು. ಬಾಲ್ಯದಲ್ಲಿರುವ ಹಲವಾರು ಘಟನೆಗಳು ನನ್ನ ಅನುಭವಕ್ಕೆ ಬಂದಾಗ ಅದಕ್ಕಾಗ ನನಗೆ ನನ್ನ ಜೊತೆ ಯಾರು ಇಲ್ಲ ಅನ್ನುವಾಗ ಏನೋ ಒಂದು ಬರ್ತೈತೆ. ಅದು ನಾನು ಅಂದ್ಕೊಳ್ಳೋದು ನಮ್ಮ ಅರಿವಿನ ಪರಿಧಿಯ ಆಚೆ ಯಾವುದೋ ಒಂದು ಶಕ್ತಿ ಇದೆ, ಅದಮ್ಯವಾಗಿ ಅದನ್ನು ಕರೆದ್ರೆ ಅದು ಸಹಾಯಕ್ಕೆ
1: ಬರ್ತದೆ.
0: ಇದು ನನಗೆ ತುಂಬಾ ಅನುಭವ ಆಗ್ತಾ ಇತ್ತು. ಈ ಕೆಲಸ ಅದಕ್ಕೆ ತುಂಬಾ ಹತ್ತಿರ ಆಗಿತ್ತು.
1: ಪೂರ್ಣಿಮಾ ಟ್ರಾವೆಲ್ಸ್ ಪ್ರಾರಂಭ ಮಾಡುವಾಗ ಹೇಗೆ ಮಾಡಿದ್ರಿ?
0: ನನಗೆ ಟೂರ್ ಹೋಗುವಂತ ಅನುಭವ ಇತ್ತು. ಆಗ ನಮ್ಮದು ಉಡುಪಿಯಲ್ಲಿ ಸದಾನಂದ ಟವರ್ಸ್ ಅಲ್ಲಿ ಒಂದು ಆಫೀಸ್ ಇತ್ತು. ನನ್ನ ಗಂಡನೇ ಹೇಳಿದ್ದು, ಹಾ ಮಾಡು ನೀನು ಮಾಡ್ತೀಯಲ್ಲ ಮಾಡು ಪರವಾಗಿಲ್ಲ ಅಂತ. ಹಾಗೆ ಶುರು ಮಾಡಿದ್ದೆ. ಆಗ ಏನಂದ್ರೆ ಈ LTC ಫೆಸಿಲಿಟಿ ಸಿಗ್ತಿತ್ತು ಬ್ಯಾಂಕಿನವರಿಗೆ ಮತ್ತು LIC ಅವರಿಗೆ. ನಾನಾಗ ಉಡುಪಿಯಲ್ಲಿರುವಂತಹ LIC ಎಲ್ಲ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿರುವಂತಹ ಉದ್ಯೋಗಿಗಳನ್ನ ವೈಯಕ್ತಿಕವಾಗಿ ಮಾತಾಡ್ಸ್ಲಿಕ್ಕೆ ಶುರು ಮಾಡಿದ್ದೆ. ಹೀಗೆ ನಾನು ಶುರು ಮಾಡ್ತಾ ಇದ್ದೇನೆ ನಮ್ಮಲ್ಲಿ ಬನ್ನಿ ಅಂತ. ಅಂದ್ರೆ ಅದು ಯಾವ ರೀತಿ ಬಿಲ್ ಮಾಡೋದೆಲ್ಲ ಗೊತ್ತಿತ್ತು ನನಗೆ ಮೊದಲೇ. ಬಹಳ ಕಷ್ಟ ಬಂದಿದ್ದೇನೆ ಸರ್ ಅದರಲ್ಲಿ, ಯಾಕಂದ್ರೆ ಈಗಿನಷ್ಟು ವ್ಯವಸ್ಥೆಗಳಿರಲಿಲ್ಲ. ಒಂದು ಬಸ್ ಜನ ಆಗಬೇಕಿತ್ತು, ಕೆಲವೊಮ್ಮೆ 45 ಸೀಟು ಸೆಮಿ ಲಕ್ಸುರಿ, ಅದು ಟೂರ್ನ ಪ್ಯಾಸೆಂಜರ್ ಬೇಕು ಅಂದ್ರೆ ನಮ್ಗಾಗೋದೇ 20-15 ಬಸ್ಗಳನ್ನ ನಾವು ಕೇರಳದಿಂದ ತರೋದಿತ್ತು, ಯಾಕಂದ್ರೆ ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಅಂತ ತಲ್ಪಾಡಿವರೆಗೆ ಬಂದು ಈ ಕಡೆಗೆ ಕರ್ನಾಟಕ ಟ್ಯಾಕ್ಸ್ ಕಟ್ಟಿ ಬರೋದು. ಆಮೇಲೆ ಅದು 7 ದಿವಸ ಅಲ್ಲಿ ಟೂರ್ ಮುಗಿದು ಮತ್ತೆ ಅದು ತಲ್ಪಾಡಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಅವ್ರಿಗೆ ಹೋಗುದು, ಆ ತರ ಇತ್ತು. ಆದ್ರೆ ಅಲ್ಲಿ ಬಸ್ಸಿನ ಆ ಚಾರ್ಜ್ ಏನ ನನ್ಗೆ 20 ಜನ ಪ್ಯಾಸೆಂಜರ್ ಕೊಟ್ಟಂತಹ ಅಥವಾ ಈ ಯಾರು ನನ್ನ ಜೊತೆ ಪ್ರಯಾಣಕ್ಕೆ ಬರ್ತಾರಲ್ಲ ಅವ್ರು ಕೊಟ್ಟ ಎಲ್ಲ ಹಣ ಬಸ್ಸಿಗೆ ಹೋಗ್ತಿತ್ತು, ಉಳಿದು ಕೈಲಿ ಹಾಕೋದು ಇತ್ತು. ಇಂಥದ್ದೆಲ್ಲ ಬಹಳಷ್ಟು ಸಮಸ್ಯೆಗಳು
1: ಇರ್ತಿತ್ತು.
0: ಕೂಡಲೇ ಅವ್ರು ಬಂದ್ಮಾಡು ಸಾಕು ನಮ್ಗೆ ಇದು ಲಾಸ್ಟ್ ಅನ್ನೋದು. ಆದ್ರೆ ನನ್ಗದು ಮಾಡ್ಲೇಬೇಕು, ಅದು ನಾನು ಇದರಲ್ಲಿ ಏನೋ ಗೆದ್ದು ತೋರಿಸ್ಬೇಕು ಅಂತ ಇತ್ತು. ಒಂದಷ್ಟು ವರ್ಷ ಮಾಡಿದೆ, ಕೊನೆಗೆ ಅದು ನಿಲ್ಸಿದೆ ಕಡೆಗೆ. ಅದು ಯಾಕೆ ನಿಲ್ಸಿ ಅಂದ್ರೆ ಯಾರಿಗೂ ಬಿಟ್ಕೊಟ್ಟೆವು ನಾನು. ಅಲ್ಲಿವರೆಗೆ ಅಂದ್ರೆ ಮದ್ವೆಗೆ 10 ವರ್ಷದ ನಂತರ ನನ್ನ ಮಗ ಬಂದ, ಗರ್ಭಿಣಿ ಆದ ಸಂದರ್ಭದಲ್ಲಿ ನಂಗಿನ್ನು ಹೋಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ಆ ಜವಾಬ್ದಾರಿ ತಕೊಳ್ಳೋದು ಇದು ಸ್ವಲ್ಪ ನಂಗೆ ಕಷ್ಟನೇನು ಅಂತ ಅನ್ನಿಸ್ತು. ಅಲ್ಲಿಯವರೆಗೆ ನಡೆಸಿದೆವು.
1: ಇಷ್ಟ ಆಗುವಾಗ ನಿಮ್ಮ ಸಾಹಿತ್ಯ ಮತ್ತೆ ನಾಟಕ ಎಲ್ಲಿಗೆ ಬಂತೀಗ?
0: MGM ಕಾಲೇಜ್ ಅನ್ನೋದೇ ನಂಗೆ ಭಾವನಾತ್ಮಕವಾದ ಒಂದು ಸೆಳೆತ. ಡಿಗ್ರಿ ಆದ ನಂತರ MA ಮಾಡಿದೆ ಸರ್, ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಿ. ಕನ್ನಡ ಅನ್ನುವ ಪದವೇ ಏನೋ ಒಂಥರ ನನ್ಗೆ ಆರಂಭದಿಂದಲೇ ಇತ್ತು ಖುಷಿ ಕೊಡುವಂತ. ಅದರಿಂದಾಗಿ ಆ ನಂತರ ನಾನು ಪಾರ್ಟ್ ಟೈಮ್ ಆಗಿ 1 ವರ್ಷ ಲೆಕ್ಚರರ್ ಕೆಲಸ MGM ಕಾಲೇಜಲ್ಲಿ ಮಾಡಿದೆ. ಮತ್ತೆ ನಾನು ಬರೆದಿರುವಂತ ಎಲ್ಲಾ ಪುಸ್ತಕಗಳು ಬಿಡುಗಡೆ ಆಗಿರೋದು MGM ಕಾಲೇಜಲ್ಲಿ, ಅದು ಕಾಲೇಜಿಗಿರುವಂತ ನಂಟು ನಂಗೆ. ಹಾಗೆ ಅಲ್ಲಿ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಗಳಾಗ್ತಿತ್ತು. ಆದ್ರೆ ನಾನು ಅಲ್ಲಿ ನಾಟಕಕ್ಕೆ ಹೋಗುದು, ನಾಟಕ ನೋಡೋದನ್ನ ಈ ರಂಗಭೂಮಿಯ ಸದಸ್ಯರು ಅಲ್ಲಿ ಗಮನಿಸ್ತಿದ್ರಂತೆ. ನನ್ನ ಮುಖದಲ್ಲಿ ಏನೋ ಪರಿವರ್ತನೆಗಳೆಲ್ಲ ಆಗುದು ಕಾಣಿಸುತ್ತೇನು. ಅವ್ರು ಆಮೇಲೆ ಕೇಳಿದ್ರು, ನಿಮ್ಗೆ ಅಭಿನಯದಲ್ಲಿ ಆಸಕ್ತಿ ಇದೆಯಾ ಅಂತ ಕೇಳಿದ್ರು. ಆದ್ರೆ ಅಷ್ಟು ಧೈರ್ಯ ಇರಲಿಲ್ಲ ನಂಗೆ ನಾಟಕವು, ಯಾಕಂದ್ರೆ ನಮ್ದು ಅವಿಭಕ್ತ ಕುಟುಂಬ, ಮನೇಲಿ ತುಂಬಾ ಕೊಡು ಕುಟುಂಬ, ತುಂಬಾ ಜನ ಇದ್ರು ನನ್ನ ಗಂಡನ ಮನೆಯಲ್ಲಿ. ಅವ್ರು ಬೇಡ ಆಗುದಿಲ್ಲ ಅಂತ ಹೇಳಿದ್ರು. ಆದ್ರೂ ನಂತರದಲ್ಲಿ ಅಲ್ಲೊಂದು ನಾಟಕ ಇತ್ತು, ಹುಯಿಲಿಗೆ ಬಿದ್ದವರು, ಹಾಗೇನೋ ಒಂದು 3 ಪಾತ್ರಗಳದ್ದು. ರಂಗದಲ್ಲಿ ಅಭಿನಯಿಸುವಾಗ ಅವರೆಲ್ಲ ಅಲ್ಲಿದ್ದದ್ದು, ನಾನೇ ಅಲ್ಲಿದ್ದೀನಿ, ರಂಗ ಹತ್ತಲೇಬೇಕು ನಾನೀಗ. ಮತ್ತೆ ನನ್ನದೊಂದೇ, ನಂಗೆ ನೀವೇನು ಕೊಡೋದು ಬೇಡ, ನಂಗೊಂದು ನಾಟಕದಲ್ಲಿ ಮಾಡ್ಲಿಕ್ಕೆ ಕೊಡಿ ಅವಕಾಶ ಅಂತ. ಮತ್ತೆ ಅಲ್ಲಿ ಅವರನ್ನು ಒಪ್ಪಿಸಿ, ಮೊದಲಿನ ನಾಟಕ ಅದು ಚಮ್ಮಾರನ ಚಾಲಾಕಿ ಹೆಂಡತಿ ಎನ್ನುವಂಥ ನಾಟಕ ಆಗ್ತಿತ್ತು ರಂಗಭೂಮಿಯಲ್ಲಿ. ಮುಖ್ಯ ಪಾತ್ರವನ್ನ ಚಂದ್ರಕಲಾ ಅನ್ನೋರು ಮಾಡ್ತಾ ಇದ್ರು. ಒಬ್ಬ ಹೆಂಡತಿಯ ಪಾತ್ರ ಕೊಟ್ಟಿದ್ದು, ಏನು ಅಭಿನಯಕ್ಕೆ ಅಂತ ದೊಡ್ಡ ಅವಕಾಶ ಇಲ್ಲ. ಅದು ರಂಗಭೂಮಿಯಲ್ಲಿ ನಾನು ಮತ್ತೆ ಪ್ರವೇಶ, ಅದೊಂದು ಯಾವುದೊಂದು ಬೆಳಕು ನನಗೆ. ಉಳಿದವರಿಗೆಲ್ಲ ಪಾತ್ರ ಚಿಕ್ಕದು ಅದ, ನನ್ಗೆ ಅದರಿಂದಲ್ಲ, ನಾನು ಒಂದು ಸ್ಟೇಜಿಗೆ ಹತ್ತಿದ್ದೀನಿ ಅಂತ. ಮತ್ತೆ ರಿಹರ್ಸಲ್ ಆಗ್ತಿತ್ತಲ್ಲ, ಆ ಕೆಳಗೆ ಕೂತ್ಕೊಳ್ಳೋದು ಕೂಡ ನನಗೆ, ನಾನೊಂದು ಕೆಳಗೆ ಕೂತ್ಕೊಂಡದಲ್ಲ ಅದು, ನಾನೇ ಅದು ಖುಷಿಯೇ ಬೇರೆ ರೀತಿ ಇದ್ದದ್ದು, ನಾನಿದ್ದೇನೆ ಅಂತ ಹೇಳುವ ರೀತಿಯಲ್ಲಿ ಆ ಪಾತ್ರ ಅದು ಅಲ್ಲಿ ಅಭಿನಯ ಅದೆಲ್ಲ ನೋಡ್ತಾ ಇದ್ದೆ. ಮುಂದೆ ರಂಗಭೂಮಿಯದ್ದು ಹೇಮಂತ ಅನ್ನುವಂಥ ನಾಟಕ ಮಾಡಿದೆ, ಶಿವರಾಮ್ ಕಾರಂತರ ಹ್ಯಾಮ್ಲೆಟನ್ನ ಕನ್ನಡ ಅನುವಾದ. ಅದರಲ್ಲಿ ನಾನು ಮುಖ್ಯ ಪಾತ್ರ ಮಾಡಿದೆ, ನಾನು ಉಷಾ ಅನ್ನುವಂಥದ್ದು. ಅದು ಒಂದಷ್ಟು ಶೋ ಆಯಿತು, 12 ಶೋನೇ ಆಗಿತ್ತು. ಹಾಗೆ ಸಾಕು ಇದು ಅಂತ ನಾನೇ ಒಂದು ನಿರ್ಧಾರ ಮಾಡಿದೆ, ಇನ್ನು ಬೇಡ ಅಭಿನಯ ಮಾಡೋದು ಅಂತ. ಉಡುಪಿ ರಂಗಭೂಮಿಯ

0: ಅಜ್ಜಿ ಹಂಗೆ ನಾನು ಆಗಿಬಿಟ್ಟಿದ್ದೆ. ಆಗ ಒಮ್ಮೆ ಮಕ್ಕಳಿಗೆ ರಜೆಯಲ್ಲಿ ರಜಾ ಮಜಾ ಅಂತ ಒಂದು ಕ್ಯಾಂಪ್ ಆಗಿತ್ತು, ಅದರ ಸಮಾರೋಪ ಭಾಷಣಕ್ಕೆ ಕಾಸರಗೋಡು ಚಿನ್ನ ಅವರು ಬಂದಿದ್ರು, ನಿಮ್ಗೆ ಗೊತ್ತಿರ್ಬೋದು ಹೆಸರಾಂತ ನಿರ್ದೇಶಕರು. ಅಲ್ಲಿ ಧನ್ಯವಾದ ಹೇಳಲಿಕ್ಕೆ ನನಗಿತ್ತು. ಅವರು ಹೇಳಿದ ನಂತರ ಅವ್ರು ಕರೆದು, ನೀವು ಅಭಿನಯ ಮಾಡ್ತೀರಾ ಅಂತ ಕೇಳಿ. ಅಥವಾ ನನ್ನ ಮಾತಿನ ಶೈಲಿಯಿಂದ ಎಲ್ರಿಗೂ ಹಾಗೆ ಅನ್ನಿಸ್ತದೇನೋ, ಜಾಸ್ತಿ ಅಭಿನಯದ ಮೂಲಕ ಮಾತಾಡ್ತೀನೇನು. ನನಗಿದು ಹೌದು ಅನ್ಲಿಕ್ಕೂ ಅಂದರೆ ಇನ್ನು ಅಭಿನಯ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿದೆ ನಾಟಕದಲ್ಲಿ ಮಾಡೋದಿಲ್ಲ ಅಂತ. ಹಾಂ ಹೌದು ಮಾಡ್ತೇನೆ. ನಿಮ್ಮ ಯಾವುದು ಮಾತೃಭಾಷೆ? ಕೊಂಕಣಿ. ಕೊಂಕಣಿ ಇಲ್ಲೊಂದು ಮಾಡಿ ಅಂತ ಹೇಳಿದರು. ಇಲ್ಲ ಸರ್ ನೋಡುವ ಹಾಗೆಲ್ಲ, ನಂಬರ್ ತಗೊಂಡು ಅವ್ರು ಮತ್ತೆ ಹೇಳಿದ್ರು, ಒಂದು ನಾಟಕ ಇದೆ ಚೆನ್ನಾಗಿರೋದು ಕೊಂಕಣಿಯಲ್ಲಿ, ನೀವು ಅಭಿನಯ ಮಾಡಿ ಅಂತ. ನಮ್ಮ ಮನೆಯವ್ರ ಹತ್ರ ಕೇಳಬೇಕು ಬಿಡ್ತಾರೆ. ಮತ್ತು ಅವರು ಮತ್ತು ಉಡುಪಿ ರಾಜಗೋಪಾಲ್ ಶೇಟ್ ಅಂತಿದ್ದಾರೆ, ಒಳ್ಳೆಯ ಕಲಾವಿದರು, ಅವರೆಲ್ಲ ಬಂದು ನನ್ನ ಗಂಡನ ಮತ್ತೆ ಎರಡನೇ ಹಂತ ಇದೆ ಮಾಡಲಿ ಮಾಡಲಿ ಒಂದು. ಅದಕ್ಕೆ ಅವರು ಒಪ್ಪುದಿಲ್ಲ ಅಂತ ಅವರನ್ನು ಕೂಡ ನಾಟಕದಲ್ಲಿ ಅಭಿನಯಿಸುವಾಗಿ ಮಾಡಿ ಎರಡು ನಾಟಕ ಮಾಡಿದರು, ಎಕ್ಲೋ ಅನೇಕ್ಲೋ ಅಂತ. ಎರಡನೇದರಲ್ಲಿ ಎರಡೇ ಪಾತ್ರ ಅದು, ಅಂದರೆ ಒಬ್ಬ ಮನುಷ್ಯನಿಗೆ ಅಪರಾಧಿ ಪ್ರಜ್ಞೆ ಅದು ಯಾವ ರೀತಿ ಅವನನ್ನು ಕೊಲ್ತದೆ ಅನ್ನುವ ರೀತಿಯಲ್ಲಿ ಹಿಂಸೆ ಇದೆಲ್ಲ. ಇನ್ನೊಂದು ಇದು ನಾವು ಲಂಕೇಶ್ ಅವರ ಸಿದ್ಧತೆ ಅನ್ನುವ ನಾಟಕವನ್ನು ನಮ್ಮ ಕರ್ಮಾದೀನ್ ಅಂತ ಕೊಂಕಣಿಯಲ್ಲಿ ಮಾಡಿತು. ನಾನು ರಾಜಗೋಪಾಲ್ ಶೇಟ್ ಮತ್ತು ಮಂಗಳೂರಿನೊಬ್ಬರು ಗಣೇಶ್ ಅನ್ನುವಂಥ ಹುಡುಗ ಅದನ್ನು ಮಾಡಿತು. ಮತ್ತೆ
1: ಸಂಗಮಿದೆ
0: ಹೌದು, ಇದು ವಿದೇಶಗಳಲ್ಲಿ ಕೂಡ ಒಂದು 25 ಪ್ರಸ್ತುತಿ ಆಯಿತು ಈ ನಾಟಕ. ಮತ್ತು ಬಹಳಷ್ಟು ಒಳ್ಳೆಯ ಹೆಸರು ಕೂಡ ತಂತು. ಮತ್ತು ಅಭಿನಯದಲ್ಲಿ ನನಗೆ ಒಂಥರ ತರಬೇತಿ ಥರ ಮತ್ತೆ ಮತ್ತೆ ಅದನ್ನು ಮಾಡೋದ್ರಿಂದಾಗಿ ನಾನು ಕಲಾವಿದೆಯಾಗಿ ನನಗೊಂದಷ್ಟು ಸಿಕ್ತು ಒಳಗಿಂದ. ಇದು ಮತ್ತೆ ಎಂಟ್ರಿ. ಆಮೇಲೆ ನನಗೆ ಈ ಕರ್ಮಾದಿನ ನಾಟಕ ಮಾಡಿದಾಗ ಇದು ಪ್ರಸ್ತುತಿಗೊಳಿಸ್ಲಿಕ್ಕೆ ಒಂದು ವೇದಿಕೆ ಬೇಕಿತ್ತು. ನನಗೆ ಗೊತ್ತಿರೋದು ರಂಗಭೂಮಿ ಉಡುಪಿ ಮಾತ್ರ. ಆಗ ರಂಗಭೂಮಿ ಹಿರಿದಂಥ ಆನಂದ್ ಗಾಣಿಗೆ ಅವರು ಇದ್ದರು, ಅವರನ್ನ ತುಂಬ ಮಗಳ ಥರ ಪ್ರೀತಿ ಮಾಡಿದವರು. ಅವ್ರ ಹತ್ರ ಕೇಳಿದಾಗ ಅವರು ನಮ್ಮ ಇದರಲ್ಲಿ ಕೊಂಕಣಿ ನಾಟಕ ಎಲ್ಲ ಕಷ್ಟ ಮಾಡೋದು ಅಂತ, ಇಲ್ಲಿಂದ ಮಾಡೋದು ಅಂತ. ಒಂದು ನಾಟಕದ ಪ್ರಸ್ತುತಿಗೋಸ್ಕರ ಆಗಿ ಒಂದು ಸಂಸ್ಥೆ ಹುಟ್ಕೊಂಡಿತ್ತು ಅಮೋಘ ಅಂತ. ನಾನೇ ಆಗ ನನ್ನ ಮಗ ಹುಟ್ಟಿದ, ಅಮೋಘ ಅನ್ನುವಂಥ ಸಂಸ್ಥೆ ಶುರು ಮಾಡಿದ್ದು. ಈ ಸಂಸ್ಥೆ ಹೇಗೂ ಶುರು ಮಾಡಿ ಸಿದ್ಧತೆ ನಾಟಕ ಅಂತ ಆಯಿತು, ಸಂಸ್ಥೆ ಶುರು ಮಾಡಿದ ಮೇಲೆ ಅದೇ ಮುಂದುವರಿಸ್ಬೇಕಲ್ಲ. ಇದಕ್ಕೋಸ್ಕರ ನಮ್ಮದೇ ಬ್ಯಾನರ್ನಲ್ಲಿ ಮತ್ತಷ್ಟು ನಾಟಕಗಳು ಮಾಡಿದ್ದು. ಆ ನಾಟಕದ ಮೂಲಕ ನಾನು ಅಭಿನಯ ಮಾಡಬೇಕಾಯ್ತು. ಹೀಗೆ ಆ ಅಭಿನಯ ಅನ್ನೋದು ನನ್ನ ಜೊತೆಗೆ ಬಂದ್ಕೊಳ್ತಾ ಹೌದು.
1: ಮತ್ತೆ ಸಿನಿಮಾಕ್ಕೆ ಹೋದ್ ಯಾವಾಗ?
0: ಸಿನಿಮಾ ಇದು ರಂಗಭೂಮಿಯಲ್ಲಿ ಇರುವಾಗಲೇ ಮೊದಲಿನದಾಗಿ ನಾನು ಮಾಡಿದ್ದು ಗಿರೀಶ್ ಕಾಸರವಳ್ಳಿಯವರ ಗುಲಾಬಿ ಟಾಕೀಸ್. ಉಡುಪಿ ಸಿಟಿ ಜೆಸಿಯ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿದ್ದೆ. ಆಗ ಒಂದಷ್ಟು ತರಬೇತಿಗಳನ್ನು ಮಾಡಲಿಕ್ಕೆ ನಾನು ತರಬೇತಿದಾರಳಾಗಿ ಕೂಡ ಆಯ್ಕೆಯಾಗಿದೆ. ಹೋಗುವಾಗ ನಾನು ಬೆಳಿಗ್ಗೆ ಒಂದು ಸಣ್ಣ ಜಾಹೀರಾತು ನೋಡಿದ್ದೆ, ಗಿರೀಶ್ ಕಾಸರವಳ್ಳಿಯವರು ಉಡುಪಿಯಲ್ಲಿದ್ದಾರೆ ತಮ್ಮ ಹೊಸ ಸಿನಿಮಾಕ್ಕೆ ಕಲಾವಿದರ ಆಡಿಷನ್ ಆಯ್ಕೆಗೆ ಅಂತ. ಮೆಲ್ಲ ಹೋದೆ ಕೆದಿರು ಒಳಗೆ. ಅಲ್ಲಿ ಹೋಗುವಾಗ ಕಾಸರವಳ್ಳಿ ಸರ್ ಇದ್ದಾರಲ್ಲ, ಹೌದು ಹೌದು ಮೇಲೆ ಫಸ್ಟ್ ಫ್ಲೋರಲ್ಲಿ ಇದ್ದಾರೆ ಅಂತ ಹೇಳಿದರು. ಆಡಿಷನ್ ಆಗ್ತಾ ಇದೆ, ಉಡುಪಿಯ ಕಲಾವಿದರು ಘಟಾನುಘಟಗಳೆಲ್ಲ ಇದ್ದರು. ಆದರೆ ನಾನು ಆಯ್ಕೆ ಆಗಿದ್ದೆ ಸರ್. ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು, ಅದರಲ್ಲಿ ಮುಸ್ಲಿಂ ಮಹಿಳೆಯ ಪಾತ್ರ, ಕುಂಜಿ ಪಾತು ಅಂತ.
1: ಯಾವ ಸಿನಿಮಾ?
0: ಗುಲಾಬಿ ಟಾಕೀಸ್. ಅದರಲ್ಲೂ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದಂತಹ ಸಿನಿಮಾ. ಉಮಾಶ್ರೀ ಅವರಿಗೆ ಕೂಡ ಅದರಲ್ಲಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು. ಇದರಲ್ಲಿ ಉಮಾಶ್ರೀ ಅವರ ಗಂಡನ ಎರಡನೇ ಹೆಂಡತಿ ಪಾತ್ರ ನಾನು. ಚೆನ್ನಾಗಿತ್ತು ಪಾತ್ರ.
1: ಅದು ಮೊದಲ ಸಿನಿಮಾ. ಹಾ, ಮತ್ತೆ ನೀವು ಬೇರೆ ಬೇರೆ ಸಿನಿಮಾಗಳಲ್ಲಿ ಕೂಡ ಮಾಡಿದ್ರಿ. ಇತ್ತೀಚೆಗೆ ತಾನೇ ಸೂಫ್ರಮ್ ಸೋದ ಬೇಬಿ ಅಕ್ಕನ ಒಂದು ಪಾತ್ರದಲ್ಲಿ, ಇಲ್ಲೆಲ್ಲ ಸ್ವಲ್ಪ ಹೆಸರಾದಂತಹ ಪಾತ್ರ.
0: ಹೌದು ಸರ್.
1: ಆಗಿನ ಕಾಲದ ಮೊದಲ ಅಥವಾ ಕೆಲವು ಸಿನಿಮಾಗಳಿಗೂ ಈಗಿನ ಈ ಸಿನಿಮಾದ ಇದಕ್ಕೂ ಏನು ವ್ಯತ್ಯಾಸ ಕಾಣ್ತೀರಿ?
0: ನಾನು ಹೆಚ್ಚಾಗಿ ಅಭಿನಯಿಸಿದ್ದು ಕಲಾತ್ಮಕವಾದಂಥ ಸಿನಿಮಾಗಳಲ್ಲಿ ಹೆಚ್ಚು. ಗುಲಾಬಿ ಟಾಕೀಸ್ ಇರ್ಬೋದು, ಶಂಕರ ಪುಣ್ಯಕೋಟಿ ಅಂತ, ಅಂದರೆ ನಾನು ಅಭಿನಯಿಸಿದ ಸಿನಿಮಾಗಳು ಹೆಚ್ಚಿನವು ಪ್ರಶಸ್ತಿ ಬಂದಿರೋದು. ಆದರೆ ಜನರು ಗುರುತಿಸುವಲ್ಲಿ ಅದು ಸೋತಿದೆ ನನ್ನ, ಅಥವಾ ನಾನು ಪಾತ್ರಧಾರಿ ಒಬ್ಬ ಕಲಾವಿದೆಯಾಗಿ ನನ್ನನ್ನು ಗುರುತಿಸುವಲ್ಲಿ ಅದು ಆ ಸಿನಿಮಾಗಳು ದೊಡ್ಡ ಕಾಣಿಕೆ ಕೊಡಲಿಲ್ಲ ಅಂತ. ಆದರೆ ಸಿನಿಮಾಗಳೆಲ್ಲೂ ಚೆನ್ನಾಗಿತ್ತು, ಅದು ಒಂದು ಮಟ್ಟದ ಪ್ರೇಕ್ಷಕರಿಗೆ ಮಾತ್ರ ತಲುಪುವಂಥದ್ದು. ಬಿ ಸುರೇಶ್ ಅವರದ್ದು ಸರದ್ದು ದೇವರ ನಾಡಿನಲ್ಲಿರ್ಬೋದು, ಬರಗೂರು ರಾಮಚಂದ್ರಪ್ಪ ಅವರದ್ದು ಮೂಕನಾಯಕ ಅಂತ, ಅದರಲ್ಲಿ ಸುಂದರರಾಜ್ ಅವರ ಹೆಂಡತಿಯಾಗಿ ಊರಿನ ಜಮೀನ್ದಾರಿಣಿಯಾಗಿ ಮಾಡಿದ್ದೆ. ಒಂದು 30-40 ಸಿನಿಮಾ ಮಾಡಿರ್ಬೋದು ಸರ್, ಅಥವಾ ಜಾಸ್ತಿನೇ ಇರ್ಬೋದು, ಯಾವತ್ತು ಸಂಖ್ಯೆ ಲೆಕ್ಕ ಇಡಲಿಲ್ಲ. ಅಂದರೆ ಅಭಿನಯಿಸಬೇಕು ಅಭಿನಯಿಸಬೇಕು ಹಾಗೆ. ಆದರೆ ಜನರಿಗೆ ನನ್ನನ್ನು ಪರಿಚಯ ಮಾಡಿಸಲಿಲ್ಲ. ಎಷ್ಟು ಪರಿಚಯ ಮಾಡಲಿಲ್ಲ, ನನ್ನ ಪಕ್ಕದ ಮನೆಯವರಿಗೂ ಗೊತ್ತಿಲ್ಲ ನಾನು ಅಭಿನಯ ಮಾಡ್ತೇನೆ ಅಂತ ಹೇಳಿ. ಆದರೆ ಸೂ ಫ್ರಮ್ ಸೂ ಅಚಾನಕ್ಕಾಗಿ ಕಲಾವಿದೆಗೆ ಸಿಕ್ಕಿದಂಥ ದೊಡ್ಡದೊಂದು ಏನು ಬೂಸ್ಟ್. ಹೌದು, ನಾನು ನಿರೀಕ್ಷೆ ಕೂಡ ಮಾಡದಿದ್ದದ್ದು, ಅಥವಾ ನಾನು ಆಡಿಷನ್ಗೂ ಹೋಗಿರಲಿಲ್ಲ, ಇಂಥ ಒಂದು ಸಿನಿಮಾ ಆಗ್ತದಂತನೂ ಗೊತ್ತಿರಲಿಲ್ಲ. ಆದರೆ ನನಗೆ ಅದು ಕರಿತಾ ಇತ್ತು ಸರ್, ಆ ಬೇಬಿ ಅಕ್ಕನ ಪಾತ್ರ ಅಂತ. ಕೊನೆಯ ಕ್ಷಣದಲ್ಲಿ ಅವರ ಶೂಟಿಂಗ್ ಆಗುವ ಒಂದು 10 ದಿವಸ ಮೊದಲೇನೋ ನನಗೆ ಫೋನ್ ಬಂತು, ನಿರೀಕ್ಷಿತವಾಗಿ ಆಯ್ಕೆ ಆದೆ. ಅದಕ್ಕಾಗಿ ನಾನು ಅದರ ನಿರ್ದೇಶಕರಿಗೆ, ಅದರಲ್ಲಿ ಯಾರು ಆಯ್ಕೆ ಮಾಡ್ತಾರೆ ಅವರಿಗೆಲ್ಲರಿಗೂ ನಾನು ಋಣಿ. ಜೆ ಪಿ ಸರ್ ಇರ್ಬೋದು, ರಾಜ್ ಸರ್ ಇರ್ಬೋದು, ಅವರಿಗೆಲ್ಲ ಋಣಿ. ಮತ್ತು ಆ ಚಿತ್ರೀಕರಣದ ಸಮಯ ಕೂಡ ಹಾಗೆ, ಬಹಳಷ್ಟು ಒಬ್ಬ ಕಲಾವಿದೆಗೆ ಕಲಿಕೆಗೂ ಅದು ಕಾಣಿಕೆ ಕಲಿಕೆ ನೀಡಿದೆ. ಈ ಗುರುತಿಸುವಿಕೆ ಒಂದು ಭಾಗ, ಒಬ್ಬ ವಿದ್ಯಾರ್ಥಿನಿಯಾಗಿ ನಾನು ಕಲ್ತಿದ್ದೇನೆ ಅಲ್ಲಿ, ಅದುವರೆಗಿನ ಕಲಿಕೆ ಒಂದು ರೀತಿ. ಇಲ್ಲಿ ನನಗೆ ಗೊತ್ತಿಲ್ಲದ ಕೆಲವು ಸೂಕ್ಷ್ಮಗಳನ್ನು ಅವರು ಹೇಳಿಕೊಟ್ಟಿದ್ರು. ಒಬ್ಬ ಕಲಾವಿದ ಯಾವ ರೀತಿ ಕ್ಯಾಮರಕ್ಕೆ, ಅದರ ಮೊದಲೇ ಅಭಿನಯಿಸಿದ್ದೆ ಕಲಿಕೆ.

0: ದೃಷ್ಟಿಯಿಂದ ಕೂಡ ನನಗೆ ತುಂಬ ಮುಖ್ಯ ಆಗಿತ್ತು, ಮತ್ತು ಆ ಪರಿಸರ ಕೂಡ ತುಂಬ ಇಷ್ಟ ಆಗಿತ್ತು. ಕಲಾವಿದರಿಂದ ಹೇಗಿರಬೇಕು ಅನ್ನೋದಕ್ಕೆ ಕೂಡ ನಾನು ಬೇರೆಯವರ ನಡವಳಿಕೆ ನೋಡಿ ಬಹಳಷ್ಟು ತಗೊಂಡಿದ್ದೆ. ಅಲ್ಲಿ ಜನರು ಕೂಡ ಗುರುತಿಸಿದರು, ಮತ್ತು ಈಗ ಎಲ್ಲಿ ಹೋದರೂ ಕೂಡ ಆ ಗುರುತಿಸುವಿಕೆ ನನ್ನ
1: ಗುರುತಿಸುವುದು ಅದರಿಂದ
0: ಕಲಾವಿದೆ ಒಬ್ಬಳಿಗೆ ಸಿಕ್ಕಿದಂಥ ದೊಡ್ಡ ಮನ್ನಣೆ.
1: ಈಗ ಮತ್ತೆ ಸಾಹಿತ್ಯಕ್ಕೆ ಬರುವುದಿದ್ರೆ
0: ಅಜ್ಜಿ ನನ್ನನ್ನು ಬೆಳೆಸಿದರು, ಅದೇ ರೀತಿ ಬೆಳೆಸಿದಂತಹ ಇನ್ನೊಂದು ಯಾವುದೋ ಸಂಸ್ಥೆ ಅಥವಾ ಯಾವುದಾದ್ರು ಏನಾದರೂ ಇದ್ದರೆ ಅದು ಆಕಾಶವಾಣಿ. ಪದವಿ ತರಗತಿಯಲ್ಲಿ ಇರುವಾಗಲೇ ನಾನು ಎಚ್ ಎಸ್ ಶಿವಸ್ವಾಮಿ ಅಂತ ಹೇಳಿ ನನ್ನ ಸರ್ ಎಂ ಎ ಮಾಡಬೇಕಂತ ಇತ್ತು, ಅವರ ಹತ್ರ ಮಾತಾಡಿಸ್ಲಿಕ್ಕೆ ಅವರ ಮನೆಗೆ ಹೋಗ್ತಿದ್ದೆ, ಅವರ ಮನೆಯವರು ಕೂಡ ಬರಿತಾ ಇದ್ರು, ಚಿಂತನ ಕಾರ್ಯಕ್ರಮ ಬರ್ತಾ ಇತ್ತು. ನನಗೆ ಆಸೆ ನಾನು ಏನಾದರೂ ಆಕಾಶವಾಣಿಯಲ್ಲಿ ಬರಿಬೇಕು ಅಥವಾ ಆಕಾಶವಾಣಿಯಲ್ಲಿ ಬರಬೇಕು ಅಂತ. ಆದರೆ ಕೇಳೋದು ಹೇಗೆ, ಅವರವರು ಗಂಡ ಹೆಂಡತಿ ಮಾತಾಡುವಾಗ ನನಗೂ ಒಂದು ಅವಕಾಶ ಸಿಗ್ತಿದ್ರೆ ಕೇಳಲಿಕ್ಕೆ ಎಲ್ಲ ನನಗೆ ದಾಕ್ಷಿಣ್ಯ. ಒಂದು ಸಲ ಸರೇ ಕೇಳಿದರು, ನೀನು ಬರಿತೀಯಲ್ಲ, ಕತೆ ಬರಿತೀಯಲ್ಲ, ಕಳಿಸು ಅಂತ. ನನಗೆ ಅಲ್ಲಿ ಯಾರು ಪರಿಚಯ ಇಲ್ಲ ಅಂತ. ಪರಿಚಯಕ್ಕೆ ಯಾರ ವಶೀಲಿಂದ ನೀನು ಇದು ಮಾಡೋದಲ್ಲ, ನಿನ್ನ ಸಾಮರ್ಥ್ಯದಿಂದ ನೀನು ಏನೋ ಆಗಬೇಕು, ಕಳಿಸು ಪೋಸ್ಟಲ್ಲಿ. ನನಗಾದರೂ ಸರ್ ಮೇಲೆ ಬೇಜಾರು. ಮತ್ತು ಅವ್ರು ಹೇಳಿದ್ರು ನಿಲಯ ನಿರ್ದೇಶಕರು ಆಕಾಶವಾಣಿ ಅಷ್ಟು ಬರೆದು ಕಳಿಸೋದು, ಮತ್ತೇನು ಮಾಡೋದು ಆಯಿತು ಅಂತ ನಾನೇ ಒಂದು ಕಳಿಸಿದೆ. ಆಗ ಇಲ್ಲಿ ಶರಭೀಂದ್ರ ಸ್ವಾಮಿ ಸರ್ ಇದ್ದರು, ಅವರು ಅದನ್ನು ಯುವವಾಣಿಗೆ ಆಯ್ಕೆ ಮಾಡಿ ನನಗೆ ಬಂತು. ನನಗೆ ಆಶ್ಚರ್ಯ, ನನ್ನ ಕತೆ ಸಹ ಆಯ್ಕೆ ಆಗ್ತದೆ.
1: ಮೊದಲ ಕತೆ ಆಯ್ಕೆ ಆದದ್ದು
0: ಹೌದು. ಆನಂತರ ನಾನು ಯುವವಾಣಿಯಲ್ಲಿ ಒಂದಷ್ಟು ಕತೆಗಳನ್ನು ಇಲ್ಲಿ ಆಗ ಆ ಸಮಯದಲ್ಲಿ ಇದು ಮಾಡಿದೆ ಸರ್, 95-96 ಆ ಸಮಯದಲ್ಲಿ. ಅದೀಗ ಕತೆಗಳಿಲ್ಲ ನನ್ನ ಹತ್ರ, ಇಲ್ಲೂ ಕೂಡ ಇಲ್ಲಿ
1: ಕೂಡ.
0: ಹೌದು, ಇದು ನನ್ನ ಬರವಣಿಗೆಗೆ ಕೊಟ್ಟು ಸಿಕ್ಕಂಥ ದೊಡ್ಡ ಒಂದು ರಾಜಮಾರ್ಗ ಬರಿಬೇಕು ಅಂತ. ಎಲ್ಲಿಯವರೆಗೆ ಅಂದರೆ ಕೆಲವೊಮ್ಮೆ ಕತೆಗಳು ನಾನು ಬರೆದಿರೋದಿಲ್ಲ, ಆಗ ನನಗೆ ಆಕಾಶವಾಣಿಯಿಂದ ನಿಮ್ಮ ಪತ್ರ ಬರ್ತಾ ಇತ್ತು, ಇಂಥ ತಾರೀಕಿಗೆ ನಿಮ್ಮ ಕತೆ ರೆಕಾರ್ಡಿಂಗ್ ಉಂಟು ಅಂತ. ಅದಕ್ಕೋಸ್ಕರ ನಾನು ಕತೆ ಬರಿತಾ ಇದ್ದೆ. ಸರ್ ಹತ್ರ ಹೋಗಿ ಹೇಳಿದು, ಕಾಗದ ಇದು ಬಂದಿದೆ, ಲೆಟರ್ ಬಂದಿದೆ, ಏನು ಕತೆ ಇಲ್ಲ, ಒಂದು ಕಳಿಸ್ತೇನೆ, ಬರೆದ ಕಥೆಯನ್ನು ಕಳಿಸಬಾರ್ದು, ಇದಕ್ಕೋಸ್ಕರ ಹೊಸ ಕತೆ ಬರಿಬೇಕು ಅಂತ ಸರ್ ಹೇಳ್ತಾ ಇದ್ರು ಶಿವಸ್ವಾಮಿ ಸರ್. ಅದಕ್ಕೋಸ್ಕರನೇ ಕತೆ ಬರಿತಾ ಇದೆ. ಒಂದಷ್ಟು ಬದಿ ಸಂಘರ್ಷ, ಮುಖಾಮುಖಿ ಅಂತೆ, ಕಾಲ್ಗೆಜ್ಜೆ, ಹೆಸರುಗಳು ನೆನಪಿದೆ, ಕತೆಗಳಿಲ್ಲ ಈಗ.
1: ಆಮೇಲೆ ಈ ಕವನಗಳು,
0: ಒಂದಷ್ಟು ಕವನಗಳನ್ನು ಇಟ್ಟು 40-42 ಕವನಗಳನ್ನು, ನನ್ನೊಳಗಿನ ಭಾವ ಅನ್ನುವಂಥ ಪ್ರಥಮ ಸಂಕಲನ ತಂದೆ. ಇದು ನನಗೆ ಒಂದು ನನ್ನೊಳಗೆ ಪರವಾಗಿಲ್ಲ, ನಾನು ಬರಿಬೋದು ಅನ್ನುವಂಥ ಧೈರ್ಯಕ್ಕೆ ಒಂದು ಅದು ಕಾಣಿಕೆ ನೀಡಿತು ಆ ಸಂಕಲನ. ಅದುವರೆಗೆ ನಂಗೆ ನಾನು ಬರೀತಿರೋದು ಕವನ ಅಂತಲೇ ಗೊತ್ತಿರಲಿಲ್ಲ, ಅಥವಾ ಈಗಲೂ ಕವನ ಅಂತ ನಾನು ಅಂದ್ಕೊಳ್ಳಿಲ್ಲ, ಇನ್ನೂ ಬಹಳಷ್ಟು ತಿದ್ದುಪಡಿ ಇರ್ಬೋದು. ಹಾಗಂತೂ ನಾನು ಒಟ್ಟು ಬರಿತಾ ಇರೋದು ನನ್ನ ಒಳಗಿನ ಭಾವನೆಗಳು ಅಷ್ಟೇ ಅದು. ಆ ನಂತರ ಎರಡನೇದು ಶಬ್ದ ಸೀಮೆಯ ಆಚೆ ಕವನ ಸಂಕಲನ ಬಂತು.
1: ಬಂದಿದೆ. ಈಗ ಮೊದಲಿಗೆ ನಾನು ಕೇಳಿದೆ ನಿಮ್ಮ ಮನೆಯ ಒಂದು ವಾತಾವರಣ, ಈಗಿನ ನಿಮ್ಮ ಮನೆಯ ಬಗ್ಗೆ ಹೇಳಿ.
0: ನಾನು, ನನ್ನ ಗಂಡ, ನನ್ನ ಮಗ, ಹಾಗೆ ಮೊದಲು ಅತ್ತೆ ಇದ್ರು, ಅತ್ತೆಯವರೀಗ ಇಲ್ಲ. ನನ್ನ ಅಮ್ಮ ಇದ್ದಾರೆ, ಅತ್ತೆಯವರದ್ದು ಯಾವುದೇ ಕಾರಣಕ್ಕೆ ಯಾವುದೇ ನನ್ನ ಈ ರೀತಿಯ ಕೆಲಸಕ್ಕೆ ಅಡ್ಡಿರಲಿಲ್ಲ, ಆದರೆ ಅವರಷ್ಟಕ್ಕೆ ಈಗಲೂ ಅಲ್ಲೇ ಇರೋದು ನಾವು ಹಳ್ಳಿ ಮನೆಯಲ್ಲೇ. ನಾನು ಈ ಗಂಡನ ಮನೆಗೆ ಹಳಬಳ ಆಗಿರೋದ್ರಿಂದಾಗಿ
1: ನೀವೀಗ ಸೀನಿಯರ್,
0: ಈಗ ನನಗೆ ನನ್ನ ಬಗ್ಗೆ ಖುಷಿ ಉಂಟು, ನಾನು ನಾಟಕ ಮಾಡ್ತೀನಿ, ಖುಷಿ
1: ಖುಷಿ.
0: ನಾನು ಈಗಲೂ ಹೇಳೋದು, ನಮ್ಮ ಒಳಗೆ ಏನು ಅನ್ನಿಸ್ತದೋ ಅದು ಸರಿ ಅಂತ ನಮ್ಮ ಆತ್ಮಸಾಕ್ಷಿ ಹೇಳಿದೆ, ಅದನ್ನು ಮಾಡಬೇಕು. ಆಗ ನನಗೆ ಹಾಗಲ್ಲ, ನಾನು ಉಳಿದ ಎಲ್ಲರ ಬಗ್ಗೆ ಯೋಚನೆ. ಈಗ ನಾನು ಅದನ್ನು ಪ್ರಶ್ನೆ ಮಾಡ್ತೇನೆ, ಬೇಕಾದರೆ ಯಾಕೆ ಸಾಕು, ಅಥವಾ ಆ ನಾಟಕದಲ್ಲಿ ಅಭಿನಯಿಸುವುದರಿಂದ ಅಥವಾ ಯಾವುದೇ ಒಂದು ಅಭಿನಯ ಅಥವಾ ಅಕ್ಷರಗಳು ನಮ್ಮ ಕೆಲಸದಿಂದ ಇತರರಿಗೆ ತೊಂದರೆಯಾಗಿದೆಯೋ ಅಥವಾ ಅದು ಆಗಿಲ್ಲದೇ ಇರುವಾಗ ಅದು ಸರಿ ಅಂತ ನನ್ನ ಅನಿಸಿಕೆ. ಮತ್ತು ನಮ್ಮ ಮನೆಯವರು ಕೂಡ ಪ್ರೋತ್ಸಾಹ ಕೊಡ್ತಾರೆ. ಅವ್ರಿಗೆ ಅರ್ಥ ಆಗೋದಿಲ್ಲ ನಾನು ಬರೆದದು ಕವನ, ಅವ್ರು ಯಾವಾಗಲೂ ತಮಾಷೆ ಮಾಡೋದಿದೆ, ನನ್ನ ಹೆಂಡತಿ ಬರೋದಕ್ಕೆ ನಾನು ತಮ್ಮ ಕೊಡ್ತೀನಿ, ಆದರೆ ನನಗೆ ಏನಂತೂ ಗೊತ್ತಾಗೋದಿಲ್ಲ ಅಂತ. ಆದರೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಸರ್.
1: ಒಳ್ಳೆಯದು ಪೂರ್ಣಿಮಾ ಸುರೇಶ್ ಅವರೇ, ನಿಮ್ಮ ಸಾಹಿತ್ಯ ಮತ್ತು ಕಲೆ, ನಾಟಕ, ಸಿನಿಮಾ, ಈ ಎಲ್ಲದರ ಪ್ರೇರಣೆ ಜೊತೆಗೆ ಇದರಲ್ಲಿ ನೀವು ನಡೆದು ಬಂದ ಹಾದಿಯ ಒಂದು ಕಿರು ಚಿತ್ರಣವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ಟಿದ್ದೀರಿ, ಧನ್ಯವಾದ.
2: ಇದುವರೆಗೆ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು ಖ್ಯಾತ ಸಾಹಿತಿ, ಆಕಾಶವಾಣಿ ಸಿನಿಮಾ ಹಾಗೂ ರಂಗಭೂಮಿ ಕಲಾವಿದೆ ಪೂರ್ಣಿಮಾ ಸುರೇಶ್. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಸೂರ್ಯನಾರಾಯಣ ಭಟ್ ಪಿಎಸ್.

0: ಆಕಾಶವಾಣಿ ಮಂಗಳೂರು. ವನ ಮಹೋತ್ಸವ ಆಗಬೇಕಿದು ನಿತ್ಯೋತ್ಸವ. ಈ ಕುರಿತು ಪ್ರಶಾಂತ್ ಅನಂತಾಡಿ ಅವರಿಂದ ಭಾಷಣ.
1: ಭೂಮಿಯು ಪ್ರತಿಯೊಬ್ಬರ ಅಗತ್ಯಕ್ಕೆ ಬೇಕಾದುದಷ್ಟನ್ನು ನೀಡಬಲ್ಲದು, ಆದರೆ ಪ್ರತಿಯೊಬ್ಬರ ದುರಾಸೆಯನ್ನು ಪೂರೈಸಲಾರದು. ಪರಿಸರ ಪ್ರಜ್ಞೆಯ ಬಗ್ಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿರುವ ಪ್ರಸಿದ್ಧ ಉಕ್ತಿಯಿದು. ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅನುಬಂಧವು ಅನನ್ಯವಾದುದು.

ಮಾನವನ ಬದುಕು, ವಿಕಾಸ, ನಾಗರಿಕತೆ, ಆಧುನಿಕತೆ, ಅಭಿವೃದ್ಧಿ ಎಲ್ಲವೂ ಪರಿಸರಾವಲಂಬಿತವಾದವುಗಳು. ಈ ಕಾರಣಗಳಿಂದಾಗಿ ಮನುಷ್ಯನು ಎಂದೆಂದಿಗೂ ತನ್ನ ಪರಿಸರಕ್ಕೆ ಅತೀವ ಋಣಿಯಾಗಿರಬೇಕೆನ್ನುವುದು ಅತಿಶಯೋಕ್ತಿಯ ಮಾತಲ್ಲ. ಆದರೆ ಇತಿಹಾಸದಲ್ಲಿ ಆಗಿದ್ದಾದರೂ ಏನು, ವರ್ತಮಾನದಲ್ಲಿ ಆಗುತ್ತಿರುವುದಾದರೂ ಏನು ಎಂಬುದನ್ನು ಗಮನಿಸಿದರೆ ನಮಗೆ ತೀವ್ರ ನಿರಾಶೆ ಉಂಟಾಗುತ್ತದೆ. ಯಾವ ಪ್ರಕೃತಿಯನ್ನು ಪೂಜನೀಯ ಭಾವದಿಂದ ಮನುಷ್ಯನು ಕಂಡಿದ್ದನೋ ಅವನೇ ಇಂದು ಪ್ರಕೃತಿಯನ್ನು ತನ್ನ ಅನುಭೋಗದ ವಸ್ತುವನ್ನಾಗಿ ಮಾರ್ಪಡಿಸಿಕೊಂಡಿದ್ದಾನೆ. ಈ ನಿಟ್ಟಿನಲ್ಲಿ ನಮಗೆ ಗಾಂಧೀಜಿಯವರ "ಪ್ರಕೃತಿಯು ಮಾನವನ ದುರಾಸೆಯನ್ನು ಪೂರೈಸಲಾರದು" ಎಂಬ ಮಾತು ಸಾರ್ವಕಾಲಿಕ ಎಚ್ಚರಿಕೆಯ ಸಂದೇಶವಾಗಿ ನಿಲ್ಲುತ್ತದೆ. ಮನುಷ್ಯರಿಗೆ ಪ್ರಕೃತಿಯು ನೀಡಿರುವ ಒಂದು ಅತ್ಯದ್ಭುತ ವರವೆಂದರೆ ಮರಗಳು. ಅಸಂಖ್ಯ ಗಿಡ ಮರಗಳಿಂದ ಕೂಡಿರುವ ವಿಶಿಷ್ಟ ತಾಣಗಳನ್ನು ನಾವು ಅರಣ್ಯಗಳು ಎನ್ನುತ್ತೇವೆ. ಲಕ್ಷಾಂತರ ವರ್ಷಗಳಲ್ಲಿ ನಿಧಾನವಾಗಿ ವಿಕಾಸವಾಗಿ ರೂಪಿತಗೊಂಡಿರುವ ವಿಶಿಷ್ಟ ಪರಿಸರ ವ್ಯವಸ್ಥೆಯೇ ಈ ಅರಣ್ಯಗಳು. ಮರಗಳಿದ್ದರೆ ಮನುಷ್ಯ, ಕಾಡಿದ್ದರೆ ನಾಡು, ಅರಣ್ಯಗಳಿದ್ದರೆ ನಾಗರಿಕತೆ. ಈ ಮಾತುಗಳು ತುಂಬ ಅರ್ಥಪೂರ್ಣವಾದವುಗಳು. ಗಾಳಿ, ನೀರು, ಆಹಾರ, ಔಷಧ ಮೊದಲಾದ ಜೀವನಾವಶ್ಯಕ ಪದಾರ್ಥಗಳನ್ನು ಹೇರಳವಾಗಿ ನೀಡುತ್ತಾ ಬಂದಗಳೇ ಆಗಿವೆ. ಕೇವಲ ಇಂಧನವನ್ನಾಗಿ ಉಪಯೋಗಿಸುವ ಕಟ್ಟಿಗೆಗಳ ಉದ್ದೇಶಕ್ಕಾಗಿ ಇಲ್ಲವೇ ಮರಮುಟ್ಟುಗಳನ್ನು ಮಾಡುವ ಉದ್ದೇಶಕ್ಕಾಗಿ ಮರಗಳು ಎಂಬ ಅರ್ಥವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರತಿಯೊಂದು ಮರದ ಬೆಲೆಯನ್ನು ಲೆಕ್ಕಾಚಾರ ಹಾಕುವ ಪರಿಪಾಠವೇ ನಮ್ಮಲ್ಲಿ ಸಾಮಾನ್ಯವಾಗಿ ಕಾಣಸಿಗುತ್ತದೆ. ಆದರೆ ಈ ಬಗೆಯ ಸಾಮಾನ್ಯ ಲೆಕ್ಕಾಚಾರಕ್ಕೆ ಬದಲಾಗಿ ಒಂದು ಮರವು ತಾನು ಅಸ್ತಿತ್ವಕ್ಕೆ ಬಂದ ದಿನದಿಂದ ಸುದೀರ್ಘ ಅವಧಿಗೆ ಜೀವಂತವಾಗಿದ್ದು ನಂತರ ಕಡಿಯಲ್ಪಟ್ಟು ಉಪಯೋಗಿಸಲ್ಪಡುವ ಮುನ್ನವೇ ಅದು ತನ್ನ ವತಿಯಿಂದ ಏನೆಲ್ಲ ಕೆಲಸ ಕಾರ್ಯಗಳನ್ನು ಪರೋಕ್ಷವಾಗಿ ನಿರ್ವಹಿಸುತ್ತದೆ ಎನ್ನುವುದನ್ನು ಗಮನಿಸಿದರೆ ನಾವು ದಂಗಾಗಿ ಬಿಡುತ್ತೇವೆ. ಒಂದು ಅಧ್ಯಯನದ ಪ್ರಕಾರ 40 ವರ್ಷ ವಯೋಮಾನದ ಒಂದು ಮರವು ತಾನು ಬಿಡುವ ಹೂವು, ಕಾಯಿ, ಹಣ್ಣು, ಬೀಜಗಳನ್ನು ಹೊರತುಪಡಿಸಿ ಗಂಟೆಗೆ 2.5 ಟನ್ಗಳಷ್ಟು ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಹೀರಿಕೊಂಡು 1.5 ಟನ್ಗಳಷ್ಟು ಆಮ್ಲಜನಕದ ಅನಿಲವನ್ನು ಪರಿಸರಕ್ಕೆ ಬಿಡುತ್ತದೆ. ಅಲ್ಲದೆ ಸಸ್ಯ ಸಂಪತ್ತಿಗೆ ಅಂತರ್ಜಲವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವಿದೆ. ಖನಿಜ ಸಂಪತ್ತನ್ನು ನಿರ್ದೇಶಿಸುವ ಗುಣವಿದೆ. ಭೂಮಿಯ ಫಲವತ್ತತೆಯನ್ನು ವೃದ್ಧಿಸುವ ಶಕ್ತಿಯಿದೆ. ರೋಗ ರುಜಿನಗಳನ್ನು ಗುಣಪಡಿಸುವ ಶಕ್ತಿಯಿರುವ ಔಷಧೀಯ ಗುಣವಿಶೇಷಗಳಿವೆ. ಆದರೆ ಇಂದು ಈ ಸಸ್ಯ ಸಂಪತ್ತುಗಳು ನಾನಾ ಕಾರಣಗಳಿಂದಾಗಿ ವೇಗವಾಗಿ ವಿನಾಶದ ಅಂಚಿಗೆ ತಳ್ಳಲ್ಪಡುತ್ತಿವೆ. ಸಸ್ಯ ಸಂಕುಲ ಹಾಗೂ ಸಸ್ಯ ವೈವಿಧ್ಯದ ನಾಶವು ಹಲವಾರು ಬಗೆಗಳಲ್ಲಿ ಸಂಭವಿಸುತ್ತಿವೆ. ಅವುಗಳಲ್ಲಿ ಬಹಳ ಮುಖ್ಯವಾದುದು ಸಸ್ಯಜಾತಿ ನಿರ್ನಾಮ ಎಂಬ ಸ್ವಾಭಾವಿಕ ಪ್ರಾಕೃತಿಕ ಕ್ರಿಯೆ. ಪ್ರತಿಯೊಂದು ಸಸ್ಯಜಾತಿಗೂ ಭೂಮಿಯ ಕಾಲಘಟ್ಟಗಳಲ್ಲಿ ಒಂದು ನಿರ್ದಿಷ್ಟವಾದ ಜೀವಿತಾವಧಿ ಇರುತ್ತದೆ. ಒಂದು ಸಂಕುಲದ ಉದ್ಭವ, ವಿಕಾಸ ಮತ್ತು ನಿರ್ನಾಮ ಇವು ಜೈವಿಕ ವಿಕಸನದ ಅನಿವಾರ್ಯ ಹಂತಗಳು. ಮಾನವನ ಹಸ್ತಕ್ಷೇಪದಿಂದಾಗಿ ಸಸ್ಯಜಾತಿಯ ನಿರ್ನಾಮದ ಗತಿಯು ಇಂದು ವೇಗವಾಗಿ ನಡೆಯುತ್ತಿರುವುದು ಗಂಭೀರವಾದ ವಿಚಾರವಾಗಿದೆ. ಮಾನವ ಪ್ರೇರಿತ ಸಸ್ಯಜಾತಿಯ ವಿನಾಶಕ್ಕೆ ಮೂಲ ಕಾರಣ ಆತನ ದುರಾಸೆ ಮತ್ತು ನಿರ್ಲಕ್ಷ್ಯತನ. ಸಸ್ಯಗಳ ಸಹಜ ವಾಸಸ್ಥಾನಗಳ ಧ್ವಂಸ ಹಾಗೂ ನಗರೀಕರಣ, ಕೃಷಿ ವಿಸ್ತರಣೆ ಮತ್ತು ಕೈಗಾರಿಕೀಕರಣಗಳಂತಹ ಪ್ರತ್ಯಕ್ಷ ಹಾಗೂ ಪರೋಕ್ಷ ಕಾರಣಗಳಿಂದಾಗಿ ಕಾಡುಗಳ ನಾಶ ನಿರಂತರವಾಗಿ ನಡೆಯುತ್ತಿದೆ. ಪ್ರತಿ ವರ್ಷವೂ 1000 ಹೆಕ್ಟೇರ್ಗಳಷ್ಟು ಕಾಡು ಬರಿದಾಗುತ್ತಿದೆ. ಸಸ್ಯ ಸಂಕುಲದ ಭವಿಷ್ಯದ ಬಗ್ಗೆ ಏನೇನೂ ಚಿಂತಿಸದೆ ನಾವಿಂದು ಅವುಗಳನ್ನು ವಿನಾಶ ಮಾಡುತ್ತಿದ್ದೇವೆ. ಒಂದು ಸಸ್ಯ ಜಾತಿ ನಾಶವಾದರೆ ಅದನ್ನು ಅವಲಂಬಿಸಿ ಬೆಳೆಯುವ ಶಿಲೀಂಧ್ರ, ಕೀಟ, ಬ್ಯಾಕ್ಟೀರಿಯಾಗಳಂತಹ 10 ಜೀವಜಾತಿಗಳು ನಾಶವಾಗುತ್ತವೆ. ಜೊತೆಯಲ್ಲಿ ಆಧುನಿಕ ಕೃಷಿ ಎಂಬ ಹೆಸರಿನಲ್ಲಿ ಬೆರಳೆಣಿಕೆಯಷ್ಟು ಹೈಬ್ರಿಡ್ ತಳಿಗಳನ್ನು ಮಾತ್ರ ಸತತವಾಗಿ ಮನುಷ್ಯನು ಬೆಳೆಸತೊಡಗಿರುವುದರಿಂದ ಅಸಂಖ್ಯಾತ ಸಹಜ ತಳಿಗಳು ಕಣ್ಮರೆಯಾಗುತ್ತಿವೆ. ಉದಾಹರಣೆಗೆ 20ನೇ ಶತಮಾನದ ಮಧ್ಯಭಾಗದಲ್ಲಿ ಭಾರತದ ಕೃಷಿಕರು ಭತ್ತದ 1000 ತಳಿಗಳನ್ನು ಬೆಳೆಸುತ್ತಿದ್ದರು. ಆದರೆ ಪ್ರಸ್ತುತ ನಾವು ಕೇವಲ 100ಕ್ಕಿಂತಲೂ ಕಡಿಮೆ ಸಂಖ್ಯೆಯ ಹೈಬ್ರಿಡ್ ತಳಿಗಳನ್ನು ಬಳಸಿಕೊಂಡು ಹಿಂದಿನ ಸಾಂಪ್ರದಾಯಿಕ ಸಹಜ ತಳಿಗಳನ್ನು ನಿರ್ಲಕ್ಷಿಸಿದ್ದೇವೆ. ಇದು ಒಂದು ರೀತಿಯಲ್ಲಿ ನಮ್ಮಗಳ ಸಹಜ ಸಂಸ್ಕೃತಿಯುಕ್ತ ಬದುಕಿನ ಬಹುದೊಡ್ಡ ಪಲ್ಲಟಕ್ಕೆ ಕಾರಣವೂ ಆಗಿಬಿಟ್ಟಿದೆ. ಬಹುಮಟ್ಟಿಗೆ ಕೈಗಾರಿಕಾ ಕ್ರಾಂತಿಯಿಂದ ಅರಣ್ಯಗಳ ನಾಶ ನಿರಂತರವಾಗಿ ನಡೆಯುತ್ತಿದೆ. ವ್ಯವಸಾಯದ ವಿಸ್ತರಣೆ, ವಸತಿ ಬಡಾವಣೆಗಳ ನಿರ್ಮಾಣ, ಕೈಗಾರಿಕೆಗಳ ಸ್ಥಾಪನೆ, ಅಣೆಕಟ್ಟುಗಳ ನಿರ್ಮಾಣ, ಗಣಿಗಾರಿಕೆ, ಅಡಿಕೆ, ಕಾಫಿ, ರಬ್ಬರ್ಗಳಂತಹ ಏಕಮುಖ ತೋಟಗಾರಿಕೆ ಪದ್ಧತಿ, ಉರುವಲುಗಳ ಉಪಯೋಗ, ಹೀಗೆ ಹಲವಾರು ಕಾರಣಗಳಿಂದಾಗಿ ಅರಣ್ಯನಾಶವು ನಡೆಯುತ್ತಿದ್ದು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 1.3 ಮಿಲಿಯನ್ ಹೆಕ್ಟೇರ್ಗಳಷ್ಟು ಅರಣ್ಯ ನಾಶವಾಗುತ್ತಿದೆ ಎಂಬ ವರದಿಗಳಿವೆ. ಪರಿಸರ ವಿಜ್ಞಾನಿಗಳ ಅಭಿಪ್ರಾಯದಂತೆ ನಮ್ಮ ದೇಶ

ದೇಶದ ಒಟ್ಟು ಭೂಭಾಗದಲ್ಲಿ ಪ್ರಸ್ತುತ ಪರಿಸ್ಥಿತಿಗಳಿಗನುಗುಣವಾಗಿ ಸುಮಾರು 33% ಭೂಭಾಗದಲ್ಲಿ ಅರಣ್ಯವಿರಬೇಕಾಗಿತ್ತು. ಆದರೆ ಇಂದು 11%ಕ್ಕಿಂತಲೂ ಕಡಿಮೆ ಪ್ರಮಾಣದ ಅರಣ್ಯವನ್ನು ನಾವು ಹೊಂದಿದ್ದೇವೆ. ಸದ್ಯಕ್ಕೆ ಅರಣ್ಯ ಸಂಪತ್ತು ಗಣನೀಯವಾಗಿ ಅಸ್ತಿತ್ವದಲ್ಲಿರುವುದೆಂದರೆ ಪಶ್ಚಿಮಘಟ್ಟ ಮತ್ತು ಹಿಮಾಲಯದ ತಪ್ಪಲಿನ ಕೆಲವು ಪ್ರಾಂತ್ಯಗಳ ಭಾಗಗಳಲ್ಲಿ ಮಾತ್ರ. ಈ ಎಲ್ಲ ಆತಂಕಕಾರಿ ಬೆಳವಣಿಗೆಗಳ ಪರಿಣಾಮವಾಗಿ ಇಂದು ಮನುಷ್ಯನು ತುಸು ಎಚ್ಚರಗೊಂಡಿದ್ದಾನೆ. ಈ ಎಚ್ಚರಿಕೆಯ ಫಲವಾಗಿ ಭಾರತದಲ್ಲಿ ಸಸ್ಯ ಸಂಪತ್ತಿನ ಸಂವರ್ಧನೆಗಾಗಿ ಪ್ರತಿ ವರ್ಷ ವನ ಮಹೋತ್ಸವ ಎಂಬ ಉತ್ತಮ ಕಾರ್ಯಕ್ರಮವೊಂದು ಆಯೋಜಿತಗೊಳ್ಳುತ್ತಿದೆ. ಇದರಡಿಯಲ್ಲಿ ಪ್ರತಿ ವರ್ಷವೂ ಗಿಡ ಮರಗಳ ಸಮೃದ್ಧಿಯ ಕಡೆಗೆ ಒಂದಷ್ಟು ಕೆಲಸ ಮಾಡುವ ಕಾರ್ಯಗಳನ್ನು ಸರ್ಕಾರ, ಸಂಘ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳು ನಿರ್ವಹಿಸುತ್ತಾ ಬಂದಿವೆ. ಭಾರತದಲ್ಲಿ ವನ ಮಹೋತ್ಸವವನ್ನು ಪ್ರತಿ ವರ್ಷ ಜುಲೈ 1 ರಿಂದ ಜುಲೈ 7 ರವರೆಗೆ 1 ವಾರದ ಕಾಲ ಆಚರಿಸಲಾಗುತ್ತದೆ. ವೃಕ್ಷಾರೋಪಣ ಅಭಿಯಾನದ ಮೂಲಕ ಪರಿಸರ ಸಂರಕ್ಷಣೆ,

ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳು ನಿರ್ವಹಿಸುತ್ತಾ ಬಂದಿವೆ. ಭಾರತದಲ್ಲಿ ವನ ಮಹೋತ್ಸವವನ್ನು ಪ್ರತಿ ವರ್ಷ July 1 to July 7 ಒಂದು ವಾರದ ಕಾಲ ಆಚರಿಸಲಾಗುತ್ತದೆ. ವೃಕ್ಷಾರೋಪಣ ಅಭಿಯಾನದ ಮೂಲಕ ಪರಿಸರ ಸಂರಕ್ಷಣೆ, ಅರಣ್ಯ ಪ್ರದೇಶದ ವಿಸ್ತರಣೆ ಮತ್ತು ಮರಗಳ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಜೊತೆಯಲ್ಲಿ ಮಣ್ಣಿನ ಸವಕಳಿ ತಡೆಯುವುದು, ಹವಾಮಾನ ವೈಪರೀತ್ಯ ನಿಯಂತ್ರಿಸುವುದು ಮತ್ತು ಆಹಾರ ಪೂರೈಕೆಯ ಸಮತೋಲನ ಸಾಧಿಸುವುದೂ ಇದರ ಉದ್ದೇಶವಾಗಿದೆ. ವನ ಮಹೋತ್ಸವದ ಆರಂಭವು 1950 ಅಂದಿನ ಕೇಂದ್ರ ಕೃಷಿ ಸಚಿವರಾಗಿದ್ದ KM ಮುನ್ಷಿ ಅವರಿಂದ ನಡೆಯಿತು. ದೇಶದಾದ್ಯಂತ ಗಿಡಗಳನ್ನು ನೆಟ್ಟು ಅರಣ್ಯ ಸಂಪತ್ತನ್ನು ವೃದ್ಧಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಶಾಲೆಗಳು, ಕಾಲೇಜುಗಳು, ಸರ್ಕಾರಿ ಇಲಾಖೆಗಳು, ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ವನ ಮಹೋತ್ಸವವನ್ನು ಆಚರಿಸುತ್ತಿದ್ದಾರೆ. ವನ ಮಹೋತ್ಸವ ಎಂದರೆ ಕೇವಲ ಗಿಡ ನೆಡುವ ಕಾರ್ಯಕ್ರಮವಲ್ಲ, ಅದು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ, ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವ ಮತ್ತು ಮುಂದಿನ ಪೀಳಿಗೆಗೆ ಹಸಿರು ಭೂಮಿಯನ್ನು ಉಳಿಸುವ ಸಂಕಲ್ಪದ ಹಬ್ಬವಾಗಿದೆ. ಒಂದು ಗಿಡವನ್ನು ನೆಡುವುದು ಸುಲಭ, ಆದರೆ ಅದನ್ನು ಪೋಷಿಸಿ ದೊಡ್ಡ ಮರವಾಗಿ ಬೆಳೆಸುವುದು ನಮ್ಮ ನಿಜವಾದ ಜವಾಬ್ದಾರಿಯಾಗಿದೆ. ವನ ಮಹೋತ್ಸವದ ದಿನ 1000 ಗಿಡಗಳನ್ನು ನೆಟ್ಟರೂ ಅವುಗಳನ್ನು ಸರಿಯಾಗಿ ಆರೈಕೆ ಮಾಡದಿದ್ದರೆ ಅದರ ಪ್ರಯೋಜನ ಕಡಿಮೆಯಾಗುತ್ತದೆ. ಆದ್ದರಿಂದ ಒಬ್ಬ ವ್ಯಕ್ತಿ ಒಂದು ಗಿಡ ಎಂಬ ಸಂಕಲ್ಪದ ಜೊತೆಗೆ ಒಂದು ಗಿಡ ಒಂದು ಜೀವ ಎಂಬ ಮನೋಭಾವವನ್ನು ನಾವು ಬೆಳೆಸಿಕೊಳ್ಳಬೇಕು. ನಾವು ಪ್ರತಿ ವರ್ಷ ವನ ಮಹೋತ್ಸವವನ್ನು ಆಚರಿಸುವಾಗ ಒಂದಷ್ಟು ವೈಜ್ಞಾನಿಕ ಚಿಂತನೆಗಳನ್ನು ಮಾಡಿಕೊಳ್ಳಬೇಕಾಗಿದೆ. ಈ ನೆಪದಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಏಕಜಾತಿಯ ಗಿಡಗಳನ್ನು ನೆಡುವುದರ ಮೂಲಕ ಆ ಭಾಗದ ಪರಿಸರದ ಸಮತೋಲನವನ್ನು ಅಸ್ತವ್ಯಸ್ತಗೊಳಿಸುವ ಕಾರ್ಯಕ್ಕೆ ಕಾರಣರಾಗಬಾರದು. ಯಾವ ಪ್ರದೇಶದಲ್ಲಿ ಯಾವ ಜಾತಿಯ ಗಿಡಗಳು ಪರಿಸರಕ್ಕೆ ಪೂರಕವಾಗಿ ಬೆಳೆಯುತ್ತವೆ ಎನ್ನುವುದರ ಅರಿವು ನಮಗಿರಬೇಕು. ಆಯಾ ಕಾಲದ ಪ್ರಾಕೃತಿಕ ಬದಲಾವಣೆಗಳಿಗೆ ಒಗ್ಗಿಕೊಳ್ಳುವ ಮತ್ತು ಪರಿಸರಕ್ಕೆ ಪೂರಕವಾಗಿ ಬೆಳೆಯುವಂತಹ ಗಿಡಮರಗಳನ್ನು ವೈಜ್ಞಾನಿಕವಾಗಿ ನಿಷ್ಕರ್ಷಿಸಿ ವನ ಮಹೋತ್ಸವದ ಮಹಾ ಅಭಿಯಾನದಲ್ಲಿ ಸೇರಿಸಿಕೊಳ್ಳಬೇಕಾಗಿರುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಉಳಿದರೆ ಹಸಿರು, ಉಳಿದೀತು ಉಸಿರು ಎಂಬ ಮಾತು ಇಂದಿನ ಪರಿಸರದ ಸಂಕಷ್ಟದ ಸಂದರ್ಭದಲ್ಲಿ ಅತ್ಯಂತ ಪ್ರಸ್ತುತವಾಗಿದೆ. ವನ ಮಹೋತ್ಸವವು ಕೇವಲ ಗಿಡ ನೆಡುವ ಕಾರ್ಯಕ್ರಮವಲ್ಲ, ಅದು ಪ್ರಕೃತಿಯೊಂದಿಗೆ ಮಾನವನ ಸಂಬಂಧವನ್ನು ಪುನಃಸ್ಥಾಪಿಸುವ ಪರಿಸರ ಜಾಗೃತಿಯ ಚಳುವಳಿಯಾಗಿದೆ. ಆದರೆ ಇಂದಿನ ದಿನಗಳಲ್ಲಿ ವನ ಮಹೋತ್ಸವವು ಅನೇಕ ಕಡೆ ಕೇವಲ ಛಾಯಾಚಿತ್ರಗಳಿಗೆ, ರೀಲ್ಸ್ಗಳನ್ನು ಮಾಡಲು ಮತ್ತು ಅವುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲು ಸೀಮಿತವಾಗುತ್ತಿರುವುದು ವಿಷಾದನೀಯ. ಒಂದು ದಿನ 1000 ಗಿಡಗಳನ್ನು ನೆಟ್ಟು ನಂತರ ಅವುಗಳ ಪಾಲನೆಗೆ ಗಮನ ನೀಡದಿದ್ದರೆ ಅದರ ಉದ್ದೇಶವೇ ವಿಫಲವಾಗುತ್ತದೆ. ಆದ್ದರಿಂದ ಇಂದಿನ ಸನ್ನಿವೇಶದಲ್ಲಿ ವನ ಮಹೋತ್ಸವವು ಗಿಡ ನೆಡುವ ಹಬ್ಬವಾಗಿರದೆ ಗಿಡ ಉಳಿಸುವ ಸಂಕಲ್ಪವಾಗಬೇಕು. ಇಂದು ಜಾಗತಿಕ ತಾಪಮಾನ ಏರಿಕೆ, ಅನಿಯಮಿತ ಮಳೆ, ಬರ, ಪ್ರವಾಹ, ಭೂಕುಸಿತ, ವಾಯುಮಾಲಿನ್ಯ ಮತ್ತು ಜೀವ ವೈವಿಧ್ಯದ ನಾಶದಂತಹ ಸಮಸ್ಯೆಗಳು ಮಾನವ ಕುಲಕ್ಕೆ ಸವಾಲಾಗಿವೆ. ವಿಶ್ವಸಂಸ್ಥೆಯ ವರದಿಗಳ ಪ್ರಕಾರ ಪ್ರಪಂಚದ ಸರಾಸರಿ ತಾಪಮಾನವು ಕೈಗಾರಿಕಾ ಪೂರ್ವಕಾಲಕ್ಕಿಂತ ಸುಮಾರು 1.1°C 1.3°C ಹೆಚ್ಚಾಗಿದೆ. ಭಾರತದಲ್ಲಿಯೂ ಅರಣ್ಯನಾಶ, ನಗರೀಕರಣ ಮತ್ತು ಕೈಗಾರಿಕೀಕರಣದಿಂದ ಪರಿಸರದ ಸಮತೋಲನಕ್ಕೆ ಧಕ್ಕೆ ಉಂಟಾಗಿದೆ. ಇಂತಹ ಸಂದರ್ಭದಲ್ಲಿ ವನ ಮಹೋತ್ಸವದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ವನ ಮಹೋತ್ಸವವನ್ನು ಯಶಸ್ವಿಗೊಳಿಸುವಲ್ಲಿ ಸರಕಾರದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಸರಕಾರವು ಕೇವಲ ಗಿಡಗಳನ್ನು ವಿತರಿಸುವುದಷ್ಟೇ ಅಲ್ಲದೆ ಅವುಗಳ ದೀರ್ಘಕಾಲೀನ ಸಂರಕ್ಷಣೆಗೆ ಯೋಜನೆ ರೂಪಿಸಬೇಕು. ಸ್ಥಳೀಯ ಹವಾಮಾನಕ್ಕೆ ಹೊಂದುವ ಸ್ಥಳೀಯ ಜಾತಿಯ ಸಸಿಗಳನ್ನು ಆಯ್ಕೆ ಮಾಡಬೇಕು. ನೆಟ್ಟ ಗಿಡಗಳ ಬದುಕುಳುವಿಕೆಯನ್ನು ಪರಿಶೀಲಿಸಲು ವಿಶೇಷ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ರೂಪಿಸಬೇಕು. ಪ್ರತಿ ಗ್ರಾಮ ಪಂಚಾಯಿತಿ, ಶಾಲೆ, ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳಿಗೆ ವಾರ್ಷಿಕ ಗಿಡ ಸಂರಕ್ಷಣೆಯ ಗುರಿಯನ್ನು ನಿಗದಿಪಡಿಸಬಹುದು. ರಸ್ತೆ ಬದಿಗಳು, ಕೆರೆಗಳ ಸುತ್ತಮುತ್ತ, ಸರ್ಕಾರಿ ಜಾಗಗಳು ಮತ್ತು ಬೆಟ್ಟ ಪ್ರದೇಶಗಳಲ್ಲಿ ಯೋಜಿತವಾಗಿ ಅರಣ್ಯೀಕರಣ ಕಾರ್ಯ ಕೈಗೊಳ್ಳಬೇಕು. ಎಷ್ಟು ಗಿಡ ನೆಟ್ಟೆವು ಎನ್ನುವುದಕ್ಕಿಂತ ಎಷ್ಟು ಗಿಡಗಳನ್ನು ಉಳಿಸಿದೆವು ಎಂಬುದು ಯಶಸ್ವಿನ ಮಾನದಂಡವನ್ನಾಗಿ ಮಾಡಿಕೊಳ್ಳಬೇಕು. ಸ್ವಯಂ ಸೇವಾ ಸಂಘಗಳು, ಯುವಕ ಸಂಘಗಳು, ಮಹಿಳಾ ಸಂಘಗಳು ಮತ್ತು ಪರಿಸರ ಸಂಘಟನೆಗಳು ವನ ಮಹೋತ್ಸವವನ್ನು ಜನಾಂದೋಲನವಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಗಿಡ ನೆಡುವ ಕಾರ್ಯಕ್ರಮಗಳ ಜೊತೆಗೆ ಪರಿಸರ ಜಾಗೃತಿ ಅಭಿಯಾನಗಳನ್ನು ಹಮ್ಮಿಕೊಳ್ಳಬೇಕು. ಗ್ರಾಮ ಮತ್ತು ನಗರ ಪ್ರದೇಶಗಳಲ್ಲಿ ಪರಿಸರ ಸಂರಕ್ಷಣೆಯ ಕುರಿತು ಉಪನ್ಯಾಸ,
ಕಾರ್ಯಾಗಾರ, ಪಾದಯಾತ್ರೆ,

0: ಹಾಗೂ ಜಾಥಾಗಳನ್ನು ಆಯೋಜಿಸಬಹುದು. ವಿದ್ಯಾರ್ಥಿಗಳು ನಾಳಿನ ನಾಗರಿಕರು ಮಾತ್ರವಲ್ಲ, ಇಂದಿನ ಪರಿಸರ ರಕ್ಷಕರೂ ಹೌದು. ಶಾಲೆಗಳಲ್ಲಿ ವನ ಮಹೋತ್ಸವವನ್ನು ಕೇವಲ ಒಂದು ದಿನದ ಕಾರ್ಯಕ್ರಮವನ್ನಾಗಿ ಮಾಡದೆ ವರ್ಷ ಪೂರ್ತಿ ನಡೆಯುವ ಪರಿಸರ ಶಿಕ್ಷಣದ ಭಾಗವನ್ನಾಗಿ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕನಿಷ್ಠ ಒಂದು ಗಿಡವನ್ನು ನೆಟ್ಟು ಅದರ ಪೋಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು. ಶಾಲೆಗಳಲ್ಲಿ ನನ್ನ ಗಿಡ ನನ್ನ ಜವಾಬ್ದಾರಿ ಎಂಬ ಕಾರ್ಯಕ್ರಮಗಳನ್ನು ರೂಪಿಸಬಹುದು. ವಿದ್ಯಾರ್ಥಿಗಳು ತಮ್ಮ ಮನೆ, ಶಾಲೆ ಹಾಗೂ ಸಮುದಾಯಗಳಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬಹುದಾಗಿದೆ. ಗಿಡಗಳಿಗೆ ನೀರುಣಿಸುವುದು, ಕಸ ವಿಂಗಡಣೆ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಜೀವ ವೈವಿಧ್ಯದ ಮಹತ್ವವನ್ನು ತಿಳಿಸುವುದು ಅವರ ಪ್ರಮುಖ ಕರ್ತವ್ಯಗಳಾಗಿರಬೇಕು. ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರ ಅಥವಾ ಕೆಲವು ಸಂಘಟನೆಗಳ ಕೆಲಸವಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಸಾರ್ವಜನಿಕರು ತಮ್ಮ ಮನೆ, ಹೊಲ, ತೋಟ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗಿಡಗಳನ್ನು ನೆಟ್ಟು ಅವುಗಳ ಆರೈಕೆ ಮಾಡಬೇಕು. ಗಿಡಗಳನ್ನು ಕಡಿಯುವುದನ್ನು ತಡೆಯುವುದು, ಅರಣ್ಯ ಸಂರಕ್ಷಣೆಗೆ ಸಹಕರಿಸುವುದು ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅಗತ್ಯ. ಒಂದು ಕುಟುಂಬ ವರ್ಷಕ್ಕೆ ಕನಿಷ್ಠ 2 ಅಥವಾ 3 ಗಿಡಗಳನ್ನು ನೆಟ್ಟು ಅವುಗಳನ್ನು ಬೆಳೆಸಿದರೆ ದೇಶದ ಹಸಿರು ಸಂಪತ್ತಿನಲ್ಲಿ ಮಹತ್ತರವಾದ ಹೆಚ್ಚಳವಾಗಬಹುದು. ಸಾರ್ವಜನಿಕರು ವನ ಮಹೋತ್ಸವ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪರಿಸರದ ಬಗ್ಗೆ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಇಂದಿನ ವನ ಮಹೋತ್ಸವವು ಕೇವಲ ಆಚರಣೆಯಾಗಿ ಉಳಿಯಬಾರದು, ಅದು ಪರಿಸರ ಸಂರಕ್ಷಣೆಯ ದೃಢ ಸಂಕಲ್ಪವಾಗಿ ರೂಪುಗೊಳ್ಳಬೇಕು. ನೆಟ್ಟ ಗಿಡಗಳು ಮರಗಳಾಗಿ ಬೆಳೆದು ಮುಂದಿನ ಪೀಳಿಗೆಗೆ ನೆರಳು, ಆಮ್ಲಜನಕ ಮತ್ತು ಜೀವ ವೈವಿಧ್ಯವನ್ನು ನೀಡಿದಾಗ ಮಾತ್ರ ವನ ಮಹೋತ್ಸವದ ಉದ್ದೇಶ ಸಾರ್ಥಕವಾಗುತ್ತದೆ. ಆದ್ದರಿಂದ ಸರಕಾರವು ಯೋಜನೆಗಳನ್ನು ರೂಪಿಸಬೇಕು, ಸಂಘ ಸಂಸ್ಥೆಗಳು ಜನಜಾಗೃತಿ ಮೂಡಿಸಬೇಕು, ವಿದ್ಯಾರ್ಥಿಗಳು ಪರಿಸರದ ರಾಯಭಾರಿಗಳಾಗಬೇಕು ಮತ್ತು ಸಾರ್ವಜನಿಕರು ತಮ್ಮ ಕರ್ತವ್ಯವನ್ನು ಅರಿತು ಕಾರ್ಯನಿರ್ವಹಿಸಬೇಕು. ಎಲ್ಲರೂ ಕೈಜೋಡಿಸಿದಾಗ ಮಾತ್ರ ಹಸಿರು ಕರ್ನಾಟಕ, ಹಸಿರು ಭಾರತ ಎಂಬ ಕನಸು ನನಸಾಗುತ್ತದೆ. ವನ ಮಹೋತ್ಸವ ಎಂದರೆ ಕೇವಲ ಗಿಡ ನೆಡುವ ಕಾರ್ಯಕ್ರಮವಾಗದೆ ಅದು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ, ಪರಿಸರದ ಜೊತೆಗೆ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವ ಮತ್ತು ಮುಂದಿನ ಪೀಳಿಗೆಗೆ ಹಸಿರು ಭೂಮಿಯನ್ನು ಉಳಿಸುವ ಸಂಕಲ್ಪದ ಹಬ್ಬವಾಗಬೇಕು. ಈ ಪ್ರಾಯೋಗಿಕ ಆಲೋಚನೆಗಳಿದ್ದಾಗ ಮಾತ್ರ ವನ ಮಹೋತ್ಸವದ ಕಾರ್ಯವು ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವಲ್ಲಿ ಸಫಲವಾಗಬಹುದು. ಜೊತೆಯಲ್ಲಿ ಮನೆ ಮನಗಳಲ್ಲಿ ವನ ಮಹೋತ್ಸವವು ಸದಾ ನಿತ್ಯೋತ್ಸವವಾಗಬೇಕು.
1: ಇದುವರೆಗೆ ವನ ಮಹೋತ್ಸವ ಆಗಬೇಕಿದು ನಿತ್ಯೋತ್ಸವ ಈ ಕುರಿತು ಪ್ರಶಾಂತ್ ಅನಂತಾಡಿ ಅವರಿಂದ ಭಾಷಣ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
4: ಪೂಜ್ಯರೇ, ಚಿಂತೆ ಎಂಬ ಲತೆಯನ್ನ ಕಿತ್ತೊಗೆಯಿರಿ. ತಾವು ಇಷ್ಟಕ್ಕಾಗಿ ಯೋಚಿಸಬೇಡಿ. ನನ್ನ ಈ ಜಡ ದೇಹದಿಂದ ನಿಮ್ಮ ಮಗನ ಪ್ರಾಣ ಉಳಿಯುತ್ತದೆ ಅಂತಾದ್ರೆ ನಾನು ಕೃತಾರ್ಥ ಎಂದು ಭಾವಿಸುತ್ತೇನೆ. ನನ್ನ ಜನ್ಮ ಪಾವನವಾಯಿತು ಎಂದು ತಿಳಿಯುತ್ತೇನೆ. ಪರೋಪಕಾರಕ್ಕಾಗಿ ಮಯೂರಧ್ವಜ ಭೂಪತಿಯು ನಿಶ್ಚಲ ಮನಸ್ಸಿನಿಂದ ತನ್ನ ದೇಹವನ್ನ ಅರ್ಪಿಸಿದ್ದಾನೆ ಎನ್ನುವ ಕೀರ್ತಿ ಆ ಚಂದ್ರಾರ್ಕ ಪರ್ಯಂತರ ಅಚ್ಚಳಿಯದೆ ಉಳಿದೀತು
5: ಅಲ್ವೇ.
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
1: ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಇನ್ನು ಮುಂದೆ ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
6: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ವಿಶಾಲ್ ಶರ್ಮಾ. सरकार ने कहा सिंधु जल संधि अभी भी स्थगित. पाकिस्तान को सीमा पार आतंकवाद को समर्थन देना बंद करना होगा. वाणिज्य मंत्री पीयूष गोयल ने कहा भारत इस वर्ष $1 ट्रिलियन के निर्यात लक्ष्य को हासिल करने की राह पर. प्रधानमंत्री नरेंद्र मोदी सोमवार को 3 देशों इंडोनेशिया, ऑस्ट्रेलिया और न्यूजीलैंड के 6 दिन के दौरे पर रवाना होंगे. रक्षा खरीद परिषद ने युद्ध की तैयारी मजबूत करने के लिए 52,000 करोड़ रुपए के रक्षा खरीद प्रस्तावों को मंजूरी दी. सरकार बच्चों के यौन शोषण को बढ़ावा देने वाले इंस्टाग्राम विज्ञापनों पर मेटा से

0: ತಾಮ್ರಧ್ವಜ
1: ಪಾಂಡವ ಪಾಲಕ ಎನ್ನುವ ಬಿರುದನ್ನ ಉಳಿಸಿಕೊಳ್ಳಲು ಏನೆಲ್ಲ ಆಟವಾಡುತ್ತಾ ಇದ್ದಿ. ನನ್ನೊಬ್ಬನ ಮೇಲೆ ನೀವಿಬ್ಬರು ಒಟ್ಟಿಗೆ ಯುದ್ಧವನ್ನ ಮಾಡುತ್ತಾ ಇದ್ದೀರಿ, ಆದರೂ ಏನೂ ಪ್ರಯೋಜನ ಆಗಲಿಲ್ಲ. ನಿನ್ನ ಭಾವನ ಪರಿಸ್ಥಿತಿ ನೋಡು,
0: ಏನು
1: ಏನಾಗಿದೆ ನೋಡು. ಈಗ ದೇವಾ, ನಿನಗೆ ಯುದ್ಧ ಬೇಡ, ಧನುಸ್ಸನ್ನ ಬಿಸುಡು, ಅರ್ಜುನನ ರಥವನ್ನ ಏರು, ವಾಘೆಯನ್ನ ಹಿಡಿ, ಕುದುರೆಯನ್ನ ನಡೆಸು. ನಿನ್ನ ಸಾರಥ್ಯದಿಂದ ಕೂಡಿದ ಅರ್ಜುನ ನನ್ನ ಇದಿರಾಗಲಿ, ಆಮೇಲೆ ನೋಡು ನನ್ನ ಪರಾಕ್ರಮವನ್ನು.
0: ತಾಮ್ರಧ್ವಜ, ನಿನ್ನ ಇಚ್ಛೆ ಇದ್ದ ಹಾಗೆ ಆಗಲಿ. ಪಾರ್ಥ,
2: ದೇವಾ,
0: ರಥವನ್ನ ಏರು, ಗಾಂಡೀವನ್ನ ಹಿಡಿ, ನಾನೇ ಸಾರಥಿ, ನೀನೇ ರಥಿಕ, ಬರಲಿ ತಾಮ್ರಧ್ವಜ.

0: ನಿನ್ನೆದುರು ನಿಂತಿರುವಂತಹ ಈ ಅರ್ಜುನ, ಈಗ ಮಾಡುವ ಯುದ್ಧದ ಪರಿ ಹಿಂದಿನಂತಲ್ಲ, ಗಂಡೀವವನ್ನು ಧರಿಸಿದ್ದೇನೆ. ಒಂದೇ ಸಮನೆ ಸರಳ ಮಳೆಯನ್ನ ಗರೆಯುವುದರ ಮೂಲಕವಾಗಿ ನಿನ್ನ ಈ ಕಥೆಯನ್ನು ತೀರಿಸ್ತೇನೆ ನೋಡು.
1: ಪಾರ್ಥ, ನೀನು ಗಾಂಡೀವವನ್ನ ಹಿಡಿದ ಮಾತ್ರಕ್ಕೆ ನಿನ್ನ ಗಣ್ಯ ನನಗಿಲ್ಲ. ಈಗ ಮಾಡುವ ಸಮರದಲ್ಲಿ ನಿನ್ನ ಸಾರಥಿಗೆ 10, ರಥಕ್ಕೆ 20, ಕುದುರೆಗೆ 30, ನಿನಗೆ 60, ಈ ರೀತಿಯ ಶರಮಳೆಯನ್ನ ಪ್ರಯೋಗ ಮಾಡುತ್ತೇನೆ, ಬಾ ಮುಂದೆ.
2: ಭಟರೆಲ್ಲ ಸಮತಾಪ ಸಂಗತ ರವಿತರೆಂಬುದು ಕಂಡು ಧನುಜಾರತಿ ನಿಜ ಚಕ್ರವ ಕೋಪದಿಂ ಪಿಡಿಯಲ್ಕೆ.
3: ಏನಿದಾಶ್ಚರ್ಯ, ಏನಿದಾಶ್ಚರ್ಯ, ತಾಮ್ರಧ್ವಜನ ಬಲುಹು ಹೆಚ್ಚಾಗುತ್ತಾ ಇದೆ. ನಮ್ಮ ಸೇನೆಯವರೆಲ್ಲ ದಿಕ್ಕು ದಿಕ್ಕಿಗೆ ಓಡುತ್ತಾ ಇದ್ದಾರೆ. ಅರ್ಜುನನು ರಥದಲ್ಲಿ ಮೈಮರೆತು ಮಲಗಿದ್ದಾನೆ. ಇನ್ನು ಸುಮ್ಮನಿರಲು ಸಾಧ್ಯವಿಲ್ಲ. ಕರದಲ್ಲಿ ಸುದರ್ಶನವ ಹಿಡಿದು ತಾಮ್ರಧ್ವಜನ ಸೇನೆಯನ್ನ ಸವರುತ್ತಾ ಸಾಗುತ್ತೇನೆ. ನನ್ನನ್ನ ಯಾರು ತಡೆಯುತ್ತಾರೆ ನೋಡೋಣ, ನೋಡೋಣ.
1: ಭಾವನಿಗೆ ನೋವಾಯಿತು, ದೇವನಿಗೆ ಸಿಟ್ಟು ಬಂತು. ಓ ಪರಮಾತ್ಮ,

0: ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ದೇವಾ, ನಿನ್ನ ಪಾದ ಪದ್ಮ ಯುಗಗಳಿಗೆ ನಮೋ ನಮಃ. ಸಿಟ್ಟು ಬಂದಾಗ ನಮ್ಮಂತಹ ಸಾಮಾನ್ಯ ಮನುಷ್ಯರು ಬುದ್ಧಿ ಕಳೆದುಕೊಳ್ಳುವುದು ಸಹಜ. ಆದರೆ ದೇವರು ಈ ರೀತಿ ಮಾಡಬಹುದೇ? ನೇರವಾಗಿ ನನ್ನನ್ನ ಎದುರಿಸದೆ ನನ್ನ ಪಡೆಯನ್ನೆಲ್ಲ ಸವರುತ್ತಾ ಇದ್ದೀಯಲ್ಲ, ಇದು ನಿನಗೆ ಭೂಷಣವೇ ದೇವ?
1: ತಾಮ್ರಧ್ವಜ, ಹೆಮ್ಮೆ ಪಡಬೇಡ. ವೃಕ್ಷದ ಕೊಂಬೆಯನ್ನೆಲ್ಲ ಮೊದಲು ಕತ್ತರಿಸಿ ಆಮೇಲೆ ವೃಕ್ಷದ ಬುಡವನ್ನು ಸಹ ಕಡಿಯುತ್ತೇನೆ. ಬಿಡುವುದಿಲ್ಲ, ಬಿಡುವುದಿಲ್ಲ ನಿನ್ನ
0: ದೇವಾ. ನೀನೊಬ್ಬ ಪುಣ್ಯಮೂರ್ತಿ ಸಹಜವಾದರು, ಅಂತಹ ಪುಣ್ಯಶಕ್ತಿ ಈಗ ನಿನ್ನಲ್ಲಿ ಉಳಿದಿಲ್ಲವಲ್ಲ.
1: ನನ್ನ ಪುಣ್ಯಕ್ಕೆ ಏನಾಗಿದೆ?
0: ಈ ಹಿಂದೆ ಭಕ್ತ ಸುಧನ್ವನನ್ನ ಕೊಲ್ಲುವುದಕ್ಕಾಗಿ ನರನ ಸರಳಿಗೆ ನಿನ್ನ ಪುಣ್ಯವನ್ನೆಲ್ಲ ಧಾರೆ ಎರೆದು ಈಗ ಪುಣ್ಯಹೀನ ನೀನಾಗಿದ್ದಿ.
1: ಓಹೋ,
0: ನನ್ನಂಥವನ್ನು ನೀನು ಏನೂ ಮಾಡಲಾರೆ ಬಲ್ಲೆಯ?
1: ತಾಮ್ರಧ್ವಜ, ನನ್ನಿಂದ ಆಗುತ್ತದೆಯೋ ಇಲ್ಲವೋ ಎನ್ನುವುದನ್ನ ಕದನದಲ್ಲಿ ನಿರ್ಣಯಿಸುತ್ತೇನೆ. ಬಾ ಮುಂದೆ
0: ಇದಿರಾಗು.
1: ಪಾರ್ಥ, ಸಿಗಬೇಡ, ಸಿಗಬೇಡ, ಓಡು, ಓಡು, ಓಡು.
0: ಹಾ ಹಾ ಹಾ, ಓಡ್ತಾ ಇದ್ದಾರೆ ಕಳ್ಳರು. ಓಡುವುದಕ್ಕೆ ಬಿಡುವವರು ಯಾರು ಅಂತ ಬೇಕಲ್ಲ. ಎಲ್ಲಿ ಎಲ್ಲಿ, ಸ್ವಲ್ಪ ಮುಖ ಎತ್ತಿ. ಇವರು ಸಾಮಾನ್ಯದವರೇ? ಒಬ್ಬ ಠಕ್ಕ, ಇನ್ನೊಬ್ಬ ಠಿಕ್ಕ. ಕುಂಡಿನಾವತಿಗೆ ಹೋಗಿ ರುಕ್ಮಿಣಿಯನ್ನು ಕದ್ದು ತಂದ ಕಳ್ಳ ಕೃಷ್ಣ, ಇವನ ಉಪದೇಶದಿಂದ ಸುಭದ್ರೆಯನ್ನ ಕದ್ದುಕೊಂಡು ಹೋದ ಈ ಅರ್ಜುನ. ಇವನು ಅಜಯ, ಅವನು ವಿಜಯ. ಇವರ ಎದುರಿಗೆ ಬಂದವರಿಗೆ ಪರಾಜಯ. ಆದರೆ ಏನು ಮಾಡೋಣ, ಇವರ ಆಟ ನನ್ನ ಕೈಯಲ್ಲಿ ನಡೆಯಲಿಕ್ಕಿಲ್ಲ. ಸಿಕ್ಕಿ ಬಿದ್ದಿದ್ದಾರೆ ಈಗ. ಇವರನ್ನ ಹೀಗೆ ಬಿಟ್ಟರೆ ಏನಕ್ಕೇನು ಮಾಡಿ ಯಾರು? ಅದಕ್ಕೆ ಒಂದು ಉಪಾಯ ಮಾಡ್ತೇನೆ. ಒಬ್ಬರ ಮುಖ ಇನ್ನೊಬ್ಬರು ನೋಡಬಾರದು. ಆ ರೀತಿಯಲ್ಲಿ ಇವರ ರಟ್ಟೆ ಕಟ್ಟಿ ಹೋಗುತ್ತೇನೆ. ಎದ್ದೇಳಿ, ಕೊಡಿ ಕೈ. ತಂಟೆ ಮಾಡಿದರೆ ರಟ್ಟೆ ತುಂಡಾಗುತ್ತದೆ, ಜಾಗ್ರತೆ. ಇಲ್ಲೇ ಬಿದ್ದಿರಿ. ಹಾ, ಆಯ್ತಲ್ಲ. ಉಳಿದ ಸೇನೆಯನ್ನ, ಎರಡು ಕುದುರೆಯನ್ನ ತೆಗೆದುಕೊಂಡು ಮಂತ್ರಿ ನಕುಲಧ್ವಜನ ಸಹಿತ ತಂದೆಯವರ ಬಳಿಗೆ ತೆರಳುತ್ತೇನೆ. ಜನಕ, ಪಾದಾರವಿಂದಗಳಿಗೆ ನಮೋ ನಮಃ.
2: ಯಾರದು? ತಾಮ್ರಧ್ವಜ ತರುಣಾ.

0: ಸೇನೆಯನ್ನ ಹೊತ್ತು ಸೇನೆ ಸಹಿತ ಮುಂದುವರಿಯುತ್ತಾ ಇರುವಾಗ ನಮಗಿದಿರಾಗಿ ಇನ್ನೊಂದು ಯಾಗದ ತುರಗ ಬಂತು.
1: ಓಹೋ.
0: ಅದನ್ನು ಚಾರಕರಿಂದ ಹಿಡಿತರಿಸಿ ಅದರ ಫಣೆಯ ಲಿಖಿತವನ್ನ ವಾಚಿಸಿದಾಗ ಚಂದ್ರವಂಶ ಸಂಭೂತನಾದ ಹಸ್ತಿನಾವತಿಯ ದೊರೆ ಧರ್ಮರಾಜನು ಬಂಧು ಹತ್ಯ ದೋಷ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗವನ್ನ ಕೈಗೊಂಡಿದ್ದಾನಂತೆ.
1: ಓಹೋ.
0: ಪಾರ್ಥನ ರಕ್ಷಣೆಯಲ್ಲಿ ದಿಗ್ವಿಜಯಕ್ಕಾಗಿ ಹೊರಟ ಕುದುರೆಯನ್ನ ಬಲವಂತರಾದವರು ಕಟ್ಟಿಕಾದಾಡಬೇಕು, ಬಲಹೀನರಾದವರು ಶರಣಾಗಿ ಕಪ್ಪ ಕಾಣಿಕೆಯನ್ನ ಕೊಟ್ಟು ಸಹಕರಿಸಬೇಕು ಎಂಬುದಾಗಿ ಬರೆದಿದ್ದಾರೆ. ಆ ವಿಚಾರವನ್ನ ತಿಳಿದೆ ನಾನು. ಕುದುರೆಯನ್ನ ಕಟ್ಟಿ ಧುರಕ್ಕೆ ಬಂದ ಪಾರ್ಥನ ಬಲದವರನ್ನೆಲ್ಲ ಸೋಲಿಸಿ ನರ ಮುರಾರಿಯರನ್ನ ಧುರದಲ್ಲಿ ಮೂರ್ಛೆಗೊಳಿಸಿ ಅವರ ಕರ ಬಿಗಿದು ಕುದುರೆಯನ್ನ ತಂದಿದ್ದೇನೆ. ಜನಕ, ಇದು ನಿಜವಾದ ವಿಷಯ.
1: ತಾಮ್ರಧ್ವಜ, ಏನು ಮಾತನಾಡುತ್ತಾ ಇದ್ದಿ? ಕೃಷ್ಣಾರ್ಜುನರನ್ನು ರಣರಂಗದಲ್ಲಿ ಸೋಲಿಸಿ ಅವರ ರಟ್ಟೆ ಕಟ್ಟಿ ಬರಲು ನಿನ್ನಿಂದ ಸಾಧ್ಯವೇ? ಎಂದೂ ಆಗದ ಮಾತು. ಮಂತ್ರಿ ನಕುಲಧ್ವಜ,
2: ಪ್ರಭು
1: ಸತ್ಯ ವಿಚಾರವೇನೆಂದು ಹೇಳು.
2: ಜಿಯಾ,

0: ಸುಕುಮಾರ
1: ತಾತ,
0: ವರ್ಷವಿಡೀ ಸಂಚರಿಸಿ ಭೂಭುಜರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ಯಜ್ಞದ ಓವ್ರತಕ್ಕೆ ಸರಿಯಾಗಿ ಯಾಗಶಾಲೆಯನ್ನ ಪ್ರವೇಶ ಮಾಡಬೇಕಾದ ತುರುಗ ವರುಷ ತುಂಬುವ ಮುನ್ನವೇ ಬಂತಲ್ಲ. ಅಲ್ಲದೆ ಜೊತೆಯಲ್ಲಿ ಇನ್ನೊಂದು ಯಜ್ಞಾಶ್ವಸ ಇದೆಯಲ್ಲ, ಇದರ ಅರ್ಥವೇ ನನಗೆ ಆಗುತ್ತಿಲ್ಲ. ಏನು ವಿಷಯ ಬೇಗ ಹೇಳು.
1: ತಾತ, ನಿಮ್ಮ ಆಜ್ಞೆಯಂತೆ ಕುದುರೆಯ ರಕ್ಷಣೆ.

0: ನಮ್ಮ ಮಗನಾಡಿದ ಮಾತುಗಳಲ್ಲಿ ಯಾವುದೂ ಸುಳ್ಳಿಲ್ಲ. ಗಜಪುರಾಧಿಪನಾದ ಧರ್ಮರಾಯನ ಅಶ್ವಮೇಧ ದುರ್ಗದ ಬೆಂಗಾವಲಾಗಿ ಬಂದಂಥ ನರಮುರಾರಿಯನ್ನ ಧುರದಲ್ಲಿ ಮೂರ್ಜೆಗೊಳಿಸಿದ್ದು ನಿಜ. ಅನಿರುದ್ಧ ಋಷಿಕೇತನ, ಬಬ್ರುವಾಹನ ನೀಲಧ್ವಜ, ಹಂಸಧ್ವಜನೇ ಮೊದಲಾದವರನ್ನ ಸದೆಬಡಿದು ಕೃಷ್ಣಾರ್ಜುನನ್ನ ರಟ್ಟೆ ಕಟ್ಟಿ ಅವರ ಕುದುರೆಯನ್ನ ನಿಮ್ಮ ಮಗ ತಂದಿದ್ದಾರೆ, ಇದು ಸತ್ಯ ವಿಷಯ ಪ್ರಭು.
1: ಮಂತ್ರಿ
0: ಪ್ರಭು,
1: ಎಂತಹ ವಿವೇಕದ ಕೆಲಸ ಮಾಡಿದ ನನ್ನ ಈ ಮಗ! ನಾನು ಎಣಿಸಿದ್ದೇನು, ಈತ ಮಾಡಿದ್ದೇನು ಒಂದಕ್ಕೊಂದು ಸಂಬಂಧವೇ ಇಲ್ಲ. ಪರಮಾತ್ಮನ ಸಾನ್ನಿಧ್ಯವನ್ನು ಬಯಸಿ ಅವನ ಸಾಕ್ಷಾತ್ಕಾರದಿಂದ ಮೋಕ್ಷಾಕಾಂಕ್ಷಿಯಾದ ನಾನು ಈ ಎಂಟನೇ ಯಾಗವನ್ನ ಮಾಡುತ್ತಾ ಇದ್ದೇನೆ. ಈ ಯಾಗದ ಫಲವೋ ಎಂಬಂತೆ ಮನೆಯ ಬಾಗಿಲವರೆಗೆ ಬಂದ ಆ ವಿಶ್ವರೂಪಿಯನ್ನು ತಿರಸ್ಕರಿಸಿ ನಾಲ್ಕು ಕಾಲಿನ ಈ ಪ್ರಾಣಿಯನ್ನು ಹಿಡಿದು ತಂದನಲ್ಲ, ಇವನೆಲ್ಲಿಯ ಮೂರ್ಖನಾಗಿರಬಹುದು? ಪರಮ ಪಾವನವಾದ ತುಳಸಿ ಮಾಲೆಯನ್ನ ತ್ಯಜಿಸಿ ಪರಿಮಳಿಸುವಂತಹ ಪುಷ್ಪವಾಲೆಗೆ ಮನಸೋತನಲ್ಲ, ಏ ಪಾಪಿ!
2: ಮಗನಲ್ಲ

0: ನನ್ನ ಬಾಳಿನ ಗುರಿಯನ್ನೇ ಅರ್ಥ ಮಾಡಿಕೊಳ್ಳದ ನೀನು ನನ್ನ ಮಗನೇ ಅಲ್ಲ, ಕಡು ವೈರಿಯಾಗಿದ್ದಿ. ನನ್ನ ಸರ್ವಸ್ವವನ್ನು ಪರಮಾತ್ಮನ ಪದತಳದಲ್ಲಿ ಅರ್ಪಿಸಿ ಜನ್ಮ ಪಾವನಗೊಳಿಸಿ ಸಂಸಾರ ಬಂಧನದಿಂದ ಮುಕ್ತನಾಗಬೇಕೆಂದು ಬಯಸಿದ ನನ್ನ ಹೃದಯವನ್ನೇ ಅರ್ಥ ಮಾಡಿಕೊಳ್ಳದ ಮಗ ನೀನೆಂತಹ ಮಗ, ಮೂರ್ಖ, ಈ ತುರಗವನ್ನ ಯಾಕೆ ತಂದಿ? ಇದು ಯಾರಿಗೆ ಬೇಕು? ಹೊಡೆ ಅತ್ತ, ಭಗವಂತನನ್ನು ಸಂತೃಪ್ತಿ ಪಡಿಸದ ಈ ಯಜ್ಞ ಯಾರಿಗೆ ಬೇಕು? ಸಾಕು ಮಾಡು. ತಾಮ್ರಧ್ವಜ, ನನಗೆ ಯಾವುದೂ ಬೇಡ. ಕೃಷ್ಣಾರ್ಜುನರನ್ನು ಎಲ್ಲಿ ಬಿಟ್ಟು ಬಂದು ಹೇಳು? ಅವರನ್ನು ನೋಡದೆ ನಾನು ಎಷ್ಟಕ್ಕೂ ಸೇರಿಸಲಾರೆ. ಬೇಗ ತೋರಿಸು, ನಡೆ ನಡೆ.
1: ತಂದೆಯವರೇ, ಅವಿವೇಕದಿಂದ ನಾನು ಮಾಡಿದ ತಪ್ಪನ್ನ ಕ್ಷಮಿಸಿ, ಅರಿಯದೆ ಮಾಡಿದಂತಹ ಕಾರ್ಯಕ್ಕೆ ಅರಿತಂದು ಪರಿಹಾರವಂತೆ. ಈಗ ಸಂಧ್ಯಾಕಾಲ ಕಳೆದು ರಾತ್ರಿ ಕಳೆದು ಬೆಳಗಾಗಲಿ, ಪರಮಾತ್ಮನ ದರ್ಶನಕ್ಕೆ ತಮ್ಮನ್ನು ನಾನೇ ಕರೆದುಕೊಂಡು ಹೋಗುತ್ತೇನೆ. ಬನ್ನಿ ಹೀಗೆ.
0: ಆಗಲಿ.

0: ತಾಮ್ರಧ್ವಜನ ಸಾಹಸವನ್ನ ನೋಡಿದೆಯಲ್ಲ.
1: ನಿಜ ದೇವ,
0: ನಮ್ಮ ಬಲವನ್ನೆಲ್ಲ ಮೂರ್ಛೆಗೊಳಿಸಿ ನಮ್ಮನ್ನು ಸಹ ಧುರದಲ್ಲಿ ಸೋಲಿಸಿ ಮೈ ಮರೆಸಿದಂತಹ ಅವನ ಸಾಹಸವನ್ನ ಯಾರೂ ಮೆಚ್ಚಬೇಕಾದ್ದೇ ಮೆಚ್ಚಬೇಕಾದುದೇ.
1: ಹೌದು ದೇವ, ನಮ್ಮನ್ನು ಸೋಲಿಸಿದ್ದು ಮಾತ್ರವಲ್ಲ, ನಮ್ಮ ಯಜ್ಞಾಶ್ವವನ್ನು ಸಹ ತೆಗೆದುಕೊಂಡು ಹೋದನಲ್ಲ ದೇವ. ಅದನ್ನು ಮರಳಿ ಪಡೆಯುವ ಬಗೆಯಂತೋ ಪ್ರಭು.
0: ಶ್ವೇತವಾಹನ, ನನ್ನಲ್ಲಿ ಒಂದು ಉಪಾಯವಿದೆ, ಆದರೆ ಅದಕ್ಕೆ ನಿನ್ನ ಸಹಕಾರ ಅಗತ್ಯವಿದೆ. ಮಾಡುವುದಾದರೆ ಮಾತ್ರ ಸಾಧ್ಯ.
1: ಬಾವಾ, ನಮ್ಮದಾದಂತಹ ತುರಗ ನಮಗೆ ಸಿಗುವುದಾದರೆ ನಾನು ನೀನು ಹೇಳಿದ ಹಾಗೆ ಕೇಳುತ್ತೇನೆ.
0: ಹಾಗಾದ್ರೆ ನಮ್ಮ ಸೇನೆ ನಿಧಾನವಾಗಿ ಹಿಂದಿನಿಂದ ಬರಲಿ, ನಾನು ಮತ್ತು ನೀನು ಮುಂದಾಗಿ ರತ್ನಸಾರಪುರಕ್ಕೆ ಹೋಗಬೇಕಾಗಿದೆ. ನಾನು ಹೇಳಿದ ಹಾಗೆ ನೀನು ಕೇಳಬೇಕು.
1: ಆಗಲಿ,
0: ನೆನಪಿರಲಿ. ಹೀಗೆ

0: ಓಯ್ ನಮಸ್ಕಾರ ಸ್ವಾಮಿ, ನಮಸ್ಕಾರ ಸ್ವಾಮಿ.
1: ನಮಸ್ಕಾರ.
0: ನಾವು ಯಾರಂತ ಗೊತ್ತಾಗಲಿಲ್ವಾ? ಬ್ರಾಹ್ಮಣರು.
1: ಬ್ರಾಹ್ಮಣರು ಅಂತ ಗೊತ್ತಾಯ್ತು. ಹೆಸರು?
0: ನಮ್ಮ ಹೆಸರು, ನಮ್ಮ ಹೆಸರು ಜ್ಞಾಪಕ ಆಗುದಿಲ್ಲ.
2: ಹಾಗಾದ್ರೆ ನಾನು ಹೇಳಪ್ಪಯ್ಯ.
0: ಏನೇ ಸುಮ್ಮನೆ ರಮಾಣಿ, ಈಗ ಜ್ಞಾಪಕ ಆಯ್ತು ನೋಡಿ. ನಮ್ಮ ಹೆಸರು ಶ್ರೀಪತಿ ಭಟ್ರು ಅಂತಾರೆ, ಅಥವಾ ಕೃಷ್ಣಯ್ಯ ಶರ್ಮರು ಅಂತ ಕರೀತಾರೆ.
1: ಬ್ರಾಹ್ಮಣರೇ,
0: ಓ
1: ಎರಡು ಹೆಸರು ನಿಮ್ಗೆ?
0: ಎರಡು ಅಲ್ಲ ಸ್ವಾಮಿ, ತುಂಬಾ ಹೆಸರು ಇದೆ ನಮಗೆ. ಓ ಈ ಇಲ್ಲೇ ಉಂಟಲ್ಲ ಮೇಲೆ ನಮ್ಮ ಮನೆ, ಕೃಷ್ಣ ಭಟ್ರು ಮನೆ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಅದೋಷ್ಟು ಪ್ರತೀತಿಯಲ್ಲಿ ನಾವಿದ್ದೇವೆ. ನಾವು ಇಲ್ಲದಿದ್ರೆ ಯಾವ ಕೆಲಸ ಆಗುವುದಿಲ್ಲ.
1: ಅದಿರ್ಲಿ ಬ್ರಾಹ್ಮಣರೆ, ನಿಮ್ಮ ಹೆಸರು ಗೊತ್ತಾಯ್ತು. ಆದ್ರೆ ಓ ಈ ಹುಡುಗ,
0: ಅವ ನನ್ನ ಮಗ ಮಾಣಿ.
1: ಅವನ ಹೆಸರು ಮಾಣಿಯೇ?
0: ಅಲ್ಲಪ್ಪ, ಅವನ ನಾಮಕರಣದ ಹೆಸರು ಬೇರೆ ಇದೆ. ನನಗೆ ಇವನೊಬ್ಬನೇ ಮಗ, ನನ್ನ ಹೆಂಡತಿಗೂ ಇವನೊಬ್ಬನೇ ಮಗ. ಹಾಗಾಗಿ ಕೊಂಗಾಟಕ್ಕೆ ಮಾಣಿ ಮಾಣಿ ಅಂತಲೇ ಕರೆಯೋದು ಅಲ್ವಾ ಮಾಣಿ?
2: ಹೌದಪ್ಪಯ್ಯ.
0: ಸುಮ್ಮನೆ ಮಾಡಿ
1: ಬ್ರಾಹ್ಮಣರೇ, ಅದೆಲ್ಲ ಇರ್ಲಿ. ಈಗ ಹೊರಟದ್ದೆಲ್ಲಿಗೆ?
0: ಹೇಗೆ ದೇಶಾವರಿಗೆ ಹೊರಟದ್ದು ಸ್ವಾಮಿ
1: ಅಂದ್ರೆ ಬೇಡ್ಲಿಕ್ಕ
0: ನಿಮ್ ಬಾಯಿಗೆ? ಹಾಗಲ್ಲಯ್ಯ, ನೋಡಿ ನಮ್ಮ ಮಾಣಿಗೆ ಒಂದು ನೆಂಟಸ್ತಿಗೆ ಬಂದಿದೆ.

0: ಹೆಣ್ಣಿನ ಕಡಿಯರು ತುಂಬಾ ಅನುಕೂಲಸ್ಥರು, ಅವ್ರ ಸರಿಯಾಗಿ ನಾವು ಇರ್ಬೇಕೋ ಬೇಡುವ? ನಮ್ಮ ಹತ್ರ ಸದ್ಯಕ್ಕೆ ಏನೂ ಇಲ್ಲ, ಮದುವೆ ಖರ್ಚಿಗೆ ಹಣ ಬೇಕು. ಅದಕ್ಕೆ ಊರೂರು ಸುತ್ತಿದ್ರೆ ಯಾರಾದರೂ ರಾಜರು ಮಹಾರಾಜರು ದಾನ ಮಾಡಿದ್ರೆ ಅಂತ ಹೊರಟಿದ್ದೇವೆ ಅಲ್ವಾ ಮಾಣಿ?
1: ಹೌದಪ್ಪಯ್ಯ.
0: ಸುಮ್ಮನಿರ ಮಾಣಿ, ಎಂಥದ್ದು ಸ್ವಾಮಿ? ಅದು ಹೌದು, ರತ್ನಾಪುರ ಸಾಗರಕ್ಕೆ ಪುರಕ್ಕೆ ಹೋಗುವ ದಾರಿ ಯಾವುದು?
1: ಅಲ್ಲಿಗ ನೋಡಿ, ಇದೇ ದಾರಿಯಲ್ಲಿ ಮುಂದೆ ಹೋದ್ರೆ ನೀವು ಹೇಳಿದಲ್ಲಿಗೆ ಹೋಗ್ತದೆ.
0: ಆಗಲಿ, ತುಂಬಾ ಉಪಕಾರ ಆಯ್ತು, ದೇವರು ನಿಮ್ಗೆ ಒಳ್ಳೇದು ಮಾಡ್ಲಿ, ನಾವು ಬರ್ತೇವೆ ಬರ್ತೇವೆ. ಹಾ.

0: ಸೂರ್ಯೋದಯವಾಗಿದೆ. ಮಾಡಬೇಕಾದ ನಿತ್ಯಾನ್ನಿಕಗಳನ್ನೆಲ್ಲ ವಿಧಿವತ್ತಾಗಿ ಪೂರೈಸಿದ್ದಾಯಿತು. ಇನ್ನು ವೇಳೆ ಕಳೆಯಬಾರದು. ಪುರುಷೋತ್ತಮನ ದರ್ಶನಕ್ಕೆ ಹೋಗುವುದಕ್ಕಾಗಿ ಸಕಲ ಸಿದ್ಧತೆಗಳು ಸಿದ್ಧವಾಗಲಿ. ಪುತ್ರ ತಾಮ್ರಧ್ವಜನಿಗೂ ವಿಷಯರು.
1: ಅಪ್ಪಣೆ ಮಹಾಪ್ರಭು.
2: ಮಹಾರಾಜ ಸ್ವಸ್ತಿ ಅಸ್ತು, ನಿನಗೆ ಶುಭವಾಗಲಿ ಶುಭವಾಗಲಿ.
0: ಬ್ರಾಹ್ಮಣರೇ, ಇತ್ತ ದಯ ಮಾಡಿಸಬೇಕು.
2: ಆಗಲೇ
0: ಈ ಆಸನವನ್ನು ಅಲಂಕರಿಸಬೇಕು.
2: ಒಳ್ಳೆಯದು,
0: ತಮ್ಮ ಪಾದ ಪೂಜೆಯನ್ನು ಮಾಡಿದ್ದೇನೆ,
2: ಸಂತೋಷವಾಯಿತು.
0: ಜ್ಞಾನಿಗಳಾದ ತಾವು ಹೀಗೆ ಮಾಡಬಹುದೇ?
2: ಏನು, ನಾನೇನು ಮಾಡಿದ್ದೇನಯ್ಯ?
0: ಭೂಸುರೋತ್ತಮರೇ, ಕುಲದಲ್ಲಿ ಉತ್ತಮರು ವೇದಾಂತಿಗಳು ಆದ ತಮಗೆ ಕ್ಷತ್ರಿಯನಾದ ನಾನು ತಮ್ಮ ಪವಿತ್ರ ಪಾದಗಳಿಗೆ ವಂದಿಸುವ ಮೊದಲೇ ಸ್ವಸ್ತಿ ಎನ್ನುವುದಾಗಿ ನನ್ನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದಿರಲ್ಲ.
2: ಹೌದು, ಮಾಡಿದೆ. ಏನಾಯ್ತೀಗ?
0: ವಿಪ್ರೋತ್ತಮರೇ, ನನ್ನ ಆಸ್ಥಾನಕ್ಕೆ ಬಂದ ತಮ್ಮನ್ನು ಕುಳ್ಳಿರಿಸಿ ಪೂಜಿಸಿ ಉಪಚರಿಸಿದ ಆಮೇಲೆ ತಾವು ಆಶೀರ್ವಾದ ಮಾಡಿದರೆ ಶ್ರೇಯಸ್ಸು. ಈಗ ತಾವು ಮಾಡಿದ ಕೃತಿಯಿಂದ ನಾನು ಸತ್ತಂತೆ ಅಲ್ವೇ? ನನ್ನ ವಂಶ ನಿರ್ಮೂಲನಾಗದೆ ಉಳಿದೀತೆ. ಜ್ಞಾನಿಗಳಾದ ತಾವು ಹೀಗೆ ಮಾಡಬಹುದಾ ಹೇಳಿ ಸ್ವಾಮಿ.
2: ಭೋಪಾಲ, ನೀನು ಹೇಳಿದ ಮಾತು ನೂರಕ್ಕೆ ನೂರು ಸತ್ಯವೇ. ಇಪ್ಪತ್ತಿಗೆ ಒಳಗಾದ ನಾನು ಈ ರೀತಿ ವರ್ತಿಸಬೇಕಾಯ್ತು. ನೀನೇನು ಬೇಸರ ಮಾಡಬೇಡ. ನನಗೆ ದೊಡ್ಡ ಸಂಕಷ್ಟ ಬಂದು ಒದಗಿದೆ. ಸಹಾಯ ಮಾಡು ಮಹಾರಾಜ, ಸಹಾಯ ಮಾಡು.
0: ದ್ವಿಜೋತ್ತಮರೇ, ಹೆದರಬೇಡಿ, ಚಿಂತಿಸದಿರಿ. ನನ್ನಿಂದ ಯಾವ ತರದ ಸಹಾಯ ಆಗಬೇಕು ನಿಮಗೆ? ಬಂದ ವಿಪತ್ತೇನು ಅದನ್ನು ಹೇಳಿ, ನಾನು ಪೂರೈಸಿಕೊಡುತ್ತೇನೆ.
2: ಓ ಧರಣಿಪತಿ.

0: ರಾಜ
1: ವಿಪ್ರೋತ್ತಮರೇ,
0: ನಾನು ಆಡುವ ಮಾತನ್ನು ಸಾವಧಾನದಿಂದ ಕೇಳಬೇಕು.
1: ಏನದು ಹೇಳಿ?
0: ನನ್ನ ವಾಸಸ್ಥಳ ಧರ್ಮಪುರ.
1: ಓಹೋ,
0: ನನ್ನ ಹೆಸರು ಕೃಷ್ಣ ಶರ್ಮನಂತ.
1: ಓಹೋಹೋ,
0: ನನ್ನ ಮಗ ಮಾಣಿ. ಹೀಗೆ ನಾವು ಸುಖದಿಂದ ಇರುವಾಗ ನನಗೊಂದು ಹೆಣ್ಣಿನ ಕಡೆಯವರು ಜಾತಕ ತೆಗೆದುಕೊಂಡು ಬಂದರು.
1: ಓ ಬ್ರಾಹ್ಮಣರೇ, ಎಂಥ ಮಾತಿದು! ಈ ಇಳೆ ವಯಸ್ಸಿನಲ್ಲಿಯೂ ನಿಮಗೆ ಮದುವೆ ಮಾಡಿಕೊಳ್ಳುವ ಆಸೆ?
0: ಏನಯ್ಯ ನೀನು, ನನಗಲ್ಲಯ್ಯ, ನನಗೆ ಯಾಕೆ? ಕುಂಟೆ ಮೇಲೆ ಹೋಗ್ಲಿಕ್ಕೆ ಸಿದ್ಧರಾದವರಿಗೆ ನನ್ನ ಮಗ ಈ ಮಾನಿಗೆ ಹೆಣ್ಣು ಕೊಡುವವರು ಬಂದ್ರು.
1: ಓಹೋ,
0: ಅವರು ಕಾಶಿಯವರು, ತುಂಬಾ ಧನಿಕರು, ಜಾತಿಯಲ್ಲಿ ಶ್ರಮಗಾರರು, ಒಳ್ಳೆಯ ಮನತನ್ನವರು. ಆದ್ರಿಂದ ಒಪ್ಪಿದೆ.
1: ಭೂಮಿದೇವ, ಬೇಸರಿಸಬೇಡಿ.
0: ಯಾಕೆ?
1: ಸಮಗಾರರ ಹುಡುಗಿಯನ್ನು ಬ್ರಾಹ್ಮಣರಾದ ನೀವು ತರಬಹುದೇ?
0: ಹೇ ಮಹಾರಾಯ, ನಿನಗೇನು ಅರ್ಥ ಆಗೋದಿಲ್ವ? ನಮಗ ಸಮಗಾರರು ಅಂದ್ರೆ ಚರ್ಮದ ಕೆಲಸ ಮಾಡುವವರಲ್ಲ, ನಮ್ಮ ಸಮಾನ ಜಾತಿಯವರು ಎಂದರ್ಥ. ಅಲ್ವ ಮಾನೆ?
2: ಹೌದಪ್ಪಯ್ಯ. ಆವಾಗ
0: ಅಡ್ಡಿ ಸುಮ್ಮನಿದೆ, ಸುಮ್ಮನಿರು ಮಾಡಿ, ನಾನು ಹೇಳ್ತೇನೆ. ಹೀಗೆ ಜಾತಕ ನೋಡಿ ಕೊಡುವುದು ತಕೊಳ್ಳುವುದು ಎಲ್ಲ ಮಾತಾಡಿ ಲಗ್ನಕ್ಕೆ ದಿನ ಶಯ ಆಯ್ತು.
1: ಓಹೋ,
0: ಹಾಗೆ ಮದುವೆ ದಿನವೂ ಹತ್ರ ಬಂತು. ಇನ್ನು ನಮ್ಮ ಅಂತಸ್ತಿಗೆ ಸರಿಯಾಗಿ ದಿಬ್ಬಣ ತಕೊಂಡು ಹೊಂಡು ಹೋಗ್ಬೇಕಲ್ವಾ? ಗ್ರಾಮ ಊರು ಕೇರಿಯವ್ರನ್ನೆಲ್ಲ ಕೊಂಡು ಮದುಮಗನನ್ನ ಸಿಂಗಾರ ಮಾಡಿಕೊಂಡು ಸಂಭ್ರಮದ ದಿಬ್ಬಣ ಹೊರಟಿತು ನೋಡು. ನಮ್ಮ ದಿಬ್ಬಣ ಅಂದ್ರೆ ಹಿಂದೆ ಆಗ್ಲಿಕ್ಕಿಲ್ಲ, ಮುಂದೆ ಆಗ್ಲಿಕ್ಕಿಲ್ಲ, ಸಾಧ್ಯವೇ ಇಲ್ಲ. ಅಷ್ಟು ಜನ, ನಮ್ಮ ಮನೆಯೇ ಬುಡ ದಿಬ್ಬಣದ್ದು, ಹೆಣ್ಣಿನ ಮನೆಯೇ ತಲೆ, ಅಲ್ಲಿವರೆಗೂ ಜನ, ಅಲ್ಲಿವರೆಗೂ ಜನ.
1: ಹಾಗಾದ್ರೆ ಎಣಿಕೆಗೆ ಬಾರದಷ್ಟು ಮಂದಿ ಇರಬಹುದು.
0: ಹೌದು, ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು, ನನ್ನ ಹೆಂಡತಿ, ನನ್ನ ಮಗ, ಮತ್ತೆ ಮದುಮಗ, ಮದುಮಗನ ತಾಯಿ, ಮದುಮಗನ ತಂದೆ, ಮತ್ತೆ ನಮ್ಮನೆಯವಳು, ಅವಳು ಮಗ ಮತ್ತು ಅವಳ ಮಗ, ತಂದೆ ಮತ್ತು ಯಜಮಾನ, ಜಯ ಯಜಮಾನನ ಮಗ, ಯಜಮಾನ್ತಿ, ಇನ್ನು ನನ್ನ ಅತ್ತೆಯ ಮಗಳು, ಅವಳ ಗಂಡ, ಅವಳ ಹುಡುಗ, ಸಾಕ? ಇನ್ನು ಹೇಳ್ಬೇಕಾ?
1: ನಮಗೆ ಅರ್ಥವಾಯಿತು ಸ್ವಾಮಿ, ಮುಂದೆ ಹೇಳಿ.
0: ಹಾಗೆ ಸಂಭ್ರಮದಿಂದ ಮದುವೆ ಮಾಡಿಕೊಂಡು ಮದು ಮಕ್ಕಳನ್ನು ಕರೆದುಕೊಂಡು ಮರಳಿ ಬರುವಾಗ ಅರಣ್ಯದಲ್ಲಿ ಒಂದು ಗಂಡಾಂತರವಾಯಿತು. ಬಾಲ,
1: ಏನಾಯಿತು?

0: ಹೀಗೆ ಬರುತ್ತಿರುವಾಗ ಒಂದು ಬಾರಿ ಸಿಂಹ ಗರ್ಜನೆ ಕೇಳಿ ಬಂತು. ಆ ನನ್ನ ಮಾಣಿಯನ್ನೇ ಹಿಡಿದು ಬಿಡ್ತು ನೋಡೋದು.
1: ಆವಾಗ ನೀವೇನು ಮಾಡಿದಿರಿ, ಮುಂದೇನಾಯ್ತು?
0: ಮಹಾರಾಜ, ಎಷ್ಟಾದ್ರೂ ನಾವು ಬ್ರಾಹ್ಮಣರಲ್ವಾ, ನರಸಿಂಹನ ಮೂಲ ಮಂತ್ರವನ್ನ ಹಿಡಿದು ಒಂದೇ ಸಮನೆ ಪಟ ಪಟ ಪಟ ಪಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ.
1: ನಿಮ್ಮ ಮಂತ್ರ ಪಠಣದಿಂದ ಏನಾಯ್ತು?
0: ಉಪತಿ, ನಾನು ಮಂತ್ರ ಪಠಿಸುತ್ತಾ ಇರುವಾಗ ಕ್ರೂರಿಯಾದ ಸಿಂಹರಾಜ ಹಿಡಿದ ನನ್ನ ಮಗನನ್ನು ಗಾಸಿ ಮಾಡದೆ ಮನುಷ್ಯರಂತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತು.
1: ಅರೆ, ಮೃಗಜಾತಿಗೆ ಸೇರಿದ ಸಿಂಹ ಮಾನವರಂತೆ ಮಾತನಾಡಿತೆ.
0: ಹೌದು,
1: ಇದು ಸತ್ಯವೇ?
0: ಸತ್ಯವೇ. ನಾವು ಬ್ರಾಹ್ಮಣರು ಎಂದೂ ಸುಳ್ಳಾಡುವರಲ್ಲ, ಸುಳ್ಳಾಡುವರಲ್ಲ.
1: ಹಾಗಿದ್ದಲ್ಲಿ ಸಿಂಹ ಏನು ಹೇಳಿತು?
0: ಸಿಂಹ ಕೇಳಿದ ವರ್ತಮಾನ ಕೇಳಬೇಕು. ಕೇಳಿ ಕೇಳಿ ಈ

0: ಮಹಾರಾಜ, ಈಗಾಡುವ ಮಾತು ನಾನು ಹೇಳುವುದಲ್ಲ,
1: ಮತ್ತೆ
0: ಆ ಸಿಂಹ ಹೇಳಿದ್ದು.
1: ಓಹೋಹೋ,
0: ನಿನ್ನ ಮಗನನ್ನ ಬಿಡಬೇಕಾದ್ರೆ ಇಲ್ಲಿ ಹತ್ತಿರದಲ್ಲಿ ಇರುವ ರತ್ನಸಾರಪುರದ ಅರಸು ಮಯೂರ ಧ್ವಜನ ದೇಹದಲ್ಲಿ ಅರ್ಧ ಭಾಗ ತಂದು ನನಗೆ ಕೊಟ್ರೆ ಮಾತ್ರ ನಿನ್ನ ಮಗನನ್ನು ಬಿಡುತ್ತೇನೆ, ಇಲ್ಲದಿದ್ದರೆ ಸಾಧ್ಯ ಇಲ್ಲವುದಾಗಿ ಖಂಡಿತವಾಗಿ ಹೇಳೇ ಬಿಟ್ಟಿದ್ವು. ಪಾಲ
1: ಬ್ರಾಹ್ಮಣರೇ, ಆ ಮಾತಿಗೆ ನೀವೇನು ಹೇಳಿದಿರಿ?
0: ನಾ ಹೇಳಿದ್ದೇನೆ, ಶಿವರಾಜ ಏನು ಮಾತಾಡ್ತಾ ಇದ್ದಿ ನೀನು? ಯಾರಾದರೂ ಇನ್ನೊಬ್ಬರು ಪ್ರಾಣ ಉಳಿಸಲು ತನ್ನ ದೇಹವನ್ನು ಕೊಡುತ್ತಾರೆ, ಕೊಡ್ಲಿಕ್ಕೆ ಸಾಧ್ಯ ಉಂಟೆ ಅಂತ ಕೊಡುವಂತಹ ದಾನಿಗಳು ಯಾರಿದ್ರು ನಾವು ಸಹ ನಾವು ಕೇಳಬಹುದೇ? ಸರಿಯೇ, ಅದು ಕೇಳುವುದು ಸರಿಯೇ, ಅದು ಆಗುವುದಿಲ್ಲ ಎಂದು ಹೇಳಿದೆ.
1: ಆಗ ಸಿಂಹ ಏನು ಹೇಳಿದೆ?
0: ಮಯೂರ ಧ್ವಜ ಭೂಪತಿ ಎಲ್ಲರಂತಲ್ಲ, ಪರೋಪಕಾರಕ್ಕಾಗಿ ಆತ ಹಿಂದೆ ಮುಂದೆ ನೋಡುವವನಲ್ಲ, ಮಹಾದಾನಿಯಾದ ಆತ ಆಡಿದ ಮಾತಿಗೆ ತಪ್ಪುವನು ಅಲ್ಲ. ಆದ್ರಿಂದ ನಿನ್ನ ಕೆಲಸ ಆಗುತ್ತದೆ, ನೇರವಾಗಿ ಅಲ್ಲಿಗೆ ಹೋಗು ಎಂಬುದಾಗಿ ಆ ಸಿಂಹವೇ ನನ್ನನ್ನು ಇಲ್ಲಿವರೆಗೆ ಕಳುಹಿಸಿತು ಮಹಾರಾಜ. ಹಾಗಾಗಿ ಇಲ್ಲಿಗೆ ಬಂದೆ ಭೂಪಾಲ.
1: ವಿಪ್ರೋತ್ತಮರೇ, ಬಿಡಿ ನಿಮ್ಮ ಚಿಂತೆ.

0: ಪೂಜ್ಯರೇ, ಚಿಂತೆ ಎಂಬ ಲತೆಯನ್ನ ಕಿತ್ತೊಗೆಯಿರಿ. ತಾವು ಇಷ್ಟಕ್ಕಾಗಿ ಯೋಚಿಸಬೇಡಿ. ನನ್ನ ಈ ಜಡ ದೇಹದಿಂದ ನಿಮ್ಮ ಮಗನ ಪ್ರಾಣ ಉಳಿಯುತ್ತದೆ ಅಂತಾದ್ರೆ ನಾನು ಕೃತಾರ್ಥ ಎಂದು ಭಾವಿಸುತ್ತೇನೆ. ನನ್ನ ಜನ್ಮ ಪಾವನವಾಯಿತು ಎಂದು ತಿಳಿಯುತ್ತೇನೆ. ಪರೋಪಕಾರಕ್ಕಾಗಿ ಮಯೂರಧ್ವಜ ಭೂಪತಿಯು ನಿಶ್ಚಲ ಮನಸ್ಸಿನಿಂದ ತನ್ನ ದೇಹವನ್ನ ಅರ್ಪಿಸಿದ್ದಾನೆ ಎನ್ನುವ ಕೀರ್ತಿ ಆ ಚಂದ್ರಾರ್ಕ ಪರ್ಯಂತರ ಅಚ್ಚಳಿಯದೆ ಉಳಿದೀತು
1: ಅಲ್ವೇ
0: ಬ್ರಾಹ್ಮಣರೇ.
1: ಓ,
0: ಆ ಕೇಸರಿಯು ನನ್ನ ದೇಹದ ಭಾಗವನ್ನ ಸಂತೃಪ್ತಿಯಿಂದ ತಿನ್ನಲಿ, ಪರಿಣಾಮವಾಗಿ ನಿಮ್ಮ ಮಗ ಬದುಕಿಕೊಳ್ಳಲಿ, ನೀವು ಸಂತೋಷವಾಗಿರಿ. ಚಿಂತಿಸಬೇಡಿ, ಚಿಂತಿಸಬೇಡಿ. ಮಂತ್ರಿಶೇಖರ, ನನ್ನ ಈ ಭೌತಿಕ ಶರೀರವು ಬ್ರಾಹ್ಮಣರ ಕಷ್ಟ ಪರಿಹಾರಕ್ಕಾಗಿ ವಿನಿಯೋಗವಾಗಲಿ, ಈ ಮಾತಿನಲ್ಲಿ ಯಾವ ಶಂಕೆಯೂ ಇಲ್ಲ. ಅದಕ್ಕಾಗಿ ಗಂಗಾತೀರ್ಥವನ್ನು ತರಿಸಿ ದೇಹವನ್ನ ಶುದ್ಧಗೊಳಿಸಿದ್ದಾಗಿದೆ. ಎಲೆ ತುಳಸಿಯ ಮಾಲೆಯನ್ನು ಕೊರಳೊಳಗೆ ಧರಿಸಿದ್ದು ಮಾತ್ರವಲ್ಲದೆ ಮಹಾವಿಷ್ಣುವಿನ ಸಾನ್ನಿಧ್ಯವಾದ ಸಾಲಿಗ್ರಾಮ ತೀರ್ಥವನ್ನ ತೆಗೆದುಕೊಂಡದ್ದಾಗಿದೆ. ಯಾಗದ ಮಂಟಪದಲ್ಲಿ ನೆರೆದಿದ್ದ ಬ್ರಾಹ್ಮಣ ಸಮೂಹಕ್ಕೆ ಬೇಕಾದಷ್ಟು ದಾನ ಕೊಟ್ಟು ಸಾಷ್ಟಾಂಗ ನಮಿಸಿದ್ದಾಗಿದೆ. ನನ್ನ ಈ ಭೌತಿಕ ದೇಹದ ಮೇಲೆ ಯಾವ ಆಸೆಯೂ ಇಲ್ಲ, ಮನಸ್ಸು ಹರುಷಿತವಾಗಿದೆ. ಇದೇ ಸುಕಾಲ ಬ್ರಾಹ್ಮಣರೇ, ದಾನ ಪಡೆಯಲು ಸಿದ್ಧರಾಗಿ.
1: ಆಗಲಿ ಆಗಲಿ ಆಗಲಿ,

0: ಬ್ರಾಹ್ಮಣರು ಕೇಳಿದ ಮಾತ್ರಕ್ಕೆ ಸಿಂಹದ ಆಹಾರಕ್ಕಾಗಿ ತಮ್ಮ ದೇಹದ ಅರ್ಧ ಭಾಗವನ್ನ ಕೊಡಲು ತೀರ್ಮಾನ ಮಾಡಿದ್ದೀರಿ. ಆದರೆ ಈ ವಿಚಾರದಲ್ಲಿ ನನ್ನದೊಂದು ಧರ್ಮ ಜಿಜ್ಞಾಸೆ ಇದೆ. ಪತಿಯ ಅರ್ಧ ಭಾಗವೇ ಅರ್ಧಾಂಗಿ ಎನ್ನುವುದನ್ನ ನೀತಿಶಾಸ್ತ್ರ ಹೇಳುತ್ತಾ ಇದೆ. ಹಾಗಿರುವಾಗ ನಿಮ್ಮ ಅರ್ಧ ದೇಹವೇ ನಾನಾಗಿದ್ದೇನೆ. ಸಿಂಹರಾಜನು ನೇರವಾಗಿ ಕೇಳದಿದ್ದರು ಪರ್ಯಾಯವಾಗಿ ಅವನ ಆಹಾರ ನಾನೇ ಆಗಿದ್ದೇನೆ. ಸಿಂಹದ ಆಹಾರಕ್ಕಾಗಿ ಹೋಗುವುದು ಪತಿವ್ರತೆಯಾದ ನನ್ನ ಧರ್ಮವೇ ಆಗಿದೆ. ಹಾಗಾಗಿ ತಾವು ದಯವಿಟ್ಟು ಸತಿಧರ್ಮವನ್ನು ಆಚರಿಸುವರೆ ನನಗೆ ಆಶೀರ್ವಾದಿಸಿ ಕಳುಹಿಸಬೇಕಾಗಿ ನಿಮ್ಮ ಪಾದ ತಳದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ ಸ್ವಾಮಿ.
1: ಭೋಪಾಲ ಭೋಪಾಲ, ನಿನ್ನ ಹೆಂಡತಿ ಹೇಳೋ ಮಾತು ಕೇಳುತ್ತಾ ಇದ್ದೇನೆ. ಧರ್ಮ ಶಾಸ್ತ್ರದಂತೆ ನಿನ್ನ ಅರ್ಧ ದೇಹದ ಅಧಿಕಾರ ಅವಳಿಗೆ ಇರುವುದಾದರೂ ಅವಳ ವಾಮಾಂಗಿ ವಿನಃ ದಕ್ಷಿಣಾಂಗಿ ಅಲ್ಲ. ನಾವು ಸಹ ನೀತಿ ಶಾಸ್ತ್ರ ತಿಳಿದವರೇ. ನಿನ್ನ ಎಡಭಾಗದ ಅಧಿಕಾರ ಮಾತ್ರ ನಿನ್ನ ಹೆಂಡತಿಗೆ ಇದೆ, ಹೊರತು ಬಲಭಾಗಕ್ಕಲ್ಲ. ಆ ಸಿಂಹರಾಜ ನಿನ್ನ ಬಲಭಾಗವನ್ನೇ ಕೇಳಿದ್ದು ಹೊರತು ಎಡಭಾಗ ಅಲ್ಲ ಎಂಬಲ್ಲಿಗೆ ನಿನ್ನ ಹೆಂಡತಿಯ ಮಾತು ಒಪ್ಪುವಂತಿಲ್ಲ, ಒಪ್ಪುವಂತಿಲ್ಲ.
2: ಬ್ರಾಹ್ಮಣರೇ,
1: ಯಮ ಯಮ ಯಮ ಬಾಬ, ಅಯ್ಯಪ್ಪ, ನೀನು ಯಾರು ಮಾರಾಯ? ಏ ದೇವ್ರೇ, ಹೇ ದೇವ್ರೇ, ನಿನ್ನ ದೇಹ, ನಿನ್ನ ಮುಂಡಾಸು, ಮೀಸೆ ನೋಡಿದ್ರೆ ನನಗೆ ಹೆದರಿಕೆ ಆಗ್ತದೆ. ಸ್ವಲ್ಪ ದೂರ ನಿಲ್ಲು, ದೂರ ನಿಲ್ಲು.
2: ಹೆದರಬೇಡಿ, ಹೆದರಬೇಡಿ, ನಾನು ಭೂಪತಿಗಳ ತನುಜ ತಾಮ್ರಧ್ವಜ.
1: ಆಗ್ಲಿ, ಏನ್ ಬಂದಿ?
2: ವೃದ್ಧರಾದ ನನ್ನ ತಂದೆಯವರಿಗೆ ಬಲಭುಜದಂತೆ ಆಧಾರವಾಗಿರುವವ ನಾನು ಎಂಬಂತಿರುವಾಗ ಭೂಪತಿ ಬಲಭಾಗದಂತಿರುವ ನನ್ನನ್ನೇ ಆ ಸಿಂಹ ಬಯಸಿರಬೇಕು. ಏನು ಯೋಚನೆ ಮಾಡಬೇಡಿ. ಆ ಪಂಚಾನನ ಆಹಾರಕ್ಕೆ ನಾನೇ ನನ್ನ ಕೊಬ್ಬಿದ ದೇಹವನ್ನೇ ಅರ್ಪಿಸುತ್ತೇನೆ. ಬನ್ನಿ ಬನ್ನಿ, ಹೋಗೋಣ.
1: ಓ ಮಯೂರಧ್ವಜ, ಏನಿದಲ್ಲ ಏನಿದಲ್ಲ, ಒಬ್ರೊಬ್ಬರು ಒಂದೊಂದು ತರ ಹೇಳ್ತಾ ಇದ್ದಾರೆ. ಭೂಪಾಲ, ನಿನ್ನ ಹೆಂಡತಿ ಮಗನನ್ನು ಆ ಸಿಂಹ ಆಹಾರವಾಗಿ ಕೇಳಲಿಲ್ಲ. ರಾಜ, ನಿನ್ನ ದೇಹದ ಬಲಭಾಗವೇ ಬೇಕು ಎಂಬುದಾಗಿ ಕಡ್ಡಾಯವಾಗಿ ಹೇಳಿದೆ. ಮಾತನ್ನು ಕೊಟ್ಟ ದೇಹದ ಮೇಲಿನ ಆಸೆಯಿಂದ ವರ್ತಿಸುವುದಾದರೆ ನಿನ್ನ ಧಾನವೇನು ಬೇಡ ಮಹಾರಾಯ. ನನ್ನ ಮಗನನ್ನು ಸಿಂಹ ತಿಂದರೆ ತಿನ್ನಲಿ, ನೀನು ಬದುಕಿಗೋ, ನಾನು ಹೋಗ್ತೇವೆ. ಏಳ್ಮಣಿ,
3: ಹೋಗುವ. ಹೋಗಬೇಡಿ, ಬನ್ನಿ, ಹೀಗೆ ಬನ್ನಿ.

0: ಹೋಗು ಹೋಗು ಹೋಗು.
1: ಭೂಮಿದೇವ ಸ್ವಲ್ಪ ಸೈರಿಸಿ, ಸ್ವಲ್ಪ ಸೈರಿ.
0: ಯಾಕೆ ಯಾಕೆ
1: ಯಾತಕ್ಕೆ ವೈಮನಸ್ಸಿನಿಂದ ಹೋಗ್ತಾ ಇದ್ದೀರಿ? ನನ್ನ ಸತಿ ಮತ್ತು ಸುತರು ಅವರವರ ಅಭಿಪ್ರಾಯವನ್ನು ಹೇಳಿದ ಮಾತ್ರಕ್ಕೆ ನಾನು ಅದಕ್ಕೆ ಒಪ್ಪಬೇಕಾಗಿಲ್ಲವಲ್ಲ. ಆಡಿದ ಮಾತಿಗೆ ಖಂಡಿತ ತಪ್ಪುವುದಿಲ್ಲ.
0: ತಪ್ಪುವುದಿಲ್ಲ.
1: ಅಳಕು ಮನಸ್ಸಿನಲ್ಲಿ ಎಳ್ಳಷ್ಟೂ ಇಲ್ಲ. ದೇಹದ ಮೇಲೆ ಆಸೆ ಖಂಡಿತ ಇಲ್ಲ. ಚಿತ್ತ ಹರುಷಿತವಾಗಿದೆ. ತಕ್ಷಣವೇ ದೇಹವನ್ನು ಅರಿದು ಕೊಡುತ್ತೇನೆ. ಎಲ್ಲಿ ಖಂಡೇಕಾರರು?
0: ಹಾಗಾದ್ರೆ ಯಾರು
1: ಅವರು? ದೇಹವನ್ನು ಅರಿವವರು ಸ್ವಾಮಿ.
0: ಗಂಗಾತೀರ್ಥದಿಂದ ಶುದ್ಧ ಮಾಡಿದ ದೇಹವನ್ನ ಶೂದ್ರರು ಮುಟ್ಟಿ ಅಪವಿತ್ರ ಮಾಡಬಾರದು. ಮೈಲಿಗೆಯಾದ ದಾನವನ್ನ ನಾವು ಹಿಡಿಯುವುದೇ ಇಲ್ಲ.
1: ಹಾಗಿದ್ದಲ್ಲಿ ಯಾರು ಅರಿಯಬೇಕು? ನೀವೇ ಹೇಳಿ.
2: ನಾನು ಅರಿತೇನೆ ಅಪ್ಪಯ್ಯ. ಕತ್ತಿಕೊಡಿ ಅಪ್ಪಯ್ಯ, ಕತ್ತಿಕೊಡಿ.
0: ಎಲ್ಲ ಕುಂಬಳಕಾಯಿ ನೋಡಪ್ಪ, ಅದಲ್ಲೂ ಕಡಿಮಾಡಿ ಸುಮ್ಮನೆ. ಬ್ರಾಹ್ಮಣರು ಹಿಂಸೆ ಮಾಡಬಾರದು ರಾಜ. ನಿನ್ನ ಹೆಂಡತಿ ಹಾಗೂ ಮಗ ಮಿಂದು ಮಡಿಯಾಗಿ ಇಬ್ಬರು ಸೇರಿ ಗರಗಸ ಹಿಡಿದು ಆಚೆಗೊಬ್ಬರು ಈಚೆಗೊಬ್ಬರು ನಿಂತು ಸರಿಯಾಗಿ ಗರ ಗರ ಗರ ಗರ ಅರಿದು ಕೊಡಬೇಕು. ಅದು ಪರಿಶುದ್ಧವಾದ ದಾನ ಆಗುತ್ತದೆ. ಹಾಗೆ ಮಾಡಿ.
1: ಹಾಗೆ ಆಗಲಿ ಸ್ವಾಮಿ. ಕುಮುದ್ವತಿ
3: ಸ್ವಾಮಿ,
1: ತಾಮ್ರಕೇತ, ಬ್ರಾಹ್ಮಣರ ಮಾತನ್ನು ಕೇಳಿದಿರಲ್ಲ. ನೀವಿಬ್ಬರು ಸೇರಿ ಗರಗಸವನ್ನು ಹಿಡಿದು ಶುದ್ಧ ಮನಸ್ಸಿನಿಂದ ನನ್ನ ದೇಹವನ್ನು ತಾರಕ ಮಂತ್ರವಾದ ರಾಮನಾಮವನ್ನು ಜಪಿಸುತ್ತ ಸರಿಯಾಗಿ ಅರಿದು ಬಲಭಾಗವನ್ನ ಬ್ರಾಹ್ಮಣರಿಗೆ ಅರ್ಪಿಸಿ ನಾನು ಸಿದ್ಧನಾಗಿದ್ದೇನೆ.
0: ಏನದು
2: ದರಣಿಪ ಕೇಳಿಯ ಸತಿ ಸುತ ಸರಸರ ನರಿವುದ್ದಿರಲ ಜನಪನ ಮತ್ತಕವ ಸತಿ ಸುತರ್ ಸರಸರ ನರಿವುತ್ತಿರಲ ಜನಪನ ಮಸ್ತ

ಸುರ ಕಂಡಿಂತೆಂದೋ

0: ಏಳಯ್ಯ ಏಳಯ್ಯ ಹೋಗುವ, ನಿಲ್ಬೇಡಿ, ಜೋರಾಗಿ ಬಡಿಯರಿ. ನಮಗೆ ಸಿಟ್ಟು ಬಂದಿದೆ, ನಾವು ಹಾರ್ತೇವೆ ಕೊಡ್ತೇವೆ, ಏನು ಮಾಡ್ತೇವೆ ನಮಗೆ ಗೊತ್ತಾಗೋದಿಲ್ಲ. ಏಳಯ್ಯ ಏಳಯ್ಯ
1: ಅಪ್ಪಯ್ಯ
0: ಮಣಿ ಅಲ್ಲಿ ನೋಡು, ಅವನ ಕಣ್ಣಲ್ಲಿ ನೀರು ಬರ್ತಾ ಇದೆ.
1: ಕಣ್ಣಾಗ ನೀರ್ ಬಂದ್ರೆ ಏನಪ್ಪ ಈಗ?
0: ನಿನಗೆಂತ ಗೊತ್ತಾಗುದಿಲ್ಲ ಮಹಾಣಿ, ದೇಹ ಅರಿಯುವುದು ಬೇಡ, ನಿಲ್ಲಿಸಿ ನಿಲ್ಲಿಸಿ. ಅವನ ಕಣ್ಣಲ್ಲಿ ನೀರು ಬರ್ತಾ ಇದೆ, ನಿರಾಕಾರವಾಗಿ ಬರ್ತಾ ಇದೆ. ಅವನು ಅಳುತ್ತಾ ಇದ್ದಾನೆ. ಹತ್ತು ಕೊಡುವ ದಾನ ನಾನು ಸ್ವೀಕರಿಸುವುದಿಲ್ಲ. ಅವನಿಗೆ ಜೀವದ ಮೇಲಿನ ಆಸೆ ಅಭಿಲಾಷೆ ಇನ್ನೂ ಹೋಗಲಿಲ್ಲ. ಆತ ಜೀವಗಳ ಶಿವದ ಮಾತು ಕೇಳಿ ಇಲ್ಲಿಗೆ ಬಂದು ನಾವು ತಪ್ಪು ಮಾಡಿದ್ದೇವೆ ಮಾಣಿ. ಈ ದುರ್ಹತ ನಮಗೆ ಬೇಡವೇ ಬೇಡ ಮಾಣಿ. ಹೋಗುವ ಹೋಗುವ ಹೋಗುವ.
2: ಬ್ರಾಹ್ಮಣರೇ, ಎಲ್ಲಿಗೆ ಓಡ್ತಾ ಇದ್ದೀರಿ? ನಿಮ್ಮನ್ನ ಬಿಡುವವರು ಯಾರು ನೋಡ್ತೇನೆ ಇಲ್ಲಿ. ಅಲ್ಲಿ ಮಸ್ತಕವನ್ನ ಅರಿಯೋವರೆಗೆ ಸುಮ್ಮನಿದ್ದು ಈಗ ದಾನ ಬೇಡ ಅಂತ ಹೇಳಿ ಓಡ್ತಾ ಇದ್ದೀರಲ್ಲ, ನಿಮಗಾಗಿ ಅರಿದ ದೇಹದ ಭಾಗವನ್ನ ತೆಗೆದುಕೊಂಡು ಹೋಗಿ ಅಥವಾ ತಿಂದು ಬಿಡಿ. ಅಲ್ಲಿಯವರೆಗೆ ನಿಮ್ಮನ್ನು ಹೋಗಲು ಬಿಡುವುದಿಲ್ಲ. ಯಾರಲ್ಲಿ ಈ ಬ್ರಾಹ್ಮಣರನ್ನ ಕಂಬಕ್ಕೆ ಕಟ್ಟಿ ಹಾಕಿ ಓಡ್ತಾರಂತೆ.
0: ಹಾಗೆ ಮಾಡಬೇಡ ದಮ್ಮಯ್ಯ ಮಹಾರಾಯ, ದಮ್ಮಯ್ಯ.
2: ಹಾಗಾದರೆ ಯಾತಕ್ಕಾಗಿ ನೀವು ಓಡ್ತಾ ಇದ್ದೀರಿ, ಬೇಗ ಹೇಳಿ.

0: ಹೇಳ್ತಾನೆ ಹೇಳ್ತಾ ಸಿಟ್ಟು ಮಾಡಬೇಡ, ನೀನು ಹೆದರಿಸಬೇಡ ಮಹಾರಾಯ, ಸ್ವಲ್ಪ ದೂರ ನಿಲ್ಲು, ಅಲ್ಲಿ ನೋಡು ಅವನ ಕಣ್ಣಲ್ಲಿ ನೀರು ಬರ್ತಾ ಇದೆ, ಹತ್ತು ಕೊಡುವ ದಾನ ಹಿಡಿಯಬಹುದೇ, ನೀನೇ ಆಲೋಚನೆ ಮಾಡು, ಅದಕ್ಕಾಗಿ ನಾವು ಓಡಿದ್ದು, ಅದಕ್ಕಾಗಿ ನಾವು ಓಡಿದ್ದು.
1: ಪ್ರರೇ, ಅದನ್ನ ನಾನು ಅವರಿಂದಲೇ ಕೇಳಿ ತಿಳಿಯುತ್ತೇನೆ.
0: ಆಗಬಹುದು ಆಗಬಹುದು.
1: ಜನಕ, ಬ್ರಾಹ್ಮಣರಿಗೆ ಒಂದು ಸಂದೇಹ ಬಂದಿದೆ. ನಿಮ್ಮ ದೇಹವನ್ನು ಸಮಾನಾಗಿ ಅರಿಯುತ್ತಿರುವಾಗ ನಿಮ್ಮ ಕಣ್ಣಿನಲ್ಲಿ ನೀರು ಬಂತಂತೆ, ಯಾತಕ್ಕೆ ಹೀಗಾಯಿತು?
0: ನೋಡು ನೋಡು ನೋಡು, ಅವನಿಗೆ ಅಷ್ಟು ಊಟ ಬೇಕಂತೆ, ಕೊಡು ಕೊಡು ಕೊಡು ಕೊಡು.
1: ಬ್ರಾಹ್ಮಣರೇ, ಹಾಗೆಲ್ಲ ವಿಪರೀತ ಅರ್ಥ ಕಲ್ಪಿಸಿಕೊಳ್ಳಬೇಡಿ.
0: ಮತ್ತೆ ಕೈಯಲ್ಲೇನು ಸನ್ನೆ ಮಾಡ್ತಾ ಇದ್ದಾನಲ್ಲ ಅವ.
1: ಹಾಗಲ್ಲ, ಅದು ಅರಿದ ಭಾಗ ಎರಡು ಹೋಳಾಗಿದೆ, ಮಾತನಾಡುವುದಕ್ಕಾಗಿ ಅದನ್ನ ಒಟ್ಟುಗೂಡಿಸುವಂತ ಸನ್ನೆ ಮಾಡ್ತಾ
0: ಇದ್ದಾರೆ.
1: ಇಕೋ, ಹೋಳುಗಳನ್ನ ನಾನು ಒಟ್ಟುಗೂಡಿಸಿದ್ದೇನೆ. ಜನಕ, ಬ್ರಾಹ್ಮಣರಿಗೆ ಏನು ಉತ್ತರ?

0: ಭೂಸುರರೇ,
1: ರಾಜ,
0: ನನ್ನ ಕಣ್ಣಿನಲ್ಲಿ ನೀರು ಬಂದದ್ದು ನಿಜ, ಆದರೆ ದೇಹದ ಮೇಲಿನ ಆಸೆಯಿಂದಲ್ಲ.
1: ಮತ್ತೆ
0: ಇಹಲೋಕದ ಮೇಲಿನ ಮೋಹ ನನಗಿಲ್ಲ.
1: ಮತ್ತೆ
0: ಹರಿತವಾದ ಗರಗಸದ ಹತಿಗೂ ಅಲ್ಲ.
1: ಮತ್ತೆ
0: ಬ್ರಾಹ್ಮಣರೇ,
1: ಓ,
0: ನನ್ನ ಯಾವ ಕಣ್ಣಿನಲ್ಲಿ ನೀರು ಬಂದಿದೆ ಎಂಬುದನ್ನು ಗಮನಿಸಿದ್ದೀರಾ?
1: ನೋಡ್ತಾ ಇದ್ದೇನೆ, ಎಡ ಕಣ್ಣಿನಲ್ಲಿ ಮಾತ್ರ ನೀರು ಬಂದಿದೆ.
0: ಸತ್ಯವಷ್ಟೇ.
1: ಹೌದು,
0: ನನ್ನ ದೇಹದ ಬಲಭಾಗವು ಸದ್ವಿನಿಯೋಗವಾದ ಕಾರಣ ಬಲಗಣ್ಣಿನಲ್ಲಿ ನೀರು ಬರಲಿಲ್ಲ.
1: ಓ,
0: ಇನ್ನುಳಿದ ಎಡಭಾಗವು ಶ್ವಾನ ಜಂಬುಕಗಳ ಪಾಲಾಗಿ ವ್ಯರ್ಥವಾಗಿ ಹೋಗುವುದಲ್ಲ ಎಂಬ ಕಾರಣಕ್ಕೆ ಎಡಗಣ್ಣಿನಲ್ಲಿ ನೀರು ಬಂದಿದೆ ಸ್ವಾಮಿ.
1: ಓಹೋ,
0: ಈಗ ನಿಮಗೆ ಸತ್ಯದ ಅರಿವಾಗಿದೆ ತಾನೆ. ಆ ಹರಿಯ ಆಣೆಯಾಗಿಯೂ ನಾನು ಜೀವಗಳ್ಳನಲ್ಲ, ನಂಬಿ ನನ್ನನ್ನು ನಂಬಿ.
1: ಓ ಮಯೂರಧ್ವಜ, ಮೆಚ್ಚಿದೆ ಮೆಚ್ಚಿದೆ.

0: ಮಯೂರಧ್ವಜ ಮೆಚ್ಚಿದನಯ್ಯ, ಶಹಬಾಸ್ ಶಹಬಾಸ್ ಶಹ, ನಿನ್ನ ಮೈ ತಡವಿದ್ದೇನೆ, ಎದ್ದೇಳು ಎದ್ದೇಳು.
1: ರಮಣರೇ ನಿಲ್ಲಿ ಅಲ್ಲಿ.
0: ಅಯ್ಯಯ್ಯಾರು
1: ನೀವು?
0: ಯಾತಕ್ಕೆ ನನ್ನ ರಟ್ಟೆ ಹಿಡಿದೆ ಮಹಾರಾಯ? ಬಿಡು ಮಹಾರಾಯ, ನಾವು ಬ್ರಾಹ್ಮಣರಲ್ವಾ ಅಲ್ವಾ ಮಾಣಿ?
1: ಹೌದಪ್ಪಯ್ಯ, ನಾವು ಬ್ರಾಹ್ಮಣರು.
0: ಸುಮ್ಮನೆಯರು, ಅವ್ರಿಗೆ ಗೊತ್ತುಂಟು.
1: ನನಗೆ ಅನುಮಾನ ಇದೆ.
0: ಯಾಕೆ?
1: ನೀವು ನಿಜವಾದ ಬ್ರಾಹ್ಮಣರಾಗಿದ್ದಲ್ಲಿ ನಿಮ್ಮ ಬಾಯಿಂದ ಶಹಬಾಸ್ ಎನ್ನುವ ಶಬ್ದ ಬರುತ್ತಿತ್ತೆ.
0: ಯಾಕೆ ಬರಬಾರ್ದು ಕೇಳ್ತೇನೆ ನಾನು.
1: ಕ್ಷತ್ರಿಯನಾದವನಿಗೆ ಮಾತ್ರ ಆ ಶಬ್ದ ಹೇಳುವ ಅಧಿಕಾರ ಇರೋದು. ಬ್ರಾಹ್ಮಣರು ಯಾವಾಗಲೂ ಆಶೀರ್ವದಿಸುವ ಯೋಗ್ಯತೆಯನ್ನು ಹೊಂದಿರುವವರು ಎಂಬಾಗ ಖಂಡಿತ ನೀವು ಬ್ರಾಹ್ಮಣರಲ್ಲ. ಸತ್ಯ ಹೇಳಿ, ಯಾರು ನೀವು?
0: ಮನೆ
2: ಅಪ್ಪಯ್ಯ,
0: ನಮ್ಮ ಗೊಟ್ಟು ರಟ್ಟಾಗ್ತದೋ ಹೇಗೆ? ನಾವು ಬ್ರಾಹ್ಮಣರೇ ಮಹಾರಾಯ, ನಾವು ಬ್ರಾಹ್ಮಣರೇ.
1: ನೀವು ಯಾವ ಬ್ರಾಹ್ಮಣರು?
0: ನಾವು ದಶಾವತಾರಿ ಬ್ರಾಹ್ಮಣರು.
3: ಓಹೋ, ದಶಾವತಾರ ಬ್ರಾಹ್ಮಣರು?
0: ಹೌದಪ್ಪ.
3: ದೇವೋತ್ತಮ, ನೀವು ಯಾರು ಎನ್ನುವುದು ಅರ್ಥವಾಯಿತು. ಲೋಕೋದ್ಧಾರಕ್ಕಾಗಿ ಬಗೆಬಗೆಯ ಅವತಾರ ಎತ್ತಿದ ಮಹಾಬ್ರಾಹ್ಮಣರು. ಓ ನಾರಾಯಣ, ನಿನ್ನ ಅಮೃತಹಸ್ತ ಮೈತಾಗಿದ ಕ್ಷಣವೇ ಮೊದಲಿನಂತೆ ಆಗಿದ್ದೇನೆ. ಯಾತಕ್ಕೆ ಈ ವೇಷ? ಅಪ್ಪಣೆ ಆಗಲಿ ದೇವ, ಅಪ್ಪಣೆ.
0: ಧ್ವಜ.

0: ಮಯೂರಧ್ವಜಭೂಪಾಲ,
1: ಭಗವಂತ
0: ನಿನ್ನ ಸತ್ವ ಹಾಗೂ ಸತ್ಯ ಪರೀಕ್ಷೆಗಾಗಿ ಈ ದ್ವಿಧ ರೂಪವನ್ನ ತಾಳಿ ಬಂದಿದ್ದೇನೆ. ನಾನೇ ಮುರಭೈರಿ, ಈತನೇ ಅರ್ಜುನ, ತಿಳಿತಲ್ಲ ಸತ್ಯ ವಿಚಾರ.
1: ಓ ವಾಸುದೇವ,
0: ಓ
1: ಹಾಗಿದ್ದಲ್ಲಿ ನಿನ್ನ ಸಿರಿಮೊಗದ ರೂಪವನ್ನ ತೋರಿ, ನನ್ನ ಇಚ್ಛೆಯನ್ನ ಸಲ್ಲಿಸು.
0: ಹಾಗೆ ಆಗಲಿ, ಮಾಣಿ ಹೀಗೆ ಬಾ, ಇವಾ ನನ್ನ ರೂಪ.
1: ಭಗವಂತ ನಮೋ.

0: ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಓ ಮಕರ ಕುಂಡಲಧರ ಕಸ್ತೂರಿ ತಿಲಕಾಂಕಿತ ಶಂಖಚಕ್ರ ಗದ ಪದ್ಮಾಧರ ಪ್ರೀತಾಂಬರಧರ ಕೌಸ್ತುಭ ಮಾಲಾಧರ ಮಣಿ ಮುಕುಟಾಧರ ಮಧು ಕೈಟಭರ ವೇದ ಗೋಚರ ಮುರಳೀಧರ ಪಾಂಡವ ಪಕ್ಷಕ ದಾನವ ಭಕ್ಷಕ ಮುನಿಕುಲ ಸ್ತೋತ್ರ ಪಲುಗುಣ ಮಿತ್ರ ಮಾಧವ ಕೇಶವ ಅಚ್ಯುತ ಅನಂತ ಅವಿನಾಶ ಅನಂತೇಶ ಮಾತುಳಾಂತಕ ಜಗತ್ರ ಪರಿಪಾಲಕ ಓ ಪರಬ್ರಹ್ಮ ಸ್ವರೂಪಿಯೇ, ನಿನ್ನ ಪಾದ ಪದ್ಮಗಳಿಗೆ ನನ್ನ ಸಾಷ್ಟಾಂಗ ನಮನಗಳು, ಸಾಷ್ಟಾಂಗ ನಮನಗಳು.
1: ಓ ಭಕ್ತ ಶಿಖಾಮಣಿಯೇ ಏಳು ಎದ್ದೇಳು.
0: ದೇವಾ ಧನ್ಯನಾದೆ ಧನ್ಯನಾದೆ, ನನ್ನ ಸರ್ವಸ್ವವನ್ನು ನಿನ್ನ ಪದತಳದಲ್ಲಿ ಅರ್ಪಿಸಿದ್ದೇನೆ, ನನಗೆ ಮುಂದೇನು ಅಪ್ಪಣೆ
1: ಲಾಲಿಸಬೇಕು.
2: ಧಾತ್ರಿಪತಿಕೆ ದ್ವಿಹಯ

0: ಏಳು ಅಧ್ವರಗಳನ್ನ ಮಾಡಿ ಪೂರೈಸಿದವನು ನೀನು. ಎಂಟನೆಯ ಅಧ್ವರ ಅಂತ್ಯದ ಒಳಗೆ ನನ್ನ ದರ್ಶನ ನಿನಗೆ ಲಭಿಸಿದೆ.
1: ಹೌದು ದೇವ.
0: ಓ ಪುಣ್ಯಾತ್ಮ
1: ಪರಮಾತ್ಮ,
0: ಸದ್ಯಕ್ಕೆ ಧರ್ಮರಾಯನ ಯಜ್ಞಾಶ್ವವು ನಿನ್ನ ಮಗ ತಾಮ್ರಧ್ವಜನ ಭಕ್ತಿಪೂರಕವಾದ ಸಾಹಸದಿಂದ ನಿನ್ನ ಸ್ವಾಧೀನದಲ್ಲಿದೆ.
1: ಓಹೋ,
0: ಸಾಂಪ್ರದಾಯಿಕವಾಗಿ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಮಾತ್ರವಲ್ಲದೆ ಕಟ್ಟಿದ ಕುದುರೆಯನ್ನು ಪಾರ್ಥನಿಗೆ ಒಪ್ಪಿಸು. ನಮ್ಮ ಮುಂದಿನ ಪ್ರಯಾಣಕ್ಕೆ ನಿನ್ನ ಸುತನನ್ನು ಕಳುಹಿಸು. ನೀನು ನಿನ್ನ ಕುದುರೆಯನ್ನು ಬಂಧು ಬಳಗದವರನ್ನು ಕೂಡಿಕೊಂಡು ಹಸ್ತಿನಾವತಿಗೆ ತೆರಳು. ಯಜ್ಞ ಪೂರ್ಣಾಹುತಿ ಆದ ಮೇಲೆ ನೀನು ಬಯಸಿದ ಮುಕ್ತಿಯನ್ನು ನಿನಗೆ ಕರುಣಿಸುತ್ತೇನೆ. ಶುಭವಾಗಲಿ.
1: ಓ ಪೀತಾಂಬರದರ, ನೀನು ಕರುಣಿಸುವ ಆ ಮುಕ್ತಿಯ ನಿರೀಕ್ಷೆಯಲ್ಲಿಯೇ ನಾನಿರುತ್ತೇನೆ. ನಮೋ ನಮಃ, ನಮೋ ನಮಃ.
0: ಧನಂಜಯ, ಮಯೂರ ಧ್ವಜನಿಂದ ಕಪ್ಪ ಕಾಣಿಕೆಯನ್ನು ಮಾತ್ರವಲ್ಲದೆ ಯಾಗದ ಹಯವನ್ನು ಪಡೆದಿದ್ದೇವಲ್ಲ.
2: ನಿಜ ದೇವಂ.
0: ಇನ್ನೇಕೆ ತಡ, ನಮ್ಮ ಯಜ್ಞಾಶ್ವದ ಪ್ರಯಾಣ ಮುಂದುವರಿಯಲಿ.
2: ದೇವಂ.
0: ಓ
2: ಅಣುರೇಣು ದೃಢಕಾಷ್ಠಗಳಲ್ಲಿ ಪರಿಪೂರ್ಣವಾದಂತಹ ನಿನ್ನ ಮಹಿಮೆಯನ್ನು ಬಲ್ಲವರು ಯಾರು ಪ್ರಭು? ನಿನ್ನ ಎಣಿಕೆಯಂತೆ ಎಲ್ಲವೂ ಸಾಗಲಿ ದೇವ.
0: ಸರ್ವೇ ಜನಾ ಸುಖಿನೋ ಭವಂತು.

ಇದುವರೆಗೆ ಭಕ್ತ ಮಯೂರ ಧ್ವಜ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ಚಂದ್ರಕಾಂತರಾವ್ ಮೂಡುಬೆಳ್ಳೆ, ಮದ್ದಳೆ ಶಶಿಕುಮಾರ್ ಆಚಾರ್ಯ ಬೆಳ್ಕಳೆ, ಚೆಂಡೆ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ, ಶ್ರುತಿ ಪ್ರದೀಪ್ ಭಟ್ ಇಂದ್ರಾಳಿ. ಪಾತ್ರ ಪರಿಚಯ ಮಯೂರ ಧ್ವಜ, ಐರೋಡಿ ಮಂಜುನಾಥ ಕುಲಾಲ್ ಯರ್ತಾಡಿ ಶ್ರೀಕೃಷ್ಣ, ಮನೋಹರ ನಾಯಕ್ ಕುಂಜಬೈಲು, ತಾಮ್ರಧ್ವಜ ರವೀಂದ್ರ ವಾಗ್ಲೆ ಮಣಿಪಾಲ, ಅರ್ಜುನ ದಿನಕರ ಹೇರೂರು, ಕುಮುದ್ವ

0: ಸಂಗಾತಿ ಉದಯ ಆಚಾರ್ಯ ಹೇರೂರು, ಬ್ರಾಹ್ಮಣ ಎಂ ಪ್ರಭಾಕರ ಆಚಾರ್ಯ ಮಠಪಾಡಿ, ನಕುಲ ಧ್ವಜ ದಿನಕರ ಹೇರೂರು, ಮಾಣಿ ಉದಯ ಆಚಾರ್ಯ ಹೇರೂರು.
1: ಇದುವರೆಗೆ ಯಕ್ಷಸಿರಿ ಪ್ರಸಾರವಾಯಿತು. ಪ್ರಸಾರ ಸಂಯೋಜನೆ ಲತೀಶ್ ಪಾಲ್ದಾನೆ, ನೆರವು ಚೈತನ್ಯ ಪ್ರಶಾಂತ್.
2: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಬಣ್ಣದ ಲೋಕದ ಬೆರಗು, ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು. 6 ದಶಕಗಳ ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನಾ ತಪಸ್ವಿ, ಹಿರಿಯ ರಂಗಕರ್ಮಿ ಲಕ್ಷ್ಮಣ ಕುಮಾರ್ ಮಲ್ಲೂರು.
3: ಮೊದಲ ನಾಟಕ ಶಾರದ ಅಂತ ಹೇಳಿ, ಒಂದು ಸಾಂಸಾರಿಕ ನಾಟಕ. ಅದು ನನಗೆ ಪ್ರೇರಣೆ ಅಂದರೆ ಕೇರಳದಲ್ಲಿ ಒಂದು ಮಲಯಾಳಂ ಫಿಲ್ಮ್ ನೋಡಿದ್ದೆ. ಆ ಫಿಲ್ಮ್ ನೋಡುವಾಗ ಅದರಲ್ಲಿ ಬಂದಂಥ ಆ ಪಾತ್ರಗಳು ಮತ್ತು ಅದರ ಒಂದು ಸನ್ನಿವೇಶಗಳು, ನನಗೆ ಇದನ್ನು ಯಾಕೆ ನಾವು ತುಳುವಿನಲ್ಲಿ ಮಾಡಬಾರದು ಅನ್ನುವಂಥ ಒಂದು ಆಸೆ ಹುಟ್ಟುಕೊಂಡಿದೆ ನನ್ನಲ್ಲಿ. ಜನರಿಗೆ ಒಂದು ಮನಮುಟ್ಟುವಂತಹ ಒಂದು ಕತೆ ಮಲಯಾಳಂನಲ್ಲಿತ್ತು. ಅದನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ನಾಟಕ ಮಾಡಿದೆ. ಅದು ಪ್ರಥಮ ಪ್ರಯೋಗ ಆದದ್ದು ಕೂಡ ನಮ್ಮ ಮಲ್ಲೂರಲ್ಲಿ. ಆ ನಾಟಕಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು.
2: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
0: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ಅಪ್ಪ, ಅರ್ಜುನ, ಮಗ ಬಬ್ರುವಾಹನ ಪಾತ್ರಗಳಲ್ಲಿ ಅಣ್ಣಾವರ ಪೈಪೋಟಿಯ ದ್ವಿಪಾತ್ರ ಅಭಿನಯಕ್ಕೆ ಈ ಶರೀರ ಶಾರೀರ ಒಂದಾಗಿ ಹಾಡಿದ್ದು ವಿಶೇಷ.
6: ಯಾರು ತಿಳಿಯರು ನಿನ್ನ ಭುಜಬಲ

0: ನಿನ್ನ ವಿಜಯಗಳ ಮರ್ಮ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ನನ್ನ ರಾಗ ತಾನ ಪಲ್ಲವಿ
1: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ಆಕಾಶವಾಣಿ ಮಂಗಳೂರು. ಚಿತ್ರಗೀತೆಗಳು ಮೊದಲಿಗೆ ಕೇಳಿ, ರಾಮಾಚಾರಿ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ರಾಜೇಶ್ ಕೃಷ್ಣನ್ ಧ್ವನಿಯಲ್ಲಿ ಕೇಳಿ ನನ್ನವಳು ನನ್ನವಳು ಚಿತ್ರದ ಗೀತೆ. ಕೆ ಕಲ್ಯಾಣ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರಶಾಂತ್ ರಾಜ್.

ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ಕೇಳಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ. ಜಿ ಉದಯಶಂಕರ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಂಗೀತಂ ಶ್ರೀನಿವಾಸರಾವ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಗಳಲ್ಲಿ ಕೇಳಿ ಶ್ರೀಗಂಧ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಧ್ವನಿಗಳಲ್ಲಿ ಕೇಳಿ ನನ್ನಾಸೆಯ ಹೂವೆ ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಬಣ್ಣದ ಲೋಕದ ಬೆರಗು ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು. 6 ದಶಕಗಳ ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನಾ ತಪಸ್ವಿ, ಹಿರಿಯ ರಂಗಕರ್ಮಿ ಲಕ್ಷ್ಮಣ ಕುಮಾರ್ ಮಲ್ಲೂರು.
1: ಮೊದಲ ನಾಟಕ ಶಾರದ ಅಂತ ಹೇಳಿ, ಒಂದು ಸಾಂಸಾರಿಕ ನಾಟಕ. ಅದು ನನಗೆ ಪ್ರೇರಣೆ ಅಂದರೆ ಕೇರಳದಲ್ಲಿ ಒಂದು ಮಲಯಾಳಂ ಫಿಲ್ಮ್ ನೋಡಿದ್ದೆ. ಆ ಫಿಲ್ಮ್ ನೋಡುವಾಗ ಅದರಲ್ಲಿ ಬಂದಂಥ ಆ ಪಾತ್ರಗಳು ಮತ್ತು ಅದರ ಒಂದು ಸನ್ನಿವೇಶಗಳು, ನನಗೆ ಇದನ್ನು ಯಾಕೆ ನಾವು ತುಳುವಿನಲ್ಲಿ ಮಾಡಬಾರ್ದು ಅನ್ನುವಂಥ ಒಂದು ಆಸೆ ಹುಟ್ಟುಕೊಂಡಿದೆ ನನ್ನಲ್ಲಿ. ಜನರಿಗೆ ಒಂದು ಮನಮುಟ್ಟುವಂತಹ ಒಂದು ಕತೆ ಮಲಯಾಳಂನಲ್ಲಿತ್ತು, ಅದನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ನಾಟಕ ಮಾಡಿದೆ. ಅದು ಪ್ರಥಮ ಪ್ರಯೋಗ ಆದದ್ದು ಕೂಡ ನಮ್ಮ ಮಲ್ಲೂರಲ್ಲಿ. ಆ ನಾಟಕಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಧ್ರುವ ತಾರೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಬೆಂಗಳೂರು ಲತಾ ಹಾಡಿರುವ ಗೀತೆ. ಜಿ ಉದಯಶಂಕರ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಕೇಳುಗರೆ, ಇದೊಂದು ಹವಾಮಾನ ಮುನ್ಸೂಚನೆ ಕುರಿತು ಪ್ರಕಟಣೆ. ಹವಾಮಾನ ಇಲಾಖೆ, ಭಾರತ ಹವಾಮಾನ ಇಲಾಖೆ, ಭೂವಿಜ್ಞಾನ ಸಚಿವಾಲಯ, ಹವಾಮಾನ ಕೇಂದ್ರ ಬೆಂಗಳೂರು ನೀಡುವ ಹವಾಮಾನ ಮುನ್ನೆಚ್ಚರಿಕೆ. ಈ ರಾತ್ರಿ 10 ಗಂಟೆಯಿಂದ ಮುಂದಿನ 3 ಗಂಟೆಗಳ ಅವಧಿಗೆ ಅನ್ವಯವಾಗುವಂತೆ ದಕ್ಷಿಣ ಕನ್ನಡ, ಉಡುಪಿಯ ಒಂದೆರಡು ಕಡೆಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ವೇಗದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆಯಿದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ, ಸಣ್ಣಪುಟ್ಟ ಸಂಚಾರ ದಟ್ಟಣೆ ಹಾಗೂ ದುರ್ಬಲ ಮರದ ಕೊಂಬೆಗಳು ಮುರಿದು ಬೀಳುವ ಸಾಧ್ಯತೆಯಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವಂತೆ, ವಿದ್ಯುತ್ ಉಪಕರಣಗಳ ಬಳಕೆಯಲ್ಲಿ ಎಚ್ಚರಿಕೆ ವಹಿಸುವಂತೆ ಹಾಗೂ ಕೊಯ್ಲು ಮಾಡಿದ ಬೆಳೆಗಳನ್ನು ತೆರೆದ ಸ್ಥಳಗಳಲ್ಲಿ ಇಡದಂತೆ ಸೂಚಿಸಲಾಗಿದೆ. ಹವಾಮಾನ ಮುನ್ಸೂಚನೆ ಕುರಿತು ಪ್ರಕಟಣೆ ಕೇಳಿದಿರಿ.

ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ನಾಳೆ ಬೆಳಿಗ್ಗೆ 6:10 ವಂದನ, 6:30 ಚಿಂತನ ಕೋಟಾ ಶ್ರೀಕೃಷ್ಣ ಅಹಿತಾನಲ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್, 6:50 ರೈತರಿಗೆ ಸಲಹೆ, 7:15 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್. 9:05 ಛೇಂಕಾರ ಮಕ್ಕಳ ಗೀತಗಾಯನ ಕಾರ್ಯಕ್ರಮ, ರಚನೆ ಪ್ರಭಾವತಿ ಕೆದಿಲಾಯ ಪುಂಡೂರು, ಸಂಗೀತ ಮೌನೇಶ್ ಕುಮಾರ್ ಛಾವಣಿ.

ಭಾಗವಹಿಸುವ ವಿದ್ಯಾರ್ಥಿಗಳು ಮಂಗಳೂರಿನ ಚಿನ್ಮಯ ಶಾಲೆಯ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಶೋಭಾ ಗುರ್ತು ಅವರ ಗಾಯನ, ರಾಗ್ ಮಿಶ್ರ ತಿಲಕ್ ಕಾಮೋದ್ ಮತ್ತು ಮಿಶ್ರ ಭೈರವಿ. 10:30 ತುಳು ಕಾರ್ಯಕ್ರಮದಲ್ಲಿ ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿ ಓದು, ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ. ಬಳಿಕ ಕೋಸ್ಟಲ್ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ, ಪ್ರಸ್ತುತಿ ಹಾಗೂ ನಿರ್ಮಾಣ ಲತೀಶ್ ಪಾಲ್ದಾನೆ.

ನಾಳೆ ಬೆಳಿಗ್ಗೆ 11 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 11:30ಕ್ಕೆ ಶಾಸ್ತ್ರೀಯ ಸಂಗೀತದಲ್ಲಿ ಮೈಸೂರು ಎಂ ನಾಗರಾಜ್ ಅವರಿಂದ ಪಿಟೀಲು ವಾದನ, 12:05ಕ್ಕೆ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್.

ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಹಾಗೂ ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞರಾದ ಡಾ ಮೋಹನ್ ಅಪ್ಪಾಜಿ ಅವರೊಡನೆ ಸಂದರ್ಶನ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.